ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948 ರಾಷ್ಟ್ರೀಯ ಶಕವರ್ಷ, ಅಶ್ವಾಯುಜ ಮಾಸದ 17ನೇ ದಿನ, ಅಂದರೆ 2026 ಇಸವಿ ಅಕ್ಟೋಬರ್ ತಿಂಗಳ 10ನೇ ತಾರೀಕು ಶನಿವಾರ. ಈಗ ಸಮಯ 5:56:52. ನಮ್ಮ ಎಲ್ಲಾ ಪ್ರೀತಿಯ ಶ್ರೋತೃಗಳಿಗೂ ಪುದಿಯ ನೆರವನ ಸ್ವಾತಿ ರಿಷಿತ್ ಹಾರೈಸುವ ಶುಭೋದಯ. ಶುಭನುಡಿ. ಸಂಗೀತ ಎನ್ನುವುದು ಕಲೆಯ ಅತ್ಯುನ್ನತ ರೂಪ. ಅದನ್ನು ಅನುಭವಿಸಬಲ್ಲವರಿಗೆ ಅದಕ್ಕಿಂತ ಶ್ರೇಷ್ಠವಾದ ಪೂಜೆಯಿಲ್ಲ. ಹೀಗೆಂದವರು ಸ್ವಾಮಿ ವಿವೇಕಾನಂದ.

ಬೆಳಗ್ಗೆ 6:10 ದೀಪಾಮೃತ ಅರಿವಿಗೊಂದು ಹಂತ, ಬಳಿಕ ಉದಯರಾಗ ಭಕ್ತಿ ರಚನೆಗಳ ಕಾರ್ಯಕ್ರಮ, 6:30 ಚಿಂತನ, ಪ್ರಸ್ತುತಿ ಸುಶೀಲಾ ಸೋಮಶೇಖರ್, 6:35 ರೈತರಿಗೆ ಸಲಹೆ, 6:40 ಭಾವಲಹರಿ ಪ್ರಸ್ತುತಿ ಸುಜಾತ ಎಫ್ ತಳವಾರ್, 7:15 ಭಾವಗೀತೆಗಳನ್ನು ಕೇಳುವಿರಿ, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ವಿಷಯ

ಮಸಾಲೆಗಳಲ್ಲಿ ಔಷಧೀಯ ಗುಣಗಳು ಭಾಗವಹಿಸುತ್ತಾರೆ. ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮದಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕುಶಾಲನಗರದ ಕಾಲೇಜಿನ ಗಣಿತ ವಿಷಯದ ಉಪನ್ಯಾಸಕರಾದ ಸುನಿತಾ ಎಸ್ಎಸ್ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಹೆಚ್ಜೆ ವಿಶಾಲಾಕ್ಷಿ, ನಿರ್ವಹಣೆ ಎಂ ಶಕುಂತಲಾ. 9:10 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆಯ ಪೂರ್ಣಗೊಳ್ಳುವಿಕೆಯ ಕುರಿತಾದ ಕಾರ್ಯಕ್ರಮಗಳ ಸರಣಿ. 9:45 ಚಿತ್ರಗೀತೆಗಳು. ಈ ಬೆಳಗ್ಗೆ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಅಜಯ್ ಚಕ್ರವರ್ತಿ ಹಾಗೂ ಮೀರಾಬಾಯಿ ಅವರ ಹಾಡುಗಾರಿಕೆ. 10:30 ಗಾನ ಬಜಾನ. 11:00 ಚಿನ್ನದುಂಗುರ, ಒಲವೇ ಜೀವನ ಸಾಕ್ಷಾತ್ಕಾರ, ಪ್ರೇಮಗೀತೆಗಳ ಪ್ರಸಾರ, ನಿರ್ವಹಣೆ ಎಂ ಶಕುಂತಲಾ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ನಿವೃತ್ತ ಶಿಕ್ಷಕರಾದ ಚಿತ್ರದುರ್ಗದ ಕೆಎಸ್ ತಿಮ್ಮಪ್ಪ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಜನರಲ್ಲಿ ಹೆಚ್ಚುತ್ತಿರುವ ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿ ಕಾರಣ ಹಾಗೂ ಪರಿಹಾರ ಕುರಿತು ಮನೋರೋಗ ತಜ್ಞರಾದ ಡಾ ಯು ಶ್ರೀನಿವಾಸ ಅವರೊಡನೆ ಸಂದರ್ಶನ. ಇಂದು ಮಧ್ಯಾಹ್ನ 1:00 ಪ್ರಗತಿ ಪಥ, ಪಿಎಂ ಕಿಸಾನ್ ಮಾನ್ ಧನ್ ಯೋಜನೆ ಬಗ್ಗೆ ಮಾತನಾಡುತ್ತಾರೆ ಡಾ ಕೆ ಮಾಲತಿ. 1:20 ಭಾವಗೀತೆಗಳು. 1:30 ಪ್ರಚಲಿತ.

ಇಂದು ಸಂಜೆಯ ಪ್ರಸಾರದಲ್ಲಿ ಸಂಜೆ 4 ಗಂಟೆಗೆ ಕೊಡಗಿನ ಕಾವೇರಿ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳು, 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸಂಧ್ಯಾರತಿ, 6:10 ಗೀತ ಸುಧೆ ಭಕ್ತಿಗೀತೆಗಳು. ಇಂದು ಸಂಜೆ 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಕಳೆ ನಿರ್ವಹಣೆ ಕುರಿತು ಕೊಡಗು ಜಿಲ್ಲೆ ಚೆಟ್ಟಳಿಯ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದ ಡಾ ನಾಗರಾಜ್ ಗೋಕಾವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಬಳಿಕ ಏಲಕ್ಕಿ ಬೆಳೆಯನ್ನು ಬಾಧಿಸುವ ಕೀಟಗಳ ನಿಯಂತ್ರಣ ಕುರಿತು ಮಾಹಿತಿ. 7:20 ಸುದ್ದಿಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾಂಡ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8 ಗಂಟೆಗೆ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮ. 8:30 ಚಿತ್ರಗೀತೆಗಳು. ಸೋಬಾನೆ ಪದ, 9:30 ಯುವವಾಣಿ ಹರ್ಷಿತಾ ಅವರಿಂದ ಭಾಷಣ, ಬದಲಾಗುತ್ತಿರುವ ಜಗತ್ತು ಮತ್ತು ಕೌಶಲ್ಯ. ಬಳಿಕ ಶರಣ್ ಎಂ ಅವರಿಂದ ಕವನ ವಾಚನ. 10 ಗಂಟೆಗೆ ಸಂಗೀತ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಅರ್ಚನಾ ಜಿ ಉಪಾಧ್ಯಾಯ ಅವರಿಂದ ಹಾಡುಗಾರಿಕೆ. 11 ಗಂಟೆಗೆ ನುಡಿಮುತ್ತು. ಶ್ರೋತೃಗಳೇ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಸಮಯ 6:10:22.
1: ದೀಪಾಮೃತ

0: ಅರಿವಿಗೊಂದು ಹಂತ.
1: ಸಂಗೀತವೇ ಭೂಮಿಯ ಮೇಲಿರುವ ದೇವಲೋಕ. ಜೋಸೆಫ್ ಆಡಿಸನ್.
0: ದೀಪಾಮೃತ ಅರಿವಿಗೊಂದು ಹಂತ.

ಭಕ್ತಿ ರಚನೆಗಳ ಕಾರ್ಯಕ್ರಮ ಉದಯರಾಗ. ಶ್ರೋತೃಗಳೇ, ಮೊದಲಿಗೆ ಕೇಳೋಣ ಬಸವಣ್ಣನವರ ವಚನ. ಬಡ ಪಸು ಪಂಕದಲ್ಲಿ ಬಿದ್ದೊಡೆ. ಗಾಯಕರು MS ಶೀಲಾ.

ಇನ್ನು ಮುಂದೆ ಹರದಾಸ ಅಪ್ಪಚ್ಚಕವಿ ಅವರ ರಚನೆ ಗಣಪತಿಡಪ್ಪನೇ ಗುಣಕಾಯಿಷನೇ, ಗಾಯಕರು ಪ್ರತಿಮಾ ಅತ್ರೇಯ.

ಕಾರ್ಯಕ್ರಮದ ಕೊನೆಯಲ್ಲಿ ಹರ್ಷ ಅವರ ಧ್ವನಿಯಲ್ಲಿ ಕೇಳೋಣ ಯು ಆರ್ ರುಕ್ಮಿಣಿ ಅವರ ರಚನೆ, ಶ್ರೀ ವೆಂಕಟೇಶ ಪದ್ಮಾವತಿಯರ ಕಲ್ಯಾಣ ಉತ್ಸವವು.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:30 ನಿಮಿಷಗಳಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಚಿಂತನ ಸುಶೀಲಾ ಸೋಮಶೇಖರ್ ಅವರಿಂದ.
1: ನಾವು ನಿತ್ಯ ಬಳಸುವ ಹಲವು ಸಾಧನಗಳಲ್ಲಿ ದರ್ಪಣವೂ ಒಂದು. ಬರೇ ಗಾಜು ಎಂದೆಂದಿಗೂ ದರ್ಪಣವಾಗಲು ಸಾಧ್ಯವಿಲ್ಲ. ಗಾಜಿನ ಒಂದು ಭಾಗಕ್ಕೆ ರಾಸಾಯನಿಕ ದ್ರವವನ್ನು ಹಾಕಿದಾಗಲೇ ಬಿಂಬ ಮೂಡುವುದು. ಈ ಗಾಜಿನ ಕನ್ನಡಿಗಳೇ ಇಂದು ಎಲ್ಲರ ಮನೆ ಮನೆಯಲ್ಲೂ ಕೂಡ

0: ದರ್ಬಾರು ನಡೆಸುತ್ತಿವೆ. ಕನ್ನಡಿ ಇರದ ಮನೆಯೇ ಇಲ್ಲ, ಅಂತೆಯೇ ಕನ್ನಡಿಯನ್ನು ಬಳಸದೇ ಇರುವವರೂ ಇಲ್ಲ. ನಮ್ಮನ್ನು ನಮ್ಮಂತೆ ತೋರುವ ಏಕೈಕ ಸಾಧನವಿದು. ಸತ್ಯದೃಷ್ಟಿ ಎಂಬುದು ಇದ್ದರೆ ಅದು ಕನ್ನಡಿಯಲ್ಲಿ ಮಾತ್ರ. ಸುಳ್ಳನ್ನು ಎಂದೂ ಹೇಳದ ಕನ್ನಡಿ ಅಪ್ಪಟ ಸತ್ಯವಾದಿ. ನಾವು ಮಂದಿಗೆ ಹೇಗೆ ತೋರಿಸಿಕೊಳ್ಳುತ್ತೇವೆಯೋ ಹಾಗೆಯೇ ನಿಜವಾಗಿ ಬಾಳಬೇಕು ಎನ್ನುತ್ತಾರೆ ಸಾಕ್ರಟೀಸ್. ಇದು ಕನ್ನಡಿಯ ನಿಜ ಸಂದೇಶ. ನಮ್ಮ ನಮ್ಮ ಮೋರೆ ನೋಡಿಕೊಳ್ಳುವ ಕನ್ನಡಿಗಳಿವೆ ನಿಜ, ಆದರೆ ಮನಸ್ಸಿಗೆ ಕನ್ನಡಿಗಳಿಲ್ಲವಲ್ಲ. ವಿಮರ್ಶಾಯುಕ್ತ ವಿಚಾರವು ಮನಸ್ಸಿನ ಕನ್ನಡಿ ಇದ್ದಂತೆ ಎನ್ನುತ್ತಾರೆ ಶಂಭಾ ಜೋಶಿಯವರು. ಕನ್ನಡಿಯ ಕ್ರಿಯೆ ಅಸಾಮಾನ್ಯವಾದದ್ದು. ಇದು ಬೃಹತ್ ಗಾತ್ರವನ್ನ ತನ್ನಲ್ಲಿ ಅಡಗಿಸಿ ತೋರಬಲ್ಲದು. ನಮ್ಮ ಪ್ರತಿಬಿಂಬವನ್ನು ಅಂತೇ ಬಿಂಬಿಸುವ ಕನ್ನಡಿ ಒಂದೇ, ಆದರೂ ನೋಡುವ ದೃಷ್ಟಿ ಹಲವಾರು. ಹೆಣ್ಣಿದ್ದ ಮನೆಗೆ ಕನ್ನಡಿ ಯಾತಾಕ, ಹೆಣ್ಣು ಸಣ್ಣವಳು ನನಮಗಳು, ಹೆಣ್ಣು ಸಣ್ಣವಳು ನನಮಗಳು ಒಳಗಿರಲು ಕನ್ನಡಿ ಹಂಗ ಹೊಳೆಯುವಳು ಎನ್ನುತ್ತಾಳೆ ನಮ್ಮ ಜಾನಪದ ಗರತಿ. ಚಿಕ್ಕ ಮಕ್ಕಳ ಮನಸ್ಸು ಕನ್ನಡಿ ಇದ್ದಂತೆ. ಅವರದು ಮಲ್ಲಿಗೆಯಂತಹ ಶುಭ್ರ ಮನಸ್ಸು. ಕನ್ನಡಿಯು ಕೈತಪ್ಪಿ ಹನ್ನೆರಡು ಚೂರಾಗಿ ಹೆಣ್ಣಿನ ಮನವು ಹೋಳಾಗಿ ಎಂಬ ಜಾನಪದ ಮಹಿಳೆಯ ಈ ಮಾತಿನಲ್ಲಿ ಹೊಡೆದ ಕನ್ನಡಿಯು ಅವಳ ಮನೋವ್ಯಾಕುಲತೆಯ ಸಂಕೇತವಾಗಿದೆ. ಹೊಡೆದ ಕನ್ನಡಿಯಲ್ಲಿ ಬಿಂಬ ಛಿದ್ರ ಛಿದ್ರವಾಗಿ ಕಾಣುತ್ತದೆ. ಕನ್ನಡಿಯ ಚೂರುಗಳು ಹೇಗೆ ಇರುತ್ತವೋ ಹಾಗೆ ಅಲ್ಲಿ ಪ್ರತಿಬಿಂಬವು ಮೂಡಿರುತ್ತದೆ. ಛಿದ್ರವಾದ ಕನ್ನಡಿ ಒಡೆದ ಮನಸ್ಸಿನ ಸಂಕೇತ. ಇಲ್ಲಿ ಸುಖ ಶಾಂತಿ ಸಮೃದ್ಧಿ ಕಾಣಲಾಗದು. ಸಮೃದ್ಧ ಬದುಕಿಗೆ ಒಳ ಮನಸ್ಸಿನ ಶಾಂತಿಯೂ ಮುಖ್ಯ. ಭೋಗ ಜೀವನ ನಡೆಸುತ್ತಿದ್ದ ಅತಿಬಲ ಮಹಾರಾಜ ಮಹಾಶೂರನಾಗಿದ್ದ. ಸಕಲ ಸಂಪತ್ತನ್ನು ಅನುಭವಿಸುತ್ತಿರುವ ತಾನು ಶಾಶ್ವತ ಸುಖಿ ಎಂದೇ ಭ್ರಮಿಸಿದ್ದ. ಅದೊಂದು ದಿನ ಕನ್ನಡಿಯಲ್ಲಿ ತನ್ನ ನರೆಗೂದಲನ್ನು ಕಂಡ. ಅದು ಅವನ ದೇಹದ ಮುಪ್ಪನ್ನ ತೋರಿತು. ಮುಪ್ಪಿನ ನಂತರದ ಸಾವಿನ ಸತ್ಯದ ದರ್ಶನವಾಯಿತು. ಬಾಳು ಕ್ಷಣಿಕ ಎನಿಸಿ ರಾಜ್ಯ ಭೋಗ ತೊರೆದು ಕಾಡಿಗೆ ತೆರಳಿದ. ಮುಕ್ತಿ ಮಾರ್ಗ ಕಂಡುಕೊಂಡ. ಬಾಲಕನಾಗಿದ್ದ ಶ್ರೀರಾಮನು ಒಮ್ಮೆ ಮುಗಿಲ ಚಂದ್ರ ತನಗೆ ಬೇಕೆಂದು ಹಠ ಹಿಡಿದು ಕುಳಿತು ಬಿಟ್ಟ. ಅರಮನೆಯ ಎಲ್ಲರೂ ಶ್ರಮಪಟ್ಟರೂ ಆ ಮಗುವನ್ನ ಸಮಾಧಾನಿಸಲು ಆಗಲೇ ಇಲ್ಲ. ಕಡೆಯಲ್ಲಿ ಹರಿವಾಣದಲ್ಲಿ ನೀರು ತುಂಬಿ ಚಂದ್ರಬಿಂಬವನ್ನು ತೋರಿಸಲು ಮಗು ತನ್ನ ಕೈಯಿಂದ ಅದನ್ನು ಮುಟ್ಟಿ ಮುಟ್ಟಿ ನೀರನ್ನು ಬಡಿದು ಬಡಿದು ಸಂತಸ ಪಟ್ಟಿತು. ಕನ್ನಡಿಯ ನ್ಯಾಯವೇ ನಿಜವಾದ ಲೌಕಿಕ ನ್ಯಾಯ. ಶುದ್ಧವಾದ ಕನ್ನಡಿ ಮಾತ್ರ ಸರಿಯಾಗಿ ಪ್ರತಿಬಿಂಬ ತೋರಿಸಬಲ್ಲದು. ಲೌಕಿಕ ಸಾಧನವಾದ ಈ ಕನ್ನಡಿಯು ನಮ್ಮ ಮನೋಲೋಕದ ಉಪಮಾನ. ನಮ್ಮ ಮನಸ್ಸು ಎಂಬ ಕನ್ನಡಿಯೂ ಕೂಡ ಶುದ್ಧವಾಗಿರಬೇಕು. ನಮ್ಮ ಮನದೊಳಗೆ ಅನೇಕ ಕ್ಷುದ್ರ ಭಾವಗಳು ಅರಿಷಡ್ವರ್ಗಗಳೆಂಬ ಧೂಳು ಮುಸುಕಿದಾಗ ಬಿಂಬ ಶುದ್ಧವಾಗಿ ಪ್ರತಿಬಿಂಬಿಸಲಾರದು. ಆದ್ದರಿಂದ ಆಗಾಗ ಕನ್ನಡಿಯನ್ನು ಸ್ವಚ್ಛಗೊಳಿಸುವಂತೆ ನಮ್ಮ ಮನಸ್ಸನ್ನು ನಾವು ಶುದ್ಧಗೊಳಿಸಿಕೊಳ್ಳಬೇಕು. ಮನಸ್ಸಿನ ಪ್ರತಿಬಿಂಬವೇ ಮುಖ ಎನ್ನುತ್ತಾರೆ. ಮನುಷ್ಯ ದೀಪ ಅಥವಾ ಕನ್ನಡಿಯಾದರೂ ಆಗಬೇಕು. ದೀಪ ಬೆಳಕನ್ನು ಕೊಡುತ್ತದೆ, ಕನ್ನಡಿಯು ಅದನ್ನು ಪ್ರತಿಬಿಂಬಿಸುತ್ತದೆ. ಎಲ್ಲರೂ ಬೆಳಕು ಮತ್ತು ದೀಪವಾಗಬೇಕು. ದೀಪವಾಗದಿದ್ದರೂ ಕನ್ನಡಿಯಾದರೂ ಆಗಲಿ ಎನ್ನುತ್ತಾರೆ, ಏಕೆಂದರೆ ಅಲ್ಲಿ ಬಿಂಬ ಕಾಣಬಹುದು. ಉಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ, ಭಾಂಡ ಒಂದೇ ಭಾಜನ ಒಂದೇ ಬೆಳೆಗೆ ಕನ್ನಡಿ ಎನಿಸಿತ್ತಯ್ಯ. ಅರಿದಡೆ ಶರಣ, ಮರದೆಡೆ ಮಾನವ, ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಬಸವಣ್ಣನವರ ಈ ವಚನವು ನಮ್ಮ ಒಳ ಹೊರಗಿನ ಶುದ್ಧತೆಯನ್ನು ತಿಳಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ಗಳನ್ನು ಕನ್ನಡಿಯಂತೆ ಬಳಸುತ್ತಿದ್ದಾರೆ. ಕನ್ನಡಿಯಲ್ಲೂ ನಾನಾ ರೀತಿಯ ವಿನ್ಯಾಸಗಳಿರುತ್ತವೆ. ಪಳಪಳ ಹೊಳೆಯುವ ಪಾತ್ರೆಗಳು ಕನ್ನಡಿಯ ಕೆಲಸ ಮಾಡುತ್ತವೆ. ತಿಳಿಯಾದ ಜಲದೊಳಗೂ ನಮ್ಮ ಬಿಂಬವನ್ನು ನಾವು ಕಾಣಬಹುದು. ನಿಜವಾದ ನಮ್ಮ ಆಪ್ತರೆಂದರೆ ನಮ್ಮ ಒಳ ಹೊರಗಿನ ಅಂಕುಡೊಂಕುಗಳನ್ನು ಕನ್ನಡಿಯಂತೆ ತೋರಿಸಿ ಸರಿಪಡಿಸಬಲ್ಲವರೇ ನಮ್ಮ ನಿಜವಾದ ಆಪ್ತರು. ಒಳಗನ್ನು ಸರಿಪಡಿಸುವ ಕ್ರಿಯೆ ಮೊದಲು ನಮ್ಮಿಂದಲೇ ಆಗಬೇಕಿದೆ. ಪ್ರತಿ ಮನೆ ಮನೆಯಲ್ಲೂ ಇರುವ ಕನ್ನಡಿಯು ಬದುಕಿನ ವಾಸ್ತವ ಚಿತ್ರಣ ನೀಡುತ್ತದೆ. ಒಳ ಹೊರಗಿನ ಶುದ್ಧತೆಯನ್ನು ಕಾಪಾಡಿಕೊಳ್ಳಿ ಎನ್ನುವ ಸಂದೇಶವನ್ನು ಸಾರುತ್ತದೆ. ಈ ಸಂದೇಶವನ್ನು ನಮ್ಮದಾಗಿಸಿಕೊಳ್ಳಬೇಕಷ್ಟೇ.
1: ಸುಶೀಲಾ ಸೋಮಶೇಖರ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 6:03.

0: 35 ನಿಮಿಷ 32 ಸೆಕೆಂಡುಗಳು. ಈಗ ಕೇಳೋಣ ರೈತರಿಗೆ ಸಲಹೆ.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಬಾಳೆ ಗಿಡದ ಬೆಳವಣಿಗೆ ಮತ್ತು ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರ ಬಾಳೆ ಸ್ಪೆಷಲ್ ಅನ್ನ ಸಿಂಪರಣೆ ಮಾಡೋದ್ರಿಂದ ಹೆಚ್ಚಿನ ಗುಣಮಟ್ಟದ ಫಸಲು ಮತ್ತು ಅಧಿಕ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ. ಬಾಳೆ ಸ್ಪೆಷಲ್ ಅನ್ನು ಒಟ್ಟು 5 ಬಾರಿ ವಿವಿಧ ಹಂತಗಳಲ್ಲಿ ಸಿಂಪರಣೆ ಮಾಡಬೇಕಾಗುತ್ತೆ. 125 ಗ್ರಾಂ ಬಾಳೆ ಸ್ಪೆಷಲ್ ಪೋಷಕಾಂಶದ ಮಿಶ್ರಣವನ್ನು 25 ಲೀಟರ್ ನೀರಿನಲ್ಲಿ ಕರಗಿಸಿ ಅದಕ್ಕೆ ಒಂದು ಲಿಂಬೆಹಣ್ಣಿನ ರಸ ಮತ್ತು ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಸಿಗುವಂತಹ 1 ರೂಪಾಯಿ ಮೌಲ್ಯದ ಒಂದು ಶಾಂಪೂ ಶಾಚೆಯ ಸಾಬೂನನ್ನು ನೀರಿಗೆ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಬಳಸಬಹುದು. ಈ ರೀತಿ ತಯಾರಿಸಿದ ದ್ರಾವಣವನ್ನು ಬಾಳೆ ಸಸ್ಯದ ಎಲೆಗಳ ಮೇಲೆ ಒಟ್ಟು 5 ಹಂತಗಳಲ್ಲಿ ಸಿಂಪರಣೆ ಮಾಡಬೇಕು. ಮೊದಲ ಸಿಂಪರಣೆಯನ್ನು ನಾಟಿ ಮಾಡಿದ 5 ತಿಂಗಳ ನಂತರ ಮತ್ತು ಉಳಿದ ಸಿಂಪರಣೆಗಳನ್ನು ನಾಟಿ ಮಾಡಿದ 6, 7 ಹಾಗೂ 8 ತಿಂಗಳ ನಂತರ ಗಿಡಗಳ ಎಲೆಗಳ ಮೇಲೆ ಸಿಂಪಡಿಸಬೇಕು. ನಂತರ ಸಿಂಪರಣೆಯನ್ನು ಹೂವು ಹಾಗೂ ಗೊನೆಗಳ ಮೇಲೆ ಸಿಂಪಡಿಸಬಹುದು. ಉತ್ತಮ ಗುಣಮಟ್ಟದ ಆಕರ್ಷಕ ಹಾಗೂ ಬಾಳೆಯ ಹಣ್ಣಿನ ಗಾತ್ರವನ್ನು ಅಧಿಕಗೊಳಿಸಲು ಬಾಳೆಯ ಮಿಡಿಗಳು ಕಚ್ಚಿದ ನಂತರ ಹೂ ಮೊಗ್ಗನ್ನು ಕಡಿದು ಹಾಕುವುದು ಹಾಗೂ ಕಡಿದ ದೇಟಿನ ತುದಿಯಿಂದ ಪೋಷಕಾಂಶಗಳನ್ನು ಒದಗಿಸುವ ಸುಲಭವಾದ ತಂತ್ರಜ್ಞಾನವನ್ನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಅಭಿವೃದ್ಧಿಪಡಿಸಿದ್ದಾರೆ. ಬಾಳೆಗೊನೆ ಬಿಟ್ಟ ನಂತರ ಎಲ್ಲಾ ಕಾಯಿಗಳು ಕಚ್ಚಿ 8-10 ಹೂ ಪಕಳೆಗಳು ಉದುರಿದ ನಂತರ ಸುಮಾರು 6 ಇಂಚು ಉದ್ದದ ದಿಂಡನ್ನು ಹೂ ಮೊಗ್ಗಿನ ಮೇಲ್ಭಾಗದಲ್ಲಿ ಸೊಟ್ಟದಾಗಿ ಹರಿತವಾದ ಚಾಕುವಿನಿಂದ ಕತ್ತರಿಸಬೇಕು. ನಂತರ ಪ್ಲಾಸ್ಟಿಕ್ ಚೀಲದಲ್ಲಿ ಹಸುವಿನ ಸೆಗಣಿಯಲ್ಲಿ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ರಾಸಾಯನಿಕ ಪೋಷಕಾಂಶಗಳನ್ನು ಕರಗಿಸಿ ದಿಂಡಿನ ತುದಿಯನ್ನು ಮುಳುಗಿಸಿ ಗಟ್ಟಿಯಾದ ದಾರದಿಂದ ಕಟ್ಟಬೇಕು. ರೋಬಸ್ಟ ಜಾತಿಯ ಬಾಳೆಯಲ್ಲಿ 0.5 ಕಿಲೋಗ್ರಾಂ ತಾಜಾ ಹಸುವಿನ ಸಗಣಿಯನ್ನು 7.5 ಗ್ರಾಂ ಯೂರಿಯಾ ಮತ್ತು 7.5 ಗ್ರಾಂ ಸಲ್ಫೇಟ್ ಸುಮಾರು 100 ಮಿಲಿಲೀಟರ್ ನೀರು ಸೇರಿಸಿ ಚೆನ್ನಾಗಿ ಕದಡಿ ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿಸಿ ಕಟ್ಟಬೇಕು. ಏಲಕ್ಕಿ ಬಾಳೆಯಲ್ಲಿ ಈಗ ತಿಳಿಸಿದಂತೆ ಪ್ರತಿ ಗೊನೆಗೆ 2.5 ಗ್ರಾಂ ಯೂರಿಯಾ ಹಾಗೂ 2.5 ಗ್ರಾಂ ಸಲ್ಫೇಟ್ ಆಫ್ ಪೊಟ್ಯಾಶ್ಗಳನ್ನು ಉಪಯೋಗಿಸಬೇಕು. ಗ್ರ್ಯಾಂಡ್ 9 ತಳಿಯ ಬಾಳೆಗೊನೆಗೆ ತಲಾ 10 ಗ್ರಾಂ ಯೂರಿಯಾ ಹಾಗೂ 10 ಗ್ರಾಂ ಸಲ್ಫೇಟ್ ಆಫ್ ಪೊಟ್ಯಾಶ್ಗಳನ್ನು ಉಪಯೋಗಿಸಬೇಕು. ಬಾಳೆ ಪ್ರಾರಂಭ ಮಾಡಲು ಸೂಕ್ತವಾದ ಕಂದುಗಳನ್ನು ಅಥವಾ ಅಂಗಾಂಶ ಸಸಿಗಳನ್ನು ಉಪಯೋಗಿಸಬೇಕು. ಕಂದುಗಳನ್ನು ಮೂತಿ ಹುಳದ ಬಾಧೆ, ಕಟ್ಟೆ ರೋಗ ಮತ್ತು ಪನಾಮ ಸ್ವರಗು ರೋಗ ಬಾಧೆ ರಹಿತ ತೋಟಗಳಿಂದ ಆಯ್ಕೆ ಮಾಡಿ ತರಬೇಕು. ಬಾಳೆಕಂದುಗಳನ್ನು 2 ಗುಂಪುಗಳಾಗಿ ವಿಂಗಡಿಸಬಹುದು. ಮೊದಲನೇದು ಕತ್ತಿ ಕಂದು. ಈ ಕಂದುಗಳಲ್ಲಿ ಎಲೆಗಳು ಕತ್ತಿ ಆಕಾರದ ಉದ್ದಕ್ಕೆ ಇರುತ್ತವೆ. ಎರಡನೆಯದು ನೀರು ಕಂದು. ಇದರಲ್ಲಿ ಪ್ರಾರಂಭದಲ್ಲಿ ಎಲೆಗಳು ಅಗಲವಾಗಿರುತ್ತವೆ. ಹೊಸದಾಗಿ ಬಾಳೆ ತೋಟ ಪ್ರಾರಂಭ ಮಾಡಲು ಕತ್ತಿ ಕಂದುಗಳನ್ನು ಬಳಸಬೇಕು. ಇವು ಉತ್ತಮ ದರ್ಜೆಯ ಗೊನೆಗಳನ್ನು ಬಿಡುತ್ತವೆ. ನೀರು ಕಂದುಗಳನ್ನು ಬಳಸಿದರೆ ಇವುಗಳಿಂದ ಬೆಳೆ ಸ್ವಲ್ಪ ತಡವಾಗಿ ಬರುವುದಲ್ಲದೆ ಉತ್ತಮ ದರ್ಜೆಯ ಗೊನೆಗಳು ಸಹ ಬರುವುದಿಲ್ಲ. ಆಯ್ಕೆಯಾದ ಕಂದುಗಳನ್ನು ಹದವಾಗಿ ಕೆತ್ತಿ ಹಳೆ ಬೇರುಗಳನ್ನು ತೆಗೆದು ನಂತರ ಸಗಣಿ ಮತ್ತು ಮಣ್ಣಿನ ಮಿಶ್ರಣದಲ್ಲಿ ಅದ್ದಿ 40 ಗ್ರಾಂ %3 ಕಾರ್ಬೋಪ್ಯೂರಾನ್ ಹರಳುಗಳನ್ನು ಪ್ರತಿ ಗೆಡ್ಡೆಯ ಮೇಲೆ ಹಾಕಿ ನೆರಳಿನಲ್ಲಿ ಒಣಗಿಸಿ ನೆಡಲು ಸಿದ್ಧಗೊಳಿಸಬೇಕು. ಬಾಳೆಯನ್ನು ನಾಟಿ ಮಾಡಬೇಕೆಂದಿರುವ ಪ್ರದೇಶವನ್ನು 2-3 ಬಾರಿ ಚೆನ್ನಾಗಿ ಉಳುಮೆ ಮಾಡಿ ಹದ ಮಾಡಿಕೊಳ್ಳಬೇಕು. ನಾಟಿ ಮಾಡಬೇಕೆಂದಿರುವ ಪ್ರದೇಶದ ಮಣ್ಣನ್ನು ಪರೀಕ್ಷೆ ಮಾಡಿಸಿ ಪರೀಕ್ಷೆಯ ಆಧಾರದ ಮೇಲೆ ಶಿಫಾರಸು ಪ್ರಮಾಣದ ಸುಣ್ಣವನ್ನು ಮಣ್ಣಿಗೆ ಸೇರಿಸಬೇಕು. ಅನಂತರ ತಳಿಗಳಿಗೆ ಅನುಗುಣವಾಗಿ ಶಿಫಾರಸು ಮಾಡಿದ ಅಂತರದಲ್ಲಿ 1.5 ಅಡಿ ಉದ್ದ, 1.5 ಅಡಿ ಅಗಲ ಮತ್ತು 1.5 ಅಡಿ ಆಳ ಇರುವ ಗುಂಡಿಗಳನ್ನು ಅಥವಾ ಗುಣಿಗಳನ್ನು ತೆಗೆದು ಈ ಗುಣಿಗಳಿಗೆ ಸುಮಾರು 20 ಕಿಲೋಗ್ರಾಂನಷ್ಟು ಚೆನ್ನಾಗಿ ಕಳಿತ ಕೊಟ್ಟಿಗೆ ಗೊಬ್ಬರವನ್ನು ಮೇಲ್ಮಣ್ಣಿನೊಂದಿಗೆ ಮಿಶ್ರಣ ಮಾಡಿ ತುಂಬಿಸಬೇಕು. ಅನಂತರ ಗುಣಿಗಳ ಮಧ್ಯದಲ್ಲಿ ಆಯ್ದ ಕಂದುಗಳನ್ನು 0.5 ಅಡಿ ಆಳದಲ್ಲಿ ಮೂತಿ ಕಾಣುವಂತೆ ನೆಡಬೇಕು. ನಾಟಿ ನಂತರದ ಬೇಸಾಯದಲ್ಲಿ ನೀರಿನ ನಿರ್ವಹಣೆ ಬಹಳ ಮುಖ್ಯವಾಗಿ ಪಾಲಿಸಬೇಕು. ಮಣ್ಣಿನ ಗುಣ, ಹವಾಮಾನ ಮತ್ತು ತಳಿಗಳಿಗೆ ಅನುಗುಣವಾಗಿ ಪ್ರತಿ 5-6 ದಿನಗಳಿಗೊಮ್ಮೆ ನೀರನ್ನು ಹಾಯಿಸಬೇಕು. ಹನಿ ನೀರಾವರಿಯಲ್ಲಿ 12-20 ಲೀಟರ್ ನೀರನ್ನು ಪ್ರತಿದಿನ ಪ್ರತಿ ಗಿಡಕ್ಕೆ ಕೊಟ್ಟಾಗ ಹೆಚ್ಚಿನ ಇಳುವರಿಯನ್ನು

0: ಪಡೆಯಬಹುದು. ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 6:50 ಪ್ರಸಾರವಾಗಲಿರುವ ಕೃಷಿ ರಂಗ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಕಳೆ ನಿರ್ವಹಣೆ ಕುರಿತು ಕೊಡಗು ಜಿಲ್ಲೆ ಚೆಟ್ಟಳಿಯ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದ ಡಾ ನಾಗರಾಜ್ ಗೋಕಾವಿ ಅವರೊಂದಿಗೆ ಸಂದರ್ಶನ. ಬಳಿಕ ಏಲಕ್ಕಿ ಬೆಳೆಯನ್ನು ಬಾಧಿಸುವ ಕೀಟಗಳ ನಿಯಂತ್ರಣ ಕುರಿತು ಮಾಹಿತಿ ಕೇಳಲಿದ್ದೀರಿ. ಸಮಯ 6:41:32. ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಎಫ್ಎಂ 103.1 ಮೆಗಾಹೆರ್ಟ್ಸ್. ಭಾವಲಹರಿ, ಭಾವಲೋಕದ ವಿಹಾರ. ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಕೇಳಿ ಕಾರ್ಯಕ್ರಮ ಭಾವಲಹರಿ, ಭಾವಲೋಕದ ವಿಹಾರ.
2: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಭಾವಲಹರಿ, ಭಾವಲೋಕದ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ.
3: ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಕವಿ ಜಿಎಸ್ ಶಿವರುದ್ರಪ್ಪ ಅವರ 2 ಗೀತೆಗಳನ್ನು ಕೇಳಿಸ್ತಾ ಇದ್ದೀವಿ. ನೀನು ಮುಗಿಲು, ನಾನು ನೆಲ, ನಿನ್ನ ಬಲವೇ ನನ್ನ ಬಲ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಕವಿಗಳ ಆಶಯ ಕೂಡ ಇದೇ ಆಗಿರುತ್ತೆ ಅಂದ್ಕೊಳ್ತೀನಿ. ಪ್ರೀತಿ, ಸ್ನೇಹ, ಕರುಣೆ ಇವೆಲ್ಲವನ್ನ ಬಿಟ್ಟು ಮನುಷ್ಯತ್ವ ಇಲ್ಲವೇ ಇಲ್ಲ, ಮನುಷ್ಯ ಬದುಕಲಿಕ್ಕೂ ಕೂಡ ಸಾಧ್ಯ ಇಲ್ಲ. ನನ್ನನ್ನು ಬಿಟ್ಟು ನೀನು, ನಿನ್ನನ್ನು ಬಿಟ್ಟು ನಾನು ಇದ್ರೆ ಏನು ಚಂದ. ನಾವಿಬ್ಬರೂ ಒಂದಾದಾಗ ಇದೇ ಅಲ್ಲ ಉಲ್ಲಾಸ. ಆ ಉಲ್ಲಾಸಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಹೆಣ್ಣು ಗಂಡಿನ ಅದ್ಭುತ ಪ್ರೀತಿಯ ಅನಾವರಣ ಈ ಗೀತೆಯಲ್ಲಿದೆ. ಹೆಣ್ಣು ಗಂಡಿನ ಪ್ರೀತಿಯೇ ಈ ಜಗತ್ತಿನ ಚೈತನ್ಯ ಮತ್ತು ಹುಟ್ಟು. ಈ ಬದುಕಿಗೆ ಇಬ್ಬರ ಅವಶ್ಯಕತೆ ಎಷ್ಟಿದೆ ಅಂದರೆ ಕಣ್ಣು ಮತ್ತು ರೆಪ್ಪೆಯ ಹಾಗೆ. ಕಣ್ಣಿಲ್ಲದೆ ರೆಪ್ಪೆಗೆ ಅಸ್ತಿತ್ವ ಇಲ್ಲ, ರೆಪ್ಪೆ ಇಲ್ಲದೆ ಕಣ್ಣಿಗೆ ರಕ್ಷಣೆಯೇ ಇಲ್ಲ. ಇಬ್ಬರ ಮಿಲನದಿಂದಲೇ ಈ ಭೂಮಿಗೆ ಹುಣ್ಣಿಮೆಯ ಬೆಳಕು, ಹಸಿರು, ಹೂವು, ಒಲವು, ಚಲುವು ಎಲ್ಲ. ಮುಗಿಲು ಮತ್ತು ನೆಲದ ಸಮ್ಮಿಲನದಂತೆ ಹೆಣ್ಣು ಗಂಡಿನ ಮಿಲನವೇ ಈ ಜಗಕ್ಕೆ ಆಸರೆ. ಬನ್ನಿ ಸುಂದರವಾದ ಗೀತೆಯನ್ನ ಕೇಳೋಣ. ಬರೆದವರು ಜಿಎಸ್ ಶಿವರುದ್ರಪ್ಪ, ಹಾಡಿದವರು ರತ್ನಮಾಲಾ ಪ್ರಕಾಶ್.

ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳನ್ನು ಗುರುತಿಸದಾದೇನು ನಮ್ಮೊಳಗೆ. ಎಂಥ ಸುಂದರವಾದ ಕವಿತೆ ನೋಡಿ. ನಾವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಬದುಕಿರೋದ್ರಿಂದ ಪ್ರೀತಿ ಸ್ನೇಹಗಳೆಂಬ ದೈವಿಕ ಶಕ್ತಿಗಳನ್ನು ಮರೀತಾ ಇದ್ದೀವಿ. ನಮ್ಮ ಜೀವನವನ್ನು ನಾವು ನಂದನವನವನ್ನಾಗಿಸೋದು, ಮನಸ್ಸನ್ನು ಕಲ್ಕೋದು ಎರಡೂ ನಮ್ಮ ಕೈಯಲ್ಲೇ ಇದೆ. ಅಹಮ್ಮಿನಲ್ಲಿ ನಾವು ಬದುಕ್ತಾ ಇರೋದ್ರಿಂದ ಪರಸ್ಪರ ಹತ್ತಿರ ಇದ್ದರೂ ಕೂಡ ಆತ್ಮೀಯತೆಯ ಕೊರತೆಯಿಂದ, ಪ್ರೀತಿಯ ಸ್ನೇಹಗಳ ಕೊರತೆಯಿಂದ ನಾವು ಮಾನಸಿಕವಾಗಿ ದೂರನೇ ನಿಂತಿದ್ದೀವಿ. ಹಾಗಾಗಿ ಹೊಂದಿಕೆ ಅನ್ನೋದು ಬಹಳ ಕಷ್ಟ. ಹಾಗಾಗಿ ದೇವರನ್ನು ನಾವು ಕಲ್ಲು ಮಣ್ಣುಗಳ ಗುಡಿಗಳಲ್ಲಿ ಹುಡುಕೋದಕ್ಕಿಂತ ನಮ್ಮಲ್ಲೇ ಹುಡುಕೋಣ. ನಮ್ಮ ಆತ್ಮದಲ್ಲಿ, ನಮ್ಮ ಕೆಲಸದಲ್ಲಿ ದೇವರಿದ್ದಾನೆ. ಪ್ರೀತಿ ಸ್ನೇಹಗಳಲ್ಲಿ ದೇವರಿದ್ದಾನೆ. ಈ ಪ್ರೀತಿ ಸ್ನೇಹಗಳೆಂಬ ದೇವರನ್ನು ನಾವು ಮೊದಲು ಕಂಡುಕೊಳ್ಳೋಣ ಅನ್ನುವ ಈ ಗೀತೆಯನ್ನು ಈಗ ಕೇಳೋಣ. ಹಾಡಿದವರು ಸಿ ಅಶ್ವಥ್.

0: ನಾಲ್ಕು ದಿನದ.
1: ಈ ಹಾಡಿನೊಂದಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತೆ. ನಮಸ್ಕಾರ.
2: ಇದುವರೆಗೆ ಭಾವಲಹರಿ ಭಾವಲೋಕದ ವಿಹಾರ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
4: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
5: ಶ್ರೋತೃಗಳೇ, ಗಮನಿಸಿ, ಈ ಬೆಳಗ್ಗೆ 8:35 ಕಲಿಸು ಗುರುವೆ ಕಲಿಸು ಕಾರ್ಯಕ್ರಮದಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕುಶಾಲನಗರದ ಕಾಲೇಜಿನ ಗಣಿತ ವಿಷಯದ ಉಪನ್ಯಾಸಕರಾದ ಸುನಿತಾ ಎಸ್ಎಸ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಹನ್ನೊಂದು ಗಂಟೆಗೆ ಚಿನ್ನದುಂಗುರ, ಒಲವೇ ಜೀವನ ಸಾಕ್ಷಾತ್ಕಾರ, ಪ್ರೇಮಗೀತೆಗಳ ಪ್ರಸಾರ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಶ್ರೋತೃಗಳೇ, ಈಗ ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: இந்து பொலிஞ்சித்துக்கு மரணப்பட்டித்து செய்யண்ட ஈரப்ப ஐண்டமோவோ 57 வைத்தரா அருண் திம்மையா என்ற தப்பனக்காரிய மைசூரு சாமுண்டி கிரிமிட்டோரியம்ல நடப்பா. அந்த கோவி நிவாசி திவங்கத்த போப்பை அவர பத்னி நாகச்செட்டிரா பொள்ளம்மா அவரு நின்னே நிதனராகிதாரே. 99 வருஷ பிராயத நாகச்செட்டிரா பொள்ளம்மா அவர அந்தியக்ரியே இந்து மத்தியான 2 கண்டகே அந்த கோவி கிராமத நாகச்செட்டிரா ருத்ரபூமியலி நிறைவேறலிதே. மூலத்து பல்யமண்டூரு நிவாசி நஞ்சனகூட்லு வாசைஞ்ச தேயண்ட டாலி பூனச்சாயங்கா இந்து புலஞ்சித்திக்கு மரணப்பட்டித்து 70 வயத்திர தேயண்ட டாலி பூனச்சாயங்கட ஆக்கிரி காரியா இந்து மச்சினத்திரம் இத 3 கண்டைக்கு ஒக்க துண்டுகளத்து நடப்பா. ஆகாஷவாணி மடிக்கேரி சமய 7:02 முந்தின காரியக்ரம பெங்களூரு கேந்திரதிந்த.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
2: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ GSSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
1: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
2: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
1: ಆಸ್ವಾದಿಸಿ,
2: ಆನಂದಿಸಿ,
1: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
3: ದ್ವೇಷ ವೇದನೆಗಳ ಪರಿಸರದಲ್ಲಿ ಬೆಳೆದ ಮಗು ಜಗಳಗಂಟನಾಗಬಹುದು. ಅಪಮಾನದ ನೆರಳಿನಲ್ಲಿ ಬೆಳೆದ ಮಗು ಅಪರಾಧಿ ಪ್ರಜ್ಞೆ ಅಥವಾ ಕೀಳರಿಮೆಯನ್ನು ಬೆಳೆಸಿಕೊಳ್ಳಬಹುದು. ಆದರೆ ನೆನಪಿಡಿ, ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಖನಿಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ವಿಶೇಷ ಸೇವೆಯನ್ನು ಹೀಗೂ ಮಾಡಬಹುದು. ಹೊಗೆ ಉಗುಳದ ವಾಹನದ ಮಾಲೀಕನಾಗಿ ವಾಹನವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋಣ. ಮಾಲಿನ್ಯ ಪರೀಕ್ಷೆಯನ್ನು ಕಾಲಕಾಲಕ್ಕೆ ಮಾಡಿಸೋಣ. ಸ್ವಚ್ಛ ವಾಹನ, ಸುರಕ್ಷಿತ ವಾಹನ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರೈತರ ಬದುಕಿಗೆ ಭದ್ರತೆ ಒದಗಿಸಿ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಬೆಂಬಲ ನೀಡಲು ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಭರವಸೆ. ಬೆಂಗಳೂರಿನ ಹೊರವಲಯದ 1500 ಎಕರೆ ಪ್ರದೇಶದಲ್ಲಿ ನಗರವನ ನಿರ್ಮಾಣಕ್ಕೆ ಯೋಜನೆ, ಅರಣ್ಯ ಇಲಾಖೆ ಸಚಿವರಿಂದ ಮಾಹಿತಿ. ಭಾರತದ ಆಧ್ಯಾತ್ಮಿಕ ಪರಂಪರೆ ಆತ್ಮ ಸಾಕ್ಷಾತ್ಕಾರದತ್ತ ಮುನ್ನಡೆಯುವ ಸಾಧನ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ, ಮಾನಸಿಕ ಆರೋಗ್ಯ ಸಮಸ್ಯೆ ಮತ್ತು ಸೇವೆಯನ್ನು ಬೆಂಬಲಿಸುವ ಪ್ರಯತ್ನ. ಈಗ ವಾರ್ತೆಗಳ ವಿವರ. ರೈತರ ಬದುಕಿಗೆ ಭದ್ರತೆ ಒದಗಿಸಿ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಬೆಂಬಲ ನೀಡಲು ಸರ್ಕಾರ ಬದ್ಧವಾಗಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಭರವಸೆ ನೀಡಿರುವ ಅವರು, ಬರದಿಂದ ಸಂಕಷ್ಟಕ್ಕೀಡಾಗಿರುವ ರೈತರ ಸಮಸ್ಯೆಗಳನ್ನು ಅರಿತು ಬೆಳೆ

ಹಾನಿಯ ವಾಸ್ತವಿಕ ಸ್ಥಿತಿಯನ್ನು ಪರಿಶೀಲಿಸಿ ಅಗತ್ಯ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದಿದ್ದಾರೆ. ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳ ಬರಪೀಡಿತ ಪ್ರದೇಶಗಳ ಪರಿಶೀಲನೆ ಸಂದರ್ಭದಲ್ಲಿ ಬರದಿಂದಾಗಿ ಜನರು ಉದ್ಯೋಗ ಅರಸಿ ಗುಳೆ ಹೋಗುವುದನ್ನು ತಡೆಯಲು ವಿಬಿಜಿ ರಾಮ್ಜಿ ಯೋಜನೆಯಡಿ ಸ್ಥಳೀಯವಾಗಿಯೇ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವ ಅಗತ್ಯಕ್ಕೆ ಒತ್ತು ನೀಡಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ 12.69 ಲಕ್ಷ ಹಾಗೂ ರಾಯಚೂರು ಜಿಲ್ಲೆಯಲ್ಲಿ 19.54 ಲಕ್ಷ ಮಾನವ ದಿನಗಳ ಉದ್ಯೋಗ ಸೃಷ್ಟಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನ ಹೊರವಲಯದಲ್ಲಿ ಸುಮಾರು 1,500 ಎಕರೆ ಪ್ರದೇಶದಲ್ಲಿ ನಗರವನ ನಿರ್ಮಿಸುವ ಮಹತ್ವಾಕಾಂಕ್ಷಿ ಯೋಜನೆ ಸಿದ್ಧಪಡಿಸಲಾಗಿದೆ ಎಂದು ಅರಣ್ಯ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿದ್ದ 72ನೇ ವನ್ಯಜೀವಿ ಸಪ್ತಾಹದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಜಾರಕಬಂಡೆ, ಪಣತ್ತೂರು, ಮಂಡೂರು, ಕಲ್ಕೆರೆ ಹಾಗೂ ಹೆನ್ನಗರ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಸುಮಾರು 1,500 ಎಕರೆ ಜಾಗೆ ಗುರುತಿಸಲಾಗಿದ್ದು, ಈ ಯೋಜನೆಯು ಸಂಪೂರ್ಣ ಪರಿಸರ ಸ್ನೇಹಿಯಾಗಿರಲಿದೆ. ರಸ್ತೆ ಕಟ್ಟಡ ಮತ್ತು ಡಾಂಬರು ಕಾಮಗಾರಿಗಳಿಗೆ ಅವಕಾಶ ನೀಡದೆ ನೈಸರ್ಗಿಕ ವಾತಾವರಣಕ್ಕೆ ಆದ್ಯತೆ ನೀಡಲಾಗುವುದು ಎಂದರು. ಔಷಧೀಯ ಗುಣಗಳನ್ನು ಹೊಂದಿರುವ ಸಸ್ಯಗಳನ್ನು ನೆಟ್ಟು ಪೋಷಿಸುವುದರ ಜೊತೆ ನಗರದ ಸಣ್ಣ ಉದ್ಯಾನವನಗಳನ್ನು ನೈಸರ್ಗಿಕವಾಗಿ ಅಭಿವೃದ್ಧಿಪಡಿಸಲಾಗುತ್ತದೆ ಎಂದು ಸಚಿವರು ಹೇಳಿದರು. ಭಾರತದ ಆಧ್ಯಾತ್ಮಿಕ ಪರಂಪರೆಯ ಉದ್ದೇಶ ಆತ್ಮ ಸಾಕ್ಷಾತ್ಕಾರದತ್ತ ಮುನ್ನಡೆಯುವ ಸಾಧನ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಸುಮಂಗಲಿ ಸೇವಾ ಆಶ್ರಮದ ವತಿಯಿಂದ ಆಯೋಜಿಸಿದ್ದ 2 ಕೃತಿಗಳ ಬಿಡುಗಡೆ ಮತ್ತು ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭಾರತದ ಆಧ್ಯಾತ್ಮಿಕ ಪರಂಪರೆ, ಸಂತ ಸಂಪ್ರದಾಯ, ಸಾಂಪ್ರದಾಯಿಕ ಆಟಗಳು ಮತ್ತು ಆಟಿಕೆಗಳು ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಆಯಾಮಗಳಾಗಿವೆ ಎಂದರು. ಇಂದಿನ ಮಕ್ಕಳು ಯುವಕರು ಮೊಬೈಲ್ ಹಾಗೂ ಡಿಜಿಟಲ್ ಪರದೆಗಳಿಗೆ ಹೆಚ್ಚಿನ ಸಮಯ ಮೀಸಲಿಡುತ್ತಿರುವ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಕ್ರೀಡೆ ಮತ್ತು ಆಟಗಳ ಸಂಸ್ಕೃತಿಯನ್ನು ಆಧುನಿಕ ಶಿಕ್ಷಣದೊಂದಿಗೆ ಬೆಸೆಯುವ ಅಗತ್ಯವಿದೆ ಎಂದು ರಾಜ್ಯಪಾಲರು ಹೇಳಿದರು. ರಾಜ್ಯದಲ್ಲಿ ಬಡವರಿಗಾಗಿ ವಿತರಿಸಲಾಗುವ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಕಳ್ಳಸಾಗಣೆ ಮಾಡುವವರ ವಿರುದ್ಧ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಧಿಕಾರಿಗಳು ವ್ಯಾಪಕ ಕಾರ್ಯಾಚರಣೆ ನಡೆಸಿದ್ದಾರೆ. ಕಳೆದ 3 ದಿನಗಳಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಡೆದ ತಪಾಸಣೆ ಮತ್ತು ದಾಳಿಗಳ ವೇಳೆ ಅಗತ್ಯ ವಸ್ತುಗಳ ಕಾಯ್ದೆಯಡಿ ಒಟ್ಟು 5,64,992 ಕೆಜಿ ಅಕ್ರಮ ಪಡಿತರ ಅಕ್ಕಿ ಹಾಗೂ ಕಳ್ಳಸಾಗಣೆಗೆ ಬಳಸುತ್ತಿದ್ದ 24 ಲಾರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಕಾರ್ಯಾಚರಣೆಗಳಲ್ಲಿ ವಶಪಡಿಸಿಕೊಂಡ ಪಡಿತರ ಅಕ್ಕಿಯ ಅಂದಾಜು ಮೌಲ್ಯ 1,34,43,033 ಹಾಗೂ ವಾಹನಗಳ ಅಂದಾಜು ಮೌಲ್ಯ 3,41,50,000 ಆಗಿದೆ. ಜಪ್ತಿ ಮಾಡಲಾದ ಒಟ್ಟು ಅಕ್ಕಿ ಮತ್ತು ವಾಹನಗಳ ಮೌಲ್ಯ 4,75,93,033 ಆಗಿದೆ. ವಿವಿಧ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 9 ಜನರ ವಿರುದ್ಧ ದೂರು ದಾಖಲಿಸಲಾಗಿದೆ. ಪಿಎಂಇ ಡ್ರೈವ್ ಯೋಜನೆ ಹಾಗೂ ವಿದ್ಯುತ್ ಬಸ್ಗಳಿಗಾಗಿ ಜಾರಿಗೊಳಿಸಿರುವ ಪಾವತಿ ಭದ್ರತಾ ವ್ಯವಸ್ಥೆ ಪಿಎಸ್ಎಂ ಯೋಜನೆಯ ಪ್ರಗತಿ ಕುರಿತು ಕೇಂದ್ರ ಭಾರಿ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ನಿನ್ನೆ ಸಚಿವಾಲಯದ ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ವಿದ್ಯುತ್ ವಾಹನಗಳ ಬಳಕೆಯನ್ನು ಉತ್ತೇಜಿಸುವುದು, ಎಲೆಕ್ಟ್ರಿಕ್ ದ್ವಿಚಕ್ರ ತ್ರಿಚಕ್ರ ವಾಹನಗಳು ಹಾಗೂ ಟ್ರಕ್ಗಳ ಅಳವಡಿಕೆ, ಇವಿ ಚಾರ್ಜಿಂಗ್, ಮೂಲಸೌಕರ್ಯ ವಿಸ್ತರಣೆ ಮತ್ತು ವಿವಿಧ ನಗರಗಳಲ್ಲಿ ವಿದ್ಯುತ್ ಬಸ್ಗಳ ನಿಯೋಜನೆ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ, ಅಗತ್ಯ ಮೂಲಸೌಕರ್ಯ ಬಲವರ್ಧನೆ ಹಾಗೂ ವಿದ್ಯುತ್ ವಾಹನಗಳ ವ್ಯಾಪಕ ಬಳಕೆಗೆ ಪೂರಕ ವಾತಾವರಣ ನಿರ್ಮಿಸುವುದು ಸರ್ಕಾರದ ಆದ್ಯತೆಯಾಗಿದೆ. ಸ್ವಚ್ಛ ಸಾರಿಗೆಯನ್ನು ಉತ್ತೇಜಿಸಿ ದೇಶದಲ್ಲಿ ಸದೃಢ ವಿದ್ಯುತ್ ಚಲನಶೀಲತಾ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ಈ ಉಪಕ್ರಮಗಳು ಪ್ರಮುಖ ಪಾತ್ರ ವಹಿಸಲಿವೆ ಎಂದು ಎಚ್ಡಿ ಕುಮಾರಸ್ವಾಮಿ ಹೇಳಿದರು. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿಯ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ಭಾರತದಲ್ಲಿ ತಲಾಖ್ ಎನ್ನುವ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ ಮೂಲಕ ಸೂಚನೆ ಇಲ್ಲದೆ ಸಕಾರಣವಿಲ್ಲದೆ ಮುಸ್ಲಿಂ ಮಹಿಳೆಯೊಬ್ಬರಿಗೆ ಆಕೆಯ

0: ಪತಿ ವಿಚ್ಛೇದನ ನೀಡಬಹುದಾಗಿತ್ತು. 2019ರಲ್ಲಿ ಜಾರಿಗೊಂಡ ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ ತ್ವರಿತ ತಲಾಖ್ ಅನ್ನು ಅಸಂಧ್ಯಗೊಳಿಸಿತು. ಈ ರೀತಿಯಾಗಿ ತಲಾಖ್ ಪಡೆದರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲು ಅವಕಾಶ ಕಲ್ಪಿಸಿತು. ಅಲ್ಲದೆ ತ್ರಿವಳಿ ತಲಾಖ್ ಜಾಮೀನು ರಹಿತ ಅಪರಾಧ ಎಂದು ಪರಿಗಣಿಸಿತು. ಈ ಕಾಯ್ದೆ ಮಹಿಳೆಗೆ ಜೀವನಾಧಾರ ಭತ್ತೆ ಮತ್ತು ಅವಳ ಅಪ್ರಾಪ್ತ ಮಕ್ಕಳ ಪಾಲನೆ ಹಕ್ಕನ್ನು ನೀಡಿತು. ನಂಬಿಕೆಗಳು ಏನೇ ಇರಲಿ, ಸಂವಿಧಾನ ಕೊಡಮಾಡಿದ ಭರವಸೆ ಪ್ರತಿಯೊಬ್ಬ ಭಾರತೀಯ ಮಹಿಳೆಗೆ ಸಮಾನವಾಗಿ ಸೇರಿದೆ ಎಂಬ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಿಲುವು ಈ ಕಾಯ್ದೆಯ ಮೂಲಕ ಪ್ರಕಟಗೊಂಡಿತು. ಕಾಯ್ದೆ ಜಾರಿಗೊಂಡ ನಂತರ 1 ವರ್ಷದ ಅವಧಿಯಲ್ಲಿ 82% ತ್ರಿವಳಿ ತಲಾಖ್ ಕುಸಿತ ಕಂಡಿದೆ ಎಂದು ಅಧಿಕೃತ ದತ್ತಾಂಶ ದಾಖಲಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಎಚ್ಐವಿ ಏಡ್ಸ್ ಜಾಗೃತಿ ಮಾಸಾಚರಣೆ 2026ರ ಅಂಗವಾಗಿ ಬಾಗಲಕೋಟೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕದ ಸಹಯೋಗದಲ್ಲಿ ಏಡ್ಸ್ ಕುರಿತು ಜಾಗೃತಿ ಮೂಡಿಸಲು ಜಿಲ್ಲೆಯಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಜಿಲ್ಲೆಯಲ್ಲಿ ಎಚ್ಐವಿ ಸೋಂಕು ನಿಯಂತ್ರಣಕ್ಕೆ ನಿರಂತರವಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದ್ದು, ಈ ಹಿಂದೆ 0.4% ಸೋಂಕಿನ ಪ್ರಮಾಣ ಪ್ರಸ್ತುತ 0.23% ಇಳಿಕೆಯಾಗಿದೆ. ಆಗಸ್ಟ್ 12ರಿಂದ ಆರಂಭಗೊಂಡಿರುವ ತೀವ್ರ ಜಾಗೃತಿ ಅಭಿಯಾನ ಇದೇ 12ರವರೆಗೆ ನಡೆಯಲಿದ್ದು, ಆ ಕುರಿತು ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕದ ಮುಖ್ಯಸ್ಥೆ ಡಾಕ್ಟರ್ ಸುವರ್ಣ ಕುಲಕರ್ಣಿ ಅವರು.
4: ನಮ್ದು ಪಾಯಿಂಟ್ ಫೋರ್ ಇಂದ ಈಗ 0.23 ತನಕ ಬಂದಿದೆ ಇನ್ಸಿಡೆಂಟ್. ಸೊ ನಾವು ಎಚ್ಐವಿನ ತಡೆಗಟ್ಟಲಿಕ್ಕೆ ಅವೇರ್ನೆಸ್ ಆಕ್ಟಿವಿಟೀಸ್, ಅವರಿಗೆ ಆರೋಗ್ಯದ ಬಗ್ಗೆ ಒಂದು ಅರಿವು ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಇಂಟೆನ್ಸಿಫೈಡ್ ಆಕ್ಟಿವಿಟಿ ನಡೀತಾ ಇದೆ. ಈಗ 2 ತಿಂಗಳ ಕಾಲ ಆಗಸ್ಟ್ 12ರಿಂದ ಅಕ್ಟೋಬರ್ 12 ನಾವು ಇಂಟರ್ನ್ಯಾಷನಲ್ ಯೂತ್ ಡೇ ಇಂದ ಶುರು ಮಾಡಿ ಅವೇರ್ನೆಸ್ ಎಲ್ಲ ಸ್ಕೂಲ್ ಕಾಲೇಜ್ಗೆ ಕೊಡೋದ್ರಲ್ಲಿ ಒಂದು ಕ್ವಿಜ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ವಿ. ಪ್ರತಿ ಕಾಲೇಜ್ ಅಲ್ಲಿ ಮ್ಯಾರಥಾನ್ ಆರ್ಗನೈಸ್ ಮಾಡಿದ್ವಿ, ಇವತ್ತು ಬೈಕ್ ರ್ಯಾಲಿ ಇಟ್ಕೊಂಡಿದೀವಿ. ಸೊ ಇದೆಲ್ಲ ಅವೇರ್ನೆಸ್ ಆಕ್ಟಿವಿಟೀಸ್ ಮಾಡ್ತಾ ಇದ್ವಿ. ಪ್ರತಿಯೊಂದು ಸ್ಕೂಲ್ ಕಾಲೇಜ್ಗೆ ನಾವು ಇದು ಅಡಲಸೆಂಟ್ ಎಜುಕೇಶನ್ ಪ್ರೋಗ್ರಾಮ್ ಅಂತ ಕಂಡಕ್ಟ್ ಮಾಡ್ತೀವಿ. ಹೆಚ್ಚಾಗಿ ಹೆಂಗ್ ಬರ್ತದೆ, ಅದನ್ನ ಹೆಂಗ್ ತಡೆಗಟ್ಟಬಹುದು ಅನ್ನೋದಕ್ಕೆ ಒಂದು ಅವರಿಗೆಲ್ಲ ಒಂದು ಅರಿವು ಮೂಡಿಸೋ ಕೆಲಸ ಮಾಡ್ತೀವಿ.
0: ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ. ಪ್ರತಿ ವರ್ಷ ಅಕ್ಟೋಬರ್ 10ರಂದು ಆಚರಿಸಲಾಗುವ ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು 1992ರಲ್ಲಿ ವರ್ಲ್ಡ್ ಫೆಡರೇಷನ್ ಫಾರ್ ಮೆಂಟಲ್ ಹೆಲ್ತ್ ಮೊದಲ ಬಾರಿಗೆ ಆರಂಭಿಸಿತು. ಮಾನಸಿಕ ಆರೋಗ್ಯ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸುವುದು ಮತ್ತು ವಿಶ್ವದಾದ್ಯಂತ ಮಾನಸಿಕ ಆರೋಗ್ಯ ಸೇವೆಯನ್ನು ಬೆಂಬಲಿಸುವ ಪ್ರಯತ್ನಗಳನ್ನು ಕ್ರೋಢೀಕರಿಸುವುದು ಈ ಜಾಗತಿಕ ಆಚರಣೆಯ ಉದ್ದೇಶವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರ ಬದುಕಿಗೆ ಭದ್ರತೆ ಒದಗಿಸಿ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಬೆಂಬಲ ನೀಡಲು ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಭರವಸೆ. ಬೆಂಗಳೂರಿನ ಹೊರವಲಯದ 1,500 ಎಕರೆ ಪ್ರದೇಶದಲ್ಲಿ ನಗರವನ ನಿರ್ಮಾಣಕ್ಕೆ ಯೋಜನೆ, ಅರಣ್ಯ ಇಲಾಖೆ ಸಚಿವರಿಂದ ಮಾಹಿತಿ. ಭಾರತದ ಆಧ್ಯಾತ್ಮಿಕ ಪರಂಪರೆ ಆತ್ಮ ಸಾಕ್ಷಾತ್ಕಾರದತ್ತ ಮುನ್ನಡೆಯುವ ಸಾಧನ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ. ಮಾನಸಿಕ ಆರೋಗ್ಯ ಸಮಸ್ಯೆ ಮತ್ತು ಸೇವೆಯನ್ನು ಬೆಂಬಲಿಸುವ ಪ್ರಯತ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 7:15:55. ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಆತ್ಮೀಯ ಕೇಳುಗರೆ, ಹಾಡನ್ನು ಕೇಳಿ ಬಹುಮಾನ ಗೆಲ್ಲಿ.
2: ಇನ್ನು ಮುಂದೆ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರ 8:30 ಪ್ರಸಾರವಾಗಲಿದೆ.

0: ಇದೆ
1: ಓಲ್ಡ್ ಈಸ್ ಗೋಲ್ಡ್ ಮುನಿಯ ಬಂಗಾರದಂತಹ ಹಾಡುಗಳು.
0: ಹಾಡು ಕೇಳುವುದರೊಂದಿಗೆ ಕೇಳುವ ಪ್ರಶ್ನೆಗೆ ಸರಿ ಉತ್ತರ ಕಳುಹಿಸಿ
1: ಬಹುಮಾನ ಗಳಿಸುವ ಅವಕಾಶ ನಿಮ್ಮದಾಗಿಸಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಮುನಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರೆಸ್ ರೋಡ್, ಮೈಸೂರು.
5: ಕೊಡವ ಒಕ್ಕಡೊಕ್ಕಡ ನಡೆದು ನಡಪ ದಂಡನೆ ಕಾಲ್ತರ ಆಲೆ ಮಾಡ ತೂಕ ನಮ್ಮ ದಂಡಾಯ್ತು ಇರುತ್ತಾರೆ. ಪೊನ್ನಂಪೇಟೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಂಬಲು ಇಂದಿಂಜ ಶುರುವಾಯ್ತು. ನಾಳೆ ಆಕಿರಿ ಆಪ. ಇಂದು ಶನಿಯಾಚ ಪೊಲಕ 9 ಗಂಟೆಗೆ ಉದ್ಘಾಟನೆ, 11 ಗಂಟೆಗೆ ಸಭಾ ಕಾರ್ಯಕ್ರಮ. ಮಾಜನೆಲ್ಲ ಬಂತು ಕೂಡಿಯಾಡನೊಂದು ಆಲೆ ಮಾಡ ಒಕ್ಕಕಾರ ಕಟ್ಟಂಡಿತು.
6: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
1: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
7: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ, ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನ್ ಹತ್ತಿರ, ಮಡಿಕೇರಿ. ಕಾಲ್ ಬೈರುಚಿ ರಾಮದನ್ 9844-81919.
8: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
9: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
10: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
11: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
12: ನಾಪೋಕ್ಲುವಿನ ವಿವಿಧ ವೆಂಚರ್ ನಲ್ಲಿ ಅತ್ಯುತ್ತಮ ಕ್ವಾಲಿಟಿಯ ಕರ್ಲಾ, ಡ್ಯೂರಫ್ಲೆಕ್ಸ್, ಪೆಪ್ಸ್, ರೆಸ್ಟೋಲೆಕ್ಸ್ ಬೆಡ್ ಗಳು, ನೀಲಕಮಲ್, ಸುಪ್ರೀಂ, ಡೆಕ್ಕಾನ್ ಕಂಪನಿಗಳ ಚೇರ್ ಗಳು, ಬೆಡ್ಶೀಟ್, ಬ್ಲಾಂಕೆಟ್, ಕರ್ಟನ್ ಹಾಗೂ ಇನ್ನಿತರ ಗೃಹ ಅಲಂಕಾರ ಐಟಮ್ಸ್ ಗಳು ಸ್ಪರ್ಧಾತ್ಮಕ ದರದಲ್ಲಿ ಲಭ್ಯ. ವಿವಿಧ ವೆಂಚರ್ ನಾಪೋಕ್ಲು.
13: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
14: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
15: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
16: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
15: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
17: ಫೋನ್ 22-5571.
18: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 ರೂಪಾಯಿ ಬರ್ತ್ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
19: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
5: ವಿರಾಜಪೇಟೆ ಬಿಟ್ಟಂಗಾಲ, ಮೈಸೂರು ಕೇರಳ ರಸ್ತೆಯಲ್ಲಿದೆ ರಿದೀಸ್ ರೆಸ್ಟೋರೆಂಟ್. ಇಲ್ಲಿ ಎಲ್ಲಾ ರೀತಿಯ ವೆಜ್ ಅಂಡ್ ನಾನ್ ವೆಜ್ ಫುಡ್ ಲಭ್ಯ. ಹಾಗೆ ರಿದೀಸ್ ಸ್ಟೇ ನಲ್ಲಿ ಎಸಿ ಅಂಡ್ ನಾನ್ ಎಸಿ ರೂಮ್ಸ್ ಗಳು ಲಭ್ಯವಿದೆ. 500 ಜನರಿಗೊಳಪಟ್ಟು ಸಭೆ ಶುಭ ಸಮಾರಂಭ ನಡೆಸುವುದಾದಲ್ಲಿ ಗರುಡ ಬ್ಯಾಂಕ್ವೆಟ್ ಹಾಲ್ ಇದೆ. ಇನ್ನು ಕೊಡಗಿನ ಸಾಂಪ್ರದಾಯಿಕ ಶೈಲಿಯ ಆಹಾರ ಸವಿಯುವವರಿಗಾಗಿಯೇ ಇದೆ ಕೂರ್ಗ್ ಪಾಟ್. ಭೇಟಿ ನೀಡಿ ಆತಿಥ್ಯವನ್ನು ಆನಂದಿಸಿ. ಕಾಲ್ 6362-54-0361.
19: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
0: ಹೇ, ನಿಮ್ಗೊಂದ್ ವಿಷಯ ಗೊತ್ತಾ? ದಸರಾ ಮೆಗಾ ಎಕ್ಸ್ಚೇಂಜ್ ಮೇಳ ಅಭಿಲಾಷ್ ನಲ್ಲಿ ನಡೀತಾ ಇದೆ. ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್, ಅವನ್, ವಾಟರ್ ಪ್ಯೂರಿಫೈಯರ್ ಗಳ ಮೇಲೆ ಮೆಗಾ ಎಕ್ಸ್ಚೇಂಜ್ ಆಫರ್ ಹಾಗೂ ಅಟ್ರಾಕ್ಟಿವ್ ಡಿಸ್ಕೌಂಟ್. 1 ನಿಮಿಷ. ಜೊತೆಗೆ ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ರೆಫ್ರಿಜರೇಟರ್ ಗಳ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ನೊಂದಿಗೆ ಅತಿ ದೊಡ್ಡ ಮಟ್ಟದ ಡಿಸ್ಕೌಂಟ್ ಕೂಡ ಇದೆ. ಇಎಂಐ ಕೂಡ ಲಭ್ಯವಿದೆ. ಸಿನ್ಸ್ 1975, ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
5: ಶ್ರೀ ಮಾರಿಯಮ್ಮ ದೇವಸ್ಥಾನ, ಕೆರೆಮನೆ, ಕಾಂತೂರು, ಮೂರ್ನಾಡು. ಇಲ್ಲಿ ನವದುರ್ಗೆಯರ ನವರಾತ್ರಿ ಪೂಜೆ ಇದೇ ತಿಂಗಳ 11-19 ತಾರೀಕಿನವರೆಗೆ ಪ್ರತಿದಿನ ಸಂಜೆ 6:30 ಗಂಟೆಯಿಂದ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪ್ರತಿದಿನ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ.
3: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048.

0: 24.
1: ಹುದಿಕೇರಿ ಮಾಜಿ ಸೈನಿಕಂಗಡ ಕಾಲತ್ರ ಮಾಸವೇ ಇದೇ ಅಕ್ಟೋಬರ್ ನಾಳಂಕೆ ಪನ್ನೊಂದಾಂಗ್ ನಾರಾಚೆ ಪೋಲು 10 ಗಂಟೆಗೆ ಹುದಿಕೇರಿ ಕೊಡೋ ಸಮಾಜದ ನಡಪ. ಎಲ್ಲ ಸದಸ್ಯ ಮಾಜಿ ಸೈನಿಕಂಗ ಸಂಸಾರೋಡೆ ಬಂದಿತ್ತು ಕೂಡಿಯರೊಂದು ಅಧ್ಯಕ್ಷ ಬಲ್ಯಮೇದೇರಿರ ಪ್ರಕಾಶ್ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಣಿತ್.
2: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
3: ಅಖಿಲ ಅಮ್ಮ ಕೊಡುವ ವಿದ್ಯಾಭಿವೃದ್ಧಿ ಸಂಘದ ಕಾಲ್ತ್ರ ಮಹಾಸಭೆ ಪಿಂಜ ಜನಾಂಗತ್ರ ಓದು ಅಮ್ಮಕ್ಕ ಪುರುಡು ಪಣ ಕೊಡಪ ಕಾರ್ಬಾರ್ ಇದೇ 11ನೇ ತಾರೀಕು ನಾರಾಚ ಪೊಲಕ 10 ಗಂಟೆಗೆ ಗೋಣಿಕೊಪ್ಪ ಉಮಾಮಹೇಶ್ವರಿ ದೇವಸ್ಥಾನದ ಸಭಾಂಗಣದ ಸಂಘದ ಅಧ್ಯಕ್ಷರಾದ ಶ್ರೀ ನಾಳಿಯ ಮಂಡ ಉಮೇಶ್ ಕೆಚಮಯ್ಯ ಅಂಡ್ ಅಧ್ಯಕ್ಷತೆಯಲ್ಲಿ ನಡಪ. ಜನಾಂಗ ಬಾಂಧವಂಗ ಏರಕಣಕ್ಕೆ ಬಂದು ಕೂಡಿಯಾಡನೊಂದು ಅಖಿಲ ಅಮ್ಮ ಕೊಡುವ ವಿದ್ಯಾಭಿವೃದ್ಧಿ ಸಂಘದ ಗೌರವ ಕಾರ್ಯದರ್ಶಿ ಅಮ್ಮತ್ತಿರ ವಾಸು ವರ್ಮಾಯಿಂಗ ಕಟ್ಟಣಿತ.
4: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
5: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
4: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
6: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
7: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
8: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
7: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
8: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
7: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
9: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
10: ನನ್ ಮನೆ ನನ್ ಕನ್ಸರ್ನ್ ಪ್ರಕಾರನೇ ಇರ್ಬೇಕು. ಅದರಲ್ಲೂ ಮನೆ ಮುಂಭಾಗದ ಇಂಟರ್ಲಾಕ್ ಹಾಗೂ ಕಾಪರ್ ಸ್ಟೋನ್ ಲ್ಯಾಂಡ್ಸ್ಕೇಪಿಂಗ್ ಪ್ರೀಮಿಯಂ ಕ್ವಾಲಿಟಿಲಿ ಇರ್ಬೇಕು. ಆ ಕನ್ಸರ್ನ್ ನನ್ಸ್ ಮಾಡಲು ಟ್ರಾನ್ಸಿಟೈಲ್ ಗ್ಯಾಲರಿಗೆ ಒಪ್ಸಿ ಆಯ್ತು. ಇನ್ನು ಆ ಚಿಂತೆನೇ ಇಲ್ಲ. ನೀವು ಕೂಡ ಸಂಪರ್ಕಿಸಿ ಟ್ರಾನ್ಸಿಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಕೋಣಿಕೊಪ್ಪಲ್.
4: ಪೊನ್ನಿಮಾನೀಸ್ ನಲ್ಲಿ ಕಾಫಿ ಬ್ಯಾಗಿಂಗ್ ಹಾಗೂ ಕ್ಲೀನಿಂಗ್ ಮಿಷಿನ್, ಕಾಫಿ ಕಾಲಾಡುವ ಹಾಗೂ ಗುಟ್ಟಿ ಮಾಡುವ ಮಿಷಿನ್ ಲಭ್ಯ. ಕಾಫಿ ಹಾಗೂ ಗೊಬ್ಬರ ಸಾಗಿಸಲು ಮೋಟರೈಸ್ಡ್ ಟ್ರಾಲಿ, ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ನೀರಾವರಿ ಪಂಪ್ ಸೆಟ್, ಟ್ರಾಕ್ಟರ್ ಚಾಲಿತ ಪಂಪ್ ಸೆಟ್, ಅಲ್ಯೂಮಿನಿಯಂ HDPE ಪೈಪ್, ಫ್ಲೆಕ್ಸಿ ಹೋಸ್ ಪೈಪ್, IP ಸೆಟ್, ರೆಡಿಮೇಡ್ ಪ್ಲಾಟ್ ಸಿಸ್ಟಮ್, ಚೈನ್ಸಾ, ವೀಡ್ ಕಟರ್, ಸ್ಪ್ರೇಯರ್, 3 KVA ಇಂದ 300 KVA ಪೆಟ್ರೋಲ್ ಅಂಡ್ ಡೀಸೆಲ್ ಜನರೇಟರ್, ಲಿಥಿಯಂ ಬ್ಯಾಟರಿ ಚಾಲಿತ 300ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಪೊನ್ನಿಮಾನೀಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
11: ಕಾಫಿ ಪ್ರಿಯರೇ, ರೆಡಿ ಆಗಿದ್ದೀರಾ?
12: ಮಡಿಕೇರಿ ಜನೋತ್ಸವ ದಸರಾದಲ್ಲಿ ಇದೇ October 13 and 14 ಕಾಫಿ ದಸರಾ ಸಂಭ್ರಮ.
11: 50 ಸ್ಟಾಲ್ಗಳಲ್ಲಿ ಕಾಫಿ ವೈವಿಧ್ಯತೆಗಳ ಅಮೋಘ ಪ್ರದರ್ಶನ.
12: October 13 ಮಂಗಳವಾರ ಸಂಜೆ 4 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಮತ್ತು October 14 ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ
11: ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ 3ನೇ ವರ್ಷದ ಕಾಫಿ ದಸರಾ.
12: October 14 ಬೆಳಗ್ಗೆ 10 ಗಂಟೆಯಿಂದ ತಜ್ಞರಿಂದ ಕಾಫಿ ಕೃಷಿಯಲ್ಲಿನ ವಿದ್ಯಮಾನಗಳ ಬಗ್ಗೆ ಮಾಹಿತಿ.
11: ಕಾಫಿ ಮತ್ತು ಪ್ರವಾಸೋದ್ಯಮ, ಕಾಫಿ ಕೆಫೆಯ ಮಹತ್ವ, ಕಾಫಿಯ ಮಾರುಕಟ್ಟೆ ಹಾಗೂ ಬೆಳೆಗಾರರಿಗೆ EUDR ಬಗೆಗಿನ ಮಾಹಿತಿ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಅರ್ಥಪೂರ್ಣ ಸಂವಾದ.
12: ಕೊಡಗಿನ ಸಾಧಕ ಕೃಷಿಕರಿಗೆ ಸನ್ಮಾನದ ಗೌರವ.
11: ಕಾಫಿ ಫ್ಲೇವರ್ ಕೇಕ್ ವಿಭಾಗ, ಕಾಫಿ ಫ್ಲೇವರ್ ಕಪ್ ಕೇಕ್ ವಿಭಾಗ, ಕಾಫಿ ಫ್ಲೇವರ್ ಬ್ರೌನಿ, ಕಾಫಿ ಫ್ಲೇವರ್ ಚಾಕ್ಲೇಟ್ ಪುಡ್ಡಿಂಗ್, ಕಾಫಿ ಫ್ಲೇವರ್ ಪಾನೀಯ, ಕಾಫಿ ಫ್ಲೇವರ್ ನಲ್ಲಿ ಹೊಸ ರುಚಿ ವಿಭಾಗದಲ್ಲಿನ ಸ್ಪರ್ಧೆಗಳಲ್ಲಿಯೂ ನೀವು ಭಾಗವಹಿಸಬಹುದು.
12: ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅವರ ಪರಿಕಲ್ಪನೆಯಲ್ಲಿ ಕೂರ್ಗ್ ಪ್ಲಾಂಟರ್ಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ನಡೆಯಲಿರುವ 3ನೇ ವರ್ಷದ ಕಾಫಿ ದಸರಾಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ.
11: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844060174. ಅನಿಲ್ HT, ಸಂಚಾಲಕರು, ಕಾಫಿ ದಸರಾ.
13: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
14: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು.
15: ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
16: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.

0: ವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಆಂಟೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
2: ಅಮ್ಮ, ನನ್ ವೆಡ್ಡಿಂಗ್ ಜ್ಯುವೆಲರಿ ಕಲೆಕ್ಷನ್ ಸಖತ್ ರಾಯಲ್ ಆಗಿರ್ಬೇಕು, ಆದ್ರೆ ಮೇಕಿಂಗ್ ಚಾರ್ಜ್ ತುಂಬಾನೇ ಆಗುತ್ತಲ್ವಾ?
3: ಟೆನ್ಷನ್ ಯಾಕೆ? ಮಗಳ ಮದುವೆ ಅಂದ್ಮೇಲೆ ಒಳ್ಳೆ ಡಿಸೈನ್ಸ್ ತಗೋಬೇಕು. ಮುಳಿಯಾಕ್ಕೆ ಹೋಗೋಣ. ಅಕ್ಟೋಬರ್ 11 November 11 ಮುಳಿಯಾದಲ್ಲಿ ಚಿನ್ನೋತ್ಸವ ನಡೀತಾ ಇದೆ. ಈ ಸಲದ ವಿಶೇಷ ಯೂನಿಕ್ ಡಿಸೈನ್ಸ್, ಯುಎಸ್ ಮೇಕಿಂಗ್ ಚಾರ್ಜ್ ಅಂದ್ರೆ ಮೇಕಿಂಗ್ ಚಾರ್ಜ್ 6% ನಿಂದ ಪ್ರಾರಂಭ.
2: ರಿಯಲಿ? ಹಾಗಾದ್ರೆ ನನ್ನ ಮದುವೆಗೆ ರಾಯಲ್ ಜ್ಯುವೆಲರಿ ನನ್ನ ಆಸೆಯಂತೆ.
3: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಮೈಸೂರು ಬೆಂಗಳೂರು ರೋಡ್ ಅಲ್ಲಿ ತುಂಬಾ ಆಕ್ಸಿಡೆಂಟ್ ಗಳಾಗ್ತಿವೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
5: ಬ್ಯಾಂಗ್ಳೂರ್ ಮೈಸೂರು ರೋಡು ಚೆನ್ನಾಗ್ ಆಗ್ಬಿಟ್ಟಿದೆ. 2 ಗಂಟೆ ಒಳಗೆ ಬೆಂಗಳೂರಿಂದ ಮೈಸೂರು ತಲುಪ್ಬಿಡ್ತಾರೆ. ಕರೆಕ್ಟು, ಜಾಸ್ತಿ ಜನ ತಲುಪ್ತಾನೆ ಇದ್ದಾರೆ, ಜಾಸ್ತಿ ಜನ ಆಸ್ಪತ್ರೆಗೂ ತಲುಪ್ತವ್ರೆ. ಅನ್ಫಾರ್ಚುನೇಟ್ಲಿ ಆಕ್ಸಿಡೆಂಟ್ಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಬಿಕಾಸ್ ದ ರೋಡ್ ಇಸ್ ವೆರಿ ಗುಡ್, ಕಾರ್ಸ್ ಆರ್ ಗುಡ್, ಪೀಪಲ್ ಜಸ್ಟ್ ಡೋಂಟ್ ಫಾಲೋ ಎನಿ ಟ್ರಾಫಿಕ್ ರೂಲ್ಸ್. ರ್ಯಾಶ್ ಆಗಿ ಡ್ರೈವ್ ಮಾಡ್ತಾರೆ, ಬೀಳ್ತಾರೆ, ಆಸ್ಪತ್ರೆಗೆ ಬರ್ತಾರೆ. ಅನ್ಫಾರ್ಚುನೇಟ್ಲಿ ಡೆಫಿನೆಟ್ಲಿ ನೀವು ಹೇಳ್ದಂಗೆ ಆಕ್ಸಿಡೆಂಟ್ ರೇಟ್ಸ್ ಬ್ಯಾಂಗ್ಳೂರ್ ಮೈಸೂರು ರೋಡ್ ಚೆನ್ನಾಗ್ ಆದಾಗ್ಲಿಂದ ಜಾಸ್ತಿ ಆಗ್ಬಿಟ್ಟಿದೆ. ಸೊ ವಿ ಶುಡ್ ಡಿಸ್ಕಸ್ ದಿಸ್ ಪಾಯಿಂಟ್ ವಿತ್ ದ ಟ್ರಾಫಿಕ್ ಪೊಲೀಸ್, ವಿತ್ ದಿ ಅಥಾರಿಟೀಸ್, ಅಂಡ್ ಸಿ ವಾಟ್ ಮೆಜರ್ಸ್ ವಿ ಕೆನ್ ಟೇಕ್ ಟು ರೆಡ್ಯೂಸ್ ದಿ ಡೇಂಜರ್ ಟು ದ ಪೀಪಲ್ ಹೂ ಡ್ರೈವ್ ಆನ್ ದಿಸ್ ರೋಡ್.
4: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
6: ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.

0: ನಿರೀಕ್ಷಿಸಿ. ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಈ ಸರಣಿಯಲ್ಲಿ ಕಣ್ಣಿನ ಆರೋಗ್ಯದ ಬಗ್ಗೆ ಸಂದರ್ಶನ ಪ್ರಸಾರ ಆಗುತ್ತೆ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಮಂಗಳವಾರ ಬೆಳಗ್ಗೆ 8:35 ಆರೋಗ್ಯ ಸಂಚಿಕೆ. ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ನಿರೀಕ್ಷಿಸಿ ಆರೋಗ್ಯ ಸಂಚಿಕೆ.
1: ಶ್ರೋತೃಗಳೇ, ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳೋಣ. ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ರಚನೆ, ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ಇದುವರೆಗೆ ಭಾವಗೀತೆಯನ್ನು ಕೇಳಿದಿರಿ. ಶ್ರೋತೃಗಳೇ, ಸಮಯ 7:34. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹವೊಂದು ಸಾಮಾಜಿಕ ಪಿಡುಗಾಗಿದ್ದು ಅದು ಶಿಕ್ಷಾರ್ಹ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಹದಿಹರೆಯದ ಹೆಣ್ಣು ಮಕ್ಕಳ ಸರ್ವಾಂಗೀಣ ವಿಕಸನದತ್ತ ಹೆಚ್ಚಿನ ಗಮನ ಹರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ರಕ್ಷಣಾ ವಲಯದಲ್ಲಿನ ಸ್ವಾವಲಂಬನೆಯ ಇಂದಿನ ರಾಷ್ಟ್ರೀಯ ಭದ್ರತೆ ಸಚಿವ ರಾಜನಾಥ್ ಸಿಂಗ್. ಇಥಿಯೋಪಿಯಾ ಪ್ರಧಾನಿ ಅಬಿ ಅಹಮದ್ ಅವರೊಂದಿಗೆ ವಿದೇಶಾಂಗ ಸಚಿವ ಡಾ ಜೈಶಂಕರ್ ಮಾತುಕತೆ, ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ. ಉತ್ತರ ಪ್ರದೇಶದಿಂದ ಬಿಜೆಪಿಯ 8, ಸಮಾಜವಾದಿ ಪಕ್ಷದ 2 ಸೇರಿ ಒಟ್ಟು 10 ಅಭ್ಯರ್ಥಿಗಳು ರಾಜ್ಯಸಭೆಗೆ ಅವಿರೋಧ ಆಯ್ಕೆ. ವಿಶ್ವ ಬೌಲ್ಸ್ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಟೂರ್ನಿ, ಭಾರತದ ಪುತುಲ್ ಸೋನುವಾಲ್ ಅವರಿಂದ ಮೊಟ್ಟ ಮೊದಲ ಪದಕ ಖಚಿತ. ವಾರ್ತೆಗಳ ವಿವರ. ಹದಿಹರೆಯದ ಹೆಣ್ಣು ಮಕ್ಕಳ ಆರೋಗ್ಯ, ಪೋಷಣೆ ಮತ್ತು ಸರ್ವಾಂಗೀಣ ವಿಕಸನದತ್ತ ಹೆಚ್ಚಿನ ಗಮನ ಹರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತ 2 ದಿನಗಳ ರಾಷ್ಟೀಯ ಇಲಾಖಾ ಶೃಂಗಸಭೆ

0: ಸಮಾರೋಪ ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅವರು, ಅಂಗನವಾಡಿ ಕೇಂದ್ರಗಳನ್ನು ಸಮುದಾಯ ಸಹಭಾಗಿತ್ವದ ಕೇಂದ್ರಗಳಾಗಿ ಅಭಿವೃದ್ಧಿಪಡಿಸಬೇಕು ಹಾಗೂ ಸ್ಥಳೀಯ ಕುಟುಂಬಗಳು ಪೌಷ್ಟಿಕ ಆಹಾರ ಆಟಿಕೆಗಳನ್ನು ಹಂಚಿಕೊಳ್ಳುವಂತೆ ಪ್ರೋತ್ಸಾಹಿಸಬೇಕು ಎಂದರು. ಮಹಿಳೆಯರ ಸುರಕ್ಷತೆ ಮತ್ತು ಸಬಲೀಕರಣಕ್ಕಾಗಿ ಮಕ್ಕಳಿಗೆ ಸೂಕ್ತವಾದ ಜಾಗೃತಿ ಪಠ್ಯಕ್ರಮಗಳನ್ನು ರೂಪಿಸಲು ಪ್ರಧಾನಿ ಸಲಹೆ ನೀಡಿದರು. ಸ್ಥಳೀಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಜಿಲ್ಲಾ ನಗರಸಭೆ ಹಾಗೂ ಮಹಾನಗರ ಪಾಲಿಕೆ ಮಟ್ಟದಲ್ಲಿ ಚಿಂತನ ಶಿಬಿರ ಆಯೋಜಿಸುವಂತೆ ರಾಜ್ಯಗಳಿಗೆ ಸೂಚಿಸಿದರು. ಉತ್ತಮ ಆರೋಗ್ಯ ಮತ್ತು ಪೋಷಣೆ ನೈರ್ಮಲ್ಯದಿಂದಲೇ ಆರಂಭವಾಗುತ್ತದೆ. ಆದ್ದರಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ವಚ್ಛತಾ ಅಭಿಯಾನದ ಜವಾಬ್ದಾರಿ ವಹಿಸಿಕೊಳ್ಳಬೇಕು ಎಂದರು. ಪ್ರಸ್ತುತ ಯುಗದಲ್ಲಿ ರಾಷ್ಟೀಯ ಭದ್ರತೆಯ ಪರಿಕಲ್ಪನೆ ಸಂಪೂರ್ಣವಾಗಿ ಬದಲಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಕೇವಲ ಸಶಸ್ತ್ರ ಪಡೆಗಳ ಬಲದಿಂದ ಮಾತ್ರವಲ್ಲದೆ ರಕ್ಷಣಾ ವಲಯದಲ್ಲಿನ ಸ್ವಾವಲಂಬನೆಯಿಂದಲೂ ರಾಷ್ಟೀಯ ಭದ್ರತೆ ನಿರ್ಧಾರವಾಗುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ರಕ್ಷಣಾ ಉತ್ಪಾದಕರ ಸಂಘದ ಚಾಂಪಿಯನ್ಸ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಭಾರತ ಅತ್ಯಾಧುನಿಕ ಮಿಲಿಟರಿ ಬಿಡಿಭಾಗಗಳ ವಿಶ್ವಾಸಾರ್ಹ ರಫ್ತುದಾರನಾಗಿ ಹೊರಹೊಮ್ಮುತ್ತಿದೆ ಎಂದರು. 2025-26 ಹಣಕಾಸು ವರ್ಷದಲ್ಲಿ ಭಾರತದ ರಕ್ಷಣಾ ರಫ್ತು ದಾಖಲೆಯ 38,424 ಕೋಟಿ ರೂಪಾಯಿಗೆ ತಲುಪಿದ್ದು ಹಿಂದಿನ ಹಣಕಾಸು ವರ್ಷಕ್ಕೆ ಹೋಲಿಸಿದರೆ 60%ಕ್ಕಿಂತ ಅಧಿಕ ಬೆಳವಣಿಗೆ ದಾಖಲಿಸಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಇಥಿಯೋಫಿಯಾ ಪ್ರವಾಸದಲ್ಲಿರುವ ವಿದೇಶಾಂಗ ಸಚಿವ ಡಾ ಜೈಶಂಕರ್ ಅಡೀಸ್ ಅಬಾಬಾದಲ್ಲಿ ನಿನ್ನೆ ಇಥಿಯೋಫಿಯಾ ಪ್ರಧಾನಿ ಅಬಿಯಾ ಅಹಮದ್ ಅಲಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ಶುಭ ಹಾರೈಕೆಗಳನ್ನು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಹಂಚಿಕೆಯ ಅಭಿವೃದ್ಧಿಯ ಆಕಾಂಕ್ಷೆಗಳು ಮತ್ತು ದಕ್ಷಿಣ ಒಗ್ಗಟ್ಟನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಇಥಿಯೋಫಿಯಾ ದ್ವಿಪಕ್ಷೀಯ ಸಹಕಾರ ಗಣನೀಯವಾಗಿ ವೇಗ ಪಡೆದುಕೊಂಡಿದೆ ಎಂದಿದ್ದಾರೆ. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿರುವ ಸಚಿವ ಎಸ್ ಜೈಶಂಕರ್, ಜಾಗತಿಕ ಬಿಕ್ಕಟ್ಟುಗಳು ಅಭಿವೃದ್ಧಿಶೀಲ ರಾಷ್ಟಗಳ ಮೇಲೆ ಬೀರುತ್ತಿರುವ ಪರಿಣಾಮವನ್ನು ಅಂತಾರಾಷ್ಟೀಯ ಸಮುದಾಯ ಕಡೆಗಣಿಸಲು ಸಾಧ್ಯವಿಲ್ಲದ ಕಾರಣ ಜಾಗತಿಕ ದಕ್ಷಿಣದ ಧ್ವನಿಯನ್ನು ಬಲವಾಗಿ ಪ್ರತಿಪಾದಿಸಲು ಭಾರತ ಮತ್ತು ಆಫ್ರಿಕಾದ ರಾಷ್ಟಗಳು ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ನವದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ಇಂದು ನಡೆಸಲು ಉದ್ದೇಶಿಸಿದ್ದ ಪ್ರತಿಭಟನೆಗೆ ದೆಹಲಿ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ನಿನ್ನೆ ಮಾಹಿತಿ ನೀಡಿದ ದೆಹಲಿ ಜಂಟಿ ಪೊಲೀಸ್ ಆಯುಕ್ತರಾದ ನೂಪುರ್ ಪ್ರಸಾದ್, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಅಥವಾ ಇತರ ಕಾರ್ಯಕ್ರಮಗಳನ್ನು ನಡೆಸಲು ಕನಿಷ್ಠ 10 ದಿನ ಮುಂಚಿತವಾಗಿ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದರು. ಪ್ರಸ್ತುತ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ, ಸಾರ್ವಜನಿಕ ಸ್ವಚ್ಛತೆ ಹಾಗೂ ನವದೆಹಲಿ ಭಾಗದ ಸಂಚಾರ ನಿಯಂತ್ರಣವನ್ನು ಗಮನದಲ್ಲಿಟ್ಟುಕೊಂಡು ಈ ಅನುಮತಿಯನ್ನು ನಿರಾಕರಿಸಲಾಗಿದೆ ಎಂದು ಜಂಟಿ ಕಮಿಷನರ್ ಸ್ಪಷ್ಟಪಡಿಸಿದ್ದಾರೆ. ಸಂಬಂಧಿತ ಪ್ರದೇಶದಾದ್ಯಂತ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 163ನ್ನು ಜಾರಿಗೊಳಿಸಿ ಕಾನೂನು ಸುವ್ಯವಸ್ಥೆ ಮತ್ತು ಸಾರ್ವಜನಿಕ ಸುರಕ್ಷತೆಗಾಗಿ ಅಗತ್ಯ ನಿರ್ಬಂಧಗಳನ್ನು ಹೇರಲಾಗಿದೆ. ಭದ್ರತಾ ಕಾರಣಗಳಿಂದಾಗಿ ದೆಹಲಿ ಮೆಟ್ರೋ 45 ಮೆಟ್ರೋ ನಿಲ್ದಾಣಗಳಲ್ಲಿ ಸಂಜೆ 6 ಗಂಟೆಯವರೆಗೆ ಪ್ರವೇಶ ನಿರ್ಗಮನದ ಸೌಲಭ್ಯಗಳು ಲಭ್ಯವಿರುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ತಮಿಳುನಾಡು ಮತ್ತು ಪುದುಚೇರಿಯ 5 ವಿಧಾನಸಭಾ ಹಾಗೂ 1 ಲೋಕಸಭಾ ಕ್ಷೇತ್ರಗಳು ಸೇರಿದಂತೆ ಒಟ್ಟು 6 ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಫಲಿತಾಂಶ ಪ್ರಕಟಗೊಂಡಿದ್ದು, ಆಡಳಿತಾರೂಢ ಬಿಜೆಪಿ ಹಾಗೂ ಪ್ರಾದೇಶಿಕ ಪಕ್ಷಗಳು ಗೆಲುವು ಸಾಧಿಸಿವೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ನಂದಿಗ್ರಾಮ ಮತ್ತು ರಿಜಿಗ್ರಾಮ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರೀ ಅಂತರದ ಗೆಲುವು ದಾಖಲಿಸಿದೆ. ಅಸ್ಸಾಂನ ನಗಾಂವ್ ಲೋಕಸಭಾ ಉಪಚುನಾವಣೆಯಲ್ಲಿ ಬಿಜೆಪಿಯ ದೇವಶಿಸ್ ಶರ್ಮಾ ಗೆಲುವು ದಾಖಲಿಸಿದ್ದಾರೆ. ತಮಿಳುನಾಡಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷ ಧಾರಾಪುರಂ ಮತ್ತು ಮುದುರಾಂತಕಂ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿದೆ. ಇನ್ನು ಪುದುಚೇರಿಯಲ್ಲಿ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿರುವ ಅಖಿಲ ಭಾರತ ಎನ್ಆರ್ ಕಾಂಗ್ರೆಸ್ ಪಕ್ಷ ತಟ್ಟಂಚಾವಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ದಾಖಲಿಸಿ ತನ್ನ ಸ್ಥಳವನ್ನು ಉಳಿಸಿಕೊಂಡಿದೆ. ಅಸ್ಸಾಂನ ನಗಾಂವ್ ಲೋಕಸಭಾ ಕ್ಷೇತ್ರ ಹಾಗೂ ಪಶ್ಚಿಮ ಬಂಗಾಳದ ನಂದಿಗ್ರಾಮ ಮತ್ತು ರಿಜಿನಗರ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗಳ ಫಲಿತಾಂಶ ಬಿಜೆಪಿ ಹಾಗೂ ಎನ್ಡಿಎ ಮೈತ್ರಿಕೂಟದ ಸುಶಾಸನದ ಮೇಲಿನ ಜನರಿಗಿರುವ ಆಳವಾದ ಬಾಂಧವ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜ ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ

0: ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಕುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 2025 ವಕ್ಫ್ ಸುಧಾರಣೆಗಳ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ವಕ್ಫ್ ಕಾಯ್ದೆಯ ಸೆಕ್ಷನ್ 40 ವಕ್ಫ್ ಮಂಡಳಿಗೆ ಯಾವುದೇ ಆಸ್ತಿಯನ್ನು ಸ್ವಯಂ ನಿರ್ಧಾರದ ಮೂಲಕ ವಕ್ಫ್ ಆಸ್ತಿ ಎಂದು ಘೋಷಿಸುವ ಅಧಿಕಾರವಿತ್ತು. ಇದರಿಂದಾಗಿ ನೋಂದಾಯಿತ ವಕ್ಫ್ ಆಸ್ತಿಗಳ ಸಂಖ್ಯೆಯಲ್ಲಿ ಭಾರೀ ಹೆಚ್ಚಳ ಕಂಡುಬಂದಿತ್ತು. 2013 2.07 ಲಕ್ಷ ಇದ್ದ ಈ ಆಸ್ತಿಗಳ ಸಂಖ್ಯೆ 8.72 ಲಕ್ಷಕ್ಕೆ ತಲುಪಿದೆ. ಈ ಪೈಕಿ ಸರ್ಕಾರಿ ಸ್ವಾಮ್ಯದ 5,973 ಆಸ್ತಿಗಳು ಸೇರಿರುವುದು ಗಂಭೀರ ಚಿಂತನೆಗೆ ಕಾರಣವಾಗಿತ್ತು. ಈ ಲೋಪದೋಷಗಳನ್ನು ಸರಿಪಡಿಸಲು ಜಾರಿಗೆ ತರಲಾಗಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಉಮೀದ್ ಕಾಯ್ದೆ ಎಂದು ಕರೆಯಲಾಗುತ್ತದೆ. ಈ ಹೊಸ ಕಾಯ್ದೆ ವಕ್ಫ್ ಮಂಡಳಿಯ ಏಕಪಕ್ಷೀಯ ಅಧಿಕಾರ ನೀಡುತ್ತಿದ್ದ ನಿಬಂಧನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿದೆ. ಇನ್ನು ಮುಂದೆ ಸರ್ಕಾರಿ ಭೂಮಿಯ ಮೇಲಿನ ಯಾವುದೇ ಹಕ್ಕುಗಳ ಪ್ರತಿಪಾದನೆಯನ್ನು ಕಲೆಕ್ಟರ್ಗಿಂತ ಹೆಚ್ಚಿನ ಶ್ರೇಣಿಯ ಅಧಿಕಾರಿಯೊಬ್ಬರು ಕೂಲಂಕುಷವಾಗಿ ಪರಿಶೀಲಿಸಬೇಕಾಗುತ್ತದೆ. ಜೊತೆಗೆ ವಕ್ಫ್ ನಿರ್ಧಾರಗಳ ವಿರುದ್ದ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿ ನೇರ ಅವಕಾಶ ಕಲ್ಪಿಸಲಾಗಿದೆ. ಈ ಕಾನೂನಾತ್ಮಕ ಸುಧಾರಣೆಗಳ ಜೊತೆಗೆ ಸಮಗ್ರ ಡಿಜಿಟಲೀಕರಣ ಪ್ರಕ್ರಿಯೆಗಳು ಜೊತೆ ಜೊತೆಗೆ ನಡೆಯುತ್ತಿವೆ. ಉಪರಾಷ್ಟಪತಿ ಸಿಬಿ ರಾಧಾಕೃಷ್ಣನ್ ಅವರು ಇಂದು ಜಾರ್ಖಂಡ್ನ ದೇವ್ಘರ್ಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ದೇವ್ಘರ್ನ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ 2ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ದೇವ್ಘರ್ನ ಬಿಬಿಎಂಟಿ ಆಸ್ಪತ್ರೆಯಲ್ಲಿ ಆಯೋಜಿಸಲಾಗಿರುವ ಸೈನ್ಯ ಸಂಪರ್ಕ ಮೇಳಕ್ಕೂ ಉಪರಾಷ್ಟಪತಿಗಳು ಭೇಟಿ ನೀಡಲಿದ್ದಾರೆ. ಉತ್ತರ ಪ್ರದೇಶದಿಂದ ರಾಜ್ಯಸಭೆಗೆ ಭಾರತೀಯ ಜನತಾ ಪಕ್ಷದ 8 ಹಾಗೂ ಸಮಾಜವಾದಿ ಪಕ್ಷದ 2 ಅಭ್ಯರ್ಥಿಗಳು ಸೇರಿದಂತೆ ಒಟ್ಟು ಎಲ್ಲಾ 10 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಕುರಿತು ಉತ್ತರ ಪ್ರದೇಶ ವಿಧಾನಸಭಾ ವಿಶೇಷ ಕಾರ್ಯದರ್ಶಿ ಹಾಗೂ ಚುನಾವಣಾಧಿಕಾರಿ ಅಜಿತ್ ವರ್ಮಾ ದೃಢಪಡಿಸಿದ್ದಾರೆ. ಬಿಜೆಪಿಯಿಂದ ಧರಂಪಾಲ್ ಸಿಂಗ್, ಪ್ರಕಾಶ್ ಪಾಲ್, ಶ್ರುತಿ ಗಂಗ್ವಾರ್, ವಿದ್ಯಾಸಾಗರ್ ಸೋಂಕಾರ್, ಪ್ರಿಯಾಂಕ್ ರಾವತ್, ರಾಧಾಕಾಂತ್ ಓಝಾ, ಗೋಪಿಕೃಷ್ಣ ಮಾಂಡೆ ಮತ್ತು ರಾಮ್ ಪ್ರತಾಪ್ ಸಿಂಗ್ ಚೌಹಾಣ್ ರಾಜ್ಯಸಭೆ ಪ್ರವೇಶಿಸಿದರೆ ಸಮಾಜವಾದಿ ಪಕ್ಷದಿಂದ ರಾಮ್ ಗೋಪಾಲ್ ಯಾದವ್ ಹಾಗೂ ಧನ್ರಾಜ್ ಪರಿಮಲ್ ನಥ್ವಾನಿ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆಯಾದ ಅಭ್ಯರ್ಥಿಗಳಾಗಿದ್ದಾರೆ. ಆಸ್ಟ್ರೇಲಿಯಾದ ಬರ್ಹಾಮ್ನಲ್ಲಿ ನಡೆಯುತ್ತಿರುವ ವಿಶ್ವ ಬೌಲ್ಸ್ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಟೂರ್ನಿಯಲ್ಲಿ ಭಾರತದ ಪುತುಲ್ ಸೋನೋವಾಲ್ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸುವ ಮೂಲಕ ಭಾರತಕ್ಕೆ ಈ ಟೂರ್ನಿಯಲ್ಲಿ ಮೊಟ್ಟ ಮೊದಲ ಪದಕವನ್ನು ಖಚಿತಪಡಿಸಿದ್ದಾರೆ. ಅಸ್ಸಾಂ ಮೂಲದ 43 ವರ್ಷದ ಸೋನೋವಾಲ್ ಕ್ವಾರ್ಟರ್ ಫೈನಲ್ನಲ್ಲಿ ಸಿಂಗಾಪುರದ ಹರಿಮನ್ ಯುಎನ್ ಅವರನ್ನು ಸೋಲಿಸಿ ಅಂತಿಮ 4ರ ಹಂತಕ್ಕೆ ತಲುಪಿದರು. 2026ರ ಏಷ್ಯನ್ ಲಾನ್ ಬಾಲ್ಸ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಸೋನೋವಾಲ್ ಚಿನ್ನದ ಪದಕ ಗೆದ್ದಿದ್ದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹದಿಹರೆಯದ ಹೆಣ್ಣು ಮಕ್ಕಳ ಸರ್ವಾಂಗೀಣ ವಿಕಸನದತ್ತ ಹೆಚ್ಚಿನ ಗಮನ ಹರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ರಕ್ಷಣಾ ವಲಯದಲ್ಲಿನ ಸ್ವಾವಲಂಬನೆಯೇ ಇಂದಿನ ರಾಷ್ಟೀಯ ಭದ್ರತೆ, ಸಚಿವ ರಾಜನಾಥ್ ಸಿಂಗ್. ಇಥಿಯೋಫಿಯಾ ಪ್ರಧಾನಿ ಅಬಿ ಅಹಮದ್ ಅವರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ, ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ. ಉತ್ತರ ಪ್ರದೇಶದಿಂದ ಬಿಜೆಪಿಯ 8, ಸಮಾಜವಾದಿ ಪಕ್ಷದ 2 ಸೇರಿ ಒಟ್ಟು 10 ಅಭ್ಯರ್ಥಿಗಳು ರಾಜ್ಯಸಭೆಗೆ ಅವಿರೋಧ ಆಯ್ಕೆ. ವಿಶ್ವ ಬೌಲ್ಸ್ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಟೂರ್ನಿ, ಭಾರತದ ಪುತುಲ್ ಸೋನೋವಾಲ್ ಅವರಿಂದ ಮೊಟ್ಟ ಮೊದಲ ಪದಕ ಖಚಿತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ.
2: ಎಲ್ಐಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ.
3: ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ಐಸಿ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
2: ಹೆಡ್ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ ಎಲ್ಐಸಿ ಇಂಡಿಯಾ .in ವಿಸಿಟ್ ಮಾಡಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
1: ನಿಧನ ಸುದ್ದಿ. ಚೆಂಬು ಗ್ರಾಮ ಕಾಂತಬೈಲು ಕೆದಂಬಾಡಿ ದಿವಂಗತ ಶೇಷಪ್ಪನವರ ಪತ್ನಿ ವೆಂಕಮ್ಮ ಅವರು ನಿನ್ನೆ ನಿಧನರಾಗಿದ್ದಾರೆ. 84 ವರ್ಷ ಪ್ರಾಯದ ಕೆದಂಬಾಡಿ ವೆಂಕಮ್ಮ ಅವರ ಅಂತ್ಯಕ್ರಿಯೆ ಇಂದು ಬೆಳಗ್ಗೆ 10 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. 60 ಗ್ರಾಮದ ತಳೂರು ದಿವಂಗತ ಅಯ್ಯಣ್ಣ ಅವರ ಮಗ ಪಾಂಡುರಂಗ ಅವರು ನಿನ್ನೆ ನಿಧನರಾಗಿದ್ದಾರೆ. 78 ವರ್ಷ ಪ್ರಾಯದ ತಳೂರು ಪಾಂಡುರಂಗ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದೊಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮೂಲತ್ ಬಲಂಬೇರಿಕಾರಳನ ಇದಿಕ್ಕ ಮಂಡ್ಯತ್ರ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಂಗಳಾಯಿತು ಕಾರ್ಯನೀಸೆಂಡಿಂಜ. ಚೆಯ್ಯಂಡ ಅರುಣ್ ತಿಮ್ಮಯ್ಯ ಇಂದು ಪುಲಂಜಿತಿಕ್ಕು ಮರಣಪಟ್ಟಿತ್ತು. ಚೆಯ್ಯಂಡ ಈರಪ್ಪ ಎಂಡ ಮೋವೋ 57 ಬೈತರ ಅರುಣ್ ತಿಮ್ಮಯ್ಯ ಎಂಡ ದಪನ ಕಾರ್ಯ ಮೈಸೂರು ಚಾಮುಂಡಿ ಕ್ರಿಮಟೋರಿಯಂಲು ಮಜ್ಜಣತ್ರ ಮೀದ 3 ಗಂಟೆಗೆ ನಡಪ. ಅಂದಗೋವೆ ನಿವಾಸಿ ದಿವಂಗತ ಬೋಪಯ್ಯ ಅವರ ಪತ್ನಿ ನಾಗಚೆಟ್ಟಿ

0: ರ ಬೊಳ್ಳಮ್ಮ ಅವರು ನಿನ್ನೆ ನಿಧನರಾಗಿದ್ದಾರೆ. 99 ವರ್ಷ ಪ್ರಾಯದ ನಾಗಚೆಟ್ಟಿರ ಬೊಳ್ಳಮ್ಮ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ ಅಂದಗೋವಿ ಗ್ರಾಮದ ನಾಗಚೆಟ್ಟಿರ ರುದ್ರಭೂಮಿಯಲ್ಲಿ ನೆರವೇರಲಿದೆ. ಮೂಲತ ಬಲ್ಯಮಂಡೂರು ನಿವಾಸಿ ನಂಜನಗೂಡ್ಲುವ ಸೈಂಜ ದೇಯಂಡ ಡಾಲಿ ಪುಣಚ್ಚ ಐಂಗ ಇಂದು ಪೊಲಕ ಮರಣಪಟ್ಟಿತ್ತು. ಅಳುವದು ಬೈತುರ ದೇಯಂಡ ಡಾಲಿ ಪುಣಚ್ಚ ಐಂಗಡ ಕಿರಿ ಕಾರ್ಯ ಇಂದು ಮಜಣತರ ಮೀದ 3 ಗಂಟೆಕ್ಕೆ ಒಕ್ಕ ಕ್ಯಾಕೊಳತ್ಲು ನಡಪ.
1: ಬಿಟ್ಟಿಂಗಾಲದ ಗ್ರೀನ್ಸ್ ಫರ್ನಿಚರ್ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ

0: ಮಂಗಳೂರು ಜಂಕ್ಷನ್ ಬಿಟ್ಟಂಗಾಲ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
1: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮರಪೇಟೆ ಹಾಗೂ ಕುಶಾಲನಗರದಲ್ಲಿ.
0: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
2: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌಗಳ ಎಕ್ಸ್ಚೇಂಜ್ ಆಫರ್.
0: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
2: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
3: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
1: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
3: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್ ಗೋಣಿಕೊಪ್ಪಲ್.
1: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
4: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವಾರ್, ಎರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
5: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
1: ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂತ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊರಗರಹಳ್ಳಿ.
6: The number you've dialed is currently busy. Kindly try after
1: some time. ಎಷ್ಟು ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ ಇಎಂಐ ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
0: ಆತ್ಮೀಯ ಕೇಳುಗರೆ, ಹಾಡನ್ನು ಕೇಳಿ, ಬಹುಮಾನ ಗೆಲ್ಲಿ.
8: ಇನ್ನು ಮುಂದೆ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ
0: ಓಲ್ಡ್ ಈಸ್ ಗೋಲ್ಡ್, ಮುಳಿಯ ಬಂಗಾರದಂತಹ ಹಾಡುಗಳು.
8: ಹಾಡು ಕೇಳುವುದರೊಂದಿಗೆ ಕೇಳುವ ಪ್ರಶ್ನೆಗೆ ಸರಿ ಉತ್ತರ ಕಳುಹಿಸಿ
0: ಬಹುಮಾನ ಗಳಿಸುವ ಅವಕಾಶ ನಿಮ್ಮದಾಗಿಸಿ.
8: ಈ ಕಾರ್ಯಕ್ರಮದ ಪ್ರಾಯೋಜಕರು
5: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
9: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
0: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450.
10: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಾಡ ಮಮತಾಜನ. ಮುಖ್ಯಪಟ್ಟ ಸುದ್ದಿ. ಡೆಂಗ್ಯೂ ಮಲೇರಿಯಾ ತರಣತ್ತ ಪಬ್ಬುವ ಕಾಯಿಲೆನ ತಡೆಪನಿಟ್ಟಲು ಕಟ್ಟುನಿಟ್ಟರ ಕ್ರಮ, ಜಿಲ್ಲಾಧಿಕಾರಿ SJ ಸೋಮಶೇಖರ್. ನಾಳೆಂಜ ಮಡಿಕೇರಿ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮ, ಮಡಿಕೇರಿಯಲ್ಲಿ ಕರಗ ಪ್ರದಕ್ಷಿಣೆ. ಸುದ್ದಿ ರವಿವರ. ಪಬ್ಬುವ ಕಾಯಿಲೆ ಅನ ಡೆಂಗ್ಯೂ ಮಲೇರಿಯಾ ಕೂಡುನನಕ್ಕೆ ಸೊಳ್ಳೆಲಿಂಜ ಪರಡುವ ಕಾಯಿಲೆನ ತಡ್ಪಕ್ಕು ಬೋಂಡಿಯಾನ ಕ್ರಮ ಅಡ್ತವನಕ್ಕೆ ಜಿಲ್ಲಾಧಿಕಾರಿ SJ ಸೋಮಶೇಖರ್ ಅರಿಚಿಟ್ಟಿತು. ಮಡಿಕೇರಿಯ ಜಿಲ್ಲಾಧಿಕಾರಿ ಅಂಗಡ ಕಚೇರಿ ಸಭಾಬಾಡಿಯಲ್ಲಿ ನಿನ್ನಾಂದು ನಡೆದ ಜಿಲ್ಲಾ ಸರ್ವೇಕ್ಷಣಾ ಸಮಿತಿ ಸಭೆಯ ಕೊರವು ಕಾರ್ಯಕ್ಕೆ ವಹಿಸಿತಿ. ಇವು ತಕ್ಕ ಪರಂದತ್ತು ಸೊಳ್ಳೆಲಿಂಜ ಪಬ್ಬುವ ಕಾಯಿಲೆನ ತಡ್ಪ, ನಾಯಿ ಕಡ್ಚ ಪ್ರಕರಣ, ಜೈವಿಕ ವೈದ್ಯಕೀಯ ತ್ಯಾಜ್ಯ ನಿರ್ವಹಣೆ, ಆಸ್ಪತ್ರೆಯ ಗುಣಮಟ್ಟದ ಸುಧಾರಣೆ ಮಾಡುವ, ಎಚ್ಐವಿ ತಡ್ಪು, ತಂಬಾಕು ನಿಯಂತ್ರಣ, HPV ಚೋದ್ಮದ್ ಅಭಿಯಾನತರ ಬಳಚರ ಮೇದ ಮಾಹಿತಿ ಇವು ಒಡೆತಂಡತ್ತು. ಹಾಡಿಲ್ ಇಂಡ ಮೀದ ಏರ ಜಾಗೃತಿ ಕೊಡುಪನಕ್ಕೆ ಆಂಡೊಂದು ಅಣ್ಣುಚಿ. ಈ ಸಂದರ್ಭದ ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ತಕ್ಕ ಬಂದಿತ್ತು. ಜಿಲ್ಲೆಯಲ್ಲಿ ನಾಪದಂಡು ಡೆಂಗ್ಯೂ ಪನಿ ಬಂದ ಪ್ರಕರಣ ಉಂಡು. ಪಿಂಜ ಇಂಡ ಮೀದ ಸಾರ್ವಜನಿಕಗಳಲ್ಲಿ ಮಾಹಿತಿ ಕೊಡುಪ ಕಾರುಬಾರು ಮಾಡಿಯನುಂಡು ಅಣ್ಣುಚಿ. ಮುಖ್ಯಪಟ್ಟವು ಹಾಜರಿಂಜತ್ತು. ಮಡಿಕೇರಿ ದಸರಾ ದಂಡಾರ್ಥ 26 ಮಾರಿಪತ್ತು ದಸರಾ ಸಾಂಸ್ಕೃತಿಕ ಸಮಿತಿ ಆದನೆಲ್ಲ ನಾಳೆಂಜ ಇದೇ ನಾಳಂಕೆ 21 ಪಲತರ ಸಾಂಸ್ಕೃತಿಕ ಕಾರ್ಯಕ್ರಮ ಮಡಿಕೇರಿ.

0: ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಕೂರ್ಗ್ ಹೈಲೈಟ್ ಫರ್ನಿಚರ್ನ ಏಳನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಮಮ್ಮಿ, ನಿಮ್ ಹಳೆ ಚಿನ್ನಾಭರಣಗಳ ಡಿಸೈನ್ಸ್ ತುಂಬಾನೇ ಚೆನ್ನಾಗಿದೆ. ನನ್ ಮದ್ವೆಗೂ ಇದೇ ತರ ತಗೊಳ್ವಾ?
4: ನನ್ ಕಾಲದ ಡಿಸೈನ್ಸ್ ನನಗೆ ಹಳೇದನ್ಸುತ್ತೆ ಕಣಮ್ಮ. ನಿಮ್ ಮದ್ವೆಗೆ ಸಾಂಪ್ರದಾಯಿಕ ಶೈಲಿ ಜೊತೆಗೆ ಈಗಿನ ಟ್ರೆಂಡಿ ಲುಕ್ ಇರೋ ಚಿನ್ನಾಭರಣ ಬೇಕು.
2: ಹೌದು, ಇವೆಲ್ಲ ಒಟ್ಟಿಗೆ ಎಲ್ಲಿ ಸಿಗುತ್ತೆ?
4: ನಾನು ಮುಳಿಯಾದಲ್ಲೇ ತಗೊಂಡಿದ್ದು, ಅಲ್ಲೇ ತಗೊಳ್ಳೋಣ. ಅಕ್ಟೋಬರ್ 11 November 11 ಮುಳಿಯಾ ಚಿನ್ನೋತ್ಸವ ಇದೆ. ಈ ಸಲದ ವಿಶೇಷ ಲೋವೆಸ್ಟ್ ಮೇಕಿಂಗ್ ಚಾರ್ಜ್, ಯುನಿಕ್ ಡಿಸೈನ್ಸ್, ಮೇಕಿಂಗ್ ಚಾರ್ಜ್ 6% ನಿಂದ ಪ್ರಾರಂಭ.
2: ವಾವ್, ಸೂಪರ್.
4: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: FM 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 ಮೆಗಾಹೆರ್ಟ್ಸ್, ಆಕಾಶವಾಣಿ, ಮಡಿಕೇರಿ ಕೇಂದ್ರ.

0: The number you've dialed is currently busy. Kindly
1: try after some call time. Yes, ishtonu busy.
2: ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
4: ಆಕಾಶವಾಣಿ ಮಡಿಕೇರಿ, ಸಮಯ 8 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.

0: of fuel, food, fertilizers and finance. The External Affairs Minister said conflicts in different parts of the world along with the COVID-19 pandemic in previous years had set back the development prospects of the Global South. India's Putul Sonowal has created history by assuring the country of its first ever medal at the World Bowls Champion of Champions in Barham, Australia. The 43-year-old from Assam achieved the milestone by reaching the semi-final of the men's singles event. In men's cricket, West Indies defeated India by 6 wickets in the second T20 international in Ranchi last night, levelling the 5-match series 1-1. Chasing a target of 250 runs, West Indies overall the score posting 252 runs for the loss of 4 wickets in 18.3 overs, winning the match with 9 balls to spare. Captain Shai Hope led from the front with a magnificent 102 of 45 balls, while Sherfain Rutherford's 84 of 87 set the chase alight. And now for a look at today's newspapers, it's over to Nina Arakkal.
1: Thank you, Pramod. By polls boost, BJP wins both Bengal seats, Assam Lok Sabha seat, headlines a statement by the Tribune, headlines ruling parties win by poll battles across four states, Union Territory, the Asian Age, headlines Delhi turns into fortress to halt BJP protest today. The papers add that 40,000 plus security person deployed, 45 metro stations shut and mobile internet suspended in areas near protest site and diversions in most routes. Another prominent story covered in all newspapers is the Indian origin jurist Navanatham Navi Pillai winning the Nobel Peace Prize. The Hindu says international jurist Navi Pillai wins Nobel Peace Prize. The paper adds that she was born in Durban in Tamil origin parents, grew up under apartheid and studied law at Harvard. And finally, a story in the Indian Express says, seized from Thane 2 years ago, infant orangutan sets to return to Indonesia. And with that, it's back to you, Pramod.
0: Thank you, Nina. And now before we end the bulletin, the headlines once again. Prime Minister Narendra Modi calls for greater focus on health, nutrition and overall development of adolescent girls. Chairs valedictory session of National Departmental Summit on Women and Child Development. Delhi Police denies permission for proposed protests at Jantar Mantar. Today, tightened security across national capital, Delhi Metro shuts entry and exit at 45 stations. All 10 candidates from Uttar Pradesh, including 8 from the BJP and 2 from Samajwadi Party, elected unopposed to Rajya Sabha. US lifts sanctions on sale of Russian diesel in global markets until April next year amid unprecedented price surge. In sports, Putul Sonowal assures country's first ever medal at the World Bowls Champion of Champions after reaching the semi-finals in Australia. And with that, we end the morning news. Have a nice day.
2: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ ಯೋಗ ಪ್ರಕೃತಿ ಚಿಕಿತ್ಸೆ ಯುನಾನಿ ಸಿದ್ಧ ಹಾಗೂ ಸೌರಿಪ ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ವಾಣಿ
3: ಕೇಳುವರೆ ನಮಸ್ಕಾರ ನಾನು ಡಾಕ್ಟರ್ ಶಿವಕುಮಾರ್ ಟಿ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಇಲ್ಲಿಯ ಸಹಾಯಕ ಪ್ರಾಧ್ಯಾಪಕ ಇಂದು ನಾವು ಸಂಬಾರ ಪದಾರ್ಥಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಇವುಗಳಿಗೆ ಅಡುಗೆ ಮನೆಯಲ್ಲಿ ವಿಶೇಷವಾದ ಸ್ಥಾನ ಇದೆ ಇವು ಸುಗಂಧವನ್ನು ಹೊಂದಿದ್ದು ಆಹಾರಕ್ಕೆ ವಿಶೇಷವಾದ ರುಚಿಯನ್ನು ನೀಡುತ್ತೆ ಇವು ಕೇವಲ ಆಹಾರಗಳಷ್ಟೇ ಅಲ್ಲ ವಿಶೇಷ ಔಷಧೀಯ ಗುಣಗಳನ್ನು ಸಹ ಹೊಂದಿವೆ ಅಂತಹ ಕೆಲವು ಸಂಬಾರ ಪದಾರ್ಥಗಳನ್ನು ಇಂದು ಪರಿಚಯ ಮಾಡಿಕೊಳ್ಳೋಣ ಬನ್ನಿ ಮೊದಲಿಗೆ ಏಲಕ್ಕಿ ಏಲಕ್ಕಿ ಬೀಜದಲ್ಲಿ ವಿಶಿಷ್ಟವಾದ ಒಂದು ತೈಲಾಂಶ ಇದೆ ಆದ್ದರಿಂದ ಇದು ಸುಗಂಧಯುಕ್ತವಾಗಿದೆ ಏಲಕ್ಕಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಹೊಟ್ಟೆ ತೊಳಸಿದಂತಾಗಿ ವಾಂತಿ ಬರುವಂತಾದರೆ 3-4 ಏಲಕ್ಕಿ ಕಾಳುಗಳನ್ನು ಬಾಯಲ್ಲಿ ಹಾಕಿಕೊಂಡು ಅದರ ರಸವನ್ನು ಆಸ್ವಾದಿಸುತ್ತಿದ್ರೆ ವಾಂತಿ ಕಡಿಮೆ ಆಗುತ್ತೆ ಅಸ್ತಮ ಇರುವವರು ಉಸಿರಾಟಕ್ಕೆ ತೊಂದರೆಯಾದರೆ ಏಲಕ್ಕಿ ಸೇವಿಸುವುದರಿಂದ ಉಸಿರಾಟ ಸರಾಗ ಆಗುತ್ತೆ ಹಾಗೂ ಕೆಮ್ಮು ಸಹ ಕಡಿಮೆ ಆಗುತ್ತೆ ಸುಸ್ತು ಬಾಯಿ ಒಣಗುವುದು ಇಂತಹ ಲಕ್ಷಣಗಳಿದ್ದರೆ ಏಲಕ್ಕಿ ಪುಡಿಯನ್ನು ನೀರಿನಲ್ಲಿ ಮಿಶ್ರ ಮಾಡಿ ಸೇವಿಸಬೇಕು ವಿಶೇಷ ಭೋಜನದ ನಂತರ ತಾಂಬೂಲದೊಂದಿಗೆ ಏಲಕ್ಕಿಯನ್ನು ಸೇವಿಸಿದರೆ ಆಹಾರ ಶೀಘ್ರವಾಗಿ ಪಚನ ಆಗುತ್ತೆ ಹಾಗೂ ಇದರ ಸುಗಂಧದಿಂದಾಗಿ ಮನಸ್ಸು ಉಲ್ಲಸಿತವಾಗುತ್ತೆ ಊಟದ ನಂತರ ಏಲಕ್ಕಿಯನ್ನು ಸೇವಿಸುವುದರಿಂದ ಆಹಾರದಲ್ಲಿರುವ ವಿಷ ಅಂಶಗಳು ಅಂದರೆ ಕೈ ಮೊಸಗು ಇನ್ನಿತರ ಕೃತ್ರಿಮ ವಿಷಗಳು ಪ್ರಭಾವ ಬೀರುವುದಿಲ್ಲ ಅಂತ ಜನಪದೀಯರಲ್ಲಿ ಇವತ್ತು ನಂಬಿಕೆ ಇದೆ ಇನ್ನೊಂದು ಮೆಣಸು ಕಾಳು ಮೆಣಸು ಸೇವಿಸಲು ಖಾರವಾದ ರುಚಿಯನ್ನು ಹೊಂದಿದ್ರು ನಂತರ ಮಧುರವಾಗಿ ಬದಲಾಗುತ್ತೆ ಈ ವಿಶಿಷ್ಟ ಗುಣವನ್ನ ಆಯುರ್ವೇದದಲ್ಲಿ ಮಧುರ ವಿಪಾಕ ಅಂತ ಕರೆದಿದ್ದಾರೆ ಮೂಲವ್ಯಾಧಿ ಗ್ಯಾಸ್ಟ್ರಿಕ್ ಇರುವಂತಹವರು ದಿನನಿತ್ಯ ಅಡಿಗೆ ತಯಾರಿಸುವಾಗ ಮೆಣಸಿನಕಾಯಿ ಬದಲಿಗೆ ಕಾಳು ಮೆಣಸನ್ನು ಉಪಯೋಗಿಸುವುದು ಸೂಕ್ತ

0: ಮಾಂಸಾಹಾರ ಹಾಗೂ ಇತರ ಮಸಾಲಾ ಪದಾರ್ಥಗಳ ತಯಾರಿಕೆಗಳಲ್ಲಿ ಇದನ್ನ ಬಳಸಿದ್ರೆ ಸುಲಭವಾಗಿ ಜೀರ್ಣವಾಗುತ್ತೆ. ಜಂತು ಬಾಧೆ ಇರುವಂತಹವರು 4-5 ಮೆಣಸಿನಕಾಳಿನ ಪುಡಿಯನ್ನ ಜೇನುತುಪ್ಪದೊಂದಿಗೆ ಖಾಲಿ ಹೊಟ್ಟೆಯಲ್ಲಿ 10 ದಿನಗಳವರೆಗೆ ಸೇವಿಸ್ತಾ ಬಂದರೆ ಜಂತುಗಳ ಬಾಧೆ ಕಡಿಮೆ ಆಗುತ್ತೆ. ಅಜೀರ್ಣದಿಂದ ಹೊಟ್ಟೆ ನೋವು ಬಂದಿದ್ರೆ 4-5 ಕಾಳು ಮೆಣಸಿನ ಕಷಾಯವನ್ನು ಸಹ ಕುಡಿಬಹುದು. ಚಕ್ಕೆ, ಕೆಲವು ಪ್ರಾಂತ್ಯಗಳಲ್ಲಿ ಚಕ್ಕೆಗೆ ದಾಲ್ಚಿನ್ನಿ ಅಂತಲೂ ಕರೀತಾರೆ. ಇದರ ರುಚಿ ಮಧುರ ಮಿಶ್ರಿತವಾಗಿದ್ದು ಸುಲಭವಾಗಿ ಜೀರ್ಣವಾಗುತ್ತೆ. ಉಷ್ಣ ಗುಣವನ್ನು ಹೊಂದಿರುವುದರಿಂದ ಕಫಾವ್ಯಾಧಿಗಳಲ್ಲಿ ಉತ್ತಮವಾದ ಪಥ್ಯ ಇದು. ಇದರ ಕಷಾಯವನ್ನು ಸೇವಿಸಿದ್ರೆ ದೇಹದಲ್ಲಿರುವ ಕಫ ಕರಗಿ ಹೊರಬರುತ್ತೆ. ದಾಲ್ಚಿನ್ನಿಯು ಯಕೃತ್ತಿನ ಕಾರ್ಯಕ್ಷಮತೆಯನ್ನು ಸಹ ಹೆಚ್ಚಿಸುತ್ತೆ ಅಂತ ಇತ್ತೀಚಿನ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಇದು ರಕ್ತದಲ್ಲಿನ ಬಿಳಿ ರಕ್ತ ಕಣಗಳನ್ನು ಸಹ ಹೆಚ್ಚಿಸಿ ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತೆ. ಕಂಠದ ಮಾಧುರ್ಯತೆಯನ್ನು ಹೆಚ್ಚು ಮಾಡುತ್ತೆ. ಕಾಮೋತ್ತೇಜಕ, ಬಿಕ್ಕಳಿಕೆಯನ್ನು ಸಹ ಕಂಟ್ರೋಲ್ ಮಾಡುತ್ತೆ. ಜ್ವರ, ಅಜೀರ್ಣ, ಚರ್ಮವ್ಯಾಧಿಗಳಲ್ಲಿ ಇದೊಂದು ಉತ್ತಮವಾದ ಮನೆಮದ್ದು. ಆದ್ದರಿಂದ ಚಕ್ಕೆಯನ್ನು ನಿಯಮಿತವಾಗಿ ಆಹಾರದೊಂದಿಗೆ ಉಪಯೋಗಿಸಬೇಕು. ಗಸಗಸೆ, ಇದರ ಮೋಹಕ ರುಚಿಗೆ ಮನಸೋಲದವರೇ ಇಲ್ಲ. ಮದಕಾರಿ ಅಂಶಗಳನ್ನು ಹೊಂದಿರುವ ಕಾರಣ ಗಸಗಸೆಯನ್ನು ಶುದ್ಧೀಕರಿಸಿ ಅದರಲ್ಲಿರುವ ಮದಕಾರಿ ಅಂಶಗಳನ್ನು ಬೇರ್ಪಡಿಸಿದ ನಂತರವೇ ಮಾರಾಟ ಮಾಡುವ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಗಸಗಸೆಯು ನಾವು ಸೇವಿಸಿದ ಆಹಾರವು ಸಂಪೂರ್ಣವಾಗಿ ದೇಹಗತವಾಗಲು ಸಹಕಾರಿಯಾಗುತ್ತೆ. ಆಯುರ್ವೇದದಲ್ಲಿ ಈ ಗುಣವನ್ನು ಗ್ರಾಹಿ ಅಂತ ಕರೀತಾರೆ. ನಿದ್ರಾಲ್ಪತೆ ಇರುವವರಿಗೆ ಇದೊಂದು ಸೂಕ್ತವಾದ ಪಥ್ಯ. ಗಸಗಸೆ ಹಣ್ಣಿನಿಂದ ಪ್ರಬಲವಾದ ನೋವು ನಿವಾರಕ ಅಂಶವನ್ನು ಬೇರ್ಪಡಿಸಿ ನೋವು ನಿವಾರಕವಾಗಿ ಇಂದು ಆಧುನಿಕ ವೈದ್ಯ ಪದ್ಧತಿಯಲ್ಲೂ ಸಹ ಉಪಯೋಗಿಸ್ತಾರೆ. ಒಣಕೆಮ್ಮು ಇದ್ದರೆ ಗಸಗಸೆಯ ಕಷಾಯ ಸೇವಿಸುವುದು ಸೂಕ್ತ. ಇದರಲ್ಲಿ ನೋವು ನಿವಾರಕ ಅಂಶ ಇರುತ್ತೆ, ಕಾಮೋತ್ತೇಜಕ ಗುಣಗಳಿರುತ್ತೆ. ಮೈಕೈ ನೋವಿದ್ದಾಗ ಗಸಗಸೆಯನ್ನ ಹಾಲಿನೊಂದಿಗೆ ಸೇವಿಸಬೇಕು. ಹೆಚ್ಚಾಗಿ ಉಪಯೋಗಿಸಿದಲ್ಲಿ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟು ಮಾಡುವುದರಿಂದ ಗಸಗಸೆಯನ್ನ ಅಲ್ಪ ಪ್ರಮಾಣದಲ್ಲಿ ಮಾತ್ರ ಬಳಸಬೇಕು. ಸ್ವಲ್ಪ ಹುರಿದ ನಂತರ ಬಳಸಿದರೆ ಮದಕಾರಿ ಗುಣಗಳಂತಹ ಅಡ್ಡ ಪರಿಣಾಮಗಳು ಕಡಿಮೆಯಾಗುತ್ತೆ. ಹೀಗೆ ಸಾಂಬಾರ ಪದಾರ್ಥಗಳು ಆಹಾರದ ರುಚಿಯನ್ನು ಹೆಚ್ಚಿಸುವುದರ ಜೊತೆ ಜೊತೆಗೆ ಆಹಾರ ಜೀರ್ಣವಾಗಲು ಹಾಗೂ ದೇಹಗತವಾಗಲು ಸಹಕಾರಿಯಾಗಿವೆ. ಸಾಂಬಾರ ಪದಾರ್ಥಗಳಲ್ಲಿ ಪೋಷಕಾಂಶಗಳು ಕಡಿಮೆ ಇದ್ದರೂ ಸಹ ಈ ಗುಣಗಳಿಂದಾಗಿ ನಮ್ಮ ಹಿರಿಯರು ಸಾಂಬಾರ ಪದಾರ್ಥಗಳನ್ನು ನಿತ್ಯ ಆಹಾರದೊಂದಿಗೆ ಅಲ್ಪ ಪ್ರಮಾಣದಲ್ಲಿ ಬಳಸುವುದನ್ನು ರೂಢಿಸಿಕೊಂಡು ಬಂದಿದ್ದಾರೆ.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮಸಾಲೆಗಳಲ್ಲಿ ಔಷಧೀಯ ಗುಣಗಳ ಬಗ್ಗೆ ಮಾಹಿತಿ ನೀಡಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಸಮಯ 8:35 18 ಸೆಕೆಂಡುಗಳು.

0: ಪ್ರೀತಿಯ ಮಕ್ಕಳೇ, ಬರುವ ಭಾನುವಾರ ಅಂದರೆ ಅಕ್ಟೋಬರ್ 11ರ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯವಿದೆ.
1: ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಕಾಶ್ಮೀರದ ರಕ್ಷಣೆಯಲ್ಲಿ ತಿಮ್ಮಯ್ಯ ಅವರು ಮಹತ್ವದ ಪಾತ್ರ ವಹಿಸಿದರು.
0: ಸಮಯ ಬೆಳಗ್ಗೆ 10 ಗಂಟೆಗೆ.
2: ಇದು ಭಾರತ, ಇದು ಭಾರತಿ, ಇದು ಬಾಳಿನ ಬೆಳಕಿನ ಆರತಿ.
0: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
3: ಸ್ವಚ್ಛತೆ ಒಂದು ದಿನದ ಕೆಲಸವಲ್ಲ, ಅದು ಪ್ರತಿದಿನದ ಅಭ್ಯಾಸವಾಗಬೇಕು.
0: ಮಕ್ಕಳಿಗೆ ಕಾರ್ಯಕ್ರಮ ಕೇಳ್ತೀರಲ್ಲ,
2: ಪಿಬರೇ ರಾಮರಸಂ, ಪಿಬರೇ ರಾಮರಸಂ.
4: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ನಲ್ಲಿ.

0: ಕ್ರಮಾಯಿದೀಗ
1: ಆಕಾಶವಾಣಿ ಮಡಿಕೇರಿ ಕಲಿಸು ಗುರುವೇ ಕಲಿಸು ವಿದ್ಯೆಯ ಕಲಿಸು ಗುರುವೇ ಕಲಿಸು
2: ಕಾರ್ಯಕ್ರಮ ಕಲಿಸು ಗುರುವೇ ಕಲಿಸು.
1: ಹಸಿಮಣ್ಣು ಬೇಕು ಮಡಿಕೆಗೆ, ಹದವಾದ ಮನಸ್ಸು ಕಲಿಕೆಗೆ.
2: ಕೊಡಗಿನ ನುರಿತ ಶಿಕ್ಷಕರೊಂದಿಗೆ ಮಾತುಕತೆ.
1: ಹಸಿ

0: ಕಾರ್ಯಕ್ರಮ ಕಲಿಸು ಗುರುವೇ ಕಲಿಸು.
1: ನಾನು ಕಲಿಯಬೇಕು, ಜ್ಞಾನ ಸಂಪಾದಿಸಬೇಕು.
2: ಗುರುವೇ ಕಲಿಸು, ಗುರುವೇ
1: ಕಲಿಸು, ಗುರುವೇ ಕಲಿಸು, ವಿದ್ಯೆಯ ಕಲಿಸು, ಗುರುವೇ ಕಲಿಸು.
3: ಗುರುಭ್ಯೋ ನಮಃ.
4: ಆತ್ಮೀಯ ಶ್ರೋತೃ ಬಂಧವರಿಗೆಲ್ಲ ಇಂದಿನ ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

0: ಕಲಿಸುವ ಕಲೆಯ ಬಗ್ಗೆ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ಲೆಕ್ಕದ ಸಾಹಿತ್ಯ ಹೊಂದಿರುವ ಸಾಲುಗಳು ಅಂತ ನಿಮಗೆ ಆಶ್ಚರ್ಯ ಕುತೂಹಲ ಇರಬಹುದಲ್ವಾ? ಹೌದು, ನಿಮ್ಮ ಆಶ್ಚರ್ಯಕ್ಕೆ ಉತ್ತರ, ಮಕ್ಕಳಿಗೆ ಗಣಿತ ಕಲಿಸುವ ಶಿಕ್ಷಕರು ಯಾರಿರಬಹುದು? ಬನ್ನಿ ತಿಳ್ಕೊಳ್ಳೋಣ.
1: ಇವತ್ತು ನಮ್ಮೊಟ್ಟಿಗಿದ್ದರೆ ಕುಶಾಲ್ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಗಣಿತ ವಿಷಯದ ಉಪನ್ಯಾಸಕಿ ಸುನೀತಾ ಎಸ್ ಎಸ್ ಅವರು. ಬನ್ನಿ ಅವರನ್ನೇ ಮಾತಾಡ್ಸೋಣ ಅಲ್ಲ. ನಮಸ್ತೆ ಮೇಡಮ್.
2: ನಮಸ್ತೆ ಮೇಡಮ್,
1: ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು ಮೇಡಮ್.
1: ನೀವು ಕುಶಾಲ್ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಗಣಿತ ವಿಷಯದ ಉಪನ್ಯಾಸಕಿ ಅಂತ ಹೇಳಿದ್ರಿ ಅಲ್ವಾ?
2: ಹೌದು.
1: ಈಗ ನೀವು ನಿಮ್ಮ ಸ್ವಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡ್ತೀರಾ?
2: ಓಕೆ ಮೇಡಮ್, ನನ್ನ ಹೆಸರು ಸುನೀತಾ ಅಂತ ಹೇಳಿ. ನನ್ನ ಹುಟ್ಟೂರು ನಾವು ಸೋಮಾರ್ಪೇಟೆಯವರು. ನಾನು ಸುಮಾರು 13 ವರ್ಷಗಳ ಕಾಲ ಕುಶಾನಗರ ಸರ್ಕಾರಿ ಪಾಲಿಟೆಕ್ನಿಕ್ ನಲ್ಲಿ ಗಣಿತ ವಿಷಯದಲ್ಲಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಸರ್ಕಾರಿ ಪಾಲಿಟೆಕ್ನಿಕ್ ನಲ್ಲಿ ಹಿರಿಯ ಶ್ರೇಣಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ.
1: ಈಗ ಅದೇ, ನೀವು ಕುಶಾಲ್ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಗಣಿತ ವಿಷಯದ ಉಪನ್ಯಾಸಕಿಯಾಗಿ ಕಾರ್ಯವನ್ನು ನಿರ್ವಹಿಸಿದೆ ಅಂತ ಹೇಳಿದ್ರಿ.
2: ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಸೋಮಾರ್ಪೇಟೆಯ ಓಎಲ್ವಿ ಕಾನ್ವೆಂಟ್ ಶಾಲೆಯಲ್ಲಿ ನಡೀತು. ಹಾಗೇನೆ ನಾನು ನನ್ನ ಪ್ರೌಢ ಶಿಕ್ಷಣವನ್ನ ಸೋಮಾರ್ಪೇಟೆಯ ಸೆಂಟ್ ಜೋಸೆಫ್ ಹೈಸ್ಕೂಲ್ ನಲ್ಲಿ ಮಾಡಿದೆ. ಅಲ್ಲಿಂದ ನಂತರ PUC ಸೈನ್ಸ್ ಮಾಡುವಂತ ಉದ್ದೇಶದಿಂದ ಮೈಸೂರಿನ ಟೆರೇಷನ್ ಕಾಲೇಜ್ಗೆ ಸೇರ್ಕೊಂಡ್ವಿ. ಅಲ್ಲಿ PUC 2 ವರ್ಷ, ನಂತರ BSc ಪದವಿಯನ್ನು ಕೂಡ ನಾನು ಅದೇ ಟೆರೇಷನ್ ಕಾಲೇಜ್ನಲ್ಲೇ ಪಡ್ಕೊಂಡೆ. ನಂತರ ನನ್ಗೆ ಬಹಳ ಚಿಕ್ಕ ವಯಸ್ಸಿನಿಂದಲೂ ಶಿಕ್ಷಕಿ ಆಗ್ಬೇಕು ಅನ್ನೋ ಒಂದು ಆಸೆನೇ ಇತ್ತು. ಹಾಗಾಗಿ ನನ್ನ BSc ಪದವಿಯ ನಂತರ ನಾನು ಮೈಸೂರಿನ ಶಾರದಾ ವಿಲಾಸ್ ಕಾಲೇಜ್ನಲ್ಲಿ BEd ಪದವಿನ ಪಡ್ಕೊಂಡೆ. BEd ನಂತರ ನಾನು ಮ್ಯಾಥ್ಮೆಟಿಕ್ಸ್ ಅಲ್ಲಿ ನನಗೆ ಬಹಳಷ್ಟು ಆಸಕ್ತಿ ಇದ್ದಿದ್ರಿಂದ ಅದರಲ್ಲಿ ನಾನು ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾನಸ ಗಂಗೋತ್ರಿಯಲ್ಲಿ MSc ಪದವಿಯನ್ನ ಪಡ್ಕೊಂಡೆ ಮೇಡಮ್.
1: ಈಗ ನೀವು ಗಣಿತ ವಿಷಯವನ್ನ ಎಲ್ಲರೂ ಬಹಳ ಕಷ್ಟ ಅಂತ ಹೇಳ್ತಾರೆ, ಗಣಿತ ಉಪನ್ಯಾಸಕ್ಕೆ ಅಂತ ಹೇಳಿದ್ರೆ ನಿಜವಾಗಿ ನೀವು ಇಷ್ಟಪಟ್ಟು ಆಗಿದ್ದೀರಾ ಅಂತ ಹೇಳುವಾಗ ನಿಜವಾಗಿ ಖುಷಿ ಅನ್ಸುತ್ತೆ. ಆದ್ರೂ ಈಗಿನ ಮಕ್ಕಳು ಈಗಿನ ಉಪನ್ಯಾಸಕ ವೃತ್ತಿಯನ್ನೇ ಬೇಡ ಅಂತ ಹೇಳ್ತಾರೆ ಒಂದು. ಎರಡನೇದಾಗಿ ಸೈನ್ಸ್ ಅಂದ್ರೆ ಅದೇನೋ ತುಂಬಾ ಕಷ್ಟ ಅನ್ನುವಂತಹ ಭಾವನೆ ಅವರಿಗಿದೆ. ಅಂತದ್ರಲ್ಲಿ ನೀವು ಸೈನ್ಸ್ ವಿಭಾಗಕ್ಕೆ ಹೋಗ್ಬೇಕಾದ್ರೆ ಯಾರು ನಿಮಗೆ ಪ್ರೇರಣೆ ಆದ್ರು?
2: ಮೇಡಮ್, ಇದಕ್ಕೆ ಕಾರಣಗಳು ಹಲವು ಇರಬಹುದು. ಮೇನ್ ಆಗಿ ನನ್ನ ತಂದೆ ತಾಯಿಯಿಂದ ಬಂದ ಬಳುವಳಿ ಅಂತ ಅನ್ಕೊಳ್ತೀನಿ. ಹಾಗೆ ನಮ್ಗೆ ಹೋಟೆಲ್ ವ್ಯಾಪಾರ ಐತೆ, ನಮ್ ತಂದೆ ತಾಯಿ ಇಬ್ರು ಮಾಡ್ತಾ ಇದ್ರು. ಅದ್ರಲ್ಲಿ ನಾವು ತೊಡಗಿಸ್ಕೊಂಡಿದ್ವಿ. ನಮ್ಗೆ ಅಂಗಡಿ ಇದೆಲ್ಲ ಇದ್ರಿಂದ ನಮ್ಮಲ್ಲಿ ಬೇಸಿಕ್ ಏನಿದೆ ಗಣಿತದಲ್ಲಿ ಇರೋದೇ 4 ಬೇಸಿಕ್ಸ್. ಅಡಿ ಕೂಡ್ಸೋದು, ಕಳಿಯೋದು, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಂತೀವಿ. ಇದು ನಮ್ಗೆ ನಾವು ಈ ಇದ್ರಲ್ಲಿ ತೊಡಗಿಸ್ಕೊಂಡಿದ್ರಿಂದ ಅದ್ರಲ್ಲಿ ನಾವು ಸ್ವಲ್ಪ ಸ್ಟ್ರಾಂಗ್ ಆದ್ವಿ.

0: ನಮ್ಗೆ ನನ್ಗೆ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಎಲ್ಲಾ ಹಂತದಲ್ಲೂ ನನಗೆ ಗಣಿತನ ಬೋಧಿಸಿದ ಶಿಕ್ಷಕರಿಂದ ನನಗೆ ಸಾಕಷ್ಟು ಪ್ರೇರೇಪಣೆ ಸಿಕ್ಕಿದೆ. ಹಾಗಿಂದ ನನಗದು ಈಸಿ ಆಗಿದ್ರಿಂದ ಅದು ಗಣಿತ ನನ್ಗೆ ಯಾವತ್ತೂ ಕಷ್ಟ ಅನ್ನಿಸ್ಲೇ ಇಲ್ಲ. ತಾನಾಗಿ ಆಸಕ್ತಿ ಬೆಳೀತಾ ಹೋಯ್ತು. ಜೊತೆಗೆ ನಾನು 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೆ. ಅದಾದ್ಮೇಲೆ ನಾನು PUC ಸೈನ್ಸ್ಗೆ ಇಂಗ್ಲಿಷ್ಗೆ ಹೋದಾಗ ನನಗಲ್ಲಿ ಬಯಾಲಜಿ ಟರ್ಮ್ಸ್ ಗಳು ತುಂಬಾ ಕಷ್ಟ ಆಗ್ತಿತ್ತು. ಸೊ ಆವಾಗ ಬಯಾಲಜಿ ಕಷ್ಟ ಅಂದಾಗ ಇನ್ನು ನನಗೆ ಮ್ಯಾಥ್ಸ್ಗೆ ಆಕ್ಚುಲಿ ನಮ್ಗೆ ಲ್ಯಾಂಗ್ವೇಜ್ ಅನ್ನೋದೇ ಇಲ್ಲ. ಅದು ಯಾವ ಭಾಷೆಯಲ್ಲಿ ಇದ್ರು ಕೂಡ ಅದರ ಸ್ಕಿಲ್ ಗೊತ್ತಾದ್ರೆ ನಾವು ನೀಟಾಗಿ ಮಾಡ್ಕೊಂಡು ಹೋಗ್ಬೋದು. ಬಯಾಲಜಿ ಕಷ್ಟ ಆದಾಗಿಂದ ನನ್ನ ಒಲವು ಆಟೋಮೆಟಿಕಲಿ ಮ್ಯಾಥ್ಸ್ ಕಡೆಗೆ ಜಾಸ್ತಿ ಆಗ್ತಾ ಹೋಯ್ತು ಮೇಡಮ್. ಹಾಗೆ ಅಲ್ಲಿದ್ದ ಟೀಚರ್ಸು ಅಷ್ಟೇ ನಮ್ಗೆ ಏನು ನಾವು ಆಗ ನಾನು ಸಣ್ಣದ್ರಿಂದನೂ ಮ್ಯಾಥ್ಸ್ ಅಲ್ಲಿ ಎಲ್ಲಾದ್ರಲ್ಲೂ ಯಾವಾಗ್ಲೂ ಪೂರ್ತಿ ಸ್ಕೋರೇ ಮಾಡ್ತಾ ಇದ್ದೆ. ಆಗ ಟೀಚರ್ಸ್ ನಮ್ಗೆ ಎಷ್ಟು ಎನ್ಕರೇಜ್ ಮಾಡ್ತಾ ಇದ್ರು, ಅದ್ರ ಮುಖ ಅದು ಹಾಗೇನೆ ಬೆಳೀತಾ ಹೋಯ್ತು. ಹಾಗೆ ಮ್ಯಾಥ್ಸ್ ಅಲ್ಲಿ ಇಂಟ್ರೆಸ್ಟ್ ಬಂದ್ರೆ ನಾನು ಅದ್ರಲ್ಲೇ ಮಾಡ್ಬೇಕು ಅಂತ ಹೇಳಿ ಬಹಳ ಆಸಕ್ತಿಯಿಂದ ನಾನು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀನಿ ಮೇಡಮ್.
1: ಅಲ್ಲ, ನೀವು ಹೇಳಿದ್ರಿ 10ನೇ ತರಗತಿವರೆಗೂ ಕನ್ನಡ ಮೀಡಿಯಂ, PUC ಬರುವಾಗ ಇಂಗ್ಲಿಷ್ ಮೀಡಿಯಂ, ಅದು ಬಹಳ ಬಹಳ ಕಷ್ಟ ಆಗಿರ್ಬೇಕಲ್ಲ?
0: ಹೌದು ಮೇಡಮ್, ಆಗಿನ ಕಾಲಕ್ಕೆ ನಾವು ಓದುವಾಗ ನಮ್ಗೆ ಇಲ್ಲಿ ಕೊಡಗಿನಲ್ಲಿ PUC ಸೈನ್ಸ್ ಅಲ್ಲಿ ಕಮಲ್ಪೇಟೆಯಲ್ಲಿ ಅಷ್ಟಾಗಿರ್ಲಿಲ್ಲ ಮಾಡ್ಲಿಕ್ಕೆ. ಹಾಗಾಗಿ ನನ್ನ ನಮ್ಮ ತಂದೆಯವರು ಮೈಸೂರು ಕಾಲೇಜಿಗೆ ಸೇರಿಸಿದ್ರು. ಬಹಳ ಈ ಲ್ಯಾಂಗ್ವೇಜ್ ಅನ್ನೋದು ಎಷ್ಟು ಮಟ್ಟಿಗೆ ನನಗೆ ಅವಾಗ ಅನ್ನಿಸ್ತು ಅಂತ ಹೇಳಿದ್ರೆ, ಕನ್ನಡದಿಂದ ಇಂಗ್ಲಿಷ್ಗೆ ಮಾಡ್ಲಿ ಅದನ್ನ ಬದಲಾವಣೆಗೆ ತುಂಬಾ ಕಷ್ಟಪಟ್ಟಿದ್ದೆ. ಫಸ್ಟ್ PUC ಅಂತೂ ನಾನು 100% ಓದಕ್ಕೆ ನಾನು ಮೀಸಲಾಗಿ ಇಟ್ಟಿದ್ದೆ. ಬೇರೆ ಯಾವ್ದೇ ಜಾಗ ತುಂಬಾ ಕಷ್ಟ ಆಯ್ತು. ಈಗ 10th ವರೆಗೂ ಇಂಗ್ಲಿಷ್ ಓದ್ಕೊಂಡು ಬಂದಿರೋ ಮಕ್ಳ ಜೊತೆಗೆ ನಾವಲ್ಲಿ ಕಾಂಪೀಟ್ ಮಾಡ್ಬೇಕಿತ್ತು. ಅದು ಬಹಳ ಶ್ರಮ ಪಟ್ಟಿದೀವಿ, ಅದ್ರ ಪ್ರತಿಫಲ ಕೂಡ ಸಿಕ್ಕಿದೆ ನನಗೆ. ಒಂದೊಂದೇ PU ಅಲ್ಲಿ ಒಂದೊಂದೇ ಲೆವೆಲ್ ಎಲ್ಲ ಇಂಪ್ರೂವ್ಮೆಂಟ್ ನನ್ನನ್ನು ನಾನೇ ತೊಡಗಿಸ್ಕೊಂಡು ಕಂಡಿದ್ದೀನಿ ಮೇಡಮ್. ಹಾಗೆ ನಾನು ಕೊನೆಯದಾಗಿ ನಾನು MSc ಮಾಡುವಾಗ ನನಗೆ ರ್ಯಾಂಕ್ ಕೂಡ ಬಂದಿದೆ ಮ್ಯಾಥಮೆಟಿಕ್ಸ್ ನಲ್ಲಿ. ಚಿನ್ನದ ಪದಕ ಪಡ್ಕೊಂಡೆ ಮೈಸೂರು ಯೂನಿವರ್ಸಿಟಿಲಿ. ನಾನು ಬಹಳ ಖುಷಿ ಇದೆ ಮೇಡಮ್ ನನಗೆ ಅದ್ರಲ್ಲಿ.
1: ಎಷ್ಟನೇ ರ್ಯಾಂಕ್ ಪಡ್ಕೊಂಡ್ರಿ ಆಗ ನೀವು?
0: ಪ್ರಥಮ ರ್ಯಾಂಕ್ ಮೈಸೂರು ಯೂನಿವರ್ಸಿಟಿ 2006 ಔಟ್ಪುಟ್. ನಾನು ಮೈಸೂರು ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದೆ. ನಾನು ನನಗೆ 5 ಚಿನ್ನದ ಪದಕ 2 ನಗದು ಬಹುಮಾನ ಕೂಡ ಸಿಕ್ಕಿದೆ ಮೇಡಮ್.
1: ನೋಡಿ, ನಿಜವಾಗಿ ಹೆಮ್ಮೆ ಪಡುವಂತ ವಿಷಯ, ಕನ್ನಡ ಮೀಡಿಯಂ ಅಲ್ಲಿ 10th ತನಕ ಓದಿ ಪುನಃ ಇಂಗ್ಲಿಷ್ ಮೀಡಿಯಂಗೆ ನಿಮ್ಮನ್ನ ನೀವು ಹೊಂದಾಣಿಕೆಯನ್ನ ಮಾಡ್ಕೊಂಡು ಅಲ್ಲಿ ಕಲಿತು MSc ನೀವು ನಿಜವಾಗಿ ಗೋಲ್ಡ್ ಮೆಡಲಿಸ್ಟ್ ಅಂದ್ರೆ ಹೆಮ್ಮೆ ಪಡುವಂತ ವಿಷಯ ಅಲ್ವಾ?
0: ಖಂಡಿತ. ಹೌದು ಮೇಡಮ್,
1: ಅದು ಇಷ್ಟಪಟ್ಟು ಅಲ್ಲ?
0: ಹೌದು ಖಂಡಿತ, ನಾನು ಬಹಳ ಇಷ್ಟಪಟ್ಟೆ ಓದಿದ್ದೇನೆ ಮೇಡಮ್.
1: ಇಷ್ಟಪಟ್ಟು ಕಷ್ಟಪಟ್ಟು,
0: ಹೌದು ಎರಡು ಇದೆ.
1: ನಿಮಗೆ ಗಣಿತ ಅನ್ನೋದು, ನಿಮಗೆ ನೀವು ಹೇಳಿದ್ರಿ ಹೋಟೆಲ್ ಉದ್ಯಮ ಅಂತ, ನೀವಾಗ ಬಿಲ್ ತಗೊಳ್ಳುವಾಗ ಅಲ್ಲಿಯೇ ಕೂಡಿಸೋದು ಕಳಿಯೋದು ಅಲ್ಲೇ ಮಾಡಿಬಿಡ್ತಿದ್ರಿ ಅಲ್ವಾ?
0: ಹೌದೌದು.
1: ಹಾ, ಹಾಗಾಗಿ ನಿಮಗೆ ಮನೆಯೇ ಮೊದಲ ಪಾಠ ಶಾಲೆ ಅನ್ನೋದು ನಿಮಗೆ ನಿಜವಾಯ್ತು ಅಲ್ಲಿ.
0: ಖಂಡಿತ. ಹೌದು ಮೇಡಮ್.
1: ಅಲ್ವಾ?
0: ಹೌದು.
1: ಈಗ ನೀವು ಪದವಿಯನ್ನ ಮುಗಿಸ್ಬೇಕಾದ್ರೆ ನೀವು MSc ಮಾಡ್ತೀನಿ ಅಂತ ಅನ್ಕೊಂಡಿದ್ರ?
0: ಇಲ್ಲ ಮೇಡಮ್, ನನ್ಗೆ ಖಂಡಿತ ಡಿಗ್ರಿ ಪದವಿ ಆದ ನಂತರ ನಾನು ಫಸ್ಟ್ ನನ್ನ ಇಂಟೆನ್ಷನ್ ಇದ್ದಿದೆ, ನನ್ಗೆ ಫಸ್ಟ್ ಏನಾದ್ರು ಒಂದು ಕೆಲಸ ನಾನು ತಗೊಳ್ಬೇಕು, ಅದ್ರ ನನ್ನ ಶಿಕ್ಷಕಿನೇ ಆಗ್ಬೇಕು ಅಂತ ನನ್ನ ತಲೆಯಲ್ಲಿ ಇದ್ದಿದ್ರಿಂದ ನಾನು ಹಾಗಾಗಿ BEd ಗೆ ಫಸ್ಟ್ ಹೋದೆ. BEd ಮುಗಿದ ನಂತರ ನಾನು ಆಕ್ಚುಲಿ ಪ್ರೌಢ ಶಿಕ್ಷಣ ಇದಕ್ಕೆ ಎಕ್ಸಾಮ್ ಕಾಲ್ ಆಗಿತ್ತು, ಅದನ್ನು ಬರ್ದ ಅದ್ರ ರಿಸಲ್ಟ್ ಬಂದಿರ್ಲಿಲ್ಲ. ಆ ಟೈಮಲ್ಲಿ MSc ಮಾಡುವ ಅಂತ MSc ಜಾಯಿನ್ ಆದೆ ಮೇಡಮ್. MSc ಜಾಯಿನ್ ಆದ ನಂದು ಒಂದು ಸೆಮಿಸ್ಟರ್ ಆದ್ಮೇಲೆ ಅದ್ರದ್ದು ರಿಸಲ್ಟ್ ಬಂತು, ನನ್ಗೆ ಅದರಲ್ಲಿ ಸೆಲೆಕ್ಷನ್ ಆಯ್ತು. ಆವಾಗ ಎಲ್ಲರೂ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ಹೋಗ್ಬೋದು ಅಂತಾನೆ ಹೇಳಿದವರೇ ಜಾಸ್ತಿ. ಬಟ್ ಅದೇ ಟೈಮ್ಗೆ ನನ್ನ ಅದೃಷ್ಟ ಏನೋ, ನನ್ನ ಫಸ್ಟ್ ಸೆಮಿಸ್ಟರ್ದು ರಿಸಲ್ಟ್ ಬಂತು MSc. ಅದುವರೆಗೂ ಸುನೀತಾನ ಹೆಸರು ಬರೀ ಫ್ರೆಂಡ್ ಸರ್ಕಲ್ ಅಲ್ಲಿ ಮಾತ್ರ ಇತ್ತು ಮೇಡಮ್. ಆ ದಿನ ರಿಸಲ್ಟ್ ಬಂದಾಗ ಅಲ್ಲಿ ನಮ್ಮ ಆಫೀಸ್ ಅಲ್ಲಿ ಎಲ್ಲಾ ಮಕ್ಕಳು ರಿಸಲ್ಟ್ ನೋಡ್ಲಿಕ್ಕೋಸ್ಕರ ಕಾಯ್ತಾ ಇದ್ರು. ನಾನೆಲ್ಲೋ ಹಿಂದೆನೆ ಇದ್ದೆ, ನಾನು ಗೆಸ್ ಮಾಡೇ ಇರ್ಲಿಲ್ಲ ನನಗೆ ಒಳ್ಳೆ ಒಂದು ಅಂಕ ಬರುತ್ತೆ ಅಂತ ಹೇಳಿ. ಆದ್ರೆ ಅಲ್ಲಿ ಇದ್ದವರು ಎಲ್ಲಾನು ಬಿಟ್ಟು ಇಲ್ಲಿ ಸುನೀತಾ ಯಾರು ಅಂತ ಕೇಳಿದ್ರು. ನಾನು ಹಿಂದೆ ಅದೊಳ್ ನಾನು ಅನ್ಕೊಂಡು ಮುಂದೆ ಹೋದ್ರೆ ನೀನೇ ಈ ಸಲ ಟಾಪರ್ ಅಂತ ಹೇಳಿದ್ರು. ನಂಗೆ ಬಹಳ ಖುಷಿ ಆಯ್ತು, 90%+ ಬಂದಿತ್ತು. ಆವಾಗ ನಾನು ಡಿಸೈಡ್ ಮಾಡಿದೆ. ನಮ್ಮಮ್ಮ ನಮ್ಮನ್ನ ಬಹಳ ಕಷ್ಟಪಟ್ಟು ನಮ್ಮ ತಂದೆ ತಾಯಿ ಓದಿಸಿದ್ರು ಮೇಡಮ್. ಅವ್ರಿಗೆ ಒಂದು ಏನೋ ಒಂದು ಖುಷಿ ಕೊಡ್ಬೇಕು, ಅವ್ರ ಮುಖದಲ್ಲಿ ಖುಷಿ ಕಾಣ್ಬೇಕು ಅಂತಂದ್ರೆ ಈ ಒಂದು ಇದ್ರಲ್ಲಿ ನಾನು ಅಚೀವ್ಮೆಂಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ನಾನು ಹಂಗೆ ಸಿಕ್ಕಿದಂತ ಸರ್ಕಾರಿ ಉದ್ಯೋಗನ ಬಿಟ್ಟು ಇದ್ರಲ್ಲೇ ಮುಂದುವರಿಸ್ಬೇಕು, ನಾನು ಇದನ್ನ ಕಂಪ್ಲೀಟ್ ಮಾಡ್ಬೇಕು, ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಇನ್ನೂ ಹೆಚ್ಚು ಶ್ರಮ ಪಟ್ಟು ಮೋದಿ ಚಿನ್ನದ ಪದಕ ತಗೊಂಡು ನಮ್ಮ ಅಮ್ಮನಿಗೆ ಸಂತೋಷ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೆ ಮೇಡಮ್. ಅವರು ಬಹಳ ಖುಷಿ ಪಟ್ಟಿದ್ದಾರೆ ಆಗಿನ ಕಾಲಕ್ಕೆ.

0: ನಿಜವಾಗಿ ನಿಮಗೆ ಶುಭಾಶಯಗಳನ್ನ ಹೇಳಬೇಕು. ಹಾಗೆ
1: ಥ್ಯಾಂಕ್ ಯು ಮೇಡಮ್.
0: ನಿಮ್ಮ ತಂದೆ ತಾಯಿಗೆ ಆ ಸಂದರ್ಭದಲ್ಲಿ ನೀವು ರ್ಯಾಂಕ್ ತೆಗೆದಾಗ ಅವರಿಗೆ ತಾವು ಮಗಳನ್ನ ಇಷ್ಟು ಕಷ್ಟಪಟ್ಟು ಬೆಳೆಸಿದಕ್ಕೂ ಸಾರ್ಥಕ ಆಗಿದೆ ಅಂತ ಅನ್ಸಿರ್ಬೋದಲ್ಲ?
1: ಖಂಡಿತ ಹೌದು ಮೇಡಮ್. ನಮ್ಮ ಮನೆಯಲ್ಲಿ ನಮ್ಮ ಅವ್ರಿಗೆ ಎಷ್ಟೇ ಕಷ್ಟಪಟ್ಟರು ಕೂಡ ಬಿಸ್ನೆಸ್ ಇದ್ದಿದೆ. ನಾವು 5 ಜನ ಮಕ್ಕಳು ಎಲ್ಲರನ್ನು ಕೂಡ ಡಬಲ್ ಡಿಗ್ರಿ ಓದಿಸಿದ್ದಾರೆ, ಎಲ್ಲರೂ ಈಗ ಸರ್ಕಾರಿ ಉದ್ಯೋಗದಲ್ಲಿದ್ದೀವಿ. ಅವರ ಜೀವನದ ಸಾರ್ಥಕತೆ ಅದು. ಆಗ ನನಗನ್ಸಿದೆ, ನಮ್ಮ ಆಗ ಸೋಮಾರ್ಪೇಟೆಯಲ್ಲಿ ಓದ ಮಕ್ಕಳು ಯಾರು ಅಂತಂದ್ರೆ ನಮ್ಮ ಫ್ಯಾಮಿಲಿ ಕಡೆ ಕೈ ತೋರಿಸ್ತಾ ಇದ್ರು ಮೇಡಮ್. ಆದ್ರೆ ಇನ್ನೊಂದು ಹೆಜ್ಜೆ ಮುಂದೆ ಇನ್ನೂ ಎಲ್ರು ಗೊತ್ತಾಗಬೇಕು ಅಂದ್ರೆ ಈ ತರ. ಯಾಕಂದ್ರೆ ನನ್ನ ತಂಗಿ ಅವಾಗ ಓದುವಾಗ 7ನೇ ಕ್ಲಾಸ್ ಅಲ್ಲಿ ಓದುವಾಗ ಅವಳು ರ್ಯಾಂಕ್ ತಗೊಂಡಿಲ್ಲ ತಾಲೂಕು ಮಟ್ಟದಲ್ಲಿ. ಆ ದಿನ ನಮ್ಮಅಮ್ಮ ಬಹಳ ಖುಷಿ ಪಟ್ಟಿದ್ರು. ಆ ಖುಷಿನ ಮತ್ತೊಮ್ಮೆ ಕಾಣಬೇಕು, ಅವ್ರಿಗೆ ಮುಖದಲ್ಲಿ ನೋಡ್ಬೇಕು ಅಂತ ಹೇಳಿ ನನಗೆ ಆಸೆ ಇತ್ತು. ಸೊ ಈ ಚಿನ್ನದ ಪದಕ ಬಂದಾಗ ಅದು ಅವರನ್ನ ಅದನ್ನ ತೃಪ್ತಿ ಪಡಿಸಿದೀನಿ ಅನ್ನೋ ಒಂದು ಸಂತೋಷ ನನಗಿದೆ. ಆ ಹೆಮ್ಮೆ ಅವ್ರಿಗೆ ತಂದ್ಕೊಟ್ಟಿದ್ದೇನೆ ಅನ್ನೋ ಒಂದು ನೆಮ್ಮದಿ ನನಗಿದೆ ಮೇಡಮ್.
0: ಖಂಡಿತ, ಯಾಕಂದ್ರೆ ಕಷ್ಟಪಟ್ಟು ಬೆಳೆಸುವಾಗ ಆ ಮಕ್ಕಳು ಇಷ್ಟಪಟ್ಟು ಓದಿ ಸಾರ್ಥಕತೆಯನ್ನ ತಂದ್ಕೊಟ್ಟಾಗ ಆ ತಂದೆ ತಾಯಿಗಳಿಗೆ ಹೆಮ್ಮೆ ಅನ್ಸುತ್ತೆ. ಜೊತೆಗೆ ಎಲ್ಲರೂ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡಿದ್ರಿ ಅಲ್ವಾ? ಎಲ್ಲರೂ ತಲೆ ಎತ್ತಿ ನೋಡಿ ಇಂಥವರ ಮಗಳು, ಇಂಥವರ ತಂದೆ ತಾಯಿ ಇವರು, ಸುನೀತಾ ಅವರ ತಂದೆ ತಾಯಿ ಅಂತ ಹೇಳ್ಬೇಕಾದ್ರೆ ಅವರಿಗೂ ಅದು ಹೆಮ್ಮೆ ಅನಿಸ್ತಲ್ವಾ?
1: ಹೌದು ಮೇಡಮ್.
0: ಅಲ್ಲಿಂದ ನಿಮಗೆ ಈ ಶಿಕ್ಷಕಿ ಆಗ್ಬೇಕು ಅಂತ ಯಾರು ಪ್ರೇರಣೆ ಆದ್ರು? ಯಾಕೆ ನಿಮಗೆ ಶಿಕ್ಷಕಿನೇ ಆಗ್ಬೇಕು ಅಂತಿತ್ತು?
1: ಅದು ಏನು ಗೊತ್ತಿಲ್ಲ ಮೇಡಮ್, ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದನೂ ಹಾಗೆ ಅದು ಯಾವುದೇ ಮಕ್ಕಳನ್ನ ಸಣ್ಣದಲ್ಲಿ ಕೇಳುವಾಗ, ಈಗಲೂ ನಾನು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಈಗ ಚಿಕ್ಕ ಮಕ್ಕಳನ್ನ ಕೇಳಿದ್ರೆ ಸಾಮಾನ್ಯವಾಗಿ ಶಿಕ್ಷಕಿ ಆಗ್ಬೇಕು ಅಂತ ಹೇಳೋರು ಇದ್ದಾರೆ. ಸಣ್ಣ ಮಕ್ಕಳಲ್ಲಿ ಪ್ರಾಥಮಿಕ ಹಂತದಲ್ಲಿ ನಾನು ಟೀಚರ್ ಆಗ್ಬೇಕು ಅಂತ ಹೇಳ್ತಾರೆ. ನನಗೂ ಅದೇ ತರ ಆಸೆ ಇತ್ತು. ಈ ಪ್ರಾಥಮಿಕ ಹಂತದಿಂದಲೂ ನನ್ಗೆ ಸಿಕ್ಕಿದಂತ ಎಲ್ಲಾ ಟೀಚರ್ಸ್ ನನ್ಗೆ ತುಂಬಾನೇ ಒಂಥರ ಪ್ರೇರೇಪಣೆ ಆಗಿದ್ದಾರೆ ಮೇಡಮ್. ನಾನು ಹೀಗೆ ಆಗ್ಬೇಕು ಅನ್ನೋ ಆಸೆ ಆವಾಗ್ಲೇ ಹುಟ್ಟಿತ್ತು ನನಗೆ. ಅದು ಎಲ್ಲೂ ಡೈವರ್ಟ್ ಆಗ್ಲೇ ಇಲ್ಲ. ನಾನು ಪಿ ಯು ಸಿ ಆದ್ಮೇಲೆ ಎಷ್ಟೋ ಮಂದಿ ಇಂಜಿನಿಯರಿಂಗ್ ಹೋಗು, ಸಿ ಇ ಟಿ ಬೈ ಅಂದ್ ನಾನು ಆ ಕಡೆ ತಿರುಗೂ ನೋಡ್ಲಿಲ್ಲ. ನಾನು ಇಲ್ಲ, ನಾನು ಟೀಚರೇ ಆಗ್ಬೇಕು ಅಂತ ಹೇಳಿನೆ. ಅದೇ ಹದಿನ ನಡೆದು ಅದೇ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ.
0: ನೋಡಿ, ಶಿಕ್ಷಕರೇ ನಿಮಗೆ ಪ್ರೇರಕರಾಗಿದ್ರು ಅಲ್ವಾ?
1: ಖಂಡಿತ ಹೌದು.

0: ಮತ್ತೊಂದು ಅಂದ್ರೆ ನೀವು ಇಂಜಿನಿಯರಿಂಗ್ ಮೆಡಿಕಲ್ ಹೋಗಿದ್ರೆ ಇಂತಹ ಒಳ್ಳೆ ಶಿಕ್ಷಕಿಯನ್ನ ಕಳೆದುಕೊಳ್ತಿದ್ರಲ್ಲ ಮಕ್ಕಳು. ಈಗ ನಿಮ್ಗೆ ಪ್ರಥಮ ದಿನ ನೀವು ಕಾಲೇಜಿಗೆ ಹೋದಾಗ, ನೀವು ಟೀಚ್ ಮಾಡಕ್ಕೆ ಹೋದಾಗ ಹೇಗ ಅನ್ನಿಸ್ತು?
1: ನಾನು ಮೇಡಮ್ ಬಿ ಎಡ್ ಪಡ್ಕೊಂಡು ಹೋಗಿದ್ರಿಂದ ನಮ್ಗೆ ಅಲ್ಲಿ ಸಾಕಷ್ಟು ತರಬೇತಿ ನೀಡಿರ್ತಾರೆ. ಆಮೇಲೆ ಬಿ ಎಡ್ ಆಗಿದ ತಕ್ಷಣ ನಾನು ಒಂದು 3-4 ತಿಂಗಳು ನಾನು ಓದಿದಂತ ಓಯಲ್ವಿ ಕಾನ್ವೆಂಟ್ ಸ್ಕೂಲ್ ಅಲ್ಲೇ 4ನೇ ತರಗತಿ ಮಕ್ಳಿಗೆ ಟೀಚ್ ಮಾಡ್ಲಿಕ್ಕೆ ಹೋಗಿದ್ದೆ. ಸೊ ಅಲ್ಲಿದೊಂದು ನನ್ಗೆ ಅದು ಟೀಚಿಂಗ್ ಅದು ಹೊಸದು ಅಂತಾನೆ ಅನ್ನಿಸ್ಲಿಲ್ಲ. ಅದಾದ ನಂತರ ನಾನು MSc ರ್ಯಾಂಕ್ ಪಡಿಲಿಕ್ಕೆ ಪೇರಪ್ಪನ ನಾನು ಕಲಿಸೇ ಅಂತ 4ನೇ ತರಗತಿ ಮಕ್ಕಳು ಆಗಿದ್ರು ಮೇಡಮ್. ಅದು ಹೇಗೆ ಅಂತಂದ್ರೆ, ನಾವು ಸಾಮಾನ್ಯವಾಗಿ ನಾನು ಈಗಲೂ ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ತೀನಿ, ಅವತ್ತವತ್ತು ಮಾಡಿದ್ದು ಅವತ್ತೇ ಓದಿ ಅಂತ ಹೇಳಿ. ನಾನು ಅದನ್ನ ಅನ್ಕೊಳ್ತಾ ಇದ್ದೆ ಅವತ್ತದ ಅವತ್ತೇ ಓದ್ಬೇಕು ಅಂತ, ಬಟ್ ನಾನು ಮಾಡ್ತಾನೆ ಇರ್ಲಿಲ್ಲ, ಡಿಗ್ರಿ ವರ್ಗೂ ಮಾಡಿಲ್ಲ ಮೇಡಮ್. ಆದ್ರೆ ಅಲ್ಲಿ ಹೋದಾಗ ನನಗೆ ಒಂದು ನನ್ನ ವಿದ್ಯಾರ್ಥಿನಿ 4ನೇ ಕ್ಲಾಸ್ ಹುಡುಗಿ, ನಾನು ಟೆಸ್ಟ್ ಹೇಳಿದ್ದಾಗ ಎಲ್ಲಾ ಮಕ್ಳು ಮಿಸ್ ಇಷ್ಟಿದೆ ಅಷ್ಟಿದೆ ಅಂತ ಹೇಳ್ಬೇಕು, ಹುಡುಗಿ ಇಲ್ಲ ಮಿಸ್ ನಾನೆಲ್ಲ ಓದಾಗಿದೆ ಅಂತಂದ್ಲು. ಹೆಂಗೆ ನಿಮ್ದು ಇಷ್ಟು ಬೇಗ ಎಲ್ಲ ಓದಾಗಿದೆ ಅಂತಂದ್ರೆ, ಇಲ್ಲ ನಾನು ನಮ್ಮಅಮ್ಮ ಹೇಳಿದ್ದಾರೆ, ನಾನು ಎಲ್ಲ ಅವತ್ತದ ಅವತ್ತೇ ಕಂಪ್ಲೀಟ್ ಮಾಡಿರ್ತೀನಿ, ನಾನು ಓದಿದ್ದೀನಿ ಅಂತಂದು. ಅದು ನನಗೆ ಹೆಂಗ ಅನಿಸ್ತು ಅಂದ್ರೆ, ನಾವು ಮಕ್ಳಿಗೆ ಹೇಳ್ತೀವಿ ನಾವು ಮಾಡಿಲ್ವಲ್ಲ ಅಂತ ಹೇಳ್ಕೊಂಡು, ನಾನು MSc ಹೋದಾಗ ಅವಳನ್ನ ನಾನು ಪ್ರೇರೇಪಣೆ ಆಗಿ ಅವಳನ್ನು ತಗೊಂಡಿದ್ದೀನಿ, ಇಲ್ಲ ಅವತ್ತದ ಅವತ್ತೇ ಓದು ಮುಗಿಸ್ಬೇಕು ಅಂತ ಹೇಳಿ ಅದನ್ನು ನಾನು ಫಾಲೋ ಮಾಡಿದ್ದೇನೆ ಮೇಡಮ್. MSc ಲಿ ಆಕೆಯಿಂದನೂ ಪ್ರೇರೇಪಣೆ ತಗೊಂಡಿದ್ದೀನಿ. ನನ್ಗೆ ಯಾವ ಹಂತದಲ್ಲೂ ವಿದ್ಯಾರ್ಥಿಗಳ ಮುಂದೆ ಹೋದಾಗ ಭಯ ಆಗ್ಲಿದ್ ಯಾವ್ದು, ಯಾಕಂದ್ರೆ ನನ್ಗೆ ಅದು ಏನೋ ಮುಂಚಿಂದನೋ ಮೈಗೂಡ್ಸ್ಕೊಂಡಿದ್ನೇನೋ, ಆಗ್ಲೇಬೇಕು ಅಂತೇಳಿ ಯಾವುದೇ ರೀತಿಯ ಭಯ ಆ ತರ ಏನು ಆಗಿಲ್ಲ, ಒಳ್ಳೆ ಅನುಭವನೇ ಸಿಕ್ಕಿದೆ.
0: ಈಗ ಶಿಕ್ಷಕಿಯಿಂದ ಮಕ್ಕಳು ಪ್ರೇರಣೆಯನ್ನ ಪಡ್ಕೊಳ್ತಾರೆ, ಆದ್ರೆ ನಿಜವಾದ ಶಿಕ್ಷಕಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ನೋಡಿ, ಈಗ ನೀವು ವಿದ್ಯಾರ್ಥಿಯಿಂದ ಪ್ರೇರೇಪಣೆ ಪಡ್ಕೊಂಡ್ರಿ ಅಲ್ವಾ, ಆ ಪ್ರೇರಣೆ ನಿಮಗೆ ಒಳ್ಳೆಯದನ್ನ ಮಾಡ್ತು.
1: ಹೌದು ಮೇಡಮ್, ಖಂಡಿತ
0: ಅಲ್ವಾ. ಅಂದ್ರೆ ಪ್ರತಿಯೊಬ್ಬರಿಂದನೂ ನಮಗೆ ಕಲಿಕೆ ಇದೆ, ಶಿಕ್ಷಕರಿಗೆ ಕಲಿಕೆ ಇದೆ ಅನ್ನೋದನ್ನ ನೀವು ಒಪ್ಕೊಳ್ತೀರಾ?
1: ಹೌದು ಮೇಡಮ್, ಈಗ್ಲೂ ಒಪ್ಕೊಳ್ತೀನಿ, ಇವಾಗ್ಲೂ ಅಷ್ಟೇ ನನ್ನ ಸ್ಟೂಡೆಂಟ್ಸ್ ಇಂದ ಕಲಿತಾನೆ ಇದ್ದೀನಿ. ಅವರು ಏನಾದ್ರ ಈಗ ನಾವು ಹೆಚ್ಚು ಮಿಸ್ ಅಂದ್ರೆ ನಮ್ಮ ಒಂದು ಈಗ ಕಾಲೇಜ್ ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಓದೋದಕ್ಕಿಂತ ಮೊಬೈಲ್ ಒಂದು ದುರ್ಬಳಕೆಯಿಂದ ಹೆಚ್ಚಾಗಿ ಮಕ್ಕಳು ಓದೋ ಕಡೆ ಆಸಕ್ತಿ ಕಳ್ಕೊಳ್ತಾರೆ ನಾವು ಇತ್ತೀಚೆಗೆ ಕಾಣ್ತಾ ಇದ್ದೇವೆ. ಅದ್ರಲ್ಲೂ ಕೆಲವೊಂದು ನಾವು ಕಲಿತೀವಿ, ಅವ್ರು ತಪ್ಪು ಮಾಡೋದ್ರಲ್ಲೂ ಕಲಿತೀವಿ. ಯಾಕೆ ಹುಡುಗ ತಪ್ಪು ಮಾಡ್ತಾ ಇದೆ ಅಂತ ಆಲೋಚನೆ ಮಾಡುವಾಗ ನಮ್ಮದ್ರಲ್ಲಿ ನಾವು ಕಲಿತಾ ಹೋಗ್ತೀವಿ ಪರ್ಸನಲಿ. ಆ ತರನು ಈಗಲೂ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ನಮ್ಗೆ ಮೇಡಮ್.
2: ಕೇಳಿದ್ರಲ್ಲ ಶ್ರೋತೃಗಳೇ, ಸುನಿತಾ SS ಅವರ ಮಾತುಗಳಲ್ಲಿ ಮಕ್ಕಳಿಂದ ಶಿಕ್ಷಕರೂ ಕೆಲವೊಮ್ಮೆ ಕಲಿಯುವುದು ಬಹಳಷ್ಟು ಇರುತ್ತದೆ ಎಂಬುದಕ್ಕೆ ಸಾಕ್ಷಿ ಈ ಕಾರ್ಯಕ್ರಮದ ಅತಿಥಿ. MSc ಪದವಿಯಲ್ಲಿ ರ್ಯಾಂಕ್ ಪಡೆದಿದ್ದು ಮಕ್ಕಳಲ್ಲಿನ ಪ್ರತಿಭೆಯನ್ನ ಗುರುತಿಸಬಲ್ಲ ವಿಶೇಷತೆಯು ಈ ಕಾರ್ಯಕ್ರಮದಲ್ಲಿ ಅರಿವಿಗೆ ಬಂತು ಎನ್ನುವುದು ನೈಜ ಸಂಗತಿ.

0: ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದ್ದರೂ ಸಾಕು, ಅದು ಗೋವರ್ಧನ ಗಿರಿಯಾಗುತ್ತದೆ, ಹೀಗೆಂದವರು ರಾಷ್ಟ್ರಕವಿ ಕುವೆಂಪು. ನುಡಿಮುತ್ತಿನೊಂದಿಗೆ ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಶ್ರೋತೃಗಳಿಗೂ ಮತ್ತೊಮ್ಮೆ ನಮಸ್ಕಾರ.
1: ಕಲಿಸು ಗುರುವೇ ಕಲಿಸು, ವಿದ್ಯೆಯ ಕಲಿಸು ಗುರುವೇ ಕಲಿಸು.
2: ಕಾರ್ಯಕ್ರಮ ಕಲಿಸು ಗುರುವೇ ಕಲಿಸು ಪ್ರಸಾರವಾಯಿತು.
1: ಹಸಿಮಣ್ಣು ಬೇಕು ಮಡಿಕೆಗೆ, ಹದವಾದ ಮನಸ್ಸು ಕಲಿಕೆಗೆ.
0: ಇದುವರೆಗೂ
3: ಕೊಡಗಿನ ಕುಶಾಲ್ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ನ ಗಣಿತ ವಿಷಯದ ಉಪನ್ಯಾಸಕಿ ಸುನಿತಾ ಎಸ್ ಎಸ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಪ್ರಸಾರವಾಯಿತು.
1: ಶರಣು.

0: ಪ್ರಸ್ತುತಿ ಎಚ್ ಜೆ ವಿಶಾಲಾಕ್ಷಿ.
1: ಕಲಿಸು ಗುರುವೇ ಕಲಿಸು.
0: ನಿರ್ವಹಣೆ ಎಂ ಶಕುಂತಲಾ.
1: ನಾನು ಕಲಿಯಬೇಕು, ಜ್ಞಾನ ಸಂಪಾದಿಸಬೇಕು.
2: ಗುರುವೇ ಕಲಿಸು.

0: ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಸಂಧ್ಯಾರತಿ.

0: ಪ್ರತಿದಿನ ಸಂಜೆ 5 ಗಂಟೆಯಿಂದ 6 ಗಂಟೆಯವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಸಂಧ್ಯಾರತಿ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಂಧ್ಯಾರತಿ
1: ನಿಮ್ಗೊಂದು ವಿಷಯ ಗೊತ್ತಾ? ದಸರಾ ಮೆಗಾ ಎಕ್ಸ್ಚೇಂಜ್ ಮೇಳ ಅಭಿಲಾಷ್ ನಲ್ಲಿ ನಡೀತಾ ಇದೆ. ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್, ಅವನ್, ವಾಟರ್ ಪ್ಯೂರಿಫೈಯರ್ ಗಳ ಮೇಲೆ ಮೆಗಾ ಎಕ್ಸ್ಚೇಂಜ್ ಆಫರ್ ಹಾಗೂ ಅಟ್ರಾಕ್ಟಿವ್ ಡಿಸ್ಕೌಂಟ್. 1 ನಿಮಿಷ. ಜೊತೆಗೆ ವಾಷಿಂಗ್ ಮಿಷಿನ್, ಎಲ್ಇಡಿ ಟಿವಿ, ರೆಫ್ರಿಜರೇಟರ್ ಗಳ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ನೊಂದಿಗೆ ಅತಿ ದೊಡ್ಡ ಮಟ್ಟದ ಡಿಸ್ಕೌಂಟ್ ಕೂಡ ಇದೆ. ಇಎಂಐ ಕೂಡ ಲಭ್ಯವಿದೆ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
2: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:30 ತಪ್ಪದೇ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
3: FM 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮವನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದುವರೆಗೂ ಕೇಳಿದಿರಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 9:46 ಸೆಕೆಂಡ್ಗಳು.

0: ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಪರಿಚಯಿಸಬೇಕೆ? ಹಾಗಿದ್ದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮ ವೇದಿಕೆಯೊಂದನ್ನು ಕಲ್ಪಿಸಿದೆ, ಅದೇ ಸ್ಫೂರ್ತಿ.
1: ಹೂ ನೋಡು, ನಾನ್ ಚೆನ್ನಾಗಿದ್ರಲ್ವಾ ಅಧಿಕಾರಿ ಆಗೋದು.
0: ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬಾಲ ಪ್ರತಿಭೆಗಳನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಸಿಂಚನ, ಪುಟ್ಟ ಮಕ್ಕಳ ಕಲರವ.
1: ಬೆಸ್ಟ್ ಫ್ರೆಂಡ್ ಆಫ್ ಫ್ರೆಂಡ್.

0: ಪೋಷಿತ
1: ಅವಲಕ್ಕಿ ಪವಲಕ್ಕಿ ಕಾಂಚನ ಮಿನ ಮಿನ ದಾಂಡು.
2: ರಜಾ ದಿನಗಳನ್ನ ಹೊರತುಪಡಿಸಿ ಕಚೇರಿಯ ದಿನಗಳಲ್ಲಿ ಕೇಂದ್ರದ ಮುಖ್ಯಸ್ಥರನ್ನ ಭೇಟಿ ಮಾಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಇದು ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರ. ಪ್ರತಿ ಭಾನುವಾರ ಪ್ರಸಾರವಾಗಲಿದೆ ಚಿಣ್ಣರ ಲೋಕ, ಚಿಣ್ಣರಿಗಾಗಿ ವಿಶೇಷ ಕಾರ್ಯಕ್ರಮ.
3: ನಾನ್ ಕತೆ ಹೇಳ್ದಾಗೆಲ್ಲ ಟಿವಿ ನೋಡ್ತಿರ್ತೀಯ, ಹೇಳೋದನ್ನ ಕೇಳೋದು ಇಲ್ಲ, ಕತೆ ಹೇಳ್ಕೊಡು ಅಂದ್ರು ಹೇಳಲ್ಲ. ಯಾರು ಹೇಳ್ಕೊಡ್ತಾರೆ ನಂಗೆ?
2: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 MHz ನಲ್ಲಿ.
4: ಇಷ್ಟು ರಾತ್ರಿ ಇದೇನೆ SMS?

0: ವಾರದ ಚರ್ಚೆ ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ ನಲ್ಲಿ.
1: ಇಷ್ಟು ರಾತ್ರಿ ಇದೇನ್ ಎಸ್ಎಂಎಸ್? ಕೆವೈಸಿ ಅಪ್ಡೇಟ್ ಮಾಡಿ, ಇಲ್ಲಾಂದ್ರೆ ಅಕೌಂಟ್ ಬ್ಲಾಕ್ ಆಗುತ್ತೆ. ಲಿಂಕ್ ಕ್ಲಿಕ್ ಮಾಡ್ಬಿಡ್ತೀನಪ್ಪ, ಬ್ಲಾಕ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ನಿಲ್ಲಿ, ಚೆಕ್ ಮಾಡಿದ್ರ ಲಿಂಕ್ ಸೆಕ್ಯೂರ್ ಆಗಿದ್ಯಾ? ಸೆಂಡರ್ ನಿಮ್ ಬ್ಯಾಂಕ್ ತಾನೆ? ಕೆವೈಸಿ ಅಪ್ಡೇಟ್ ಮಾಡೋಕೆ ಅಪರಿಚಿತ ಲಿಂಕ್ ಓಪನ್ ಮಾಡೋದು ಅಂದ್ರೆ ಅಪರಿಚಿತರಿಗಾಗಿ ನಮ್ಮ ಅಕೌಂಟ್ ನ ಬಾಗಿಲು ತೆರೆದಂತೆ. ಅನಗತ್ಯದ ಗಡಿಬಿಡಿ ಬೇಡ ಮತ್ತು ಮೋಸದ ಕೆವೈಸಿ ಅಪ್ಡೇಟ್ ಲಿಂಕ್ ನಿಂದ ಜಾಗರೂಕರಾಗಿರಿ. ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಶ್ರೋತೃಗಳೇ, ಈಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಆಟ ಚಿತ್ರದ ಗೀತೆ ಶ್ರೇಯಾ ಘೋಷಲ್ ಅವರ ಧ್ವನಿಯಲ್ಲಿ. ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲ, ಸಾಹಿತ್ಯ ಜಯಂತ್ ಕಾಯ್ಕಿಣಿ.

ಕೊನೆಯಲ್ಲಿ ಕೇಳೋಣ ಉಲ್ಲಾಸ ಉತ್ಸಾಹ ಚಿತ್ರದ ಗೀತೆ. ಹಾಡಿದ್ದಾರೆ ಸೋನು ನಿಗಮ್, ಸಾಹಿತ್ಯ ನೀಡಿದ್ದಾರೆ ಜಯಂತ್ ಕಾಯ್ಕಿಣಿ, ಸಂಗೀತ ಜಿ ವಿ ಪ್ರಕಾಶ್ ಕುಮಾರ್.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 10:01:05. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ಕೇಳೋಣ ಪಂಡಿತ್ ಅಜಯ್ ಚಕ್ರವರ್ತಿ ಹಾಗೂ ಮೀರಾಬಾಯಿ ಭಟ್ಕರ್ ಅವರ ಹಾಡುಗಾರಿಕೆ.

ಶ್ರೋತೃಗಳೇ, ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಅಜಯ್ ಚಕ್ರವರ್ತಿ ಹಾಗೂ ಮೀರಾಬಾಯಿ ಭಟ್ಕರ್ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಸಂಧ್ಯಾರತಿ ಪ್ರೀತಿಯ ಶ್ರೋತೃಗಳೇ,

ಪ್ರತಿದಿನ ಸಂಜೆ 5 ಗಂಟೆಯಿಂದ 6 ಗಂಟೆಯವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಸಂಧ್ಯಾರತಿ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ಸಂಧ್ಯಾರತಿ.

0: ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಪರಿಚಯಿಸಬೇಕೆ? ಹಾಗಿದ್ದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮ ವೇದಿಕೆಯೊಂದನ್ನು ಕಲ್ಪಿಸಿದೆ, ಅದೇ ಸ್ಫೂರ್ತಿ.
1: ಹೂ ನೋಡು, ನಾನು ಚೆನ್ನಾಗಿದ್ರಲ್ವಾ ಅಧಿಕಾರಿ ಆಗೋದು.
0: ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬಾಲ ಪ್ರತಿಭೆಗಳನ್ನು ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಸಿಂಚನ ಪುಟ್ಟ ಮಕ್ಕಳ ಕಲರವ.
1: ಬೆಸ್ಟ್ ಫ್ರೆಂಡ್ ಆಫ್ ಫ್ರೆಂಡ್ ಪೋಷಿತ.
0: ರಜಾ ದಿನಗಳನ್ನ ಹೊರತುಪಡಿಸಿ ಕಚೇರಿಯ ದಿನಗಳಲ್ಲಿ ಕೇಂದ್ರದ ಮುಖ್ಯಸ್ಥರನ್ನ ಭೇಟಿ ಮಾಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಇದು ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರ. ಪ್ರತಿ ಭಾನುವಾರ ಪ್ರಸಾರವಾಗಲಿದೆ ಚಿಣ್ಣರ ಲೋಕ, ಚಿಣ್ಣರಿಗಾಗಿ ವಿಶೇಷ ಕಾರ್ಯಕ್ರಮ.
1: ನನ್ ಕತೆ ಹೇಳ್ದಾಗೆಲ್ಲ ಟಿವಿ ನೋಡ್ತಿರ್ತೀಯ, ಹೇಳೋದನ್ನ ಕೇಳೋದು ಇಲ್ಲ, ಕತೆ ಹೇಳ್ಕೊಡು ಅಂದ್ರು ಹೇಳಲ್ಲ. ಯಾರು ಹೇಳ್ಕೊಡ್ತಾರೆ ನಂಗೆ?
2: ಆತ್ಮೀಯ ಕೇಳುಗರೆ, ಹಾಡನ್ನು ಕೇಳಿ ಬಹುಮಾನ ಗೆಲ್ಲಿ.
3: ಇನ್ನು ಮುಂದೆ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ
2: ಓಲ್ಡ್ ಈಸ್ ಗೋಲ್ಡ್, ಮುಳಿಯ ಬಂಗಾರದಂತ ಹಾಡುಗಳು.
3: ಹಾಡು ಕೇಳುವುದರೊಂದಿಗೆ ಕೇಳುವ ಪ್ರಶ್ನೆಗೆ ಸರಿ ಉತ್ತರ ಕಳುಹಿಸಿ
2: ಬಹುಮಾನ ಗಳಿಸುವ ಅವಕಾಶ ನಿಮ್ಮದಾಗಿಸಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು
4: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ.

0: ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಸಮಯ 10:34:05. ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ಗಾನ ಬಜಾನ, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಗಾನ ಭಜನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಜನ್ನತ್ ಚಿತ್ರದ ಗೀತೆ. ಗಾಯಕರು ಕಮ್ರಾನ್ ಅಹಮದ್, ಸಂಗೀತ ನೀಡಿದ್ದಾರೆ ಪ್ರೀತಮ್, ಸಾಹಿತ್ಯ ಸಾಯಿದ್ ಖಾದ್ರಿ.

ಇನ್ನು ಮುಂದೆ ಕೇಳೋಣ ಮೋಹಿತ್ ಚೌಹಾಣ್ ಹಾಗೂ ಅಂತರಾ ಮಿತ್ರ ಅವರ ಧ್ವನಿಯಲ್ಲಿ ರಾಜನೀತಿ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಪ್ರೀತಮ್, ಸಾಹಿತ್ಯ ಇರ್ಷಾದ್ ಕಾಮಿಲ್.

0: ಏನ್ರಿ ಮದ್ವೆ ಆಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗಿ ಬರೋಣವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ ಸುತ್ತಾಕೊಂಡು ಬರೋಣವಾ?
1: ಬಾಳ ಬಂಧನದ ಬಾಂಧವ್ಯದೊಡಲೆ ಕುಸುಮ, ಸದಾ ಕಾಡುವ ನೆನಪುಗಳ ಉಗಮ. ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ. ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ ಪ್ರತಿ ಶನಿವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರೇಮ ಗೀತೆಗಳ ಸಂಗಮ.

ಶ್ರೋತೃಗಳೇ, ಗಾನ ಬಜಾನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ನಾಮ್ ಶಬನಾ ಚಿತ್ರದ ಗೀತೆ. ಸಂಗೀತ ಸಂಯೋಜಿಸಿದ್ದಾರೆ ರೋಚಕ್ ಕೊಹ್ಲಿ, ಸಾಹಿತ್ಯ ಮನೋಜ್ ಮಾನ್ಶೇರ್.

ನಿರೀಕ್ಷಿಸಿ. ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಈ ಸರಣಿಯಲ್ಲಿ ಕಣ್ಣಿನ ಆರೋಗ್ಯದ ಬಗ್ಗೆ ಸಂದರ್ಶನ ಪ್ರಸಾರ ಆಗುತ್ತೆ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಮಂಗಳವಾರ ಬೆಳಗ್ಗೆ 8:35 ಆರೋಗ್ಯ ಸಂಚಿಕೆ. ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ನಿರೀಕ್ಷಿಸಿ ಆರೋಗ್ಯ ಸಂಚಿಕೆ.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹೆರ್ಟ್ಸ್. ಈಗ ಸಮಯ 11:02. ಇಂದಿನ ಪ್ರಸಾರದಲ್ಲಿ ನಾನು ಮಂಜುನಾಥ್ ಎಂಆರ್.
1: ಸಂಧ್ಯಾರತಿ ಪ್ರೀತಿಯ ಶ್ರೋತೃಗಳೇ,

ಪ್ರತಿದಿನ ಸಂಜೆ 5 ಗಂಟೆಯಿಂದ 6 ಗಂಟೆಯವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಸಂಧ್ಯಾರತಿ. ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ ಸಂಧ್ಯಾರತಿ.

0: ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಪರಿಚಯಿಸಬೇಕೇ? ಹಾಗಿದ್ದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮ ವೇದಿಕೆಯೊಂದನ್ನು ಕಲ್ಪಿಸಿದೆ, ಅದೇ ಸ್ಫೂರ್ತಿ.
1: ಹೂ ನೋಡು, ನಾನು ಚೆನ್ನಾಗಿದ್ರಲ್ವಾ ಅಧಿಕಾರಿ ಆಗೋದು.
0: ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ

0: ಬಾಲ ಪ್ರತಿಭೆಗಳನ್ನು ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಸಿಂಚನ ಪುಟ್ಟ ಮಕ್ಕಳ ಕಲರವ.
1: ಬೆಸ್ಟ್ ಫ್ರೆಂಡ್ ಆಫ್ ಫ್ರೆಂಡ್ ಪೋಷಿತ.
0: ರಜಾ ದಿನಗಳನ್ನ ಹೊರತುಪಡಿಸಿ ಕಚೇರಿಯ ದಿನಗಳಲ್ಲಿ ಕೇಂದ್ರದ ಮುಖ್ಯಸ್ಥರನ್ನ ಭೇಟಿ ಮಾಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಇದು ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರ. ಪ್ರತಿ ಭಾನುವಾರ ಪ್ರಸಾರವಾಗಲಿದೆ ಚಿಣ್ಣರ ಲೋಕ, ಚಿಣ್ಣರಿಗಾಗಿ ವಿಶೇಷ ಕಾರ್ಯಕ್ರಮ.
1: ನಾನ್ ಕತೆ ಹೇಳ್ದಾಗೆಲ್ಲ ಟಿವಿ ನೋಡ್ತಿರ್ತೀಯ, ಹೇಳೋದನ್ನ ಕೇಳೋದು ಇಲ್ಲ, ಕತೆ ಹೇಳ್ಕೊಡು ಅಂದ್ರು ಹೇಳಲ್ಲ. ಯಾರು ಹೇಳ್ಕೊಡ್ತಾರೆ ನಂಗೆ?
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಆಕಾಶವಾಣಿ ಮಡಿಕೇರಿ ಚಿನ್ನದುಂಗುರ ಒಲವೇ ಜೀವನ ಸಾಕ್ಷಾತ್ಕಾರ ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ ಕೇಳಿ ಕಾರ್ಯಕ್ರಮ ಚಿನ್ನದುಂಗುರ ಒಲವೇ ಜೀವನ ಸಾಕ್ಷಾತ್ಕಾರ
1: ಆತ್ಮೀಯ ಶ್ರೋತೃ ಬಾಂಧವರೇ, ಚಿನ್ನದುಂಗುರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಒಲವೇ ಜೀವನ ಸಾಕ್ಷಾತ್ಕಾರ ಪ್ರೇಮಗೀತೆಗಳ ಪ್ರಸಾರದ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸ್ವಾಗತ. ಬದುಕಿನ ಬಾಂಧವ್ಯದೊಡಲಲ್ಲಿ ನಿರಂತರ ಪ್ರೀತಿ ನಂಬಿಕೆಯನ್ನು ಉಳಿಸಿಕೊಂಡು ಇತರರಿಗೆ ಮಾದರಿಯಾದ ಜನ್ಮದ ಜೋಡಿ ಎನಿಸಿದ ದಾಂಪತ್ಯದ ಅರ್ಥ ಸಾರಿದಂತಹ ಸಂಗತಿ ಆಧರಿಸಿ ಬರೆದಿರುವ ಸಾಹಿತ್ಯ ಹೊಂದಿರುವ ಹಾಡುಗಳನ್ನು ಈಗ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಅಂದರೆ ಪ್ರೇಮಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಕೇಳಿ ಆರಂಭದಲ್ಲಿ

ಈಗ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಹಾಡಿರುವ ಶೃಂಗಾರ ಕಾವ್ಯ ಚಿತ್ರದ ಗೀತೆಯನ್ನು. ಗೀತರಚನೆ ಮತ್ತು ಸಂಗೀತ ಹಂಸಲೇಖ ಅವರದು.

0: ಆತ್ಮೀಯ ಕೇಳುಗರೆ, ಹಾಡನ್ನು ಕೇಳಿ ಬಹುಮಾನ ಗೆಲ್ಲಿ.
1: ಇನ್ನು ಮುಂದೆ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ
0: ಓಲ್ಡ್ ಈಸ್ ಗೋಲ್ಡ್, ಮುಳಿಯ ಬಂಗಾರದಂತ ಹಾಡುಗಳು.
1: ಹಾಡು ಕೇಳುವುದರೊಂದಿಗೆ ಕೇಳುವ ಪ್ರಶ್ನೆಗೆ ಸರಿ ಉತ್ತರ ಕಳುಹಿಸಿ
0: ಬಹುಮಾನ ಗಳಿಸುವ ಅವಕಾಶ ನಿಮ್ಮದಾಗಿಸಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ನೀವು ಕೇಳ್ತಾ ಇದ್ದೀರಾ ಚಿನ್ನದುಂಗರ ಒಲವೇ ಜೀವನ ಸಾಕ್ಷಾತ್ಕಾರ, ಪ್ರೇಮ ಗೀತೆಗಳ ಪ್ರಸಾರ. ಈಗ ಕೇಳಿ ಕೃಷ್ಣನ್ ಲವ್ ಸ್ಟೋರಿ ಚಿತ್ರದ ಗೀತೆ ಸೋನು ನಿಗಮ್ ಮತ್ತು ವಿದ್ಯಾಶ್ರೀ ಅವರು ಹಾಡಿದ್ದಾರೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿದ್ದಾರೆ ವಿ ಶ್ರೀಧರ್ ಅವರು.

ನೀವೀಗ ಕೇಳುತ್ತಿರುವುದು ಜಾಕಿ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಸ್ವರಗಳಲ್ಲಿ ಯುವರಾಜ್ ಭಟ್ ಅವರ ಹಾಡಿಗೆ ರಾಗ ಸಂಯೋಜನೆ ಮಾಡಿದ್ದಾರೆ ವಿಹಾರಿ ಕೃಷ್ಣ ಅವರು.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಚಿನ್ನದುಂಗರ ಒಲವೇ ಜೀವನ ಸಾಕ್ಷಾತ್ಕಾರ ಪ್ರೇಮಗೀತೆಗಳ ಪ್ರಸಾರವನ್ನು ನೀವೀಗ ಕೇಳ್ತಾ ಇದ್ದೀರಾ. ಈಗ ಸಮಯ 11:26:37. ಈಗ ಕೇಳಿ ಜನ್ಮದ ಜೋಡಿ ಚಿತ್ರಕ್ಕೆಂದು ರಾಜೇಶ್ ಕೃಷ್ಣನ್ ಮತ್ತು ಮಂಜುಳಾ ಗುರುರಾಜ್ ಅವರು ಹಾಡಿರುವ ಗೀತೆ. ಗೀತರಚನೆ ಮತ್ತು ಸಂಗೀತ ವಿ ಮನೋಹರ್ ಅವರದು.

ರಾಜೇಶ್ ಕೃಷ್ಣನ್ ಮತ್ತು ಸಂಗಡಿಗರ ಸ್ವರಗಳಲ್ಲಿ ಎ ಚಿತ್ರದ ಗೀತೆಯನ್ನು ಆಲಿಸಿದ್ರಿ. ಉಪೇಂದ್ರ ಅವರು ಗೀತೆಯನ್ನು ಬರೆದಿದ್ದಾರೆ. ಗುರುಕಿರಣ್ ಅವರ ಸಂಗೀತವಿತ್ತು.

ಕಿಡಿ ಕಾರ್ಯಕ್ರಮದ ಮುಂದಿನ ಗೀತೆ ಆ ಎರಡು ವರ್ಷಗಳು ಚಿತ್ರದ್ದು. ಅನೂಪ್ ಸೀಲಿನವರು ಈ ಗೀತೆಯನ್ನು ಹಾಡಿದ್ದಾರೆ. ಅರಸು ಅಂತಾರೆ ಅವರ ಸಾಹಿತ್ಯ ಸಂಗೀತ, ಅರ್ಜುನ್ ಜನ್ಯ ಅವರದು.

0: ಆಕಾಶ್ ಚಿತ್ರಕ್ಕೆಂದು ಕುನಾಲ್ ಗಾಂಜಾವಾಲ್ ಅವರ ಸ್ವರದಲ್ಲಿದ್ದ ಗೀತೆಯನ್ನು ಕೇಳಿದ್ರಿ. ಕೆ ಕಲ್ಯಾಣ್ ಅವರ ಗೀತೆಗೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿತ್ತು.
1: ಹಾಲು ಜೇನು ಒಂದಾದ ಹಾಗೆ
2: ರೀ ಏನ್ರಿ, ಮದ್ವೆ ಆಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗ್ಬರೇಣ್ವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ, ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ ಸುತ್ತಾಕೊಂಡು ಬರೋಣವಾ?
3: ಬಾಳ ಬಂಧನದ ಬಾಂಧವ್ಯದೊಡಲ ಕುಸುಮ, ಸದಾ ಕಾಡುವ ನೆನಪುಗಳ ಉಗಮ. ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ. ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ ಪ್ರತಿ ಶನಿವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರೇಮ ಗೀತೆಗಳ ಸಂಗಮ.

ಕಾರ್ಯಕ್ರಮದ ಕೊನೆಗೆ ರಥಸಪ್ತಮಿ ಚಿತ್ರದ ಗೀತೆ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗೀತೆಯನ್ನು ಹಾಡಿದ್ದಾರೆ. ಚಿವುದೇಶಂಕರ್ ಅವರ ಸಾಹಿತ್ಯ ಸಂಗೀತ ಉಪೇಂದ್ರ ಕುಮಾರ್.

ಆತ್ಮೀಯ ಕೇಳುಗರೆ, ಚಿನ್ನದುಂಗರ ಒಲವೇ ಜೀವನ ಸಾಕ್ಷಾತ್ಕಾರ ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ ಇದಾಗಿತ್ತು. ಕೇಳುಗರು ಈ ಕಾರ್ಯಕ್ರಮಕ್ಕೆ ಪತ್ರಗಳನ್ನು ಬರೆದು ನಿವೇದನೆ ಮಾಡಬಹುದು. ಪ್ರಾರಂಭದಲ್ಲಿ ನಾವು ಕೆಲವು ಚಿತ್ರಗೀತೆಗಳನ್ನು ಮಾತ್ರ ಪ್ರಸಾರ ಮಾಡಿದ್ದೇವೆ. ಮುಂದಿನ ಕಾರ್ಯಕ್ರಮದಲ್ಲಿ ಪತ್ರಗಳನ್ನು ಆಧರಿಸಿದ ಕಾರ್ಯಕ್ರಮ ಇದಾಗಿರುತ್ತೆ. ಪತ್ರ ಬರೀತಿರಲ್ಲ ಶ್ರೋತೃಗಳೇ,

0: ಒಲವೇ ಜೀವನ ಸಾಕ್ಷಾತ್ಕಾರ ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ ಪ್ರಸಾರವಾಯಿತು.
1: ಒಲವೇ ಜೀವ ಒಲವೇ ದೈವ.
0: ನಿರ್ವಹಣೆ ಎಂ ಶಕುಂತಲಾ.
1: ಒಲವೇ ಮೌನ.
2: ಈಗ ಸಮಯ 12:00. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರವು ಕಳಪೆ ಗುಣಮಟ್ಟದ ಆಹಾರ ಉತ್ಪಾದನೆಯನ್ನು ಸಹಿಸುವುದಿಲ್ಲ. ಸಾರ್ವಜನಿಕರ ಆರೋಗ್ಯಕ್ಕೆ ಧಕ್ಕೆ ತರುವ ಯಾವುದೇ ನಿಯಮ ಉಲ್ಲಂಘನೆ ಕಂಡುಬಂದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಆಹಾರ ಸುರಕ್ಷತೆಯಲ್ಲಿ ಯಾವುದೇ ರಾಜಿ ಇಲ್ಲ ಎಂದಿದ್ದಾರೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ರಾಜ್ಯದ ವಿವಿಧೆಡೆ ಐಸ್ಕ್ರೀಂ ತಯಾರಿಕಾ ಘಟಕಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರು, ಮೈಸೂರು, ರಾಯಚೂರು ಸೇರಿದಂತೆ ಒಟ್ಟು 45 ಘಟಕಗಳಲ್ಲಿ ತಪಾಸಣೆ ನಡೆಸಲಾಗಿದ್ದು ಅವಧಿ ಮೀರಿದ ಆಹಾರ ಪದಾರ್ಥಗಳು ಹಾಗೂ ಲೇಬಲಿಂಗ್ ನಿಯಮಗಳ ಉಲ್ಲಂಘನೆ ಪತ್ತೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಪಶ್ಚಿಮ ಘಟ್ಟ ಉಳಿಸಿ ಉತ್ತರ ಕನ್ನಡ ರಕ್ಷಿಸಿ ಧರಣಿ ಕಾರ್ಯಕ್ರಮ ಆಯೋಜಿತವಾಗಿದೆ. ನದಿ ತಿರುವು ಯೋಜನೆಯನ್ನು ಸರ್ಕಾರ ಕೈಬಿಡಬೇಕು, ನದಿ ಕಣಿವೆ ಸಂರಕ್ಷಣೆ ಹಾಗೂ ಪಶ್ಚಿಮ ಘಟ್ಟ ಉಳಿಸುವ ಕಾರ್ಯವಾಗಬೇಕು ಎನ್ನುವ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ಸಂಯೋಜಕ ಎಸ್ಎಂ ಹೆಗಡೆ ಗೌರಿ ಬಣ್ಣಗಿ.
4: ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 10 October ನಡೆಯುವ ಬೃಹತ್ ಶಾಂತಿಯುತ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಕ್ಷೇತ್ರದ ಗಣ್ಯರು, ಪರಿಸರ ತಜ್ಞರಾದಂತಹ ಶ್ರೀ ಎಎನ್ ಯಲ್ಲಪ್ಪರೆಡ್ಡಿ ಅವರು, ಜಸ್ಟಿಸ್ ಸಂತೋಷ್ ಹೆಗಡೆ ಅವರು, ಡಾ ವಿಎನ್ ನಾಯಕರ್ ಅವರು, ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅವರು, ಐಐಎಸ್ಸಿ ಪರಿಸರ ವಿಜ್ಞಾನಿ ಡಾ ಟಿವಿ ರಾಮಚಂದ್ರ, ಖ್ಯಾತ ಭೂಗರ್ಭ ಶಾಸ್ತ್ರಜ್ಞರಾದಂತಹ ಡಾ ಶ್ರೀನಿವಾಸ ರೆಡ್ಡಿ ಮುಂತಾದ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಈ ಎರಡು ನದಿ ತಿರುವು ಯೋಜನೆಗಳು ಕೇವಲ ಉತ್ತರ ಕನ್ನಡದ ಪರಿಸರಕ್ಕೆ, ಜೀವ ವೈವಿಧ್ಯಕ್ಕೆ ಅಷ್ಟೇ ಅಲ್ಲ, ಇಡೀ ಪಶ್ಚಿಮ ಘಟ್ಟಗಳನ್ನ ಹೇಗೆ ಇವು ನಾಶ ಮಾಡಬಲ್ಲವು ಎಂಬುದನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಗಮನಕ್ಕೆ ತರುವಂತಹದ್ದು ಈ ಒಂದು ಧರಣಿ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಎಲ್ಲಾ ಪರಿಸರ ಪ್ರೇಮಿಗಳು ಬಂದು ನಮ್ಮ ಧ್ವನಿಯನ್ನ ಇನ್ನಷ್ಟು ಗಟ್ಟಿಗೊಳಿಸಬೇಕು ಎನ್ನುವಂತಹದ್ದು ನಮ್ಮ ಕಳಕಳಿ.
3: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಹಲವು ವಲಯಗಳಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ. 2019 ಜಾರಿಗೊಂಡ ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣಾ ಕಾಯ್ದೆ ತ್ರಿವಳಿ ತಲಾಖ್ ಅಸಿಂಧುಗೊಳಿಸಿತು. ತಲಾಖ್ ಪಡೆದರೆ 3 ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲು ಅವಕಾಶ ಕಲ್ಪಿಸಿತು. ಅಲ್ಲದೆ ತ್ರಿವಳಿ ತಲಾಖ್ ಜಾಮೀನು ರಹಿತ ಅಪರಾಧ ಎಂದು ಪರಿಗಣಿಸಿತು. ಕಾಯ್ದೆ ಜಾರಿಗೊಂಡ ನಂತರದ 1 ಅವಧಿಯಲ್ಲಿ 82% ತ್ರಿವಳಿ ತಲಾಖ್ ಕುಸಿತ ಕಂಡಿದೆ ಎಂದು ಅಧಿಕೃತ ದತ್ತಾಂಶ ದಾಖಲಿಸಿದೆ. ಕಂದಾಯ ಇಲಾಖೆಯಡಿ ಬಾಕಿ ಉಳಿದಿದ್ದ ಬಡ್ತಿ ಪ್ರಕ್ರಿಯೆಗೆ ಸರ್ಕಾರ ವೇಗ ನೀಡಿದ್ದು ತಹಸೀಲ್ದಾರ್ ಗ್ರೇಡ್ 1 ವೃಂದದ 63 ಅಧಿಕಾರಿಗಳಿಗೆ ಕರ್ನಾಟಕ ಆಡಳಿತ ಸೇವೆ ಕೆಎಎಸ್ ಕಿರಿಯ ಶ್ರೇಣಿ ವೃಂದಕ್ಕೆ ಪದೋನ್ನತಿ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕು ಅಮರಗೋಳ ಗ್ರಾಮದ ಬಳಿ ಕಾರು ಮತ್ತು ಕ್ಯಾಂಟರ್ ನಡುವೆ ಸಂಭವಿಸಿದ ಮುಖಾಮುಖಿ ಡಿಕ್ಕಿಯಲ್ಲಿ 4 ಮೃತಪಟ್ಟಿದ್ದಾರೆ. ಶಿವಮೊಗ್ಗದಿಂದ ಹುಬ್ಬಳ್ಳಿ ಮಾರ್ಗವಾಗಿ ವಿಜಯಪುರದ ಕಡೆಗೆ ತೆರಳುತ್ತಿದ್ದ ಕಾರಿಗೆ ಎದುರಿನಿಂದ ಬಂದ ಕ್ಯಾಂಟರ್ ಬಲವಾಗಿ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ. ಮೃತಪಟ್ಟವರನ್ನು ಅಜಿತ್, ರಾಕೇಶ್, ಸಂದೀಪ್ ಹಾಗೂ ಶ್ರುತಿ ಎಂದು ಗುರುತಿಸಲಾಗಿದೆ. ನವಲಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ದುರ್ಬಲವಾಗಿದ್ದರೂ ದಕ್ಷಿಣ ಒಳನಾಡಿನ 5 ಜಿಲ್ಲೆಗಳ 1-2 ಕಡೆ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಒಟ್ಟು 400 ಹೆಚ್ಚು ಕೆರೆಗಳಲ್ಲಿ ಹೂಳೆತ್ತುವ ಕಾಮಗಾರಿಗಳನ್ನು

0: ಕೈಗೆತ್ತಿಕೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಎಸ್ ಆಕಾಶ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿತ ನೀರು ಮತ್ತು ನೈರ್ಮಲ್ಯ ಮಿಷನ್ ಸಮಿತಿ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಿಲ್ಲೆಯ 1 ಲಕ್ಷ ರೈತರಿಗೆ ಅನುಕೂಲವಾಗುವಂತೆ ಕೃಷಿ ಹೊಂಡ ನಿರ್ಮಿಸುವ ಯೋಜನೆಯನ್ನು ಕೈಗೊಳ್ಳುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶಿಸಿದರು. ಇಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾಕ್ಟರ್ ಕೋಟಾ ಶಿವರಾಮ ಕಾರಂತರ ಜನ್ಮದಿನ. ಕಾರಂತರ ಬಹುಮುಖಿ ವ್ಯಕ್ತಿತ್ವ ಹಾಗೂ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ರಾಯಚೂರು ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಎಂಎ 4ನೇ ಸೆಮಿಸ್ಟರ್ ಪಠ್ಯಕ್ರಮಕ್ಕೆ ಸಾಹಿತಿ ವೆಂಕಟೇಶ್ ಬೇವಿನಬೆಂಚಿ ಅವರ ಆಗಲಿ ಕುರುವೆ ವಿಚಾರಕ್ರಾಂತಿ ಎಂಬ ಕವಿತೆ ಆಯ್ಕೆಯಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
2: ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ನಿವೃತ್ತ ಶಿಕ್ಷಕರಾದ ಚಿತ್ರದುರ್ಗ ಕೆಎಸ್ ತಿಪ್ಪಮ್ಮ ಅವರೊಂದಿಗೆ ಸಂದರ್ಶನ.
3: ಕೇಳುಗರೇ ನಮಸ್ಕಾರ. ಇಂದಿನ ನಮ್ಮ ವಿಷಯವಾದ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಶಿಕ್ಷಣವೆಂದರೆ ಕೇವಲ ಅಕ್ಷರ ಜ್ಞಾನವಲ್ಲ, ಅದು ವ್ಯಕ್ತಿತ್ವ ನಿರ್ಮಾಣದ ಪ್ರಕ್ರಿಯೆ. ಅಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕಿಯಾಗಿ ಶಿಕ್ಷಣ ಸಂಯೋಜಕಿಯಾಗಿ ಸೇವೆ ಸಲ್ಲಿಸುತ್ತಾ ಸಾಹಿತ್ಯದ ಮೇಲಿನ ಅಪಾರ ಆಸಕ್ತಿಯಿಂದ ಕವಿತೆಗಳನ್ನು ರಚಿಸಿ ವಚನಗಳ ಮೂಲಕ ಜೀವನದ ಮೌಲ್ಯಗಳನ್ನು ಸಾರ್ತಾ ಇರುವಂತಹ ಬಹುಮುಖ ಪ್ರತಿಭೆ ಚಿತ್ರದುರ್ಗದವರಾದ ಶ್ರೀಮತಿ ಕೆಎಸ್ ತಿಪ್ಪಮ್ಮ ನಾಗರಾಜ್ ಅವರು. ಸ್ನೇಹಿತರೆ, ಇವರು ಶಿಕ್ಷಕಿಯಾಗಿದ್ದು ಈಗ ವೃತ್ತಿಯಿಂದ ವಿಶ್ರಾಂತಿ ಜೀವನವನ್ನ ಅನುಭವಿಸಿದ್ದಾರೆ. ಇವರು ಕವಯತ್ರಿಯಾಗಿ, ಸಾಹಿತ್ಯಾಸಕ್ತೆ, ಸಂಸ್ಕಾರದ ಹರಿಕಾರ್ತಿಯಾಗಿ, ಶಿಕ್ಷಣ ಸಂಯೋಜಕಿಯಾಗಿ ಹಾಗೂ ವಚನಗಾರ್ತಿಯಾಗಿ ಕೂಡ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ. ಅವರ ಈ ಬದುಕಿನ ಪಯಣ, ಸಾಹಿತ್ಯದ ಒಲವು ಮತ್ತು ಶಿಕ್ಷಣದ ಚಿಂತನೆಗಳನ್ನ ಇಂದು ಅವರ ಮಾತುಗಳಲ್ಲೇ ಕೇಳೋಣ. ತಿಪ್ಪಮ್ಮ ಅವರೇ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
4: ತಮಗೂ ನಮಸ್ಕಾರ.
3: ಮೊದಲು ನಮ್ಮ ಕೇಳುಗರಿಗೆ ನಿಮ್ಮ ಬಾಲ್ಯ, ಶಿಕ್ಷಣ ಮತ್ತು ಕುಟುಂಬದ ವಾತಾವರಣದ ಬಗ್ಗೆ ಹೇಳಿ.
4: ನಮ್ಮ ತಂದೆಯವರು ಶರಣಪ್ಪ ಅಂತೇಳಿ, ತಾಯಿ ಜಯಮ್ಮ, ಇವರಿಬ್ಬರು ಸಹ ಆದರ್ಶ ದಂಪತಿಗಳಾಗಿದ್ರು. ಇವರಿಗೆ 3 ಜನ ಮಕ್ಕಳು. ನಾವು 3 ಜನರನ್ನು ಸಹ ನಮ್ಮ ತಂದೆ ತಾಯಿಗಳು ತುಂಬಾ ಶಿಸ್ತಿನಿಂದ ಬೆಳೆಸಿದ್ರು. ಕಾಟಂ ದೇವರಕೋಟೆ ನಮ್ದು ಹುಟ್ಟರು. ಅಲ್ಲಿಯಿಂದ ಓಬಳಾಪುರದಲ್ಲಿ ನಮ್ಮ ತಂದೆಯವರು ಶಿಕ್ಷಕರಾಗಿದ್ದರಿಂದ ಅಲ್ಲಿ ವೃತ್ತಿಯನ್ನು ಮಾಡ್ತಿದ್ದರಿಂದ ಅಲ್ಲಿ 1ರಿಂದ 10ನೇ ತರಗತಿವರೆಗೆ ದಾಸರಹಳ್ಳಿ ಮತ್ತು ಓಬಳಾಪುರದಲ್ಲಿ ಆಯಿತು ಮೇಡಮ್. ನಂತರ PUCಯಲ್ಲಿ ಚಿತ್ರದುರ್ಗದಲ್ಲಿ ಆಯಿತು. ಡಿಗ್ರಿಯೂ ಸಹ ಅಲ್ಲೇ ಆಯಿತು. BEd ದಾವಣಗೆರೆಯಲ್ಲಿ ಆಯಿತು. ನಾನು ಮದುವೆಯಾದ ನಂತರ MA ಇನ್ ಹಿಂದಿ ಮಾಡಿದ್ದೇನೆ, MA ಇನ್ ಇಂಗ್ಲೀಷ್ ಮಾಡಿದ್ದೇನೆ, ಹಾಗೆ MEd ಪದವಿಯನ್ನು ಸಹ ನಾನು ಪಡೆದಿದ್ದೇನೆ ಮೇಡಮ್.
3: ಅಂದ್ರೆ ನಿಮ್ಮ ತಂದೆಯೂ ಕೂಡ ಶಿಕ್ಷಕರು, ನೀವು ಕೂಡ ಅದೇ ದಾರಿಯಲ್ಲಿ ಶಿಕ್ಷಕ ವೃತ್ತಿಯನ್ನ ಆಸ್ಕೊಂಡಿದ್ದೀರಿ.
4: ಹಾ ಹೌದು, ಅವರ ಪ್ರೇರಣೆನೆ ಅದಕ್ಕೆ ಶಿಕ್ಷಕ ವೃತ್ತಿಗೆ ಬರ್ಲಿಕ್ಕೆ ಕಾರಣ ಆಯ್ತು ಅಂದ್ರೂ ಸಹ ತಪ್ಪಾಗಲಾರದು.
3: ನಿಮ್ಮ ದೃಷ್ಟಿಯಲ್ಲಿ ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿ ಅಂದ್ರೆ ಹೇಗಿರ್ಬೇಕು?
4: ಶಿಕ್ಷಕ ಅಥವಾ ಶಿಕ್ಷಕಿ ಯಾರೇ ಆಗಿರ್ಲಿ, ನಿಷ್ಪಕ್ಷಪಾತದಿಂದ ಸಮಯ ಪರಿಪಾಲನೆಯನ್ನ ಮಾಡಬೇಕು, ಶಿಸ್ತಿನಿಂದ ಇರಬೇಕು, ಆಮೇಲೆ ಆದರ್ಶ ವ್ಯಕ್ತಿ ಆಗಿರಬೇಕು, ಹೊಸ ಹೊಸದನ್ನ ಕಲಿಯುವ ಹಂಬಲ ಇರಬೇಕು, ಮಕ್ಕಳ ಕಲಿಕೆಗೆ ಪ್ರೇರಕವಾಗ್ತಕ್ಕಂಥ ಹೊಸ ಹೊಸ ವಿಚಾರಗಳನ್ನು ಹೇಳಬೇಕು, ಕತೆಗಳನ್ನು ಹೇಳಬೇಕು, ಸಾಹಿತ್ಯ ಇರಬೇಕು, ವಿಡಂಬನೆಗಳಿರಬೇಕು, ನೀತಿ ಕತೆಗಳು ಇರೋದ್ರಿಂದ ಮಕ್ಕಳನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಆಕರ್ಷಣೆಯನ್ನು ಮಾಡ್ಬೋದು. ಅಷ್ಟೇ ಅಲ್ಲ, ಒಳ್ಳೆಯ ವಿಚಾರಗಳನ್ನು ಬೋಧಿಸಿದಾಗ ಅವರ ಜೀವನವನ್ನು ಪರಿವರ್ತನೆ ಮಾಡತಕ್ಕಂಥ, ಅವರ ಮೇಲೆ ಪ್ರಭಾವವನ್ನು ಬೀರ್ಬಿಟ್ಟು ಉತ್ತಮ ನಾಗರಿಕರನ್ನಾಗಿ ಮಾಡ್ಬೋದು, ಪ್ರಜೆಗಳನ್ನಾಗಿ ಮಾಡ್ಬೋದು, ಸಮಾಜದ ಒಂದು ಪ್ರಗತಿಯತ್ತ ಕೊಂಡೊಯ್ಯಲಿಕ್ಕೆ ಒಂದು ಮಾರ್ಗದರ್ಶನವನ್ನು ನೀಡಬಹುದು.
3: ನೀವು ಸಾಹಿತ್ಯದತ್ತ ನಿಮ್ಮ ಒಂದು ಒಲವು ಹೇಗೆ ಆರಂಭ ಆಯಿತು?
4: ನಮ್ಮ ತಂದೆಯವರು ಬಾಲ್ಯದಲ್ಲಿ ಶಿಕ್ಷಕರಾಗಿದ್ದಾಗ ಶನಿವಾರ ಭಾನುವಾರ ಶಾಲೆ ಹತ್ರ ಕರೆದುಕೊಂಡು ಹೋಗ್ತಾ ಇದ್ರು. ಅವಾಗ ನಂಗೆ ವಾಷಿಂಗ್ ಮಿಷಿನ್ ಆಗಲಿ ಇನ್ನೊಂದು ಏನು ಇರಲಿಲ್ಲ. ಅಂಥದ್ದು ಒಂದು ಸಂದರ್ಭದಲ್ಲಿ ಅಲ್ಲಿ ಬಾವಿ ಇದ್ದು ಬಟ್ಟೆ ವಾಶ್ ಮಾಡೋದು ಅಂಥದ್ದೆಲ್ಲ ಮಾಡ್ತಾ ಇದ್ರು. ಅವರು ಹೇಳ್ತಾ ಇದ್ರು, ಲೈಬ್ರರಿ ಹತ್ರ ಕರ್ಕೊಂಡೋಗಿ ನೀವು ಆಟ ಆಡಿ, ಸ್ವಲ್ಪ ದುಕ್ಸುಗಳು ಯಾವ್ಯಾವ ಬೇಕು ಅವನ್ನೆಲ್ಲ ಓದ್ರಿ ಮಾಡ್ರಿ, ಇದರಿಂದ ನಿಮ್ಮ ಜ್ಞಾನ ಹೆಚ್ಚಾಗುತ್ತೆ ಅಂತ ಹೇಳಿದಾಗ ನನಗೆ ಅವರೇ ಮೊದಲ ಪ್ರೇರಣೆ ಮೇಡಮ್ ಸಾಹಿತ್ಯಕ್ಕೆ.

0: ಬರಲಿಕ್ಕೆ.
1: ಯಾವ ಒಂದು ಸಾಹಿತ್ಯ ಒಂದು ಪ್ರಕಾರ ಅನ್ನುವಂಥದ್ದು ನಿಮಗೆ ಇಷ್ಟ ಆಗುತ್ತೆ ಸಾಹಿತ್ಯ?
0: ನಾನು ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳಲ್ಲಿ ಕೈಯಾಡಿಸಿದ್ದೀನಿ. ಮಕ್ಕಳ ಕವನಗಳು, ಮಕ್ಕಳ ಕಥೆಗಳು, ಲೇಖನಗಳು, ನಲ್ಲುಡಿ ಪ್ರೋಗ್ರಾಮ್ಗಳು, ಮತ್ತು ಪ್ರವಾಸ ಕಥನ, ವಚನಗಳು, ಹೀಗೆ ಹಲವಾರು ಪ್ರಕಾರಗಳಲ್ಲಿ ನಾನು ಕೈಯಾಡಿಸಿದ್ದೇನೆ. ಅದರಲ್ಲಿ ನನಗೆ ಇಷ್ಟವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ವಚನಗಳು ಹಾಗೂ ಮಕ್ಕಳ ಕವನಗಳು.
1: ನೀವು ಎಷ್ಟು ಕವನ ಸಂಕಲನಗಳನ್ನು ಇದುವರೆಗೆ ಬಿಡುಗಡೆಯನ್ನು ಮಾಡಿದಿರಿ?
0: ನಾನು ಈಗಾಗಲೇ ಎರಡು ಬಿಡುಗಡೆ ಆಗಿದೆ. ಬಣ್ಣದ ಚಿಟ್ಟೆ, ಅದು ಮಕ್ಕಳ ಕವನ ಸಂಕಲನ. ಇನ್ನೊಂದು ಕಣ್ಗಾವಲು ಅಂತ ಹೇಳಿಬಿಟ್ಟು, ಅದು ಪ್ರೌಢ, ಎಲ್ಲ ಜನರಿಗೂ ಬರುತ್ತೆ. ಇನ್ನೊಂದು ಬಿಡುಗಡೆಯ ಹಂತದಲ್ಲಿದೆ, ಆಗಲೇ ಆಲ್ರೆಡಿ ಈಗ ಬುಕ್ ರೆಡಿ ಆಗ್ತಾ ಇದೆ, ಅದು ಹೊರಗೆ ಬರುತ್ತೆ ಮೇಡಮ್. ಅದರ ಹೆಸರು ಚಿಣ್ಣರ ಬಾನಾಡಿ ಅಂತ ಹೇಳಿಬಿಟ್ಟು, ಅದು ಸಹ ಮಕ್ಕಳ ಒಂದು ಕವನ ಸಂಕಲನ.
1: ಕಲೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಅಂದ್ರೆ ನಿಮಗೆ ತುಂಬಾ ಆಸಕ್ತಿ ಅಂತ
0: ಕೇಳ್ಬೋದು.
1: ನೀವು ಏಕಪಾತ್ರ ಮಾಡ್ತೀರಿ ಅನ್ನುವಂತಹದ್ದು, ಯಾವ ರೀತಿ ನಿಮಗೆ ಅದ್ರ ಕಡೆ ಆಸಕ್ತಿ ಒಲವು?
0: ಅದ್ರ ಕಡೆ ನಮ್ಮ ತಂದೆಯವರು ಸಹ ಏಕಪಾತ್ರ ಅಭಿನಯನ್ನ ಮೊದ್ಲು ಮಾಡ್ತಾ ಇದ್ರಂತೆ. ಅದು ಸಹ ಅನುವಂಶಿಕವಾಗಿ ಬಂದಿದೆ ಅಂದ್ರೆ ಸಹ ತಪ್ಪಾಗಲಾರದು. ಅದನ್ನೇ ಬೇಕಾದ್ರೆ ನಾನು ಒಂದು
1: ಹೇಳಿ ದಯಮಾಡಿ ಹೇಳಿ ಕೇಳಿಗರಿಗೋಸ್ಕರ.
0: ಓಕೆ, ವಿಧಿವಿಲಾಸ ಅಂತಕ್ಕಂತ ಒಂದು ಏಕಪಾತ್ರ ಅಭಿನಯವನ್ನ ನಿಮ್ಮ ಮುಂದೆ ಹೇಳ್ತೇನೆ. ರಾಮು ಅಂತಕ್ಕಂಥವನು ಅವನು ಕೆಟ್ಟೋಗ್ಬಿಡ್ತಾನೆ, ಕೊನೆಗೆ ತನ್ನ ತಪ್ಪಾಯ್ತು ಅಂತ ಹೇಳಿಬಿಟ್ಟು ಜೀವನ ಪರಿವರ್ತನೆ ಆಗ್ತಕ್ಕಂಥ ಒಂದು ದೃಶ್ಯನೇ ಏಕಪಾತ್ರ ಅಭಿನಯದ ಮೂಲಕ ಹೇಳ್ತೇನೆ.
2: ಈ ಸೌಹಾಸದಲ್ಲಿ ಬಿದ್ದು ನನ್ನ ಶರೀರವನ್ನೆಲ್ಲ ಹಾಳು ಮಾಡಿಕೊಂಡೆನಲ್ಲ, ಹಾಳು ಮಾಡಿಕೊಂಡಿನಲ್ಲ. ಈ ನನ್ನ ಆಳು ಮೋರಿಯನ್ನು ನನ್ನ ತಂದೆ ತಾಯಿಗಳಿಗಾದರೂ ಹೇಗೆ ತೋರಿಸಲಿ, ಹೇಗೆ ತೋರಿಸಲಿ?
3: ಹೋ, ನನ್ನ ತಲೆ ನನಗಾಗಿ ಹಿತ್ತ ಯಾರೋ ಬರುವಂತಿದೆ, ಬರಲಿ ಬರಲಿ.
4: ನೀನು ನನ್ನ ದೇಹದಲ್ಲಿರುವ ಹನಿ ಹನಿ ರಕ್ತವನ್ನು ಹೀರಿ ಪುನಃ ನನ್ನಲ್ಲಿಗೆ ಬಂದಿರುವೆಯ.
3: ತಲಗಾಚೆ, ಓ ಹಿಂಬಳು, ಇತ್ತಲೇ ಬರುವಂತಿದೆ, ಬರಲಿ ಬರಲಿ ಬರಲಿ.
4: ನೀನ ಭೂಮಿ ನಿನಗೆ ನಾಗೆ ಆಗುವುದಿಲ್ಲವೇ? ನನ್ನನ್ನು ಇದುವರೆಗೂ ಹಾಳು ಮಾಡಿ ಮತ್ತೆ ಬಂದಿರುವೆಯ, ನಿನ್ನ ಮೋರೆಯನ್ನ ನನಗೆ ತೋರಿಸಬೇಡ, ತಲಗಾಚೆ.
3: ಓ, ಇದ ನನ್ನ ತಂದೆಯವರೇ ಬರುವಂತಿದೆ, ಬರಲಿ ಬರಲಿ.
4: ಅಪ್ಪ ಅಪ್ಪ, ಈ ನಿನ್ನ ಮಗ ಮಾಡಿದ ಅಪರಾಧವನ್ನು ಕ್ಷಮಿಸುವುದು ತಂದೆ ತಾಯಿಗಳ ಧರ್ಮವಲ್ಲವೇನಪ್ಪ? ಕ್ಷಮಿಸಪ್ಪ ಕ್ಷಮಿಸು.
5: ಛೇ ಮೂರ್ಖ, ತಲಗಾಚೆ.
4: ಅಪ್ಪ, ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಎಂತಹ ಅಪರಾಧವನ್ನೇ ಮಾಡಲಿ, ಕ್ಷಮಿಸುವುದು ತಂದೆ ತಾಯಿಗಳ ಧರ್ಮವಲ್ಲವೇನಪ್ಪ? ಕ್ಷಮಿಸಪ್ಪ ಕ್ಷಮಿಸು.
5: ಏ ಮೂರ್ಖ, ಒಮ್ಮೆ ಹೇಳಿದ್ರೆ ತಿಳಿಯುತ್ತಿಲ್ಲವೇ? ಹೊರಟು ಹೋಗು.
4: ಅಯ್ಯೋ, ನನ್ನ ತಂದೆಯವರಂತೂ ಕ್ಷಮಿಸಲಿಲ್ಲ. ನನ್ನ ತಾಯಿಯವರು ಇತ್ತು ಬರುವಂತಿದೆ, ಅವರು ಕ್ಷಮಿಸುತ್ತಾರೋ ಇಲ್ಲೋ?
5: ಅಮ್ಮ ಅಮ್ಮ, ಈ ನಿನ್ನ ಮಗ ರಾಮು ಮಾಡಿದ ಅಪರಾಧವನ್ನ ಕ್ಷಮಿಸಮ್ಮ ಕ್ಷಮಿಸು.
3: ಮಗು ಕಂದ, ರಾಮು ಹೇಳಪ್ಪ ಹೇಳು, ನೀನು ಮಾಡಿರುವ ಅಪರಾಧವೇನಪ್ಪ?
5: ಅಮ್ಮ ಅಮ್ಮ, ನಿನ್ನದೆಂತ ಮಾತೃ ಹೃದಯವಮ್ಮ, ಇಷ್ಟೆಲ್ಲ ತಪ್ಪು ಮಾಡಿದ ನನ್ನನ್ನು ಒಂದೇ ಮಾತಿನಲ್ಲಿ ಕ್ಷಮಿಸಿದೆ ಎಂದು ಹೇಳಿದೆಯಲ್ಲಮ್ಮ. ಅಮ್ಮ, ಇನ್ನೊಮ್ಮೆ ಮಗು ರಾಮು ಎಂದು ಕರೆಯಮ್ಮ.
3: ರಾಮು ಹೇಳಪ್ಪ ಹೇಳು, ಇನ್ನು ಮುಂದೆ ಒಳ್ಳೆಯವನಾಗಿ ಬಾಳು ಕಂದ. ಹಾಗೆಯೇ ಆಗಲಮ್ಮ. ಹೋ, ಇತ್ತ ನನ್ನ ಧರ್ಮಪತಿಯೇ ಬರುವಂತಿದೆ.
5: ಬಾ ಲಕ್ಷ್ಮಿ ಬಾ, ಬಾ ಲಕ್ಷ್ಮಿ ಬಾ, ನನ್ನನ್ನು ಕ್ಷಮಿಸು ಲಕ್ಷ್ಮಿ ಕ್ಷಮಿಸು.
3: ಪತಿದೇವ, ಹಾಗೆನ್ನದಿರಿ, ನೀವು ಮಾಡಿರುವ ಅಪರಾಧವೇನು?
5: ನೀನೆಂತ ಸಾಧ್ವಿಯೇ, ಇಷ್ಟು ದಿನಗಳವರೆಗೂ ನಿನ್ನನ್ನು ಒಡೆದು ಪಡೆದು ನೋಯಿಸಿದನಲ್ಲ ಲಕ್ಷ್ಮಿ, ನೋಯಿಸಿದನಲ್ಲ. ಆದರೂ ಒಂದೇ ಕ್ಷಣದಲ್ಲಿ ನನ್ನನ್ನು ಕ್ಷಮಿಸುತ್ತೇನೆಂದು ಹೇಳುತ್ತಿರುವೆಯಲ್ಲ, ಹೇಳುತ್ತಿರುವೆಯಲ್ಲ ಲಕ್ಷ್ಮಿ. ಇನ್ನೆಂದಿಗೂ ನಿನ್ನನ್ನು ಒಡೆಯುವುದಿಲ್ಲ ಬಡಿಯುವುದಿಲ್ಲ, ಇದೆಲ್ಲ ವಿಧಿವಿಲಾಸ ಲಕ್ಷ್ಮಿ, ವಿಧಿವಿಲಾಸ.
3: ಬಾ, ನಾವಿಬ್ಬರು ಸುಖದಿಂದ ಬಾಳೋಣ. ಧನ್ಯವಾದ.

0: ತುಂಬ ಚೆನ್ನಾಗಿತ್ತು ನವರಸಗಳನ್ನೆಲ್ಲ ಈ ಒಂದು ಅಭಿನಯದಲ್ಲಿ ಹೇಳ್ಬಿಟ್ರಿ ನೀವು. ಓಕೆ ಮೇಡಮ್, ತಂತ್ರಜ್ಞಾನದ ಈ ಕಾಲದಲ್ಲಿ ಮಕ್ಕಳಿಗೆ ನಾವು ಕಲಿಸಬೇಕಾಗಿರುವಂತಹ ಅತ್ಯಂತ ಮುಖ್ಯದ ಮೌಲ್ಯ ಯಾವುದು ಅಂತ ಹೇಳ್ತೀರಿ?
1: ತಂತ್ರಜ್ಞಾನ ಯುಗ ಎಷ್ಟು ಬೆಳೆದರೂ ಸಹ ನಮ್ಮ ದೇಶದ ಒಂದು ಸಂಸ್ಕೃತಿ, ಸಂಪ್ರದಾಯ, ಆಚಾರ ವಿಚಾರ, ನ್ಯಾಯ, ಸತ್ಯ, ನಿಷ್ಠೆ ಇವುಗಳನ್ನು ಬಿಡಬಾರ್ದು. ತಂತ್ರಜ್ಞಾನದ ಜೊತೆಗೆ ಆದರ್ಶ ಗುಣಗಳು, ಒಂದು ಸುಸಂಸ್ಕೃತಿ, ಒಂದು ಸಂಪ್ರದಾಯ, ಗುರು ಹಿರಿಯರು, ದೇಶಭಕ್ತಿ, ರಾಷ್ಟ್ರಭಕ್ತಿ ಇವುಗಳೆಲ್ಲವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದಲ್ಲಿ ತಂತ್ರಜ್ಞಾನದ ಜೊತೆಯಲ್ಲಿ ಈ ಸಂಸ್ಕೃತಿ ಬೆಳೆದ್ರೆ ದೇಶದ ಪ್ರಗತಿ ಆಗುತ್ತೆ.
0: ಒಂದು ಸಂಸ್ಕಾರವನ್ನ ಮಕ್ಕಳಿಗೆ ನಾವು ಕಲಿಸಬೇಕು. ತಂತ್ರಜ್ಞಾನ ಎಷ್ಟೇ ಮುಂದುವರಿದ್ರು ಅದು ಮುಂದುವರಿತಾನೆ ಇರುತ್ತೆ, ಆದ್ರೂ ಕೂಡ ಅದ್ರ ಜೊತೆಗೆ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನ ಬೆಳೆಸಬೇಕು ಅನ್ನುವಂತಹದ್ದು. ತಿಪ್ಪಮ್ಮ ಅವರೇ, ನೀವು ವಚನಾರ್ಥಿಯಾಗಿದ್ದೀರಿ, ವಚನಗಳನ್ನೆಲ್ಲ ಬರೀತಾ ಇದ್ದೀರಿ ಅನ್ನುವಂತಹದ್ದು ಗೊತ್ತಾಯ್ತು. ನಿಮ್ಮೊಳಗೆ ವಚನ ಬರೆಯುವಂತಹ ಪ್ರೇರಣೆ ಯಾರಾಗಿದ್ದಾರೆ ಅಂತ?
1: ನನ್ನ ಸಹೋದರ ಚಿಕ್ಕಮ್ಮನ ಮಗ ಎಂ ತಿಪ್ಪೇಸ್ವಾಮಿ ಅಂತ ಹೇಳ್ಬಿಟ್ಟು, ಅವರು ಸಹ ಉಪನ್ಯಾಸಕರಾಗಿದ್ದಾರೆ, ಪ್ರಾಧ್ಯಾಪಕರಾಗಿದ್ದಾರೆ ಈಗ ಅವರು, ಹಾಗೂ ಡಾಕ್ಟರ್ ಬಿ ಎ ಸೀತಾರಾಮ್ ಅಂತ ಹೇಳ್ಬಿಟ್ಟು ಅವರಿಗೆ ಆಭಾರಿಯಾಗಿದ್ದೇನೆ ಮೇಡಮ್.
0: ನಿಮ್ಮ ವಚನಗಳ ಮೂಲಕ ಸಮಾಜಕ್ಕೆ ಯಾವೆಲ್ಲ ಸಂದೇಶಗಳನ್ನ ತಲುಪಿಸಬೇಕು ಅನ್ನುವಂತಹ ಆಶಯ ನಿಮ್ದು?
1: ವಚನಗಳ ಮೂಲಕ ನಾನು ಸತ್ಯ, ನಿಷ್ಠೆ, ನ್ಯಾಯ, ಧರ್ಮ, ಸತ್ಯಮೇ ಜಯತೆ ಅಂತೇಳಿ, ಆಮೇಲೆ ಸತ್ಯಕ್ಕೆ ಸಾವಿಲ್ಲ ಅಂತಕ್ಕಂಥದ್ದು, ಸುಳ್ಳಿಗೆ ಬೆಲೆ ಇಲ್ಲ ಅಂತಕ್ಕಂಥದ್ನ ನಾನು ಈ ಜನರಿಗೆ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಯಲ್ಲೇ ನಾನು ಅನೇಕ ಸಮಾಜದ ವಿಡಂಬನೆಗಳಿದೆ, ಅಂಧಾಚಾರ ಇದೆ, ಕಂದಾಚಾರ ಇದೆ, ಅಸ್ಪೃಶ್ಯತೆ ಇದೆ, ಅನ್ಯಾಯ, ಅತ್ಯಾಚಾರ, ಇಂಥ ಯಾವ ಒಂದು ಕೆಟ್ಟ ಗುಣಗಳಿವೆ, ಅವಗುಣಗಳಿದ್ದಾವೆ, ಅವುಗಳನ್ನು ತುಳಿದುಬಿಟ್ಟು ಸತ್ಯ, ನ್ಯಾಯ, ಧರ್ಮದ ಮೂಲಕ ನಾವು ಸಮಾಜವನ್ನ ಕಟ್ಟಿದಾಗ ನಮ್ಮಲ್ಲಿ ಶಾಂತಿಯ ಸಂದೇಶವನ್ನ
0: ಅಂದ್ರೆ ಒಂದು ಒಳ್ಳೆ ಮಾರ್ಗದ ಕಡೆ ನಮ್ಮ ಸಮಾಜವನ್ನ ನಡೆಸುವಂತಹ ಒಂದು ಅರ್ಥ ಇರುವಂತಹ ವಚನಗಳನ್ನ ಬರೀತೀರಿ. ಯಾವ್ದಾದ್ರು ಒಂದು ಚಿಕ್ಕ ಒಂದು ವಚನವನ್ನ ನಮ್ಮ ಕೇಳುಗರಿಗಾಗಿ ಹೇಳ್ತೀರಾ?
1: ನಾನು ಸಾವಿರಾರು ವಚನಗಳನ್ನ ಬರೆದಿದ್ದೇನೆ, ಅವುಗಳ ಸಂಪುಟಗಳನ್ನು ಸಹ ತರಬೇಕು ಅಂತ ಈಗ ಯೋಜನೆಯನ್ನ ಹಾಕೊಳ್ತಾ ಇದ್ದೇನೆ. ಅದರಲ್ಲಿ ನನಗೆ ಇಷ್ಟವಾಗಿರ್ತಕ್ಕಂಥ ಒಂದು ಪದ್ಯ, ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಏರಿಳಿತ, ಕೆಟ್ಟ ನಡತೆಯಿಂದ ಹೊರಬರ್ತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಬರೆದಿರ್ತಕ್ಕಂಥ ಒಂದು ವಚನ, ಇದರಲ್ಲಿ ನೀತಿ ಅಡಗಿದೆ.

0: ವಾದಂತಹ ಒಂದು ವಚನ ಹೇಳಿದ್ರಿ, ಖುಷಿ ಆಗುತ್ತೆ. ಹಿರಿಯರಿಗೆ ನೀವು ಯಾವೆಲ್ಲ ಒಂದು ಜವಾಬ್ದಾರಿಗಳಿದೆ, ಈಗ ಹಿರಿಯ ವಯಸ್ಸಿನಲ್ಲಿರುವಂಥವರು ಯಾವ ರೀತಿಯಾಗಿ ಮಕ್ಕಳ ಜೊತೆ ಒಡನಾಟವನ್ನು ಇಟ್ಕೋಬೇಕು ಅಂತ ಹೇಳ್ತೀರಿ?
1: ಮಕ್ಕಳಲ್ಲಿ ನಾವು ಹಿರಿಯರಾಗಿರ್ತಕ್ಕಂಥವರು ಶಿಸ್ತುಬದ್ಧ ಜೀವನವನ್ನು ಹೇಳ್ಕೊಡ್ಬೇಕು. ನಡೆ ನುಡಿ ಬೇರೆಯವರಿಗೆ ಪ್ರೇರಣೆಯನ್ನೇ ನೀಡುವಂತೆ ಇರಬೇಕು. ನಮ್ಮ ಸತ್ಯದ ದಾರಿಯಲ್ಲಿ ನಡೀಬೇಕು, ಇನ್ನೊಬ್ಬರ ಮನಸ್ಸನ್ನು ಘಾಸಿಗೊಳಿಸಬಾರ್ದು ಅಂತ ಹೇಳಬೇಕು. ನಿಷ್ಠೆ ನಿಯಮ ಆದರ್ಶಗಳನ್ನು ಪಾಲಿಸುವಂತೆ ಆ ಮಕ್ಕಳಿಗೆ ಬೋಧನೆಯನ್ನು ಮಾಡಬೇಕು. ಆಮೇಲೆ ದೇಶದ ಉನ್ನತಿಗಾಗಿ, ರಾಷ್ಟ್ರದ ಉನ್ನತಿಗಾಗಿ ನಾವೆಲ್ಲರೂ ಏನು ಮಾಡಬೇಕಂದ್ರೆ, ಚೆನ್ನಾಗಿ ಆ ಮಕ್ಕಳಿಗೆ ನೀತಿಯ ಮೂಲಕ, ಕಥೆಗಳ ಮೂಲಕ, ಕೆಲವೊಂದು ಘಟನೆಗಳ ಮೂಲಕ ಹೇಳಕ ಏನಾಗತ್ತಪ್ಪ ಅಂದರೆ ಒಂದು ಸುಸ್ಥಿತಿಯಲ್ಲಿ ಇಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳಿ.
0: ನೀವು ಇಷ್ಟೆಲ್ಲ ಬುದ್ಧಿವಂತಿಕೆ ಇದ್ದ, ನೀವು ನಿಮ್ಮ ಒಂದು ಶ್ರಮದಿಂದ ಪರಿಶ್ರಮದಿಂದ ಈ ಒಂದು ಸ್ಥಾನಕ್ಕೆ ನೀವು ಬಂದಿದ್ದೀರಿ.
1: ಖಂಡಿತ.
0: ಹಾಗಾದ್ರೆ ಈ ಒಂದು ಸಾಧನೆಗೆ ನಿಮಗೆ ಅನೇಕ ಪ್ರಶಸ್ತಿಗಳು ಮತ್ತು ಗೌರವಗಳು ಮತ್ತು ಸನ್ಮಾನಗಳಿಗೆ ಭಾಜನರಾಗಿದ್ದೀರಾ ಅಂತ,
1: ಹೌದೌದು,
0: ಇದ್ರ ಬಗ್ಗೆ ಹೇಳೋದ್ರೆ ಯಾವೆಲ್ಲ ನಿಮಗೆ ಪ್ರಶಸ್ತಿಗಳು ಸಿಕ್ಕಿದೆ?
1: ನಾನು ಸನ್ಮಾನಕ್ಕಾಗಲಿ ಪ್ರಶಸ್ತಿಗಾಗಲಿ ಎಂದೂ ಸಹ ಆಸೆ ಪಟ್ಟವಳಲ್ಲ. ಆದರೂ ಸಹ TS ನಾಗಣ್ಣ ಅವರಿಂದ ನನಗೆ ಪ್ರಶಸ್ತಿ ಸಿಕ್ಕಿದೆ, ಹಾಗೂ ಹೊಸದುರ್ಗದ ಸ್ಟೇಟ್ ಲೆವೆಲ್ ಕವನ ವಾಚನದಲ್ಲಿ ಪ್ರಶಸ್ತಿ ಸಿಕ್ಕಿದೆ. ಹೀಗೆ 10 ಹಲವಾರು ಒಂದು ಪ್ರಶಸ್ತಿಗಳು ನನಗೆ ಸಿಕ್ಕಿದ್ದಾವೆ. ಅದಷ್ಟೇ ಅಲ್ಲ, ಇದೇ ರೇಡಿಯೋ ಪ್ರೋಗ್ರಾಮಲ್ಲಿ ಒಂದ್ಸರಿ ಉಷಾಲತಾ ಅವರು ನನ್ನನ್ನು ಈ ರೀತಿ ಇಂಟರ್ವ್ಯೂ ಮಾಡಿದಾಗ, ನಾನು ಮಕ್ಕಳ ಸಾಹಿತ್ಯದ ಬಗ್ಗೆ ನನ್ನ ಕೌಟುಂಬಿಕ ಹಿನ್ನೆಲೆಯನ್ನು ಹೇಳಿದಾಗ ಅವ್ರು ಏನು ಮಾಡಿಬಿಟ್ರು ಅಂದರೆ ಮೆಚ್ಚಿಬಿಟ್ಟು ಯಾವುದೋ ಮಡಿಕೇರಿ, ಆಮೇಲೆ ಸೋಮವಾರಪೇಟೆ ಅಂಥ ಕಡೆ ಎಲ್ಲ ನನ್ನನ್ನು ಮಕ್ಕಳ ಸಾಹಿತ್ಯ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ, ಅವರಿಗೆ ವ್ಯಕ್ತಪಡಿಸಲಿಕ್ಕೆ ಕರೆದುಕೊಂಡು ಹೋಗಿದ್ದರು. ಹೀಗೆ ಆಮೇಲೆ ಹಂಪೆ ಯೂನಿವರ್ಸಿಟಿಯಲ್ಲಿ ಮಕ್ಕಳ ಸಾಹಿತ್ಯ ಕಮ್ಮಟ ಅಂತೇಳ್ಬಿಟ್ಟು ಅಲ್ಲಿ ಕರೆಸಿದ್ರು. ಧಾರವಾಡಕ್ಕೆ ಹೋಗಿದ್ದೇನೆ. ಹೀಗೆ ಹಲವಾರು ಕಡೆ ನಾನು ಎಲ್ಲ ಹೋಗಿ ಹಲವಾರು ಪ್ರಶಸ್ತಿಗಳನ್ನು ನಾನು ಸ್ವೀಕರಿಸಿದ್ದೇನೆ ಮೇಡಮ್.
0: ಖುಷಿಯಾಗುತ್ತೆ ನಿಮ್ಮ ಒಂದು ಸಾಧನೆಯನ್ನು ಕೇಳಿ. ಈ ಒಂದು ನಿಮ್ಮ ನಿವೃತ್ತಿ ಜೀವನದಲ್ಲಿ ನಿಮ್ಮ ಹವ್ಯಾಸ ಮತ್ತು ಜೀವನ ಈಗ ಹೇಗಿದೆ ಅಂತ?
1: ನನಗೆ ಮೊದಲಿನಿಂದಲೂ ಅಷ್ಟೇ ಸೋಮಾರಿ ಆಗಬಾರ್ದು ಅಂತಕ್ಕಂಥ ಧ್ಯೇಯ ಉಳ್ಳವಳು. ಇದು ಸಹ ನನ್ನ ತಂದೆಯಿಂದ ಬಂದಿರತಕ್ಕಂಥ ಕೊಡುಗೆ. ಏಕೆಂದರೆ ನಾನು ಚಿಕ್ಕವಳಿದ್ದಾಗೇ ನನ್ನ ತಂದೆ ಹೇಳ್ತಾ ಇದ್ರು, ಬೆಳಿಗ್ಗೆ 5 ಗಂಟೆಗೆ ಪ್ರತಿದಿನ ನಮಗೆ ಓದಿಸ್ಲಿಕ್ಕೆ ಹೇಳ್ತಾ ಇದ್ರು. ಏನಂತ ಅಂದರೆ, ತಿಪ್ಪಮ್ಮ, ಚಂದು, ಮಂಗಳ ಅಂತ ಕರಿತಿದ್ರು ಮಕ್ಕಳ ಹೆಸರನ್ನು. ಹೇಳ್ತಾ ಇದ್ರೆ ಹೇಳ್ತಿದ್ರು ನಮ್ಮ ತಾಯಿ ಜೊತೆ, ನೋಡೆ ಓದೋ ಲಕ್ಷಣನೇ ಬೇರೆ ಅಂತ ಹೇಳ್ತಾ ಇದ್ರು. ಆ ಮಾತಿನಂದೇ ನಮಗೆ ಹೊಡೆದಿದ್ದಕ್ಕಿಂತ ಹೆಚ್ಚಾಗಿ ನಾವು ಓದೋದು ನಮ್ಮ ಒಂದು ಕಲಿಕೆಯಲ್ಲಿ ತೊಡಗ್ತಾ ಇದ್ವಿ ಮೇಡಮ್. ಹೀಗೆ ನನಗಿನ್ನೊಂದು ಮಾತು ನೆನಪಿದೆ, ಏನಪ್ಪ ಅಂದರೆ ಸೋಮಾರಿತನ ಅಂತಕ್ಕಂಥದ್ದು ಯಶಸ್ಸಿನ ಒಂದು ಶತ್ರು, ಪರಿಶ್ರಮ ಅಂತಕ್ಕಂಥದ್ದು ಯಶಸ್ಸಿನ ಮಿತ್ರ ಅಂತೇಳ್ಬಿಟ್ಟು ಇನ್ನೊಂದು ಕಬೀರ್ ದಾಸರದು ಒಂದು ವಾಣಿ ನನಗೆ ನೆನಪಾಗುತ್ತೆ. ಯಾವ ವ್ಯಕ್ತಿ ಸಮುದ್ರದ ದಡದ ಮೇಲೆ ಕೂತಿರ್ತನೋ ಅವನು ಎದುರ್ಕೊಂಡು ಮುತ್ತನ್ನು ತರಬೇಕು ಅಂತ ಆಸೆ ಇರುತ್ತೆ, ಆದರೆ ಅವನು ಧುಮುಕ್ಲಿಕ್ಕೆ ಇಷ್ಟಪಡೋದಿಲ್ಲ, ಅವನಿಗೆ ಆ ಮುತ್ತು ಎಂದಿಗೂ ಸಿಗೋದಿಲ್ಲ. ಆದರೆ ಯಾವ ವ್ಯಕ್ತಿ ಧೈರ್ಯದಿಂದ ಸಮುದ್ರಕ್ಕೆ ಧುಮ್ತಾನೋ ಅಥವಾ ಬೀಳ್ತಾನೋ ಅವನು ಮಾತ್ರ ಮುತ್ತನ್ನು ತರಬಲ್ಲ ಅಂತ ಹೇಳ್ತಾನೆ. ಹಾಗೆ ಯಾವ ವ್ಯಕ್ತಿ ಕಷ್ಟಪಟ್ಟು ಒಂದು ಶಿಸ್ತಿನಿಂದ ಬದುಕ್ತೀವೋ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು.
0: ನನ್ನ ಜೀವನದಲ್ಲಿ ನಿಮ್ಮ ಹವ್ಯಾಸಗಳ ಬಗ್ಗೆ
1: ಈಗ ನನಗೆ ಸಮಯನೇ ಕಡಿಮೆ ಅನಿಸುತ್ತೆ. ಯಾಕೆಂದರೆ ನಾನು ತೋಟ ನೋಡ್ಕೊಳ್ತೀನಿ, ಮನೆ ನೋಡ್ಕೊಳ್ತೀನಿ, ಅದರಲ್ಲೂ ನನ್ನ ಮಗ ಈಗ ಡಿಸೇಬಲ್ ಆಗಿದ್ದಾನೆ, ಅವನು ನಡೀಲಿಕ್ಕಾಗಲ್ಲ, ಏನೂ ಇಲ್ಲ, ವೀಲ್ ಚೇರ್ ಅಡಿಕ್ಟ್ ಆಗಿದ್ದಾನೆ. ಅವನಾದ ಎಲ್ಲ ಶುಶ್ರೂಷೆಯನ್ನು ಸಹ ನಾನೇ ಮಾಡ್ಕೊಳ್ತೀನಿ,
0: ಹಾರೈಕೆ
1: ಹಾರೈಕೆ ಎಲ್ಲ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ಈ ಒಂದು ಸಾಹಿತ್ಯದಲ್ಲಿ ತೊಡಗಿರ್ತೀನಿ.
0: ಅಂದ್ರೆ ಬರವಣಿಗೆ ಇರುವಂತಹವರು, ಸಾಹಿತ್ಯದಲ್ಲಿ ಆಸಕ್ತಿ ಇರುವಂತಹವರಿಗೆ ಸಮಯ ಎಷ್ಟಿದ್ರು ಕಡಿಮೆನೆ ಅನ್ನುವಂತಹದ್ದು. ತಿಪ್ಪಮ್ಮ ಅವರೇ, ಮಕ್ಕಳಿಗೋಸ್ಕರ ಪದ್ಯಗಳನ್ನ ರಚನೆ ಮಾಡಿದಿರಿ, ಮಕ್ಕಳ ಏಳಿಗೆಗಾಗಿ ಅನೇಕ ಒಂದು ಶ್ರಮವನ್ನ ಪಟ್ಟಿದಿರಿ ಅಂತ ಕೇಳ್ಪಟ್ವಿ. ಯಾವ ರೀತಿಯಾದಂತಹ ಪದ್ಯಗಳನ್ನ ನೀವು ರಚನೆ ಮಾಡಿದಿರಿ, ಒಂದು ಹೇಳ್ಬೋದಾ?
1: ಓ, ಖಂಡಿತ ಹೇಳ್ತೇನೆ. ಹಂಪೆಯಲ್ಲಿ ನಮಗೆ ಶಿಶು ಸಾಹಿತ್ಯದ ಕಮ್ಮಟ ಕಾರ್ಯಾಗಾರಕ್ಕೆ ಕರೆಸಿದ್ರು. ಅಲ್ಲಿ ಕಮಲಾಪುರದ ಮಕ್ಕಳಿಗೆ ನಾನು ಬರೆದಿರ್ತಕ್ಕಂಥ ಚಂದಿರ ಅಂತಕ್ಕಂಥ ಒಂದು ಕವನ ಇಷ್ಟ ಆಗಿತ್ತು. ಅದನ್ನು ಸ್ವಲ್ಪ ಹೇಳ್ತೇನೆ ನೋಡಿ.
0: ಹೇಳಿ ಹೇಳಿ.

ಇನ್ನೊಂದು ಬಾಳೆಯ ಗೊನೆ ಅಂತ ಹೇಳಿಬಿಟ್ಟು, ಇದು ಮಕ್ಕಳಿಗೆ ತುಂಬ ಇಷ್ಟ. ಡ್ಯಾನ್ಸ್ ಮಾಡಲಿಕ್ಕೆ ಎಲ್ಲ ನೃತ್ಯವನ್ನು ಸಹ ನಾನು ಮಕ್ಕಳಿಗೆ ತುಂಬ ಚೆನ್ನಾಗೆ ಕಲಿಸ್ತಾ ಇದ್ದೆ ಶಿಕ್ಷಣ ಸಂಯೋಜಕಿಯಾದಾಗ. ಕೆಲವೇ ಸಾಲುಗಳನ್ನು ಹೇಳ್ತೇನೆ. ಬಾಳೆಯ ಬನದಾಗೆ ಗೊನೆಯಾದು ತಲೆ ಬಾಗಿ, ಗೊನೆಯಾದು ತಲೆ ಬಾಗಿ ನಿನ್

0: நக்க தைய தைய தைய தைய தைய தைய தைய தைய தைய ஹோகோணபாரே தங்கி ஹோகோணபாரே தங்கி.
1: ತುಂಬ ಸುಂದರವಾದಂತಹ ಹಾಡನ್ನು ಹೇಳಿ ನೀವು ಮಕ್ಕಳಿಗೋಸ್ಕರ. ಅಂದರೆ ನೀವು ಸಂಗೀತವನ್ನು ಕೂಡ ಅಂದರೆ ಸಾಹಿತ್ಯದ ಜೊತೆ ಸಂಗೀತನೂ ಕೂಡ ನೀವು ಮೈಗೂಡಿಸ್ಕೊಂಬಿಟ್ಟಿದ್ದೀರಿ ಅಂತ ಅನಿಸುತ್ತೆ, ಖುಷಿಯಾಗುತ್ತೆ. ಇಷ್ಟೇ ಒತ್ತಡಗಳ ನಡುವೆಯೂ ಕೂಡ ನಿಮ್ಮನ್ನು ನೀವು ಈ ಎಲ್ಲ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ, ತುಂಬ ಸಂತೋಷ ಆಗುತ್ತೆ. ಈ ನಿವೃತ್ತಿ ಜೀವನದಲ್ಲಿ ನಿಮ್ಮ ಮಕ್ಕಳೊಂದಿಗೆ ನಿಮ್ಮ ಮನೆಯ ಸದಸ್ಯರೊಂದಿಗೆ ಯಾವ ರೀತಿಯಾಗಿ ನಿಮ್ಮ ಒಂದು ಒಡನಾಟ ಇದೆ ಈಗ?
0: ಮಗ, ನನ್ನ ಮಗಳೇ, ಇವರಿಬ್ಬರು ಸಹ ನನಗೆ ಸಾಹಿತ್ಯಿಕವಾಗಿ ಹೆಚ್ಚಿನ ಒಂದು ಲೋಪದೋಷಗಳಿದ್ದರೆ, ಅಮ್ಮ ನೀನು ಈ ರೀತಿ ಬದಲಾವಣೆ ಮಾಡ್ಕೊ, ಹೀಗೆ ಮಾಡ್ಕೊ ಅಂತ ಹೇಳಿಬಿಟ್ಟು ನನಗೆ ಹಲವಾರು ಸಾರಿ ನನಗೆ ಸೂಕ್ತ ಸಲಹೆಗಳನ್ನು ಕೊಟ್ಟು ನನ್ನ ಸಾಹಿತ್ಯವನ್ನು ಇಂಪ್ರೂವ್ ಆಗಲಿಕ್ಕೆ ಅವರು ತುಂಬ ಸಹಾಯವನ್ನು ಮಾಡಿದ್ದಾರೆ. ಅಷ್ಟೇ, ನನಗೆ ಯಾವುದೇ ಕಷ್ಟ ಇರಲಿ ಇನ್ನೊಂದಿರಲಿ, ನನ್ನ ಮಗಳು ಹೇಳ್ತಾ ಇರ್ತಾಳೆ, ಅಮ್ಮ ನೀನು ಹೆಚ್ಚಿನ ಒತ್ತಡವನ್ನು ತಗೊಳ್ಬೇಡ, ಆರಾಮಾಗಿರು, ತುಂಬ ಚೆನ್ನಾಗಿ ಜೀವನವನ್ನು ಖುಷಿಯಿಂದ ಕಳಿ ಅಂತ ಹೇಳಿಬಿಟ್ಟು ನನಗೆ ಇದು ಮಾಡ್ತಾ ಇರ್ತಾಳೆ ಮೇಡಮ್.
1: ಕೊನೆಯದಾಗಿ ನಮ್ಮ ಕೇಳುಗರಿಗೆ ನೀವು ಏನನ್ನ ಹೇಳ್ತೀರಿ? ಈಗಿನ ಒಂದು ಯುವಜನತೆಗೆ, ಯುವಕರಿಗೆ ಯಾವ ರೀತಿಯಾದಂತಹ ಒಂದು ನಿಮ್ಮ ಕಿವಿಮಾತು ಹೇಗಿರಬೇಕು ಅಂತ?
0: ಯಾರೇ ಆಗಿರಲಿ, ಜೀವನದಲ್ಲಿ ಶಿಸ್ತುಬದ್ಧ ಜೀವನ ಎಲ್ಲಿ ಇರುತ್ತೆ ಅಲ್ಲಿ ಖಂಡಿತ ಸಕ್ಸಸ್. ಈಗ ಹೇಳ್ತಾರಲ್ಲ ಸ್ವಾಮಿ ವಿವೇಕಾನಂದರ ಒಂದು ವಾಣಿ ನನಗೆ ನೆನಪಾಗುತ್ತೆ, ಹೇರಿ ಹೆದ್ದೇಳಿರಿ, ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅಂತ ಹೇಳಿಬಿಟ್ಟು. ಖಂಡಿತ ನಾವು ಸಹ ಅಷ್ಟೇ, ಶಿಸ್ತುಬದ್ಧಿನಿಂದ ಸಮಯಕ್ಕೆ ಸರಿಯಾಗಿ ಇದನ್ನು ಮಾಡಿಕೊಂಡ್ರೆ ಖಂಡಿತ ನಮಗೆ ಒತ್ತಡಗಳಿರೋದಿಲ್ಲ, ನಮ್ಮ ಮನಸ್ಸು ಘಾಸಿಗೊಳ್ಳೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಅನೇಕ ಸಾಹಿತ್ಯಗಳನ್ನು ಓದ್ಬೋದು, ಗುರು ಹಿರಿಯರ ಒಂದು ಮಾಲನ್ನು ಪಾಲಿಸೋದು, ಇವೆಲ್ಲವನ್ನು ಮಾಡಿದಾಗ ಏನಾಗ್ತೀವಪ್ಪ ಅಂದರೆ ನಾವು ಸಾಧಕರಾಗ್ತೀವಿ ವಿನಃ ಸೋಮಾರಿಗಳು ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಹೋದರೆ ಖಂಡಿತ ನಾವು ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಬೋದು.
1: ನಿಮ್ಮ ಮಾತುಗಳು ನಮ್ಮ ಕೇಳುಗರಿಗೆ, ವಿಶೇಷವಾಗಿ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಸಾಹಿತ್ಯಾಸಕ್ತರಿಗೆ ಖಂಡಿತವಾಗಿಯೂ ಕೂಡ ಪ್ರೇರಣೆಯ ಆಗಲಿವೆ ಅಂತ ನಾವು ಕೂಡ ಭಾವಿಸ್ತೇವೆ. ಕೇಳುಗರೆ, ಒಬ್ಬ ಶಿಕ್ಷಕಿ ಅಕ್ಷರ ಕಲಿಸುತ್ತಾರೆ, ಒಬ್ಬ ಕವಯಿತ್ರಿ ಭಾವನೆಗಳಿಗೆ ಭಾಷೆ ಕೊಡ್ತಾರೆ, ಒಬ್ಬ ವಚನಗಾರ್ತಿ ಬದುಕಿಗೆ ಮೌಲ್ಯವನ್ನ ಕಲಿಸ್ತಾರೆ. ಈ ಮೂರು ಆಯಾಮಗಳ ಸುಂದರ ಸಂಗಮವೇ ಇಂದಿನ ನಮ್ಮ ಕೆಎಸ್ ತಿಪ್ಪಮ್ಮ ನಾಗರಾಜ್ ಅವರ ವ್ಯಕ್ತಿತ್ವ ಅಂತ ಹೇಳ್ತಾ, ಇಂತಹ ಅರ್ಥಪೂರ್ಣ ಮಾತುಕತೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.
0: ಧನ್ಯವಾದ.
2: ಇದುವರೆಗೂ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಬಹುಮುಖಿಭೆ ನಿವೃತ್ತ ಶಿಕ್ಷಕರಾದ ಚಿತ್ರದುರ್ಗದ ಕೆಎಸ್ ತಿಪ್ಪಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಗೀತಾ ಟಿ. ಸಂಕಲನ ಹಿರೇಕಂದವಾಡಿ ದೀಪಾ ಎಂ. ನಿರ್ವಹಣೆ ಹನುಮಂತರಾಯಪ್ಪ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ

0: ಗ ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 12:30.
1: ಎಫ್ಎಂ 103.1 ಮೆಗಾಹರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
4: ಹಾಲು ಜೇನು ಒಂದಾದ ಹಾಗೆ.
5: ರೀ ಏನ್ರಿ, ಮದ್ವೆ ಆಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗಿ ಬರೋಣವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬಾ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ, ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ ಸುತ್ತಾಕೊಂಡು ಬರೋಣವಾ?
6: ಬಾಳ ಬಂಧನದ ಬಾಂಧವ್ಯದೊಡಲ ಕುಸುಮ, ಸದಾ ಕಾಡುವ ನೆನಪುಗಳ ಉಗಮ. ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ. ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ ಪ್ರತಿ ಶನಿವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರೇಮ ಗೀತೆಗಳ ಸಂಗಮ.

ಆತ್ಮೀಯ ಕೇಳುವರೆ, ಇನ್ನು 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಜನರಲ್ಲಿ ಹೆಚ್ಚುತ್ತಿರುವ ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿ ಕಾರಣ ಹಾಗೂ ಪರಿಹಾರ ಈ ಕುರಿತು ಮನೋರೋಗ ತಜ್ಞರಾದ ಡಾಕ್ಟರ್ ಯು ಶ್ರೀನಿವಾಸ್ ಅವರೊಡನೆ ಸಂದರ್ಶನವನ್ನು ಕೇಳಲಿದ್ದೀರಿ. 1:20 ಭಾವಗೀತೆಗಳು, 1:30 ಪ್ರಚಲಿತ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, 2:40 ಚಿತ್ರಗೀತೆಗಳು ಪ್ರಸಾರ ಆಗ್ತವೆ ನಮ್ಮ ನಿಲಯದಿಂದ, 3:00 ಮುಂಬೈ ವಿದ್ಯಾಭಾರತಿ ಕಾರ್ಯಕ್ರಮ, 4:00 ಕೊಡಗಿನ ಕಾವೇರಿ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 08272228558. ಸಂಜೆ 5:00 ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳು, 6:10 ಗೀತಸುದೆ ಭಕ್ತಿಗೀತೆಗಳು ಪ್ರಸಾರ ಆಗ್ತವೆ, 6:50 ಕೃಷಿ ರಂಗದಲ್ಲಿ ಕಾಫಿ ಬೆಳೆಯಲ್ಲಿ ಕಳೆ ನಿರ್ವಹಣೆ ಕುರಿತು ಕೊಡಗು ಜಿಲ್ಲೆ ಚಟ್ಟಳ್ಳಿಯ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ

ವಿಜ್ಞಾನಿಗಳಾದ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೊಂದಿಗೆ ಸಂದರ್ಶನ. ಅನಂತರ ಕೃಷಿ ಮಾಹಿತಿ, ಇದರಲ್ಲಿ ಏಲಕ್ಕಿ ಬೆಳೆಯನ್ನು ಬಾಧಿಸುವ ಕೀಟಗಳ ನಿಯಂತ್ರಣದ ಬಗ್ಗೆ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳುತ್ತೀರಿ. ಈಗ ಸಮಯ 12:35. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಕೇಳಿ ಆರೋಗ್ಯ ಸಂಚಿಕೆ. ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಜನರಲ್ಲಿ ಹೆಚ್ಚುತ್ತಿರುವ ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿ ಕಾರಣ ಹಾಗೂ ಪರಿಹಾರ ಕುರಿತು ಮನೋರೋಗ ತಜ್ಞರಾದ ಡಾಕ್ಟರ್ ಯು ಶ್ರೀನಿವಾಸ ಅವರೊಡನೆ ಸಂದರ್ಶನ.
1: ಡಾಕ್ಟರ್ ಶ್ರೀನಿವಾಸ್ ಭಟ್ ಅವರೇ ನಮಸ್ಕಾರ.
2: ನಮಸ್ಕಾರ.
1: ಇತ್ತೀಚಿನ ವರ್ಷಗಳಲ್ಲಿ ನೋಡಿದ್ರೆ ಜನರಲ್ಲಿ ಒಂದು ರೀತಿಯ ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ ಎನ್ನುವಂತಹದ್ದು ನಮ್ಮ ಸುತ್ತಮುತ್ತಲ ಒಂದು ಪರಿಸರದಲ್ಲಿ ಅಥವಾ ಮಾಧ್ಯಮಗಳಲ್ಲಿಯೂ ಕೂಡ ನಾವು ನೋಡ್ತಾ ಇದ್ದೀವಿ.
2: ಹೌದು.
1: ಒಂದು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದ್ರೆ ಅಥವಾ ಮನೋರೋಗ ತಜ್ಞರಾಗಿ ನಿಮ್ಮ ಒಂದು ಅನಿಸಿಕೆ ಏನು ಇದರ ಬಗ್ಗೆ?
2: ಸಾಮಾನ್ಯತಃ ನೋಡುದಿದ್ರೆ ಇತ್ತೀಚೆಗೆ ನೀವು ಹೇಳಿರುವಂತೆ ಕ್ರೌರ್ಯ ಅಥವಾ ಅಸಹನೆಯ ಒಂದು ಅಂಶಗಳು ಸಮಾಜದಲ್ಲಿ ಹೆಚ್ಚು ಹೆಚ್ಚು ಕಾಣಬರ್ತಾ ಇದೆ. ವೈಜ್ಞಾನಿಕವಾಗಿ ನೋಡಿರುವಂತಹ ಹಲವು ಯೋಜನೆಗಳು ಅಥವಾ ಮಾಡಿರುವಂತಹ ಸರ್ವೆಗಳ ಪ್ರಕಾರ ಮಾನವ ನಿರ್ಮಿತ ಕ್ರೌರ್ಯಗಳು ಹೆಚ್ಚಾಗ್ತಾ ಇದೆ. ಬೇರೆ ಬೇರೆ ರೀತಿಯಲ್ಲಿ ನಾವು ಕಾಣಬರ್ತಾ ಇದ್ದೀವಿ. ಹೆಚ್ಚು ಹೆಚ್ಚು ರಿಪೋರ್ಟಿಂಗು ಆಗ್ತಾ ಇದೆ. ಹಿಂದೆ ಇರಲಿಲ್ಲ ಅಂತ ಹೇಳಿ ಅಲ್ಲ, ಹಿಂದೆ ಇತ್ತು, ಆದರೆ ಈಗ ಅದು ಹೆಚ್ಚು ಪ್ರಕಟಪಡ್ತಾ ಇದೆ ಅಥವಾ ಜನಗಳು ಈಗ ಹೆಚ್ಚು ಅದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.
1: ಈಗ ಈ ಅಸಹನೆ ಅಂದ್ರೆ ಏನು? ಇದಕ್ಕೆ ಒಂದು ಮಾನದಂಡ ಏನು?
2: ಅಸಹನೆ ಅಥವಾ ನಾವು ವಯಲೆನ್ಸ್ ಅಂತ ಹೇಳಿದ್ರೆ WHO ಪ್ರಕಾರ ಇದು ಆಕ್ಚುವಲ್ ಅಥವಾ ಸಹಜವಾಗಿ ಅವನು ಮಾಡ್ತಾನೆ ಅನ್ನುವಂತ ಒಂದು ಭಯ, ಅಥವಾ ಮಾಡ್ತಾನೆ ಹೌದು ಇದರ ಭಯ. ಒಂದು ಅವನ ಕಲ್ಪನೆ ಇರಬಹುದು ಅಥವಾ ಒಂದು ನಿಜವಾಗಿಯೂ ಇರಬಹುದು. ಇದರಿಂದ ಆಗುವಂತ ಒಂದು ಮನಸ್ಥಿತಿ, ಅದು ಮನುಷ್ಯನಿಗೆ ಯಾವ ರೀತಿಯಲ್ಲಿ ತೊಂದರೆ ಕೊಡುತ್ತದೆ, ಇದರಿಂದ ಏನು ನಡೀತದೆ, ಅದಕ್ಕೆ ನಾವು ವಯಲೆನ್ಸ್ ಅಂತ ಹೇಳ್ತೀವಿ.
1: ಅದು ಕೇವಲ ಮಾನಸಿಕವಾಗಿ ಇದ್ರೆ ಹೆಚ್ಚು ಅಪಾಯ ಇಲ್ಲ, ಆದ್ರೆ ಅದು ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಹೆಚ್ಚು ಕ್ರೌರ್ಯವಾಗಿ ವ್ಯಕ್ತವಾಗ್ತದೆ ಅಂತ.
2: ಮಾನಸಿಕವಾಗಿ ಇದ್ರೆ ಆ ಮನುಷ್ಯನಿಗೆ ಅದು ಅಪಾಯಕಾರಿ, ಯಾಕಂದ್ರೆ ಅವನ ಮಾನಸಿಕ ಸ್ವಸ್ಥತೆ ಹೋಗ್ತದೆ. ಆದ್ರೆ ಅದು ವ್ಯಕ್ತಪಡಿಸಿದಾಗ ಇದು ಯಾರ ಮೇಲೆ ಕ್ರೌರ್ಯವನ್ನು ಸೂಚಿಸ್ತಾನೋ ಅವನು ಅನುಭವಿಸ್ತಾನೆ, ಅವನ ಕೌಟುಂಬಿಕರು ಮತ್ತು ಸಮಾಜ ಮೂರು ಇದರಿಂದಾಗಿ ಕಷ್ಟಪಡ್ತದೆ.
1: ಈಗ ಈ ಅಸಹನೆ ಮತ್ತು ಕ್ರೌರ್ಯವನ್ನ ಯಾವ ರೀತಿ ನಾವು ವಿಂಗಡಿಸಬಹುದು, ಯಾವ ಆಧಾರದ ಮೇಲೆ ವಿಂಗಡಿಸುವಂತಹದ್ದು?
2: ಇದನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸ್ತಾ ಹೋಗ್ತೀವಿ. ಟೈಪ್ಸ್ ಆಫ್ ವೈಲೆನ್ಸ್ ಅಂತ ಹೇಳಿ ಹೇಳಿದ್ರೆ, ಒಂದು ಸೆಲ್ಫ್ ಡೈರೆಕ್ಟೆಡ್ ವೈಲೆನ್ಸ್, ಅಂದ್ರೆ ತನಗೆ ತಾನೇ ಮಾಡಿಕೊಳ್ಳುವಂತ ಒಂದು ಅಸಹನೆ ಅಥವಾ ಕ್ರೌರ್ಯ. ಇನ್ನೊಂದು ಇಂಟರ್ ಪರ್ಸನಲ್, ಎರಡು ವ್ಯಕ್ತಿಗಳ ಮಧ್ಯದಲ್ಲಿ ಅಥವಾ ವ್ಯಕ್ತಿ ವ್ಯಕ್ತಿಗಳ ನಡುವೆ ನಡೆಯುವಂತಹ ಕ್ರೌರ್ಯ. ಮೂರನೇದ್ದು ಕಲೆಕ್ಟಿವ್ ವಯಲೆನ್ಸ್, ಅಂದ್ರೆ ಒಂದು ಸಮಾಜದಲ್ಲಿ ತುಂಬಾ ಜನಗಳು ಸೇರಿ ಅದರಿಂದ ನಡೀತಾ ಇರುವಂತಹ ಒಂದು ಕ್ರೌರ್ಯ. ಇದು ಮೂರು ರೀತಿಯಲ್ಲಿ ನಾವು ಅದನ್ನ ವಿಂಗಡಿಸಿ ನಾವು ಹೇಳಬಹುದು. ಈ ಸೆಲ್ಫ್ ಡೈರೆಕ್ಟೆಡ್ ವಯಲೆನ್ಸ್ ಅಂತ ಹೇಳಿದ್ರೆ ತನ್ನ ಮೇಲೆ ಮಾಡಿಕೊಳ್ಳಿರುವಂತದ್ದು ಯೂಶ್ವಲಿ ನಾವು ನೋಡ್ತಾ ಇರುವಂತದ್ದು ಸೊಸೈಡ್ ಅಥವಾ ಪ್ಯಾರಾ ಸೊಸೈಡ್, ಅಂದ್ರೆ ಸೊಸೈಡ್ ಮಾಡಿಕೊಳ್ಳಿಕ್ಕೆ ಹೋಗ್ತಾ ಇರುವಂತದ್ದು. ಅದರಲ್ಲಿ ಹೆಚ್ಚು ಭಯಾನಕವಾಗಿ ಆಗುವಂತದ್ದು ಸೆಲ್ಫ್ ಮ್ಯುಟಿಲೇಷನ್, ತನ್ನನ್ನೇ ತಾನೇ ಕಡಿದುಕೊಳ್ಳುವಂತದ್ದು ಅಥವಾ ತನ್ನನ್ನು ತಾನೇ ಬೆಂಕಿ ಹಾಕಿಕೊಳ್ಳುವಂತದ್ದು, ಇವುಗಳೆಲ್ಲ ತುಂಬಾ ಕ್ರೌರ್ಯ, ತನ್ನ ಮೇಲೆ ತೋರಿಸ್ತಾ ಇರುವಂತಹ ಕ್ರೌರ್ಯಗಳು. ಕಲೆಕ್ಟಿವ್ ವಯಲೆನ್ಸ್ ಅಂತ ಹೇಳಿದ್ರೆ ಈ ಸಾಮಾಜಿಕ ನಿಯಮಗಳಿಂದಾಗಿ ಸೋತು ಹೋಗಿಯೋ ಅಥವಾ ಅದರಿಂದಾಗಿ ಪ್ರತಿಭಟನಾತ್ಮಕವಾಗಿ ನಡೀತಾ ಇರುವಂತಹ ಒಂದು ಸಾಮಾಜಿಕ ಸಂದರ್ಭದಲ್ಲಿ ಬರುವಂತ ಒಂದು ವಯಲೆನ್ಸ್. ಇದು ಪೊಲಿಟಿಕಲ್ ವಯಲೆನ್ಸ್ ಇರಬಹುದು ಅಥವಾ ಇಕನಾಮಿಕಲ್ ವಯಲೆನ್ಸ್ ಇರಬಹುದು, ಅಂದ್ರೆ ರಾಜಕೀಯವಾಗಿ ಅಥವಾ ವಿತ್ತೀಯವಾಗಿ ನಮಗೆ ಸಮಸ್ಯೆಗಳು ತುಂಬವಾದಾಗ, ಇವುಗಳೆಲ್ಲ ಕಲೆಕ್ಟಿವ್ ವಯಲೆನ್ಸ್. ಇದು ಒಂದು ಸಿಸ್ಟಮ್ ಮೇಲೆ ವಾರ್ಫೇರ್, ಅಂದ್ರೆ ಒಂದು ಯುದ್ಧ, ಇದು ಒಂದು ವಯಲೆನ್ಸ್. ಇದು ಜಿಯೋಗ್ರಫಿಕಲ್ ಏರಿಯಾಸ್ಗಳ ಮೇಲೆ ಇರಬಹುದು, ಎರಡು ದೇಶಗಳ ಮೇಲಿರಬಹುದು, ರಾಜ್ಯಗಳ ನಡುವೆ ನಡೀತಾ ಇರುವಂತಹದ್ದು. ಯೂಶ್ವಲಿ ಇದು ಪೊಲಿಟಿಕಲ್ ವಯಲೆನ್ಸ್ ಅಲ್ಲಿ ಬರ್ತದೆ. ಆದರೆ ತುಂಬಾ ನಾವು ನೋಡ್ತಾ ಇರುವಂತದ್ದು ಇಂಟರ್ ಪರ್ಸನಲ್, ಮನುಷ್ಯ ಮನುಷ್ಯರ ಮಧ್ಯದಲ್ಲಿ ನಡೀತಾ ಇರುವಂತ ಒಂದು ಕ್ರೌರ್ಯ. ಇದು ಹೆಚ್ಚೆಚ್ಚು ರಿಪೋರ್ಟಿಂಗ್ ಆಗ್ತಾ ಇದೆ, ಇದು ಹೆಚ್ಚೆಚ್ಚು ಮುಂದಕ್ಕೆ ಬರ್ತಾ ಇದೆ. ಅದು ನಡೀತಾ ಇರುವುದು ಹೆಚ್ಚಾಗ್ತಾ ಇದೆಯೋ ಅಥವಾ ನಮಗೆ ರಿಪೋರ್ಟ್ ಆಗ್ತಾ ಇರೋದು ಹೆಚ್ಚಾಗ್ತಾ ಇದೆಯೋ ಗೊತ್ತಿಲ್ಲ. ಅಂತೂ ಈಗ ಹೆಚ್ಚೆಚ್ಚು ಕಾಣಬರ್ತಾ ಇರುವಂತದ್ದು ಇಂಟರ್ ಪರ್ಸನಲ್ ವಯಲೆನ್ಸ್. ಇದರಲ್ಲಿ ಮೇನ್ ಆಗಿ ಬರುವ

0: ಅಂಥದ್ದು ಇಂಟಿಮೇಟ್ ಪಾರ್ಟ್ನರ್ ವಯಲೆನ್ಸ್. ಇಂಟಿಮೇಟ್ ಪಾರ್ಟ್ನರ್ ಅಂತ ಹೇಳಿದ್ರೆ ತನ್ನದೇ ಗಂಡ ಇರ್ಬೋದು ಅಥವಾ ಹೆಂಡತಿ ಇರ್ಬೋದು ಅಥವಾ ತನ್ನ ಹತ್ತಿರದ ಸಂಬಂಧದಿಂದ ನಡೀತಾ ಇರುವಂತಹ ಒಂದು ಕ್ರೌರ್ಯ. ಎರಡನೇದ್ದು ಇದರಲ್ಲಿ ಬರುವಂತದ್ದು ಚೈಲ್ಡ್ ಅಬ್ಯೂಸ್, ಮಕ್ಕಳ ಮೇಲೆ ನಡೀತಾ ಇರುವಂತಹ ಕ್ರೌರ್ಯ. ಮೂರನೇದು ಬರೀತಾ ಇರುವಂತಹದ್ದು ಹಿರಿಯರ ಮೇಲೆ ನಡೀತಾ ಇರುವಂತಹ ಕ್ರೌರ್ಯ. ಇದು ಮೂರು ಇದರಲ್ಲಿ ಹೆಚ್ಚು ಕಾಣಬರುವಂತಹದ್ದು. ಇದರಲ್ಲಿ ರೇಪ್ ಇರ್ಬೋದು, ಸೆಕ್ಷುವಲ್ ಅಸಾಲ್ಟ್ ಇರ್ಬೋದು, ಅಥವಾ ನೆಗ್ಲಿಜೆನ್ಸ್ ಇರ್ಬೋದು. ಒಂದು ಕಮಿಷನ್, ಇನ್ನೊಂದು ಒಮಿಷನ್ ಅಂತ ಹೇಳ್ತೀವಿ. ಏನು ಮಗುವಿಗೆ ಹೊಡಿತೀವೋ ಇದು ಮಾಡುವಂತಹ ಕ್ರೌರ್ಯ. ಇನ್ನೊಂದು ಮಗುವಿಗೆ ಊಟ ಕೊಡದೇ ಇರುವಂತಹದ್ದು. ಆ ಕಾಲಕಾಲಕ್ಕೆ ಕೊಡಬೇಕಾದ್ದನ್ನು ಕೊಡದೇ ಇದ್ರೂ ಅದು ಇನ್ನೊಂದು ರೀತಿಯ ಕ್ರೌರ್ಯ ಮಗು ಅನುಭವಿಸ್ತದೆ. ಹಾಗೆ ದೊಡ್ಡವರಿಗೂ ಅಷ್ಟೇ, ಹಿರಿಯ ನಾಗರಿಕರಿಗೆ ಅವರಿಗೆ ತನ್ನನ್ನ ತಾನು ಸಂಭಾಳಿಸಿಕೊಳ್ಳಿಕ್ಕೆ ಆಗದೇ ಇದ್ದಾಗ ಇದು ಎರಡು ನಡೀತದೆ. ಮಕ್ಕಳಿಗೆ ನಡೆದ ಹಾಗೆ ಅವರಿಗೂ ಕ್ರೌರ್ಯವನ್ನ ಸಮಾಜ ತೋರಿಸ್ತಾ ಇದೆ. ಮನುಷ್ಯರು, ಅವರ ಮಕ್ಕಳು, ಮನೆ ಮಂದಿ ಅಥವಾ ಹತ್ತಿರದ ಸಂಬಂಧಿಗಳು ಇದನ್ನು ತೋರಿಸ್ತಾ ಇದ್ದಾರೆ. ಇದು ಕ್ರೌರ್ಯಗಳಲ್ಲಿ ನಡೀತಾ ಇರುವಂತಹ ಒಂದು ವಿಂಗಡಣೆ.
1: ಇತ್ತೀಚಿನ ವರ್ಷಗಳಲ್ಲಿ ಯುವಕರಲ್ಲಿ ಹೆಚ್ಚಾಗಿ ಇಂತಹ ಒಂದು ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿ ಬೆಳೀತಾ ಇದೆ ಅನ್ನುವಂತಹದ್ದು, ಇದಕ್ಕೆ ಕಾರಣ ಏನು?
0: ಯುವಕರಲ್ಲಿ ನಾವು ನೋಡ್ತಾ ಇರುವಂತದ್ದು ಅವರ ಮಧ್ಯದಲ್ಲಿ ನಡೀತಾ ಇರುವಂತಹ ಗ್ಯಾಂಗ್ ವಾರ್ಗಳು, ಗ್ಯಾಂಗ್ಸ್ಗಳು, ಅದರ ಮೇಲೆ ನಡೀತಾ ಇರುವಂತಹದ್ದು. ಇದು ಬುಲ್ಲಿಯಿಂಗ್ ಅಂದ್ರೆ ಒಂದು ಸಣ್ಣದಾಗಿ ಇನ್ನೊಬ್ಬನನ್ನ ತಮಾಷೆ ಮಾಡೋದು ಅಥವಾ ಹೀನಾಯವಾಗಿ ನೋಡ್ಕೊಳ್ಳುವಂತಹದ್ದು. ಅವನಿಗೆ ನಮ್ಮ ಸ್ಕೂಲ್ಗಳಲ್ಲಿ ನೋಡ್ತಾ ಇರುವಂತಹದ್ದು ಬುಲ್ಲಿಯಿಂಗ್ ಆಕ್ಟಿವಿಟಿಯಿಂದ ಶುರು ಮಾಡಿಬಿಟ್ಟು ಫಿಸಿಕಲ್ ಫೈಟಿಂಗ್ ಅಂದ್ರೆ ಎರಡು ತಂಡಗಳು ಸೇರಿಕೊಂಡು ಜಗಳಕ್ಕೆ ನಿಲ್ಲುವಂತಹದ್ದು, ದೈಹಿಕವಾಗಿ ಜಗಳಕ್ಕೆ ನಿಲ್ಲುವಂತಹದ್ದು, ಇದು ಒಂದು ಕಡೆಯಲ್ಲಿ ನಡೀತಾ ಇದ್ರೆ. ಇನ್ನೊಂದು ಎಲ್ಲಿಯವರೆಗೆ ಹೋಗ್ತದೆ ಅಂತ ಹೇಳಿದ್ರೆ ರೇಪ್ ಮಾಡುವಂತಹದ್ದು, ಮರ್ಡರ್ ಮಾಡುವಂತಹದ್ದು. ಇದು ನಾವು ಕಾಣ್ತಾ ಇರುವಂತಹದ್ದು ಯುವಕರಲ್ಲಿ ನಡೀತಾ ಇರುವಂತಹ ಒಂದು ವಯಲೆನ್ಸ್. ವರ್ಲ್ಡ್ ವೈಡ್ ಅಲ್ಲಿ ಸಾಧಾರಣ 250,000 ಅಂದ್ರೆ 2.5 lakhs ಹೋಮಿಸೈಡ್ಸ್ ಅಂದ್ರೆ ಕೊಲೆ ನಡೀತಾ ಇದೆ. ಇದು ನಡೀತಾ ಇರುವಂತದ್ದು 10-29 ಏಜ್ ಗ್ರೂಪ್ ಅಲ್ಲಿ, ಅಂದ್ರೆ ಯುವಕರಲ್ಲಿ ನಡೀತಾ ಇರುವಂತಹ ಕೊಲೆಗಳ ಪ್ರಮಾಣ ಇಷ್ಟಿದೆ. ಇದು ಸಾಧಾರಣ ಯೂತ್ ಅಲ್ಲಿ ನಡೀತಾ ಇರುವಂತಹ ಕೊಲೆಯೇ 41% ಆಫ್ ದಿ ಟೋಟಲ್ ಮರ್ಡರ್ಸ್ ಅಷ್ಟು, ಹತ್ತಿರ 50% ಬರ್ತಾ ಇದೆ ಯುವಕರಲ್ಲಿ ನಡೀತಾ ಇರುವಂತಹ ಒಂದು ಈ ಕೊಲೆಗಳು. ಆದ್ರಿಂದ ಇದನ್ನ ನಾವು ಸ್ಪೆಷಲ್ ಆಗಿ ಕನ್ಸಿಡರೇಷನ್ ಮಾಡಲೇಬೇಕಾಗ್ತದೆ. ಇದಕ್ಕೆ ಹಲವಾರು ಕಾರಣಗಳಿದೆ. ಒಂದು, ಅವನ ವ್ಯಕ್ತಿತ್ವ ವಿಕಸನ ಆಗ್ತಾ ಇರುವಂತಹದ್ದು ತನ್ನ ಡೆವಲಪ್ಮೆಂಟಲ್ ಏಜ್ ಗ್ರೂಪ್ ಅಲ್ಲಿ, ಅಂದ್ರೆ ಸಣ್ಣಗಿರುವಾಗ ಅವನು ಯಾವ ರೀತಿಯಲ್ಲಿ ಬೆಳೆದಿದ್ದಾನೆ ಅನ್ನೋದ್ರ ಮೇಲೂ ಹೋಗ್ತದೆ. ಅಂದ್ರೆ ಆ ವಯಸ್ಸಿನಲ್ಲಿ ತನ್ನ ತಂದೆ ತಾಯಿಗಳಲ್ಲಿ ವಯಲೆನ್ಸ್ ಇದ್ರೆ, ತಾನು ನಂಬಿರುವಂತಹ ಆದರ್ಶ ಪ್ರಾಯರುಗಳು ವಯಲೆನ್ಸ್ಗಳನ್ನೇ ಮಾಡ್ತಾ ಇದ್ರೆ, ಅಂದ್ರೆ ಕ್ರೌರ್ಯವೇ ಅವರ ಪ್ರಮುಖ ವಿಧಾನ ಆಗಿದ್ದಿದ್ರೆ, ಅವರ ಪಿಯರ್ ಗ್ರೂಪ್ ಅಲ್ಲಿ, ಅವರ ಗೆಳೆಯರಲ್ಲಿ ಹೆಚ್ಚು ಹೆಚ್ಚು ಕ್ರೌರ್ಯದ ಬಗ್ಗೆ ಹೆಚ್ಚು ಮಾತಾಡುವವರಿದ್ರೆ, ಅವನ ಸುತ್ತಮುತ್ತಲಿನಲ್ಲಿ ಅಂದ್ರೆ ವಾರ್ತಾ ಅಥವಾ ಮಾಧ್ಯಮಗಳಲ್ಲಿ ಅಥವಾ ಅವನ ಸುತ್ತಮುತ್ತಲು ನಡೀತಾ ಇರುವಂತಹ ಘಟನೆಗಳಲ್ಲಿ ಕ್ರೌರ್ಯವೇ ಪ್ರಧಾನವಾಗಿದ್ರೆ, ಇವನು ಇದರಿಂದ ತುಂಬಾ ಇನ್ಫ್ಲುಯೆನ್ಷಿಯಲ್ ಆಗ್ತಾನೆ. ಇನ್ನೊಂದು ಸೊಸೈಟಿಯಲ್ಲಿ ನೋಡಿಕೊಂಡಾಗ್ತಾ ಇರುವಂತಹದ್ದು. ಇನ್ನೊಂದು, ಸಣ್ಣಗಿರುವಾಗ ಅವನಿಗೆ ಬೆಳೆಸಿರುವಂತಹ ರೀತಿಯಲ್ಲಿ ಒಂದು ವೇಳೆ ಪ್ರೀತಿಯ ಕೊರತೆ ಇದ್ದಿದ್ರೆ, ಅಲ್ಲಿಯೂ ಹೆಚ್ಚು ಹೆಚ್ಚು ಅವನು ಕ್ರೌರ್ಯವನ್ನೇ ನೋಡಿದ್ದಿದ್ರೆ, ಅಂದ್ರೆ ತಂದೆ ತಾಯಂದಿರಲ್ಲಿ ಒಬ್ರು ಕುಡಿತಾ ಇದ್ರು, ಆಲ್ಕೋಹಾಲ್ ತಗೊಳ್ತಾ ಇದ್ರು, ಮನೆಗೆ ಬಂದು ಹೊಡಿತಾ ಇದ್ರು, ಬಡಿತಾ ಇದ್ರು, ಯಾವ ರೀತಿಯಲ್ಲೂ ಇದು ಒಂದು ದೊಡ್ಡಗಾಗುವವರೆಗೆ ಇದರಲ್ಲಿ ಆ ಪ್ರೀತಿಯ ಮನೋಭಾವನೆ ನೋಡಿಲ್ಲ, ಅದರಲ್ಲಿ
1: ಕ್ರೌರ್ಯ ಅನ್ನುವಂಥದ್ದು ತಪ್ಪು ಅಂತ ಅನ್ಸುದಿಲ್ಲ, ಅವರಿಗೆ
0: ಅನ್ನಿಸುವುದಿಲ್ಲ. ಅವರ ಏನು ಎಂಪತಿ ಅಂತ ಹೇಳ್ತೀವಿ ನಾವು, ಅದು ಇನ್ನೊಬ್ಬನನ್ನ ಕಂಡಾಗ ಅವನ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವ ಪ್ರವೃತ್ತಿ ಇದರಲ್ಲಿ ಇಲ್ಲವೇ ಇಲ್ಲ. ತಾನು ಮಾಡಿದ್ದೇ ಸರಿ, ಇನ್ನೊಂದು ಯಾವುದೇ ಪ್ರಾಣ ಇಲ್ಲದ ವಸ್ತುಗಳನ್ನೇ ಅನ್ನುವ ರೀತಿಯಲ್ಲಿ ವರ್ತಿಸೋದು. ಹೊಡೆಯುವುದು ಅಂತ ಹೇಳಿದ್ರೆ ಒಂದು ನಿರ್ಜೀವ ಜೀವಿಗೆ ಹೊಡೆದಾಗ ಹೊಡೆಯುವಂತಹದ್ದು, ಆ ತರದ ಮನಸ್ಥಿತಿಯಲ್ಲಿ ಬೆಳೆದು ಬಂದ್ರೆ ಈ ಕ್ರೌರ್ಯ ಅನ್ನುವಂಥದ್ದು ಅವರಿಗೆ ತಪ್ಪು ಅನಿಸುವುದಿಲ್ಲ. ಆಮೇಲೆ ಯುವಕರಲ್ಲಿ ಈಗ ಹೆಚ್ಚು ಕಂಡು ಬರ್ತಾ ಇರುವಂತಹ ಅಮಲು ಪದಾರ್ಥಗಳ ಸೇವನೆ, ಅದರಲ್ಲಿ ಡ್ರಗ್ಸ್ಗಳನ್ನು ತೆಗೆದುಕೊಂಡಾಗ ಅವರ ಈ ಕೋಪಗಳ ಪ್ರಕಟವಿಸುವಿಕೆ ಇದೆಯಲ್ಲ, ಅದರ ಮೇಲಿರುವಂತಹ ನಿರ್ಬಂಧ ಮೆದುಳಿನಲ್ಲಿ ಕಳೆದು ಹೋಗ್ತದೆ. ಯಾವಾಗ ಆ ಇನಿಬಿಷನ್ಸ್ ಫಿಲ್ಟರ್ಗಳಿಲ್ವೋ ಅವರು ವಯಲೆನ್ಸ್ ಅಲ್ಲಿ ತೊಡಕೊಳ್ಳುವಂಥದ್ದು ಹೆಚ್ಚು. ಆಲ್ಕೋಹಾಲ್ ಅಥವಾ ಯಾವುದೇ ಸಬ್ಸ್ಟೆನ್ಸ್ ಇರಲಿ, ಹೆಚ್ಚಿನ ಸಬ್ಸ್ಟೆನ್ಸ್ಗಳು ಮೇಲಕ್ಕೆ ಹೋದಂತೆ ಅವರ ವಯಲೆನ್ಸ್ಗಳು ಹೆಚ್ಚು. ಅದು ಒಂದು ಕಾರಣ. ಆದರೆ ಇನ್ನೊಂದು, ಇದಕ್ಕೆ ಬೇಕಾಗಿ ಅಂದ್ರೆ ಇದೊಂದು ಬಿಸಿನೆಸ್ ಆಗಿದ್ದಾಗ ಅದರ ಸಾಗಾಟದಲ್ಲಿರುವಂತಹ ಸಮಸ್ಯೆಗಳು, ಅದರಿಂದಾಗಿ ನಾನು ಯಾರು, ನನ್ನ ಆದೇಶವನ್ನು ಇನ್ನೊಬ್ಬ ಪಾಲನೆ ಮಾಡಬೇಕು ಅಂತ ಹೇಳಿದಾಗ ತಾನೊಬ್ಬ ಡೌನ್ ಆಗಬೇಕು, ಇಂಥ ವ್ಯವಸ್ಥೆಗೆ ಬಂದಾಗ ಅವರು ಅದನ್ನು ಮಾಡಿಕೊಳ್ತಾರೆ. ಮೂರನೆಯದ್ದು, ಈ ಡ್ರಗ್ಸ್ಗಳನ್ನು ತೆಗೆದುಕೊಂಡಾಗ ಅವರುಗಳಿಗೆ ಅದು ಮನಸ್ಸಿನ ಮೇಲೆ ಬೀರುವಂತಹ ಪರಿಣಾಮಗಳು, ಇನ್ನೊಬ್ಬನ ಮೇಲೆ ಕ್ರೌರ್ಯವನ್ನು ಹೆಚ್ಚಿಸುವಂತಹ ಪರಿಣಾಮಗಳು, ಅಂದ್ರೆ ಅವನು ಸಂಶಯ ಪ್ರವೃತ್ತಿ ಹೆಚ್ಚಾಗುವಂಥದ್ದು, ಅಥವಾ ಅವನಿಗೆ ಮಾನಸಿಕ ಕಾಯಿಲೆಗಳು ಬಂದು ಅವನು ಇನ್ನೊಬ್ಬನ ಮೇಲೆ ದ್ವೇಷವನ್ನು ಕಟ್ಟಿಕೊಳ್ಳುವಂಥದ್ದು, ಇದರಿಂದನೂ ಇವರು ಕ್ರೌರ್ಯವನ್ನು ತೋರಿಸುವಂಥದ್ದು ಹೆಚ್ಚು ಮಾಡುತ್ತಾರೆ. ಈಗ ಸಮಾಜದಲ್ಲಿರುವಂತಹ ಪ್ರವೃತ್ತಿ ಏನು ಅಂತ ಹೇಳಿದ್ರೆ, ಸಮಾಜ ಎಲ್ಲಿಯೋ ಜನರಿಗೆ ಅನಿಸುವಂತಹದ್ದು ಕ್ರೌರ್ಯವನ್ನ ಮೆಚ್ಚುತ್ತಾ ಇದೆ, ಅದನ್ನ ತೋರಿಸಿದಾಗ ಮಾನ್ಯತೆ ಅನ್ನುವಂಥದ್ದು ಈಗ ಹೆಚ್ಚಿದೆ. ಹಿಂದೆ ಅದು ತಿರಸ್ಕಾರದ ಭಾವನೆಯಿಂದ ನೋಡ್ತಾ ಇದ್ರೆ, ಈಗ ಸಮಾಜದಲ್ಲಿ ಅದನ್ನ ತಿರಸ್ಕಾರದ ಭಾವನೆಗಿಂತ ಎಲ್ಲಿಯೋ ಒಪ್ಪಿಕೊಳ್ಳುವ ಭಾವನೆಗೆ ಬಂದು ಬಿಟ್ಟಿದೆ ಅನ್ನುವಂತ ಮನಸ್ಥಿತಿ ಈಗ ಸಮಾಜದಲ್ಲಿ ಕಾಣಬರ್ತಾ ಇದೆ. ಅದರಿಂದಾಗಿಯೂ ಇದು ನಾರ್ಮಲ್ ಅನ್ನುವ ರೀತಿಗೆ ಹೋಗಿದ್ದಾರೆ. ಯಾವುದೇ

0: ತೀರ್ಮಾನಗಳಿಗೆ ಹೋಗ್ತಾರೆ ಯುವಕರುಗಳು. ಏನು ಸಾಲದ ವ್ಯವಹಾರಗಳನ್ನು ವ್ಯವಸ್ಥೆ ಮಾಡಲಿಕ್ಕೆ ಹೋಗುವಂಥದ್ದು, ಅಥವಾ ಜಾಗದ ವ್ಯವಹಾರಗಳನ್ನು ವ್ಯವಸ್ಥೆ ಮಾಡಲಿಕ್ಕೆ ಹೋಗುವಂಥದ್ದು, ಅಲ್ಲಿ ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದರೆ, ನನ್ನ ಬಲಪ್ರಯೋಗ ಹೆಚ್ಚಿದ್ದಿದ್ರೆ ಅಥವಾ ನಾನು ಬಲಪ್ರಯೋಗ ಮಾಡುವವನಾಗಿದ್ದೀನಿ, ಕ್ರೌರ್ಯವನ್ನು ತೋರಿಸುವವನಾಗಿದ್ದಿದ್ರೆ ಇನ್ನೊಂದು ಪಾರ್ಟಿ ಕೇಳ್ತದೆ ಅಂಥೇಳಿ ಅನ್ನುವಂಥ ಭಾವನೆ ಬಂದದ್ರಿಂದ ಇವರು ಇದನ್ನು ಹೆಚ್ಚು ಹೆಚ್ಚು ಮಾಡ್ತಾರೆ. ಆ ರೀತಿಯಲ್ಲಿ ಅವರು ನಡತೆಯನ್ನು ತೋರಿಸ್ತಾ ಇದ್ದಾರೆ. ಸೊ ಸಮಾಜದ್ದು ಒಂದು ಸಣ್ಣ ಪಾಲಿದೆ, ಅದನ್ನು ಒಪ್ಪಿಕೊಳ್ಳೋದ್ರಿಂದ, ಅದರ ಸಹಾಯವನ್ನು ತೆಗೆದುಕೊಳ್ಳೋದ್ರಿಂದ.
1: ಈಗ ಯುವಕರಲ್ಲಿಯೂ ಕೂಡ ಇಂಥ ಒಂದು ಈ ಕ್ರೌರ್ಯ ಪ್ರವೃತ್ತಿ ಬೇರೆ ಬೇರೆ ವಿಧದಲ್ಲಿ ಪ್ರಕಟ ಆಗ್ಬೋದು ಅನ್ನುವಂಥ ಮಾತನ್ನ ಹೇಳಿದ್ರಿ. ಇದಕ್ಕೆ ಒಂದು ಹಿನ್ನೆಲೆ ಏನು ಈ ಕ್ರೌರ್ಯ ಪ್ರವೃತ್ತಿ ಆಗುವುದಕ್ಕೆ, ಮತ್ತು ಇದಕ್ಕೆ ಬೇರೆ ಬೇರೆ ಕಾರಣಗಳು ಏನು ಪೂರಕವಾದಂತಹದ್ದು?
0: ನಾನು ಕೆಲವು ವಿಷಯಗಳನ್ನ ಈಗಲೇ ಹೇಳಿದೆ. ಅಂದ್ರೆ ಬಾಲ್ಯದಲ್ಲಿ ಯಾವ ರೀತಿಯಲ್ಲಿ ಅವರನ್ನ ಬೆಳೆಸಿರ್ತಾರೆ, ಬಾಲ್ಯದಲ್ಲಿ ಅವರಿಗೆ ಸಿಕ್ಕಿರುವಂತಹ ಪೋಷಣೆ ನಡೆದಿರುವಂತಹ ರೀತಿಗಳು, ಅವರ ಸುತ್ತಮುತ್ತಲಿನ ವಾತಾವರಣಗಳು ಅವನ ವ್ಯಕ್ತಿತ್ವವನ್ನು ರೂಪಿಕೊಳ್ಳುವ ಸಮಯದಲ್ಲಿ ಅವರಿಗೆ ಏನು ಇಫೆಕ್ಟ್ ಕೊಟ್ಟಿರ್ತದೆ, ಅದರಿಂದಾಗಿ ಒಂದು ವಯಲೆನ್ಸ್ಗೆ, ಕ್ರೌರ್ಯಕ್ಕೆ ಒಂದು ಕಾರಣ ಆಗಿದೆ. ಆದರೆ ಇದನ್ನು ಬಿಟ್ಟು ನಾವು ವೈಜ್ಞಾನಿಕವಾಗಿ ನೋಡಿದಾಗ ಅವನಲ್ಲಿ ವಯಲೆನ್ಸ್ ಬರುವಂತಹದ್ದು ಕೆಲವು ಬಯಾಲಜಿಕಲ್ ರೀಸನ್ಸ್ ಅಂದರೆ, ಅಂದರೆ ನಾವು ಒಬ್ಬ ವಯಲೆನ್ಸ್ ಇನ್ ಜನರಲ್ ಅನ್ನು ಡಿವೈಡ್ ಮಾಡಿದಾಗ ಮೂರು ರೀತಿಯಲ್ಲಿ ನೋಡ್ತೀವಿ. ಒಂದು ಸೈಕೋಟಿಕ್ ವಯಲೆನ್ಸ್, ಅಂದರೆ ನಮ್ಮ ಮಾನಸಿಕ ಕಾಯಿಲೆಗಳಿಂದ ಆಗುವಂಥದ್ದು, ಇದು ಸಾಧಾರಣ ಒಂದು 20% ಒಳಗಡೆ. ಇನ್ನೊಂದು ನಡೆಯುವಂಥದ್ದು ಯೂಶ್ವಲಿ ಈ ರೀಸನ್ಸ್ಗಳು ಔಟ್ಸೈಡ್, ಅಂದರೆ ಇಂಟರ್ಪರ್ಸನಲ್ ರಿಲೇಷನ್ಸ್ ಬರುವಂಥದ್ದು, ಇದು ಇನ್ನೊಂದು ರೀಸನ್, ಅದೊಂದು 60%. ಕೊನೆಯಲ್ಲಿ ಬರುವಂಥದ್ದು ಡೈರೆಕ್ಟಿವ್, ಅಂದರೆ ಪ್ಲ್ಯಾನ್ಡ್ ಆಕ್ಟಿವಿಟೀಸ್, ಇದೊಂದು 20%. ಸೊ ಈ 60% ಅನ್ನುವಂಥದ್ದು ಏನು ನಡೀತಾ ಇದೆ, ಇದು ನಾವು ಸಾಮಾಜಿಕ ಮತ್ತು ಮಾನಸಿಕ ಕಾರಣಗಳಿಂದ ಆಗ್ತಾ ಇದೆ. ಈ ಫಸ್ಟ್ 20% ಲಾಸ್ಟ್ 20% ಪ್ರೇರೇಪಣೆಗಳಿಂದ ನಡೀತಾ ಇರುವಂಥದ್ದು. ಫಸ್ಟ್ 20% ಮಾನಸಿಕ ಕಾಯಿಲೆಯಲ್ಲಿ ಅವನು ಕ್ರೌರ್ಯವನ್ನು ತೋರಿಸ್ಬೋದು. ಇನ್ನೊಂದು ಲಾಸ್ಟ್ 20% ಯಾರಿಂದನೂ ಪ್ರಚೋದಿತನಾಗಿ ಮಾಡಬಹುದು. ಆದರೆ ಇನ್ನರವತ್ತು ಪರ್ಸೆಂಟ್ ಅನ್ನುವಂಥದ್ದು ಸಾಮಾಜಿಕ ಕಾರಣಗಳಿಂದ. ಈ ಸಾಮಾಜಿಕ ಕಾರಣಗಳು ನಮ್ಮ ಸಮಾಜದ ಈಗಿನ ಪರಿಸ್ಥಿತಿಯಿಂದಾಗಿ ಬರ್ತಾ ಇದೆ. ಅದರಲ್ಲಿ ಪೊಲಿಟಿಕಲ್ ರೀಸನ್ಸ್ಗಳು ನಾನು ಏನು ಹೇಳಿದೆ ಅದರಿಂದ ಇರ್ಬೋದು, ಸಮಾಜದಲ್ಲಿ ನಡೀತಾ ಇರುವಂಥ ಕ್ರೌರ್ಯದ ವಾತಾವರಣದಿಂದ ಇರ್ಬೋದು, ಮಾಧ್ಯಮದಲ್ಲಿ ಇರುವಂಥ ಕ್ರೌರ್ಯದ ಶ್ರೇಷ್ಠತೆ, ಅಂದರೆ ಕ್ರೌರ್ಯವನ್ನು ಪದೇ ಪದೇ ತೋರಿಸ್ಬಿಟ್ಟು ಅದನ್ನೇ ದಿನನಿತ್ಯದ ಆಗು ಹೋಗು ಅನ್ನುವ ಥರದಲ್ಲಿ ತೋರಿಸ್ತಾ ಇರೋದ್ರಿಂದ ಇರ್ಬೋದು, ಅಥವಾ ಮನೆಯಲ್ಲಿಯೂ ಹೆದರಿಕೆಯಿಂದ ಕೆಲಸ ಮಾಡಿಸುವುದನ್ನು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಅವನಿಗೆ ಹುಷಾರು, ಒಂದು ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಕೊಡೋದನ್ನು ಬಿಟ್ಟು ನೀನು ಅವನಿಗೆ ಆ ಮಾಡೆಲ್ ಏನು ಸಿಕ್ಕಿದೆಯೋ ಅದು ಭಯದ ವಾತಾವರಣದಿಂದಲೇ ಸಿಗ್ತಾ ಇದೆ ಹೊರತು ಒಳ್ಳೆಯ ವಾತಾವರಣದಿಂದ ಸಿಗ್ತಾ ಇಲ್ಲ, ಪಾಸಿಟಿವ್ ಸೈಡಿಂದ, ಇದರಿಂದ ಇರ್ಬೋದು. ಇದು ಎಲ್ಲ ಕಾರಣೀಭೂತವಾಗಿ ಅವನು ಆಗ್ತಾನೆ. ಅಂದರೆ ಕ್ರೌರ್ಯ ಅನ್ನುವಂಥದ್ದು ಬಯಾಲಾಜಿಕಲ್, ಸೈಕೊಲಾಜಿಕಲ್, ಸೋಷಿಯಲ್, ಇದು ಮೂರು ಕಾರಣಗಳ ಒಟ್ಟುಗೂಡುವಿಕೆಯಿಂದ ಆಗ್ತದೆ.
1: ಇಲ್ಲಿ ಇನ್ನೊಂದು ಸ್ವಲ್ಪ ವಿಶ್ಲೇಷಣೆ ಮಾಡಬೇಕಾಗಿರುವಂತಹದ್ದು ಮಾಧ್ಯಮದ ಒಂದು ಪಾತ್ರ ಏನು ಅಂತ. ಈಗ ಇತ್ತೀಚಿನ ವರ್ಷಗಳಲ್ಲಿ ಸೋಷಿಯಲ್ ಮೀಡಿಯಾ ಆಗ್ಬೋದು ಅಥವಾ ವಿಡಿಯೋ ಗೇಮ್ಗಳಾಗ್ಬೋದು ಮತ್ತೆ ಬೇರೆ ಬೇರೆ ಸಿನಿಮಾಗಳಾಗ್ಬೋದು, ಹೀಗೆ ಬೇರೆ ಬೇರೆ ಮಾಧ್ಯಮಗಳಲ್ಲಿಯೂ ಕೂಡ ಇದರ ಒಂದು ಎಕ್ಸಾಜುರೇಟ್ ಆಗಿ ತೋರಿಸ್ತಾರೆ ಅಂತ ಹೇಳಿ ಕ್ರೌರ್ಯವನ್ನ, ಅದರಿಂದ ಹೇಗೆ ಪ್ರೇರೇಪಣೆ ಪಡೀತಾರೆ?
0: ಮನುಷ್ಯನದ್ದು ವಿವೇಚನೆ ಅನ್ನುವಂಥದ್ದು ಎರಡು ರೀತಿಯಲ್ಲಿ ನಡೀತದೆ. ಒಂದು ಭಾವನಾತ್ಮಕವಾಗಿ, ಒಂದು ಅವನ ಥಿಂಕಿಂಗ್ ಆಲೋಚನಾತ್ಮಕವಾಗಿ. ಆದರೆ ನಾವು ಈಗ ಮಾಧ್ಯಮಗಳು ಈ ಭಾವನಾತ್ಮಕ ವಿಷಯಗಳನ್ನು ಮಾತ್ರ ಹೆಚ್ಚು ತಗೊಳ್ತಾ ಇದ್ದೆ ಹೊರತು ಮನುಷ್ಯನನ್ನು ರಾಷನಲ್ ಆಗಿ ಕರೆಕ್ಟಾಗಿ ಅವನು ಯೋಚನೆ ಮಾಡುವ ವಿಧಾನದಲ್ಲಿ ಮುಂದುವರಿಲಿಕ್ಕೆ ಅವಕಾಶವನ್ನು ಕಡಿಮೆ ಕೊಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಭಾವನಾತ್ಮಕವಾಗಿ ವಿಷಯವನ್ನು ಮನುಷ್ಯನ ಅಟೆನ್ಷನ್ ಅನ್ನು ಬೇಗ ತಗೊಳ್ತದೆ, ಅದನ್ನು ನಾವು ಬೇಗನೆ ನೋಡ್ಲಿಕ್ಕೆ ಶುರು ಮಾಡ್ತೇವೆ. ಅಡ್ವರ್ಟೈಸ್ಮೆಂಟ್ಗಳು ಬರುವುದು ವೀಕ್ಷಣೆ ಹೆಚ್ಚಾದಾಗ, ವೀಕ್ಷಣೆ ಹೆಚ್ಚಾದಾಗ ಆಗುವಂಥದ್ದು ನಾವು ಹೆಚ್ಚು ನೋಡಿದಾಗ, ಆದ್ದರಿಂದ ಹೆಚ್ಚು ನೋಡಲಿಕ್ಕೆ ಬೇಗದಲ್ಲಿ ಯಾವುದಾಗುವುದು, ಯಾವುದಾದ್ರೂ ಭಾವನಾತ್ಮಕ ವಿಷಯವನ್ನು ತೆಗೆದಾಗ ಎಲ್ಲೋ ಒಂದು ಕಡೆ ಅದರ ಮಧ್ಯದಲ್ಲಿ ನಮ್ಮ ಸರಿಯಾದ ವಿವರಣೆಯನ್ನು ಕೊಟ್ಟು, ಅದರ ವಿಶ್ಲೇಷಣೆಯನ್ನು ಕೊಟ್ಟು, ಇದನ್ನು ಸಂಪೂರ್ಣವಾಗಿ ಅನಾಲಿಸಿಸ್ ಮಾಡಿ ಅದರ ಎಲ್ಲ ಕಾರಣಗಳನ್ನು ಮುಂದಿಡುವುದನ್ನು ಬಿಟ್ಟು ಬರೀ ಭಾವನಾತ್ಮಕ ವಿಷಯಗಳನ್ನು ಮಾತ್ರ ವಿಶ್ಲೇಷಣೆ ಮಾಡ್ತಾ ಇರೋದ್ರಿಂದ ಜನ ಅದನ್ನೇ ಸತ್ಯ ಅಂತೇಳಿ ಹೇಳ್ತಾ ಇದ್ದಾರೆ ಹೊರತು ಉಳಿದ ಕಾರಣಗಳನ್ನು ಹುಡುಕ್ತಾ ಇಲ್ಲ. ಇದು ನಾವು ಟಿವಿ ಮಾಧ್ಯಮದಲ್ಲಿ ನೋಡ್ತಾ ಇರುವಂತಹದ್ದು. ಆದರೆ ನಿಮಗೆ ವಿಡಿಯೋ ಗೇಮ್ಸಲ್ಲೂ ಹಾಗೆ, ಮೆದುಳಲ್ಲಿ ನೋಡಿದಾಗ ನಮಗೆ ಕೆಲವು ಸೆಂಟರ್ಗಳಿದೆ ಮೆದುಳಿನಲ್ಲಿರುವಂತಹ ನರಕೋಶಗಳು. ಇದು ಪ್ರಚೋದನೆಯಿಂದ ಯಾವುದು ಬೇಗಕ್ಕೆ ಎಕ್ಸೈಟ್ ಆಗ್ತದೆ ಅಂತ ಕಾರ್ಯಕ್ರಮಗಳ ಅಂತ ಸಿಸ್ಟಮ್ ಅನ್ನ ವಿಡಿಯೋ ಗೇಮ್ಸ್ಗಳಲ್ಲಿ ಹೆಚ್ಚು ತೋರಿಸ್ತಾರೆ. ವಿಡಿಯೋ ಗೇಮ್ಸ್ ಅಲ್ಲಿ ಯಾವುದೇ ಸ್ಟೆಪ್ ಅನ್ನು ನೀವು ಅಚೀವ್ ಆದಾಗ ಅದು ವಿಡಿಯೋ ಗೇಮ್ ಏನು ತೋರಿಸ್ತದೆ, ಬರೀ ನೀವು ಅಚೀವ್ಡ್ ಅಂತೇಳಿ ಹೇಳೋದಿಲ್ಲ, ಒಂದು ಸ್ಟೆಪ್ ಓವರ್, ಗೋ ಟು ನೆಕ್ಸ್ಟ್ ಓವರ್ ಅಂತ ಹೇಳೋದಿಲ್ಲ. ಅದ್ರ ಜೊತೆ ಚಪ್ಪಾಳೆ ತಟ್ಟುತ್ತದೆ, ಪಟಾಕಿ ಸಿಡಿತದೆ, ಅದರಲ್ಲಿ ಒಂದಷ್ಟು ಸೌಂಡ್ ಬರ್ತದೆ, ಬ್ಲಾಸ್ಟ್ ಆಗ್ತದೆ, ಏನೋ ಒಂದು ದೊಡ್ಡದೊಂದು ಪ್ರೈಸ್ ಸಾಧನೆ ಮಾಡಿದಾಗ ನಿಮ್ಮ ಮುಂದೆ ಇರ್ತದೆ. ಇದು ಯಾಕೆ ಇರ್ತದೆ ಅಂತ ಹೇಳಿದ್ರೆ, ನಿಮ್ಮ ಮೆದುಳು ಆ ಜಾಗದಲ್ಲಿ ಸಡನ್ ಆಗಿ ಒಂದು ಕುಡಿದವರ ಮೆದುಳು ಪ್ರಚೋದನೆ ಆದ ಹಾಗೆ, ಡ್ರಗ್ಸ್ ತಕೊಂಡವರ ಮೆದುಳು ಪ್ರಚೋದನೆ ಆದಾಗ

0: ಪ್ರಚೋದನೆ ಆಗಬೇಕು. ಆ ತರ ಪ್ರಚೋದನೆ ಆದ್ರೆ ಅವನು ಅದಕ್ಕೆ ಅಡಿಕ್ಟ್
1: ಮುಂದುವರಿಸ್ತಾನೆ,
0: ಅಡಿಕ್ಟ್ ಆಗ್ತಾನೆ. ಸೊ ಈ ತರದ ಪ್ರೋಗ್ರಾಮ್ ಗಳನ್ನು ಮಾಡೋದ್ರಿಂದ ಅದು ಮುಂದುವರಿತದೆ. ಅಂದ್ರೆ ನಾವು ಗೊತ್ತಿದ್ದು ಗೊತ್ತಿದ್ದು ಇಂಥವುಗಳನ್ನ ಅಡಿಕ್ಟ್ ಆಗಬೇಕು, ಇದರಲ್ಲಿ ಮುಂದುವರಿಬೇಕು ಅಂತೇಳಿ ಕಮರ್ಷಿಯಲ್ ಲಾಭಗಳಿಗೋಸ್ಕರ ನಮ್ಮ ಮನುಷ್ಯನ ಮನಸ್ಸನ್ನ ಕೆಡಿಸ್ತಾ ಇದ್ದೀವಿ. ಎಲ್ಲೋ ಶಾರ್ಟ್ ಕಟ್ ಹೆಚ್ಚಾಗ್ತಾ ಇದೆ, ಸರಿದಾರಿಯಲ್ಲಿ ಹೋಗುವಂತದ್ದು ಕಡಿಮೆ ಆಗ್ತಾ ಇದೆ.
1: ಸಾಕಷ್ಟು ವಿಚಾರವನ್ನು ನಾವು ಈಗ ಪ್ರಸ್ತಾಪ ಮಾಡಿದ್ದೀವಿ. ಇನ್ನು ಈ ಒಂದು ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿಯನ್ನ ತಡೆಗಟ್ಟುವಂತಹದ್ದು ಹೇಗೆ ಅಂತ ಈ ವಿಚಾರವಾಗಿ
0: ಬೇರೆ ಬೇರೆ ರೀತಿಯಲ್ಲಿ ಇವುಗಳು ಮುಂದಕ್ಕೆ ಬರ್ತಾ ಇದೆ. ಅದನ್ನ ನಾವು ಒಂದು ವಿಸ್ತೃತವಾಗಿ ನೋಡುದಿದ್ರೆ ಇದು ಬೇರೆ ಬೇರೆ ಸ್ತರಗಳಲ್ಲಿ ಆಗ್ಬೇಕಾಗ್ತದೆ. ವೈಯಕ್ತಿಕವಾದ ಸ್ತರದಲ್ಲಿ, ಇನ್ನೊಂದು ಜನಗಳ ಮಧ್ಯೆ ಇರುವಂತಹ ಒಂದು ಸಂಬಂಧಗಳಲ್ಲಿ, ಮೂರನೆಯದ್ದು ನಮ್ಮ ಸಾಮಾಜಿಕವಾಗಿ ಒಂದು ಪೊಲಿಟಿಕಲ್ ಅಂತೂ ಮತ್ತು ಸಾಮಾಜಿಕವಾಗಿರುವಂತಹ ಒಂದು ಏನು ಡೈಮೆನ್ಷನ್ಸ್ ಅಲ್ಲಿ ಇವುಗಳು ನಡೀಬೇಕು. ವೈಯಕ್ತಿಕವಾಗಿ ಹೇಳೋದಿದ್ರೆ ಅಂದ್ರೆ ಒಬ್ಬ ಮನುಷ್ಯನ ಲೆವೆಲಲ್ಲಿ ಅವನ ರೀತಿಯಲ್ಲಿ ಹೇಳೋದಿದ್ರೆ, ಮೊದಲಾಗಿ ಅವನ ಅರ್ಥ ಮಾಡಿಕೊಳ್ಬೇಕಾಗಿರುವಂತಹ

0: ವಿಚಾರವನ್ನು ನಾವು ಈಗ ಪ್ರಸ್ತಾಪ ಮಾಡಿದ್ದೀವಿ. ಇನ್ನು ಈ ಒಂದು ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿಯನ್ನ ತಡೆಗಟ್ಟುವಂತಹದ್ದು ಹೇಗೆ ಅಂತ ಈ ವಿಚಾರವಾಗಿ
1: ಬೇರೆ ಬೇರೆ ರೀತಿಯಲ್ಲಿ ಇವುಗಳು ಮುಂದಕ್ಕೆ ಬರ್ತಾ ಇದೆ. ಅದನ್ನ ನಾವು ಒಂದು ವಿಸ್ತೃತವಾಗಿ ನೋಡುದಿದ್ರೆ ಇದು ಬೇರೆ ಬೇರೆ ಸ್ತರಗಳಲ್ಲಾಗಬೇಕಾಗ್ತದೆ. ವೈಯಕ್ತಿಕವಾದ ಸ್ತರದಲ್ಲಿ, ಇನ್ನೊಂದು ಜನಗಳ ಮಧ್ಯೆ ಇರುವಂತಹ ಒಂದು ಸಂಬಂಧಗಳಲ್ಲಿ, ಮೂರನೆಯದ್ದು ನಮ್ಮ ಸಾಮಾಜಿಕವಾಗಿ ಒಂದು ಪೊಲಿಟಿಕಲ್ ಅಂತೂ ಮತ್ತು ಸಾಮಾಜಿಕವಾಗಿರುವಂತಹ ಒಂದು ಏನು ಡೈಮೆನ್ಷನ್ಸ್ ಅಲ್ಲಿ ಇವುಗಳು ನಡೀಬೇಕು. ವೈಯಕ್ತಿಕವಾಗಿ ಹೇಳುವುದಿದ್ರೆ, ಅಂದರೆ ಒಬ್ಬ ಮನುಷ್ಯನ ಲೆವೆಲಲ್ಲಿ ಅವನ ರೀತಿಯಲ್ಲಿ ಹೇಳುವುದಿದ್ರೆ, ಮೊದಲಾಗಿ ಅವನು ಅರ್ಥ ಮಾಡಿಕೊಳ್ಬೇಕಾಗಿರುವಂತಹದ್ದು ಈ ಕ್ರೌರ್ಯದಲ್ಲಿ ನಮಗೆ ಸಿಗುವಂತಹ ಲಾಭ ತುಂಬಾ ಕಡಿಮೆ. ಕ್ರೌರ್ಯದಲ್ಲಿ ತಾನು ಮಾತ್ರ ಅನುಭವಿಸುವುದಲ್ಲ, ತನ್ನ ಸುತ್ತಮುತ್ತಲಿನವರು ಎಲ್ಲರೂ ಅನುಭವಿಸ್ತಾರೆ. ಇದರಿಂದಾಗಿ ತಾನು ಕ್ರೌರ್ಯವನ್ನು ಹೆಚ್ಚು ಯೂಸ್ ಮಾಡದೇ ಇರುವಂತದ್ದು ತಾನು ಮಾಡಲಾಗಬೇಕು, ತನ್ನ ಮಕ್ಕಳಿಗೂ ತಾನೊಬ್ಬ ಮಾದರಿಯಾಗಬೇಕು. ಇನ್ನೊಂದು, ತನಗಿರುವಂತಹ ಸಿಟ್ಟನ್ನು ಮ್ಯಾನೇಜ್ ಮಾಡುವಂತಹ ಒಂದು ಟೆಕ್ನಿಕ್ ಅನ್ನು ಕಲ್ತ್ಕೊಳ್ಬೇಕು. ಅದನ್ನು ಹೇಗೆ ಮ್ಯಾನೇಜ್ ಮಾಡುವುದು ಅಂತ ಹಲವಾರು ಟೆಕ್ನಿಕ್ಗಳಿದ್ದಾವೆ. ಅದನ್ನು ಎಲ್ಲ ಕಡೆಯಲ್ಲೂ ಸಿಗ್ತದೆ, ಯಾಕೆಂದ್ರೆ ಕೋಪದಲ್ಲಿ ನಾವು ಎಲ್ಲವನ್ನು ಕೆಡಿಸಿಕೊಳ್ಳುವಂಥದ್ದು, ಇದನ್ನು ಕಲ್ತ್ಕೊಳ್ಬೇಕು. ಮೂರನೆಯದ್ದು, ಇನ್ನೊಬ್ಬ ಮನುಷ್ಯನ ಹತ್ರ ಮಾತನಾಡುವ ರೀತಿ ಸಂವಹನ. ಇದರಲ್ಲಿ ಎಲ್ಲಿಯೋ ಸಂವಹನ ಮಾಡುವಾಗ ನಾವು ತಪ್ತಾ ಇದ್ದೀವಿ, ಎಲ್ಲಿಯೋ ಸಡನ್ ಆಗಿ ನಾವು ಏನೇ ಸಣ್ಣ ತಪ್ಪುಗಳು ನಡೆದರೂ ಇನ್ನೊಬ್ಬನ ಮೇಲೆ ಅಪವಾದವನ್ನು ಹಾಕುವಂತಹ ಒಂದು ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಸಮಾಜದಲ್ಲಿಯೂ ಅಷ್ಟೇ, ನಾವೊಂದು ಕಾರ್ ಆಕ್ಸಿಡೆಂಟ್ ಏನೋ ಒಂದು ಗುದ್ದಿಕೊಂಡ್ವಿ ಅಂತ ಯಾರು ಮೊದಲು ಸ್ವರ ಎತ್ತಿದ್ನೋ ಅವನು ಸರಿ ಅನ್ನುವಂತ ರೀತಿ ಮನಸ್ಸು ಬಂದಿದೆ. ಇದರಿಂದಾಗಿ ನಾವು ಅಟ್ಯಾಕ್ ಮಾಡೋದು ವರ್ಬಲಿ ಅಥವಾ ಫಿಸಿಕಲಿ. ಇಂಥ ಪ್ರವೃತ್ತಿಯನ್ನು ಬಿಟ್ಟು ಇಬ್ಬರೂ ಚೆನ್ನಾಗಿ ಮಾತಾಡಿಕೊಂಡು ಅದನ್ನು ನೆಲ್ಲಲ್ಲಿ ಸೆಟ್ಲ್ ಮಾಡುವಂಥ ವಿಚಾರಗಳನ್ನು ನೋಡುವಂಥದ್ದು, ಅಂದರೆ ಉತ್ತಮ ಸಂವಹನದಿಂದ ಅಭಿಪ್ರಾಯ ಭೇದಗಳನ್ನು ಕುಳಿತು ಸಂಭಾಳಿಸುವಂಥದ್ದು, ಅದನ್ನು ನಿವಾರಿಸಿಕೊಳ್ಳುವಂಥ ಅನ್ನು ಕಲಿತುಕೊಳ್ಳುವಂಥದ್ದು. ಇನ್ನು ಸ್ಕೂಲ್ಗಳಲ್ಲಿ, ಶಾಲೆಗಳಲ್ಲಿ ಇಂಥ ಕ್ರೌರ್ಯದ ಮೇಲಿರುವಂಥ ಸಮಸ್ಯೆಗಳನ್ನು ಸವಿವರವಾಗಿ ಮಕ್ಕಳಿಗೆ, ಆ ಮಕ್ಕಳ ಏಜಿನ ಪ್ರಕಾರ, ಅವರ ಪ್ರಾಯಕ್ಕನುಗುಣವಾಗಿ ನಾವು ಹೇಳಬೇಕಾಗ್ತದೆ, ಪ್ರಕಾರ ಸಮಸ್ಯೆಗಳನ್ನು ಹೇಳೋದು ಮಾತ್ರ ಅಲ್ಲ, ಕ್ರೌರ್ಯ ಇಲ್ಲದೇ ಇದ್ದಾಗ ಮನಸ್ಸಿನ ಸುಖ ಶಾಂತಿ ಮತ್ತು ನೆಮ್ಮದಿಯಿಂದ ಯಾವ ರೀತಿಯಲ್ಲಿ ನಾವು ಹೆಚ್ಚು ಕಲಿಯಬಹುದು, ಹೆಚ್ಚು ಅಚೀವ್ ಮಾಡಬಹುದು ಅನ್ನುವಂಥದ್ದನ್ನು ಹೇಳಿಕೊಡುವಂಥದ್ದು. ಮುಂದಿನದ್ದೇನು ಅಂತ ಹೇಳಿದರೆ, ನಮ್ಮ ಸಮಾಜದಲ್ಲಿ, ಸಮಾಜದಲ್ಲಿ ಆದಾಗ ಕೆಲವು ರೀತಿಯಲ್ಲಿ ನಾವು ಇವುಗಳನ್ನು ಹೇಳಬಹುದು. ಒಂದು, ಬೀದಿ ನಾಟಕಗಳನ್ನು ಮಾಡಬಹುದು, ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪೇನ್ಸ್, ಅದು ಪೋಸ್ಟರ್ಗಳಿರ್ಬೋದು ಅಥವಾ ಮೀಡಿಯಾದಲ್ಲಿ ಹಾಕುವಂಥ ಅಡ್ವರ್ಟೈಸ್ಮೆಂಟ್ಗಳಿರ್ಬೋದು, ಸ್ಟ್ರೀಟ್ ಪ್ಲೇಗಳಿರ್ಬೋದು, ಇದರ ಮೂಲಕ ಕ್ರೌರ್ಯದಲ್ಲಿರುವಂಥ ಸಮಸ್ಯೆಗಳನ್ನು ನಿಜ ಅರ್ಥ ಮಾಡಿಸಿಕೊಂಡು ಅದನ್ನು ಕಡಿಮೆ ಮಾಡಿಸುವಂಥದ್ದು. ಎರಡನೇದ್ದು, ಈ ಕ್ರೌರ್ಯಗಳು ನಡೆದಾಗ ಇದನ್ನು ಲಾಭಕ್ಕೆ ಉಪಯೋಗ ಮಾಡುವುದನ್ನು ಬದಲು ಇದನ್ನು ಸಾರ್ವತ್ರಿಕವಾಗಿ, ಪಕ್ಷಾತೀತವಾಗಿ ಅಥವಾ ಧರ್ಮಾತೀತವಾಗಿ ಇದನ್ನು ಖಂಡಿಸುವಂಥದ್ದು ನಡೆಯಬೇಕು. ಮತ್ತು ಅದಕ್ಕೆ ಏನು ಲೀಗಲ್ ಸಿಸ್ಟಮ್ ಇದೆ, ಈ ಲೀಗಲ್ ಸಿಸ್ಟಮ್ ಬೇಗ ವರ್ಕ್ ಆಗಬೇಕು. ಇದು ನಿಧಾನ ಆದಷ್ಟು ಈ ಶಿಕ್ಷೆಗಳಿಗೆ ಅರ್ಥ ಇಲ್ಲ ಅಂತೇಳಿ ಆಗ್ತದೆ. ಇದು ನಡೀಬೇಕು. ಎಲ್ಲಿ ಲೀಗಲ್ ಸಿಸ್ಟಮ್, ಲಾ ಅಂಡ್ ಎನ್ಫೋರ್ಸ್ಮೆಂಟ್ ಅನ್ನುವಂಥದ್ದು ತುಂಬಾ ಚೆನ್ನಾಗಿದೆಯೋ ಅಲ್ಲಿ ಭಯಕ್ಕಾಗಿ ಆದರೂ ಕ್ರೌರ್ಯ ಅನ್ನುವಂಥದ್ದು ಕಡಿಮೆ ಇರ್ತದೆ. ಕೊನೆಯದಾಗಿ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇದನ್ನೆಲ್ಲವನ್ನು ಬಿಟ್ಟು ಸಮಾಜದ ಒಂದು ವರ್ತನೆ ಕ್ರೌರ್ಯದ ಬಗ್ಗೆ ಚೇಂಜ್ ಆಗಬೇಕು.
0: ಈಗ ಕುಟುಂಬದವರ ಒಂದು ಜವಾಬ್ದಾರಿ ಏನು, ಸಾಮಾನ್ಯ ಈಗ ಯುವಕರಾಗ್ಬೋದು, ಚಿಕ್ಕ ಮಕ್ಕಳಿಂದಲೇ ತೊಡಗಿ ಅವರು ಬೆಳವಣಿಗೆ ಹೊಂತಾ ಹೋದ ಹಾಗೆ ಈ ಒಂದು ಅಸಹನೆಯನ್ನ ಮತ್ತು ಕ್ರೌರ್ಯವನ್ನು ಬಾರದ ಹಾಗೆ ನಿಭಾಯಿಸುವಲ್ಲಿ ಕುಟುಂಬದವರ ಒಂದು ಜವಾಬ್ದಾರಿ ಏನು?
1: ಮೊದಲ ಜವಾಬ್ದಾರಿ, ಅವರು ಒಂದು ಮಾದರಿಯಾಗಿರಬೇಕು. ಅವರ ಜೀವನದಲ್ಲಿ ಕ್ರೌರ್ಯಕ್ಕೆ ಹೆಚ್ಚು ಹೆಚ್ಚು ಅವಕಾಶವನ್ನು ಕೊಟ್ಟರೆ ಅಥವಾ ಅವರು ತೋರಿಸ್ತಾ ಇದ್ರೆ ಮಕ್ಕಳು ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾರೆ. ನಾವು ತಂದೆ ತಾಯಂದರಿಗೆ ಹೇಳುವಂತದ್ದು, ನಿಮ್ಮ ಮಕ್ಕಳು ಏನಿರಬೇಕು ನೀವು ಹಾಗಿರಿ.
0: ಹೌದು,
1: ನಾನು ಮಾಡದೆ ತನ್ನ ಮಕ್ಕಳಲ್ಲಿ ಅದನ್ನು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಬೇಡ. ಹಿರಿಯರ ಬಗ್ಗೆ ಹೇಳುವಾಗ ಹೇಳುವಂಥದ್ದು, ನಮ್ಮ ಹತ್ರ ತುಂಬ ಜನ ಈ ಮೆದುಳಿನ ಶಕ್ತಿ ಕಡಿಮೆ ಆಗಿಬಿಟ್ಟು ಡಿಮೆನ್ಷಿಯಾ ರೋಗಿಗಳು ಬರ್ತಾರೆ, ರೋಗಿಗಳ ಮಕ್ಕಳು ಕರ್ಕೊಂಡು ಬರ್ತಾರೆ. ಇವರಿಗೆ ಹೇಳುವಂಥದ್ದು ಅಷ್ಟೆ, ನೀವು ಮಾಡಿರುವಂಥದ್ದು ತಂದೆ ತಾಯಂದರಿಗೆ, ನಿಮ್ಮ ಹಿರಿಯರಿಗೆ ಏನು ಈ ಪ್ರಾಯದಲ್ಲಿ ನೀವು ಸಹಾಯ ಮಾಡ್ತೀರೋ ಇದು ನಿಮಗೆ ಏನು ಯೂಸ್ ಆಗದೇ ಇರ್ಬೋದು, ಯಾಕಂದ್ರೆ ಇವರು ಮುಂದಕ್ಕೆ ಪ್ರಾಯ ಹೆಚ್ಚಾದಾಗೆ ಇನ್ನೂ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತದೆ. ಆದರೆ ನೀವು ಮಾಡಿದ್ದನ್ನು ನಿಮ್ಮ ಮಕ್ಕಳು ನೋಡ್ತಾ ಇದ್ದಾರೆ, ನೀವು ಮುಂದೊಂದು ದಿವಸ ಡಿಮೆನ್ಷಿಯಾಕ್ಕೆ ಹೋದಾಗ ಈ ಮಕ್ಕಳು ನಿಮ್ಮನ್ನು ಸ್ವಲ್ಪನಾದರೂ ನೋಡಿಕೊಂಡರು. ಸೊ ಇದು ನೀವು ಮುಂದಕ್ಕೆ ಮಾಡುವಂತಹ ಫಿಕ್ಸ್ಡ್ ಡೆಪಾಸಿಟ್, ಈಗ ನೀವು ತೋರ್ತಾ ಇರುವಂತಹದ್ದು. ಸೊ ಈ ಲಾಭದ ವಿಮರ್ಶೆಗೆ ಹೋಗುವುದಲ್ಲ, ನಾವು ಆದರ್ಶಪ್ರಾಯರಾಗಿರೋಣ. ಒಂದದು. ಇನ್ನೊಂದು ಮಕ್ಕಳಿಗೆ ಲೈಫ್ ಸ್ಕಿಲ್ಸ್ಗಳನ್ನು ಹೇಳಿಕೊಡಬೇಕು. ಲೈಫ್ ಸ್ಕಿಲ್ಸ್ಗಳು ಒಂದು ಹತ್ತಿದ್ದಾವೆ, ಅದರಲ್ಲಿ ಸಣ್ಣ ಸಣ್ಣದಾದರೂ ನಾವು ಮಕ್ಕಳಿಗೆ ಆ ಜ್ಞಾನವನ್ನು ವೃದ್ಧಿಸ್ಬೋದು. ಒಂದು ದಿನನಿತ್ಯದ ಸಂವಹನ ಹೇಗೆ ಮಾಡಬೇಕು, ಇನ್ನೊಬ್ಬನ ಜೊತೆ ಸಂವಹನ ಹೇಗೆ ಮಾಡಬೇಕು, ಸಮಸ್ಯೆಗಳನ್ನು ಬಂದಾಗ ಎದುರಿಸುವುದು ಹೇಗೆ, ಅದನ್ನು ಬಿಟ್ಟು ಓಡುವುದಲ್ಲ. ಆಮೇಲೆ ಜೀವನಚರ್ಯೆಯಲ್ಲಿರುವಂತಹ ಯೋಗಾಭ್ಯಾಸಗಳಾಗಲಿ, ಎಕ್ಸಸೈಸ್ಗಳಲ್ಲಾಗಲಿ, ಇದನ್ನು ನಿಯಮಿತ ಕಾಲದಲ್ಲಿ ಮಾಡುವಂಥದ್ದು, ಜೀವನದಲ್ಲಿ ಇಟ್ಟಿರುವಂತಹ ಶಿಸ್ತುಗಳನ್ನು ನೋಡುವಂಥದ್ದು, ಬೇರೆ ಬೇರೆ ಹವ್ಯಾಸಗಳನ್ನು ಬೆಳೆಸುವ

0: ಕೊಳ್ಳುವಂಥದ್ದು. ಈ ಹವ್ಯಾಸದಲ್ಲಿ ಯೂಶ್ವಲಿ ನಾವು ಬೇಕಾಗಿರುವಂಥದ್ದು ಈ ಕ್ರೌರ್ಯವನ್ನು ನಾವು ಮಾಡಿಫೈ ಮಾಡಲಿಕ್ಕಾಗ್ತದೆ.
1: ಓಹೋ,
0: ಒಂದು ವೇಳೆ ಈ ಕೋಪ ಬಂತು ಅಂತ ಹೇಳಿ ಆದರೆ ಅವನು ಹೋಗ್ಬಿಟ್ಟು ಇನ್ನೊಮ್ಮನ್ನು ಹೊಡಿಬೇಕು ಅಂತ ಹೇಳಿಲ್ಲ, ಅವನನ್ನು ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡ್ಬೋದು, ಕೋಪ ಕಡಿಮೆ ಆಗ್ತದೆ. ಕೆಲವರು ಎಕ್ಸ್ಟರ್ನಲೈಸಿಂಗ್ ಇರ್ತಾರೆ, ಅವರು ಹೆಚ್ಚು ದೇಹದಲ್ಲಿ ಶಕ್ತಿಯನ್ನು ತೋರಿಸ್ತಾ ಇರ್ತಾರೆ. ಇವರಿಗೆ ಅಥ್ಲೆಟಿಕ್ಸಿಗೆ ಹಾಕಿ, ಫುಟ್ಬಾಲಿಗೆ ಹಾಕಿ, ಇಲ್ಲೊಂದಷ್ಟು ಓಡಾಡಿ ಬಂದಾಗ ದೇಹದ ಆಯಾಸವೂ ಆಗ್ತದೆ, ಒಳ್ಳೆಯ ಅಥ್ಲೆಟ್ ಆದಾಗ ಅವನಿಗೊಂದು ಖುಷಿಯೂ ಆಗ್ತದೆ. ಆದ್ದರಿಂದ ಇದು ಒಂದು ಮಾಡಿಫೈ ಆಯಿತು, ಕನ್ವರ್ಟ್ ಆಯಿತು. ಇಂಥದಕ್ಕೆ ಹಾಕ್ಬೋದು. ಅಥವಾ ಒಳ್ಳೆಯದಾಗಿರುವಂಥ ಹವ್ಯಾಸಗಳನ್ನು ಹೇಳಿಕೊಡಿ. ಯಾವುದು ಅವನಿಗೆ ಬೇರೆ ಬೇರೆ ಆರ್ಟಿಸ್ಟಿಕ್ ಕೆಪಾಸಿಟಿ ಪ್ರತಿಯೊಂದು ಮಗುವಿನಲ್ಲಿ ಇರ್ತದೆ,
1: ಬೇರೆ ಬೇರೆ
0: ಕಲೆಗಳಿರ್ತದೆ. ಅದರ ಮೂಲಕ ಅವನಿಗೆ ಉತ್ತಮ ಸಾಮರ್ಥ್ಯವನ್ನು ತೋರಿಸಿದಾಗ, ಅದರಲ್ಲಿ ಒಂದಷ್ಟು ಪ್ರೈಸ್ಗಳು ಸಿಕ್ಕಿದಾಗ ಅವನು ತನ್ನ ಆತ್ಮತೃಪ್ತಿಯನ್ನು ಹೊಂತಾನೆ. ಯಾವಾಗ ತಾನು ಆತ್ಮತೃಪ್ತಿಯಲ್ಲಿ ಹೊಂದಿರ್ತಾನೋ, ಯಾವಾಗ ತನ್ನ ರೀತಿಯಲ್ಲಿ ತಾನು ಒಂದು ಸ್ವಲ್ಪ ಸಂತೋಷದಲ್ಲಿರ್ತಾನೆ, ಅವನಿಗೆ ಕೋಪ ಬರುವಂಥದ್ದು, ವೈಲೆನ್ಸ್ ಆಗುವಂಥದ್ದು ಕಡಿಮೆ. ಯಾವಾಗ ಅವನು ಫ್ರಸ್ಟ್ರೇಟೆಡ್ ಆಗಿರ್ತಾನೋ, ಅವನಿಗೆ ಎಲ್ಲರ ಮೇಲೆಯೂ ಒಂದು ಕಂಪ್ಲೇಂಟ್ ಇರ್ತದೆ, ಇವನು ಸಿಟ್ಟು ಬರುವಂಥದ್ದು ಜಾಸ್ತಿ, ಅದನ್ನು ತೋರ್ಪಡಿಸುವುದು ಹೆಚ್ಚು.
1: ಕಾನೂನಾತ್ಮಕವಾಗಿ ಇದನ್ನು ಹೇಗೆ ನಿರ್ವಹಿಸಬಹುದು?
0: ಅಂದರೆ ಕ್ರೌರ್ಯಕ್ಕೆ ಸಂಬಂಧಪಟ್ಟ ಕಾನೂನುಗಳು ತುಂಬ ಇದ್ದಾವೆ. ಆದರೆ ನಮ್ಮಲ್ಲಿ ಸಮಸ್ಯೆ ಏನು ಕಾಣೋದು ಅಂತ ಹೇಳಿದ್ರೆ, ಆ ಕಾನೂನುಗಳಿಂದಾಗಿ ಅವನಿಗೆ ಶಿಕ್ಷೆ ಬರುವಂಥದ್ದು ತುಂಬ ವಿಳಂಬ ಆಗ್ತಾ ಇದೆ. ಬೇರೆ ಬೇರೆ ಕಾರಣಗಳಿರ್ಬೋದು, ನಾವು ದೂರುಗಳನ್ನು ಹೇಳುವಂಥದ್ದಲ್ಲ. ಆದರೆ ಯಾವುದೇ ಸಿಸ್ಟಮ್ ವರ್ಕ್ ಆಗಬೇಕು ಅಂತ ಹೇಳಿ ಆದರೆ, ಕಾನೂನಿನ ವಿಷಯಗಳು ಒಬ್ಬ ಮನುಷ್ಯನಿಗೆ ಹೆದರಿಕೆ ಹುಟ್ಟಿಸುವಂಥದ್ದಾಗಬೇಕು ಅಂತ ಹೇಳಿ ಆದರೆ, ಅವನು ತಪ್ಪು ಮಾಡಿ ಅರಿವಾಗುವಾಗ ಅವನಿಗೆ ಶಿಕ್ಷೆ ಇರಬೇಕು. ಆ ಶಿಕ್ಷೆ ಅನ್ನುವಂಥದ್ದು ಇನ್ನೊಬ್ಬರಿಗೆ ಗೊತ್ತಾಗಬೇಕು. ಗೊತ್ತಾದರೆ ಮಾತ್ರ ಅವನು ಮಾಡಲಿಕ್ಕೆ ಹೋಗುವುದಿಲ್ಲ. ತುಂಬ ವಿಳಂಬ ಆದರೆ ಅವನಿಗೂ ಅರ್ಥ ಇಲ್ಲದ್ದಾಗ್ತದೆ. ಯಾಕಂದರೆ ಅವನು ಜೀವನದಲ್ಲಿ ತುಂಬ ಮುಂದೆ ಹೋಗಿರ್ತಾನೆ. ಒಂದು 10 ವರ್ಷದಲ್ಲಿ ತನ್ನ ತಪ್ಪಿನ ಅರಿವಾಗಿ ಅವನಲ್ಲಿ ಪಶ್ಚಾತ್ತಾಪ ಪಟ್ಟಿರಲೂಬಹುದು, ಅವನಿಗೆ ಶಿಕ್ಷೆ ಸಿಕ್ಕಿರುವಾಗ. ಆದರೆ ಉಳಿದವರಿಗೆ ಅದು ಮಾದರಿ ಆಗುವುದಿಲ್ಲ.
1: ಈಗ ಯಾವ ಒಬ್ಬ ವ್ಯಕ್ತಿಯಲ್ಲಿ ಇಂಥ ಒಂದು ಮಾನಸಿಕ ಅಸಮತೋಲನ ಅಥವಾ ಒಂದು ಅಸಹನೆ ಆಗ್ಬೋದು, ಕ್ರೌರ್ಯ ಪ್ರವೃತ್ತಿ ಆಗ್ಬೋದು ಇದೆ ಅಂತ ಗೊತ್ತಾದ ಮೇಲೆ ಅದಕ್ಕೆ ಯಾವ ರೀತಿ ಒಂದು ಪರಿಣಾಮಕಾರಿ ಚಿಕಿತ್ಸೆಯೋ ಅಥವಾ ಟ್ರೀಟ್ಮೆಂಟೋ ಕೊಡಬಹುದು?
0: ಇದರಲ್ಲಿ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಕೆಲವು ಮಾನಸಿಕ ಕಾಯಿಲೆಗಳ ಸಂಬಂಧದಲ್ಲಿ ಮಾನಸಿಕವಾದ ಒಂದು ಸಮಸ್ಯೆಗೆ ಒಳಗಾದಾಗ ಅವನು ಕ್ರೌರ್ಯವನ್ನು ತೋರಿಸುವಂಥದ್ದು ಹೆಚ್ಚು. ಮೊದಲನೇದಾಗಿ ನಾನು ಡಿಪ್ರೆಷನ್ ಅಲ್ಲಿ ಹೇಳ್ತೇನೆ. ಒಬ್ಬ ಮನುಷ್ಯ ಖಿನ್ನತೆಯಲ್ಲಿದ್ದಾಗ ಅವನು ಎಷ್ಟು ನೆಗೆಟಿವಿಸ್ಟಿಕ್ ಆಗಿ ಥಿಂಕ್ ಮಾಡ್ತಾನೆ, ಕೊನೆಗೆ ನಾನು ಹೇಗೂ ಬದುಕಿ ಪ್ರಯೋಜನ ಇಲ್ಲ, ಮುಂದಕ್ಕೆ ನನಗೆ ಬದುಕಿ ಸಾಧಿಸ್ಲಿಕ್ಕೆ ಆಗುವುದಿಲ್ಲ ನನ್ನಿಂದ, ಅಷ್ಟು ನಾನು ಕುಗ್ಗಿದ್ದೇನೆ. ಒಂದು ತಾಯಿ ಅಂದುಕೊಳ್ತಾಳೆ, ನಾನು ಈಗ ನನ್ನ 2 ಮಕ್ಕಳನ್ನು ಬಿಟ್ಟು ಹೋದರೆ ಇವುಗಳು ಉಳಿದವರಿಗೆ ಭಾರ ಆಗ್ತಾರೆ, ನಾನಿಲ್ಲದೆ ಇದ್ದಂದ್ರಿಂದ ಮಕ್ಕಳಿಗೆ ತೊಂದರೆ ಆಗ್ತದೆ, ನಾನು ಅವರನ್ನು ಸೇರಿಸಿಕೊಂಡು ಸಾಯಿಸ್ತೇನೆ ಅಂತ ಹೇಳಿ. ಸೊ ಹೀಗಾಗಿ ಮಕ್ಕಳನ್ನು ದೂಡಿ ತಾನು ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಇದನ್ನು ನಾವು ಮೊದಲೇ ಅದನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದಿದ್ರೆ ಚಿಕಿತ್ಸೆ, ಇದು ಕಡಿಮೆ ಆಗ್ತದೆ. ಇನ್ನೊಂದು ಸೆಕ್ಷುವಲ್ ವಯಲೆನ್ಸ್ಗಳು. ಸೆಕ್ಷುವಲ್ ವಯಲೆನ್ಸ್ ಆದಾಗ ಇಬ್ಬರು ಅನುಭವಿಸ್ತಾರೆ, ಪರ್ಪಚರೇಟರು ಮತ್ತೆ ಅದನ್ನ ಅನುಭವಿಸ್ತಾ ಇದ್ದಾನೆ. ಯಾವಾಗಲೂ ಆ ಸೆಕ್ಷುವಲ್ ವಯಲೆನ್ಸ್ ಅನ್ನ ನೋಡ್ತಾ ಇದ್ದಂತಹ ಮಕ್ಕಳು ಮುಂದಕ್ಕೆ ಅವನೂ ಮಾಡ್ತಾನೆ. ಯಾವುದೇ ರೀತಿಯಲ್ಲಿ ಸೆಕ್ಷುವಲ್ ಅಬ್ಯೂಸ್ ನಡೆದದನ್ನು ಗೊತ್ತಾದಾಗ ಇವನಿಗೊಂದು ಮನೋವೈಜ್ಞಾನಿಕವಾಗಿ ಇದನ್ನ ವಿಶ್ಲೇಷಣೆ ಮಾಡಿ ಅವನಿಗೆ ಸರಿಯಾದ ಕೌನ್ಸಿಲಿಂಗ್ ಕೊಡಬೇಕು. ಅವನು ವಿಕ್ಟಿಮೂ ಆಗ್ತಾನೆ ಅಥವಾ ಅವನು ಮಾಡ್ತಾನೆ, ಇದು ಎರಡನ್ನೂ ತಪ್ಪಿಸ್ಕೊಳ್ಬೇಕಾಗ್ತದೆ. ಮೂರನೆಯದ್ದು, ಕೆಲವು ಗಂಭೀರ ತರದ ಮಾನಸಿಕ ಕಾಯಿಲೆಗಳು ಅದನ್ನ ನಾವು ಹಾಗೆಯೇ ಅದನ್ನು ಟ್ರೀಟ್ಮೆಂಟ್ ಮಾಡದೆ ಬಿಟ್ಟರೆ ಅವರು ಒಂದಲ್ಲ ಒಂದು ಕಾಲದಲ್ಲಿ ತನ್ನ ಮಾನಸಿಕ ಸಮಸ್ಯೆಗಳಿಂದಾಗಿ ಅದನ್ನು ಮಾಡ್ತಾರೆ. ಯಾವುದೇ ಕ್ರೌರ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಬಂದ್ರೂ ಇನ್ನೊಂದು ವ್ಯಕ್ತಿಗಳ ಜೊತೆ ಗೊತ್ತಿದ್ದವರ ಹತ್ರ ವಿಮರ್ಶೆ ಮಾಡುವಂತಹದ್ದು, ಇನ್ನೊಂದು ಈ ತರದ್ದು ನಡೀತದೆ ಅನ್ನುವಂಥದ್ದಿದ್ರೆ ಒಂದು ಪೊಲೀಸಿಗೆ ಅದನ್ನು ಇನ್ಫಾರ್ಮ್ ಮಾಡುವಂತಹದ್ದು, ಅವರು ವಿಶ್ಲೇಷಣೆ ಮಾಡಿಕೊಂಡು ಅದನ್ನು ಮುಂದುವರಿತಾರೆ, ಇದು ಮುಂದುವರಿತದ ಇಲ್ಲೋ ಅಂತ ಹೇಳಿ ಇನ್ಫಾರ್ಮ್ ಮಾಡಿದರೆ ಇದನ್ನು ತಡೆಗಟ್ಟಬಹುದು, ಹಾಗೂ ಅದನ್ನು ನಿಲ್ಲಿಸಬಹುದು.
1: ಬಹಳ ಸಂತೋಷ ಡಾಕ್ಟರ್ ಶ್ರೀನಿವಾಸ್ ಭಟ್ ಅವರೇ. ಜನರಲ್ಲಿ ಅಸಹನೀಯ ಮತ್ತು ಈ ಕ್ರೌರ್ಯ ಪ್ರವೃತ್ತಿ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚುತ್ತಾ ಇದೆ ಎನ್ನುವಂಥ ಒಂದು ಕಾರಣವನ್ನು ಇಟ್ಟುಕೊಂಡು ನಾವು ಇವತ್ತಿನ ಒಂದು ಸಂದರ್ಶನವನ್ನು ಮಾಡಿದ್ವಿ. ಒಂದು ಯಾವ ರೀತಿ ವಿಶ್ಲೇಷಣೆಯನ್ನು ಮಾಡಬಹುದು, ಅದರ ಒಂದು ದುಷ್ಪರಿಣಾಮಗಳು ಏನೇನು, ಪೂರಕವಾದಂಥ ಒಂದು ಕಾರಣಗಳು ಏನೇನು, ಹಾಗೂ ಯಾವ ರೀತಿ ಇದನ್ನು ತಡೆಗಟ್ಟುವಂತಹದ್ದು, ಈ ಎಲ್ಲ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿದಿರಿ. ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಜನರಲ್ಲಿ ಹೆಚ್ಚುತ್ತಿರುವ ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿ ಕಾರಣ ಹಾಗೂ ಪರಿಹಾರ ಕುರಿತು ಮನೋರೋಗ ತಜ್ಞರಾದ ಡಾಕ್ಟರ್ ಯು ಶ್ರೀನಿವಾಸ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಕೃಷಿ ಮಾನ್ಧನ್ ಯೋಜನೆ ಕುರಿತು ಈಗ ತಿಳಿಸಿಕೊಡುತ್ತಾರೆ ಡಾ ಕೆ ಮಾಲತಿ.
2: ನಮ್ಮ ದೇಶದ ಬೆನ್ನೆಲುಬು ರೈತ. ರೈತನ ಬಾಳು ಹಸನಾಗಿದ್ದರೆ ದೇಶ ಸುಭಿಕ್ಷವಾಗಿರುತ್ತದೆ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲಿ, ಯಾರೂ ಅರಿಯದ ನೇಗಿಲ ಯೋಗಿಯು ಲೋಕಕ್ಕೆ ಅನ್ನವನೀಯುವನು. ಹೆಸರನ್ನು ಬಯಸದೆ, ಅತಿಸುಖ ಕೆಳಸದೆ, ದುಡಿವನು ಗೌರವ ಕಾಶಿಸದೆ, ನೇಗಿಲ ಕುಳದೊಳಗಡಗಿದ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಎಂಬ ರಾಷ್ಟ್ರಕವಿ ಕುವೆಂಪುರವರ ಈ ರೈತ ಗೀತೆಯಂತೆ ಲೋಕಕ್ಕೆ ಅನ್ನವ ಕೊಡುವ ಈ ಯೋಗಿಯು ಅಜ್ಞಾತವಾಗಿಯೇ ಇರುತ್ತಾನೆ. ಇಂತಹ ರೈತರ ಬದುಕು ಹತ್ತು ಹಲವು ಗಂಟುಗಳಲ್ಲಿ ಸಿಲುಕಿರುತ್ತದೆ. ಇವುಗಳನ್ನು ಸಮೀಕ್ಷಿಸುವ ಮತ್ತು ಪರಿಹಾರ ನೀಡುವ ಜವಾಬ್ದಾರಿ ಎಲ್ಲರ ಮೇಲೆಯೂ ಇದೆ. ಇದಕ್ಕಾಗಿ ಸರ್ಕಾರ ಕೈಗೊಳ್ಳುವ ಕಾರ್ಯಕ್ರಮ ಯೋಜನೆಗಳನ್ನು ರೈತರಿಗೆ ಸಾರ್ಥಕ ಬಳಕೆಯಾಗುವಂತೆ ಮಾಡಬೇಕು. ಸಣ್ಣ ರೈತರಿಗೆ ಬಹು ಉಪಯೋಗಕಾರಿಯಾದ ಒಂದು ಯೋಜನೆಯೇ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ, PMKMY ಎಂಬ ಈ ಯೋಜನೆಯು ಸಣ್ಣ ಮತ್ತು ಅತಿಸಣ್ಣ ರೈತರಿಗಾಗಿ ಇರುವ ಪಿಂಚಣಿ ಯೋಜನೆ ಇದಾಗಿದೆ. ಜೀವನೋಪಾಯಕ್ಕೆ ಯಾವುದೇ ಮಾರ್ಗವಿಲ್ಲದ ಮತ್ತು ಖರ್ಚುಗಳನ್ನು ನಿಭಾಯಿಸಲು ಕನಿಷ್ಠ ಅಥವಾ ಯಾವುದೇ ಉಳಿತಾಯವಿಲ್ಲದ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸುವ ಉದ್ದೇಶದಿಂದ ಸರ್ಕಾರವು 12 ಸೆಪ್ಟೆಂಬರ್ 2019 ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯನ್ನು ಪ್ರಾರಂಭಿಸಿದೆ. LIC ಅಂದರೆ ಜೀವ ವಿಮಾ ನಿಗಮವು ಈ ಪಿಂಚಣಿ ನಿಧಿಯನ್ನು ನಿರ್ವಹಿಸುತ್ತದೆ. ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಭೂ ದಾಖಲೆಗಳ ಪ್ರಕಾರ 2 ಹೆಕ್ಟೇರ್ ವರೆಗೆ ಸಾಗುವಳಿ ಭೂಮಿಯನ್ನು ಹೊಂದಿರುವ ರೈತರು ಈ ಯೋಜನೆಯ ವ್ಯಾಪ್ತಿಗೆ ಬರುತ್ತಾರೆ. ರೈತರ ವಯಸ್ಸು 18 ರಿಂದ 40 ವರ್ಷಗಳ ಒಳಗಿರಬೇಕು. ಈ ರೈತರಿಗೆ ವೃದ್ಧಾಪ್ಯದ ರಕ್ಷಣೆ ಮತ್ತು ಸಾಮಾಜಿಕ ಭದ್ರತೆ ನೀಡಲು, ಜೊತೆಗೆ ಸ್ವಲ್ಪ ಪ್ರಮಾಣದ ಆರ್ಥಿಕ ಅವಶ್ಯಕತೆಗಳನ್ನು ಪೂರೈಸಲು ಇದು ಸಹಾಯಕವಾಗಿದೆ. ದೇಶವನ್ನು ಪೋಷಿಸಲು ಶ್ರಮಿಸುವ ರೈತರು ನಿವೃತ್ತರಾದಾಗ ಅಥವಾ ಅಶಕ್ತರಾದಾಗ ಸ್ಥಿರವಾದ ಆದಾಯದ ಮೂಲವನ್ನು ಹೊಂದುವಂತೆ ಮಾಡುವುದು ಇದರ ಗುರಿಯಾಗಿದೆ. ಇದು ಆರ್ಥಿಕ ಚಿಂತೆಗಳಿಲ್ಲದೆ ಗೌರವಾನ್ವಿತ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ. ಯಾವುದೇ ಉಳಿತಾಯವನ್ನು ಹೊಂದಿರದ ಅನೇಕ ರೈತರಿಗೆ ಈ ಯೋಜನೆ ಆಶಾಕಿರಣವಾಗಿದೆ. ಈ ಯೋಜನೆಗೆ ಬರುವ ರೈತರು ಅವರ ವಯಸ್ಸಿಗೆ ತಕ್ಕಂತೆ ತಿಂಗಳಿಗೆ 55 ರೂಗಳಿಂದ 200ರವರೆಗೆ ಪಾವತಿಸಬೇಕು. ಸರ್ಕಾರವು ಸಮಾನವಂತಿಗೆಯ ಮೊತ್ತವನ್ನು ನೀಡುತ್ತದೆ. ರೈತರು ತಮ್ಮ 60ನೇ ವಯಸ್ಸಿನವರೆಗೆ ಪಾವತಿಸಿದರೆ ನಂತರ ಪ್ರತಿ ತಿಂಗಳು ರೂ 3,000 ಕನಿಷ್ಠ ಪಿಂಚಣಿ ಸಿಗುತ್ತದೆ. ಒಂದೊಮ್ಮೆ ರೈತ ಮೃತಪಟ್ಟರೆ ಅವರ ಪತ್ನಿಗೆ ಮಾತ್ರ ಶೇಕಡ 50ರಷ್ಟು ಕುಟುಂಬ ಪಿಂಚಣಿ ದೊರೆಯುತ್ತದೆ. ಈ ಉಪಕ್ರಮವು ರೈತರ ಸಂಧ್ಯಾಕಾಲದಲ್ಲಿ ಆರ್ಥಿಕ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಅವರ ಅಗತ್ಯಗಳನ್ನು ಪೂರೈಸಲು ಸ್ಥಿರವಾದ ಆದಾಯವನ್ನು ಒದಗಿಸುತ್ತದೆ. ಈ ಯೋಜನೆಯು ರೈತರ ಆರ್ಥಿಕ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಜೊತೆಗೆ ಅನೇಕ ವೈಶಿಷ್ಟ್ಯತೆಗಳನ್ನು ಹೊಂದಿದೆ. ಈ ಯೋಜನೆಯು ಸ್ವಯಂ ಪ್ರೇರಿತ ಯೋಜನೆಯಾಗಿದ್ದು ರೈತರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ನೋಂದಾಯಿಸಿಕೊಳ್ಳಲು ಆಯ್ಕೆ ಮಾಡಬಹುದು. ಸರ್ಕಾರವು ರೈತರಿಗೆ ಅವರು ಕಟ್ಟುವ ವಂತಿಗೆಗೆ ತಕ್ಕಂತೆ ತನ್ನ ಭಾಗವನ್ನು ನಿರ್ವಹಿಸುತ್ತದೆ. ಕಾಲಾನಂತರದಲ್ಲಿ ಅವರ ಉಳಿತಾಯವನ್ನು ದ್ವಿಗುಣಗೊಳಿಸುತ್ತದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ವೃದ್ಧಾಪ್ಯದಲ್ಲಿ ಆರ್ಥಿಕ ಸುರಕ್ಷತಾ ಜಾಲವನ್ನು ಒದಗಿಸುತ್ತದೆ. ರೈತರು ಮಾಸಿಕ 3,000 ರೂಗಳ ಪಿಂಚಣಿ ಪಡೆಯುವುದನ್ನು ಖಚಿತಪಡಿಸುತ್ತದೆ. ಇದು ಅವರ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ. ಈ ಯೋಜನೆಯು ಅತ್ಯಂತ ಕೈಗೆಟಕುವ ದರವಾಗಿದ್ದು ಮಾಸಿಕ ಕೊಡುಗೆಗಳು ರೂ 55 ಪ್ರಾರಂಭವಾಗುತ್ತದೆ ಮತ್ತು ಇದು ವಯಸ್ಸನ್ನು ಅವಲಂಬಿಸಿರುವುದರಿಂದ ಹೆಚ್ಚಿನ ಆರ್ಥಿಕ ಹೊರೆ ಎಂದೆನಿಸುವುದಿಲ್ಲ. ಇದು ರೈತರಲ್ಲಿ ಆರ್ಥಿಕ ಸ್ವಾತಂತ್ರ್ಯವನ್ನು ಉತ್ತೇಜಿಸುತ್ತದೆ. ಅವರು ಕೆಲಸ ಮಾಡುವುದನ್ನು ನಿಲ್ಲಿಸಿದ ನಂತರ ಇತರರ ಮೇಲೆ

0: ಅವಲಂಬಿತವಾಗುವುದನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ರೈತನ ಸ್ವಾವಲಂಬಿ ನಿಲುವನ್ನು ಉತ್ತೇಜಿಸುತ್ತದೆ. ಒಬ್ಬ ರೈತ 60 ವರ್ಷಕ್ಕಿಂತ ಮೊದಲು ನಿಧನರಾದರೆ ಅವರ ಪತ್ನಿಯು ಯೋಜನೆಗೆ ಕೊಡುಗೆ ನೀಡುವುದನ್ನು ಮುಂದುವರೆಸಬಹುದು ಅಥವಾ ಕಡಿಮೆ ಪಿಂಚಣಿ ಪಡೆಯಲು ಅರ್ಹರಾಗಿರುತ್ತಾರೆ. ಈ ಯೋಜನೆಯ ಆನ್ಲೈನ್ ನೋಂದಣಿ ಪ್ರಕ್ರಿಯೆಯು ಸರಳ ಮತ್ತು ಅನುಕೂಲಕರವಾಗಿದ್ದು ದೇಶದಾದ್ಯಂತ ಸಾಮಾನ್ಯ ಸೇವಾ ಕೇಂದ್ರಗಳ ಮೂಲಕ ರೈತರು ದಾಖಲಾಗಲು ಅನುವು ಮಾಡಿಕೊಡುತ್ತದೆ. ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ರೈತರು ಉಳಿತಾಯ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡ್ ಅನ್ನು ಹೊಂದಿರಬೇಕು. ಈ ಯೋಜನೆಯು ಎಲ್ಲ ಅರ್ಹ ರೈತರಿಗೆ ಮುಕ್ತವಾಗಿದ್ದು ಭಾರತದ ರೈತ ಸಮುದಾಯದ ದೊಡ್ಡ ಭಾಗವು ಈ ಉಪಕ್ರಮದಿಂದ ಪ್ರಯೋಜನ ಪಡೆಯಬಹುದು ಎಂದು ಖಚಿತಪಡಿಸುತ್ತದೆ. ಆನ್ಲೈನ್ ನೋಂದಣಿ ಪ್ರಕ್ರಿಯೆಯಲ್ಲಿ ರೈತರ ಡೇಟಾವನ್ನು ದಾಖಲಿಸಲಾಗಿದೆ ಮತ್ತು ಅವರಿಗೆ ಪಿಂಚಣಿ ಕಾರ್ಡ್ ಒದಗಿಸಲಾಗಿದೆ ಎಂದು ಖಚಿತಪಡಿಸುತ್ತದೆ. ಆಫ್ಲೈನ್ ನೋಂದಣಿಗೂ ಆದ್ಯತೆ ನೀಡುವವರು ರಾಜ್ಯ ಕೃಷಿ ಕಚೇರಿಗೆ ಭೇಟಿ ನೀಡಬಹುದು. ಅಲ್ಲಿ ಅಧಿಕೃತ ಸಿಬ್ಬಂದಿ ಅರ್ಜಿ ಪ್ರಕ್ರಿಯೆಯ ಮೂಲಕ ಅವರಿಗೆ ಮಾರ್ಗದರ್ಶನ ನೀಡುತ್ತಾರೆ. ಅನುಮೋದನೆ ಪಡೆದ ನಂತರ ರೈತರು ಸುರಕ್ಷಿತ ಭವಿಷ್ಯವನ್ನು ಖಚಿತಪಡಿಸಿಕೊಳ್ಳಲು ಯೋಜನೆಗೆ ಕೊಡುಗೆ ನೀಡಲು ಪ್ರಾರಂಭಿಸಬಹುದು. 18 ವರ್ಷ ವಯಸ್ಸಿನವರಿಗೆ 55 ರೂನಿಂದ ಪ್ರಾರಂಭ. ರೈತರು ದಾಖಲಾತಿಯಲ್ಲಿ ಹಿರಿಯರಾಗಿದ್ದಷ್ಟೂ ಅವರ ಮಾಸಿಕ ಕೊಡುಗೆ ಹೆಚ್ಚಾಗುತ್ತದೆ. 40 ವರ್ಷ ವಯಸ್ಸಿನ ರೈತರಿಗೆ ತಿಂಗಳಿಗೆ ಗರಿಷ್ಠ 200 ರೂಗಳು. ಒಟ್ಟಾರೆ ಈ ಯೋಜನೆಯು ಕೈಗೆಟುಕುವಿಕೆ ಮತ್ತು ಆರ್ಥಿಕ ಭದ್ರತೆ ಎರಡನ್ನೂ ಖಾತ್ರಿಪಡಿಸುವ ಸಮತೋಲಿತ ಯೋಜನೆಯಾಗಿದ್ದು ರೈತನ ಮೊಗದಲ್ಲಿ ಮಂದಹಾಸ ಮೂಡಿಸುತ್ತದೆ. ಈ ಯೋಜನೆಯು ಎಲ್ಲರನ್ನೂ ಒಳಗೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದ್ದರೂ ಕೆಲವು ಗುಂಪುಗಳು ಭಾಗವಹಿಸಲು ಅರ್ಹರಲ್ಲ. 2 ಹೆಕ್ಟೇರ್ಗಿಂತ ಹೆಚ್ಚು ಭೂಮಿ ಹೊಂದಿರುವ ರೈತರನ್ನು ಈ ಯೋಜನೆಯಿಂದ ಹೊರಗಿಡಲಾಗಿದೆ. ಏಕೆಂದರೆ ಇದು ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ಗುರಿಯಾಗಿರಿಸಿಕೊಂಡಿದೆ. ಹೆಚ್ಚುವರಿಯಾಗಿ ಇತರ ಸರ್ಕಾರಿ ಯೋಜನೆಗಳಿಂದ ಈಗಾಗಲೇ ಪಿಂಚಣಿ ಪಡೆಯುತ್ತಿರುವ ರೈತರು ಅರ್ಜಿ ಸಲ್ಲಿಸಲು ಅರ್ಹರಲ್ಲ. ಸಾಲಗಳನ್ನು ಮರುಪಾವತಿಸದೇ ಇರುವ ಅಥವಾ ಆದಾಯ ತೆರಿಗೆದಾರರು ಎಂದು ವರ್ಗೀಕರಿಸಲ್ಪಟ್ಟ ರೈತರು ಸಹ ಈ ಯೋಜನೆಯಲ್ಲಿ ಸೇರಲು ಅನುಮತಿ ಇಲ್ಲ. ಕೊನೆಯದಾಗಿ, ಔಪಚಾರಿಕ ವಲಯಗಳಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳು ಅಥವಾ ಇತರ ಪಿಂಚಣಿ ಕಾರ್ಯಕ್ರಮಗಳಿಂದ ಒಳಗೊಳ್ಳಲ್ಪಟ್ಟ ಸರ್ಕಾರಿ ನೌಕರರು ಈ ಯೋಜನೆಯಲ್ಲಿ ಭಾಗವಹಿಸುವಂತಿಲ್ಲ.
1: ಪ್ರಧಾನಮಂತ್ರಿ ಕೃಷಿ ಮಾನ್ಧನ್ ಯೋಜನೆ ಕುರಿತು ಇದುವರೆಗೂ ತಿಳಿಸಿಕೊಟ್ಟವರು ಡಾಕ್ಟರ್ ಕೆ ಮಾಲತಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
4: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ G SSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
3: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
4: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
3: ಆಸ್ವಾದಿಸಿ,
4: ಆನಂದಿಸಿ,
3: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
5: ಶ್ರೋತೃಗಳೇ, ಗಮನಿಸಿ, ನಾಳೆ ಬೆಳಗ್ಗೆ 8:30 ಮೈಸೂರು ದಸರಾ ಎಷ್ಟೊಂದು ಸುಂದರ ವಿಶೇಷ ರೂಪಕ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮ ರಾಜ್ಯವ್ಯಾಪಿ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ತಂತ್ರಜ್ಞಾನ ಅಳವಡಿಕೆಯೊಂದಿಗೆ ಆಧುನಿಕ ಪಡೆಯಾಗಿ ಭಾರತೀಯ ವಾಯುಪಡೆ ಪರಿವರ್ತನೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೆರೆ ರಾಷ್ಟಗಳ ಪರಮಾಣು ಬೆದರಿಕೆಗಳಿಗೆ ಅಂಜುವುದಿಲ್ಲ, ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನಕ್ಕೆ ಭಾರತದಿಂದ ನೇರ ಉತ್ತರ. ರಷ್ಯಾ ಮೂಲದ ಡೀಸೆಲ್ ಆಮದು ಮೇಲಿನ ನಿರ್ಬಂಧ ಸಡಿಲಿಸಿದ ಅಮೆರಿಕ. ಸಿಜೆಪಿ ಪ್ರತಿಭಟನೆ, ಮುನ್ನೆಚ್ಚರಿಕಾ ಕ್ರಮವಾಗಿ 200ಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆದ ದೆಹಲಿ ಪೊಲೀಸ್. ಹಾಗೂ ಇದೇ 12ರಂದು ಅಹಮದಾಬಾದ್ನಲ್ಲಿ ಬ್ರಿಕ್ಸ್ ಸಾಂಪ್ರದಾಯಿಕ ಮತ್ತು ದೇಶೀಯ ಕ್ರೀಡೆಗಳ ಪ್ರದರ್ಶನ ಪಂದ್ಯಾವಳಿ ಆಯೋಜನೆ. ವಾರ್ತೆಗಳ ವಿವರ: ರಾಜಸ್ಥಾನದ ಜೋಧ್ಪುರ್ ವಾಯುಪಡೆ ನಿಲ್ದಾಣದಲ್ಲಿ ಇಂದು ನಡೆದ ತರಂಗ್ ಶಕ್ತಿ 2026 ಬಹುರಾಷ್ಟೀಯ ವಾಯುಸೇನಾ ಕವಾಯತಿನ ಪ್ರಮುಖ ಕಾರ್ಯಕ್ರಮಗಳಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಅವರು, ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ ರಾಷ್ಟೀಯ ನೀತಿಯ ಅಡಿಪಾಯವಾಗಿದೆ. ಯಾವುದೇ ದೇಶ ಸಂಕಷ್ಟದ ಸಮಯದಲ್ಲಿ ತನ್ನದೇ ಆದ ಶಸ್ತಾಸ್ತ್ರ ಮತ್ತು ತಂತ್ರಜ್ಞಾನ ಸಾಮರ್ಥ್ಯ ಹೊಂದಿಲ್ಲದಿದ್ದರೆ ಸುದೀರ್ಘ ಯುದ್ಧ ಎದುರಿಸಲು ಸಾಧ್ಯವಿಲ್ಲ. ಈ ದೃಷ್ಟಿಕೋನದಿಂದ ಭಾರತೀಯ ಸಶಸ್ತ್ರ ಪಡೆಗಳು ಮಹತ್ವದ ಕಾರ್ಯತಂತ್ರ ಪರಿವರ್ತನೆಗೆ ಒಳಪಡುತ್ತಿವೆ ಎಂದರು. ಇಂದು ಭಾರತೀಯ ವಾಯುಪಡೆ ನಿಖರ ಶಸ್ತಾಸ್ತ್ರ, ಸುಧಾರಿತ ರಾಡಾರ್ ಮತ್ತು ವಿದ್ಯುನ್ಮಾನ ವ್ಯವಸ್ಥೆಗಳೊಂದಿಗೆ ಆಧುನಿಕ ಪಡೆಯಾಗಿ ಹೊರಹೊಮ್ಮಿದೆ. ತೇಜಸ್, ರುದ್ರ, ಪ್ರಚಂಡ್ ಸೇರಿದಂತೆ ಮತ್ತಿತರ ಯುದ್ಧ ವಿಮಾನ, ಹೆಲಿಕಾಪ್ಟರ್ ಹಾಗೂ ಆಕಾಶ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆಗಳು ದೇಶದ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 12ರವರೆಗೆ ನಡೆಯುತ್ತಿರುವ ಈ ಸಮರಾಭ್ಯಾಸವು ಭಾಗವಹಿಸುತ್ತಿರುವ ವಿವಿಧ ದೇಶಗಳ ವಾಯುಪಡೆಗಳ ನಡುವೆ ಕಾರ್ಯಾಚರಣೆ ಸಹಕಾರ, ಪರಸ್ಪರ ಸಹಯೋಗ ಮತ್ತು ಸಾಮರಸ್ಯವನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದೆ. ಹದಿಹರೆಯದ ಹೆಣ್ಣು ಮಕ್ಕಳ ಆರೋಗ್ಯ, ಪೋಷಣೆ ಮತ್ತು ಸರ್ವಾಂಗೀಣ ವಿಕಸನದತ್ತ ಹೆಚ್ಚಿನ ಗಮನ ಹರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತ 2 ದಿನಗಳ ರಾಷ್ಟೀಯ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಹಿಳೆಯರ ಸುರಕ್ಷತೆ ಮತ್ತು ಸಬಲೀಕರಣಕ್ಕಾಗಿ ಮಕ್ಕಳಿಗೆ ಸೂಕ್ತವಾದ ಜಾಗೃತಿ ಪಠ್ಯಕ್ರಮಗಳನ್ನು ರೂಪಿಸುವಂತೆ ಸಲಹೆ ನೀಡಿದರು. ಸ್ಥಳೀಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಜಿಲ್ಲಾ, ನಗರಸಭೆ ಹಾಗೂ ಮಹಾನಗರ ಪಾಲಿಕೆ ಮಟ್ಟದಲ್ಲಿ ಚಿಂತನ ಶಿಬಿರ ಆಯೋಜಿಸುವಂತೆ ರಾಜ್ಯಗಳಿಗೆ ಸೂಚಿಸಿದರು. ಯಾವುದೇ ರೀತಿಯ ಭಯೋತ್ಪಾದನಾ ದಾಳಿ ಎದುರಾದರೂ ಭಾರತ ತಕ್ಕ ಪ್ರತ್ಯುತ್ತರ ನೀಡಲಿದ್ದು ನೆರೆ ರಾಷ್ಟದ ಪರಮಾಣು ಬೆದರಿಕೆಗಳಿಗೆ ಅಂಜುವುದಿಲ್ಲ ಎಂದು ಭಾರತ ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡಿದೆ. ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆ ಮಹಾಸಭೆಯ ಮೊದಲ ಸಮಿತಿ ಸಭೆಯಲ್ಲಿ, ಜಿನಿವಾದಲ್ಲಿ ನಿಶಸ್ತೀಕರಣ ಕುರಿತ ವಿಶ್ವಸಂಸ್ಥೆ ಸಮ್ಮೇಳನದ ಭಾರತದ ಕಾಯಂ ಮಿಷನ್ನ ಹಿರಿಯ ಸಲಹೆಗಾರ ಅನ್ಮೋಲ್ ಶೇರ್ ಬೇಡಿ ಮಾತನಾಡಿ, ಭಯೋತ್ಪಾದನೆಗೆ ಪ್ರಾಯೋಜಕತೆ ನೀಡುವ ಮತ್ತು ಅದರ ರೂವಾರಿಗಳನ್ನು ಭಾರತ ಒಂದೇ ರೀತಿ ಪರಿಗಣಿಸಲಿದ್ದು ಭಯೋತ್ಪಾದನೆ ವಿರುದ್ಧ ಯಾವುದೇ ರಾಜಿ ಇಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಜಾಗತಿಕ ಮಾರುಕಟ್ಟೆಯಲ್ಲಿನ ಇಂಧನ ಪೂರೈಕೆಯಲ್ಲಿ ಉಂಟಾಗಿರುವ ವ್ಯತ್ಯಯ ಮತ್ತು ಡೀಸೆಲ್ ಬೆಲೆಯಲ್ಲಿ ತೀವ್ರ ಏರಿಕೆ ಹಿನ್ನೆಲೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ನಡುವಿನ ಮಾತುಕತೆಯ ನಂತರ ಅಮೆರಿಕ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ರಷ್ಯಾ ಮೂಲದ ಡೀಸೆಲ್ ಇಂಧನದ ಮಾರಾಟ ಹಾಗೂ ಆಮದು ಮೇಲಿನ ನಿರ್ಬಂಧಗಳನ್ನು 2027 ಏಪ್ರಿಲ್ 7ರವರೆಗೆ ತಾತ್ಕಾಲಿಕವಾಗಿ ಸಡಿಲಿಸಲಾಗಿದೆ. ಕಳೆದ ರಾತ್ರಿ ಈ ಕುರಿತು ಅಧಿಕೃತ ಘೋಷಣೆ ಮಾಡಿರುವ ಅಮೆರಿಕ, ರಷ್ಯಾದ ಡೀಸೆಲ್ ಇಂಧನದ ಮಾರಾಟ, ವಿತರಣೆ ಮತ್ತು ಅಮೆರಿಕಾಗೆ ನೇರ ಆಮದು ಮಾಡಿಕೊಳ್ಳುವಿಕೆಗೆ ಸಂಬಂಧಿಸಿದ ವ್ಯವಹಾರಗಳಿಗೆ ಅನುಮತಿ ನೀಡಿ ಆದೇಶ ಹೊರಡಿಸಿದೆ. ದೆಹಲಿಯಲ್ಲಿ ಸಿಜೆಪಿ ಹಮ್ಮಿಕೊಳ್ಳಲು ಉದ್ದೇಶಿಸಿರುವ ಪ್ರತಿಭಟನೆ ಹಿನ್ನೆಲೆಯಲ್ಲಿ ದೆಹಲಿ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ಜಂತರ್ ಮಂತರ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಂದ ಸುಮಾರು 200 ಜನರನ್ನು ವಶಕ್ಕೆ ಪಡೆದಿದ್ದಾರೆ. ಸಿಜೆಪಿ ನಾಯಕ ಅಭಿಜಿತ್ ದೀಪ್ಕೆ, ಪ್ರಮುಖ ವಕ್ತಾರರಾದ ಸೌರವ್ ದಾಸ್ ಮತ್ತು ಅಶುತೋಷ್ ರಂಕ ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಮರುಕ್ಷಣವೇ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇದೇ ವೇಳೆ ಗುರ್ಗಾವ್ನಲ್ಲಿರುವ ನಿವಾಸದಲ್ಲಿದ್ದ ಸಾಮಾಜಿಕ ಜಾಲತಾಣ ಪ್ರಭಾವಿ ಧ್ರುವ್ ರಾಥಿ ಅವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ರಾಷ್ಟ ರಾಜಧಾನಿಯಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದ್ದು ದೆಹಲಿ ಗಡಿಗಳಲ್ಲಿ ವಾಹನಗಳ ತೀವ್ರ ತಪಾಸಣೆ ನಡೆಸಲಾಗುತ್ತಿದೆ. ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ. ಪ್ರತಿ ವರ್ಷ ಅಕ್ಟೋಬರ್ 10ರಂದು ಆಚರಿಸಲಾಗುವ ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು 1992ರಲ್ಲಿ ವರ್ಲ್ಡ್ ಫೆಡರೇಷನ್ ಫಾರ್ ಮೆಂಟಲ್ ಹೆಲ್ತ್ ಮೊದಲ ಬಾರಿಗೆ ಪ್ರಾರಂಭಿಸಿತು. ಮಾನಸಿಕ ಆರೋಗ್ಯ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸುವುದು ಮತ್ತು ವಿಶ್ವಾದ್ಯಂತ ಮಾನಸಿಕ ಆರೋಗ್ಯ ಸೇವೆಯನ್ನು ಬೆಂಬಲಿಸುವ ಪ್ರಯತ್ನಗಳನ್ನು ಕ್ರೋಢೀಕರಿಸುವುದು ಈ ಜಾಗತಿಕ ಆಚರಣೆಯ ಉದ್ದೇಶವಾಗಿದೆ. ಈ ದಿನದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಎಲ್ಲರಿಗೂ ಸುಲಭವಾಗಿ

0: ದೊರೆಯುವ ಕೈಗೆಟಕುವ ಹಾಗೂ ಜನಕೇಂದ್ರಿತ ಮಾನಸಿಕ ಆರೋಗ್ಯ ಸೇವೆಯನ್ನು ಒದಗಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 2025 ವಕ್ಫ್ ಸುಧಾರಣೆಗಳ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ವಕ್ಫ್ ಕಾಯ್ದೆಯ ಸೆಕ್ಷನ್ 40 ವಕ್ಫ್ ಮಂಡಳಿಗೆ ಯಾವುದೇ ಆಸ್ತಿಯನ್ನು ಸ್ವಯಂ ನಿರ್ಧಾರದ ಮೂಲಕ ವಕ್ಫ್ ಆಸ್ತಿ ಎಂದು ಘೋಷಿಸುವ ಅಧಿಕಾರವಿತ್ತು. ಇದರಿಂದಾಗಿ ನೋಂದಾಯಿತ ವಕ್ಫ್ ಆಸ್ತಿಗಳ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳ ಕಂಡುಬಂದಿತ್ತು. 2013 2.07 ಲಕ್ಷ ಇದ್ದ ಈ ಆಸ್ತಿಗಳ ಸಂಖ್ಯೆ 8.72 ಲಕ್ಷಕ್ಕೆ ತಲುಪಿದೆ. ಈ ಪೈಕಿ ಸರ್ಕಾರಿ ಸ್ವಾಮ್ಯದ 5,973 ಆಸ್ತಿಗಳು ಸೇರಿರುವುದು ಗಂಭೀರ ಚಿಂತನೆಗೆ ಕಾರಣವಾಗಿತ್ತು. ಈ ಲೋಪದೋಷಗಳನ್ನು ಸರಿಪಡಿಸಲು ಜಾರಿಗೆ ತರಲಾಗಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಉಮೀದ್ ಕಾಯ್ದೆ ಎಂದು ಕರೆಯಲಾಗುತ್ತದೆ. ಈ ಹೊಸ ಕಾಯ್ದೆ ವಕ್ಫ್ ಮಂಡಳಿಗೆ ಏಕಪಕ್ಷೀಯ ಅಧಿಕಾರ ನೀಡುತ್ತಿದ್ದ ನಿಬಂಧನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿದೆ. ಇನ್ನು ಮುಂದೆ ಸರ್ಕಾರಿ ಭೂಮಿಯ ಮೇಲಿನ ಯಾವುದೇ ಹಕ್ಕುಗಳ ಪ್ರತಿಪಾದನೆಯನ್ನು ಕಲೆಕ್ಟರ್ಗಿಂತ ಹೆಚ್ಚಿನ ಶ್ರೇಣಿಯ ಅಧಿಕಾರಿಯೊಬ್ಬರು ಕೂಲಂಕಷವಾಗಿ ಪರಿಶೀಲಿಸಬೇಕಾಗುತ್ತದೆ. ಜೊತೆಗೆ ವಕ್ಫ್ ನಿರ್ಧಾರಗಳ ವಿರುದ್ದ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿ ನೇರ ಅವಕಾಶ ಕಲ್ಪಿಸಲಾಗಿದೆ. ಈ ಕಾನೂನಾತ್ಮಕ ಸುಧಾರಣೆಗಳೊಂದಿಗೆ ಸಮಗ್ರ ಡಿಜಿಟಲೀಕರಣ ಪ್ರತಿಕ್ರಿಯೆಗಳು ಜೊತೆ ಜೊತೆಗೆ ನಡೆಯುತ್ತಿವೆ. ಮಹಾಲಯ ಅಮಾವಾಸ್ಯೆ ಸಂದರ್ಭದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭ ಕೋರಿದ್ದಾರೆ. ತಾಯಿ ದುರ್ಗಾದೇವಿಯ ಆಶೀರ್ವಾದ ಸಮಾಜದಲ್ಲಿ ಸಂತೋಷ, ಕರುಣೆ ಮತ್ತು ಹೊಸ ಭರವಸೆಯನ್ನು ತರಲಿ ಎಂದು ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ಹಾರೈಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಈ ವಿಶೇಷ ಸಂದರ್ಭದಲ್ಲಿ ಜನತೆಗೆ ಶುಭ ಹಾರೈಸಿದ್ದು ಮಹಾಲಯ ಪಿತೃಪಕ್ಷದ ಅಂತ್ಯ ಹಾಗೂ ದೇವಿ ಪಕ್ಷದ ಆರಂಭವನ್ನು ಸೂಚಿಸುತ್ತದೆ. ಆ ಮೂಲಕ ತಾಯಿ ದುರ್ಗೆಯ ಆಗಮನದ ಸೂಚಕವಾಗಿದೆ. ದೇವಿಯ ಕೃಪಾ ಕಟಾಕ್ಷದಿಂದ ಎಲ್ಲರ ಬಾಳಿನಲ್ಲಿ ಸುಖ, ಸಂತೋಷ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಹಾರೈಸಿದ್ದಾರೆ. ಯುಎಇಯ ಶಾರ್ಜಾ ಕರಾವಳಿಯಲ್ಲಿ ಕಚ್ಚಾ ತೈಲ ಹಡಗೊಂದರ ಮೇಲೆ ನಡೆದ ಡ್ರೋನ್ ದಾಳಿ ಬಳಿಕ ಪನಾಮಾ ಧ್ವಜವನ್ನು ಹೊಂದಿರುವ ಆ ಹಡಗಿನಲ್ಲಿದ್ದ ಎಲ್ಲಾ 22 ಭಾರತೀಯ ನಾವಿಕರು ಸುರಕ್ಷಿತವಾಗಿದ್ದಾರೆ ಎಂದು ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್ ಖಚಿತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು ಪರಿಸ್ಥಿತಿಯ ಮೇಲೆ ಸೂಕ್ಷ್ಮ ಗಮನವಿರಿಸಲಾಗಿದ್ದು ಭಾರತೀಯ ಸಿಬ್ಬಂದಿಯ ಸುರಕ್ಷತೆ ಖಚಿತಪಡಿಸಲು ಅಧಿಕಾರಿಗಳು ಹಡಗು ನಿರ್ವಹಣಾ ಕಂಪನಿಯೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಎಂದು ತಿಳಿಸಿದ್ದಾರೆ. ಅಹಮದಾಬಾದ್ನಲ್ಲಿ ಇದೇ 12 ಬ್ರಿಕ್ಸ್ ಸಾಂಪ್ರದಾಯಿಕ ಮತ್ತು ದೇಶೀಯ ಕ್ರೀಡೆಗಳ ಪ್ರದರ್ಶನ ಪಂದ್ಯಾವಳಿ 2026 ಆಯೋಜಿಸಲಾಗಿದ್ದು ಕ್ರೀಡಾಕೂಟವನ್ನು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯವು ಗುಜರಾತ್ ಸರ್ಕಾರದ ಸಹಯೋಗದೊಂದಿಗೆ ಕ್ರೀಡಾಕೂಟವನ್ನು ಆಯೋಜಿಸುತ್ತಿದೆ. ಈ ಪಂದ್ಯಾವಳಿಯಲ್ಲಿ ತಮ್ಮ ಸಾಂಪ್ರದಾಯಿಕ ಮತ್ತು ದೇಶೀಯ ಕ್ರೀಡಾ ಪದ್ದತಿಗಳನ್ನು ಪ್ರದರ್ಶಿಸಲು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಹಾಗೂ ಸಹಭಾಗಿ ದೇಶಗಳ ನಿಯೋಗಗಳು ಭಾಗವಹಿಸಲಿವೆ. ಕ್ರೀಡೆಯ ಮೂಲಕ ಸಾಂಸ್ಕೃತಿಕ ವಿನಿಮಯ, ಪರಂಪರೆಯ ಸಂರಕ್ಷಣೆ ಮತ್ತು ಜನರ ನಡುವಿನ ಸಹಕಾರವನ್ನು ಉತ್ತೇಜಿಸುವುದು ಕ್ರೀಡಾಕೂಟದ ಮುಖ್ಯ ಉದ್ದೇಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮದ ಜೊತೆಗೆ ಆಗಮಿಸುವ ವಿದೇಶಿ ನಿಯೋಗಗಳೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲು ಯೋಜಿಸಲಾಗಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ತಂತ್ರಜ್ಞಾನ ಅಳವಡಿಕೆಯೊಂದಿಗೆ ಆಧುನಿಕ ಪಡೆಯಾಗಿ ಭಾರತೀಯ ವಾಯುಪಡೆ ಪರಿವರ್ತನೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೆರೆ ರಾಷ್ಟಗಳ ಪರಮಾಣು ಬೆದರಿಕೆಗಳಿಗೆ ಅಂಜುವುದಿಲ್ಲ, ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನಕ್ಕೆ ಭಾರತದಿಂದ ನೇರ ಉತ್ತರ. ರಷ್ಯಾ ಮೂಲದ ಡೀಸೆಲ್ ಆಮದು ಮೇಲಿನ ನಿರ್ಬಂಧ ಸಡಿಲಿಸಿದ ಅಮೆರಿಕ. ಸಿಜೆಪಿ ಪ್ರತಿಭಟನೆ, ಮುನ್ನೆಚ್ಚರಿಕಾ ಕ್ರಮವಾಗಿ 200 ಹೆಚ್ಚು ಜನರನ್ನು ವಶಕ್ಕೆ ಪಡೆದ ದೆಹಲಿ ಪೊಲೀಸ್. ಹಾಗೂ ಇದೇ 12 ಅಹಮದಾಬಾದ್ನಲ್ಲಿ ಬ್ರಿಕ್ಸ್ ಸಾಂಪ್ರದಾಯಿಕ ಮತ್ತು ದೇಶೀಯ ಕ್ರೀಡೆಗಳ ಪ್ರದರ್ಶನ ಪಂದ್ಯಾವಳಿ ಆಯೋಜನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 1:27. ಈಗ ಒಂದೆರಡು ಭಾವಗೀತೆಗಳು. ಮೊದಲಿಗೆ ಸಿ ಅಶ್ವಥ್ ಅವರು ಹಾಡಿರುವ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆ ಯಾವುದೀ ಪ್ರವಾಹವೋ.

ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಈಗ ಕೇಳಿ, ಜಯಶ್ರೀ ಮುಕುಂದ್ ಅವರ ರಚನೆಯ ಗೀತೆ, ಇಂದ್ರಾಣಿ ಅನಂತರಾಮ್ ಅವರ ಸ್ವರದಲ್ಲಿ, ನೀ ನನ್ನ ತನು ಮನದೀ.

0: ಭಾವಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 MHz.
1: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:30 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
2: ಆತ್ಮೀಯ ಕೇಳುಗರೆ, ಹಾಡನ್ನು ಕೇಳಿ ಬಹುಮಾನ ಗೆಲ್ಲಿ.
3: ಇನ್ನು ಮುಂದೆ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ
2: ಓಲ್ಡ್ ಈಸ್ ಗೋಲ್ಡ್, ಮುಳಿಯ ಬಂಗಾರದಂತ ಹಾಡುಗಳು.
3: ಹಾಡು ಕೇಳುವುದರೊಂದಿಗೆ ಕೇಳುವ ಪ್ರಶ್ನೆಗೆ ಸರಿ ಉತ್ತರ ಕಳುಹಿಸಿ
2: ಬಹುಮಾನ ಗಳಿಸುವ ಅವಕಾಶ ನಿಮ್ಮದಾಗಿಸಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು
4: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 MHz ನಲ್ಲಿ.
5: ನಿರೀಕ್ಷಿಸಿ, ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಈ ಸರಣಿಯಲ್ಲಿ ಕಣ್ಣಿನ ಆರೋಗ್ಯದ ಬಗ್ಗೆ ಸಂದರ್ಶನ ಪ್ರಸಾರ ಆಗುತ್ತೆ. ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಮಂಗಳವಾರ ಬೆಳಗ್ಗೆ 8:35 ಆರೋಗ್ಯ ಸಂಚಿಕೆ. ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ನಿರೀಕ್ಷಿಸಿ ಆರೋಗ್ಯ ಸಂಚಿಕೆ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. ಕೆಳಗುರೆ, 2026 ನವರಾತ್ರಿ ಹಬ್ಬವು ಆಶ್ವಾಯುಜ ಮಾಸದ ಮೊದಲನೇ ಹಬ್ಬವಾಗಿದ್ದು, 2026 ನವರಾತ್ರಿ ಅಕ್ಟೋಬರ್ 11 ಭಾನುವಾರದಂದು ಘಟಸ್ಥಾಪನೆಯೊಂದಿಗೆ ಪ್ರಾರಂಭ ಆಗ್ತಾ ಇದೆ. 9 ದಿನಗಳು ಆಚರಿಸಲಾಗುವ ಈ ನವರಾತ್ರಿ ಹಬ್ಬದ ಪ್ರತಿಯೊಂದು ದಿನವೂ ದುರ್ಗಾದೇವಿಯ 9 ರೂಪಗಳನ್ನು ಪೂಜಿಸಲಾಗುತ್ತೆ. ದುರ್ಗಾದೇವಿಯ 9 ರೂಪಗಳು ಯಾವ್ಯಾವು ಅಂದರೆ, ಭಾರತದಾದ್ಯಂತ ಆಚರಿಸಲಾಗುವ ಈ ಪ್ರಮುಖ ಹಬ್ಬ ದೇಶದ ಬಹುತೇಕ ಭಾಗಗಳಲ್ಲಿ ಆದಿಶಕ್ತಿಯ ರೂಪದಲ್ಲಿ ಪೂಜೆ ಮಾಡಲಾಗುತ್ತೆ. ಆದಿಶಕ್ತಿಯ ಅವತಾರವಾದ ದುರ್ಗಾದೇವಿಯ ಗೌರವಾರ್ಥವಾಗಿ ಆಚರಣೆ ಮಾಡುವ ಈ ನವರಾತ್ರಿಗಳು 9 ದಿನಗಳು ದೇವಿಯ 9 ರೂಪಗಳಾದ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ ಮತ್ತು ದುರ್ಗಾದೇವಿಯ ಆರಾಧನೆಗೆ ಮೀಸಲಾಗಿದೆ. ದುರ್ಗಾದೇವಿಯ ಈ ಪ್ರತಿಯೊಂದು ರೂಪವು ಜೀವನದ ವಿಭಿನ್ನ ಹಂತವನ್ನು ಪ್ರತಿನಿಧಿಸುತ್ತದೆ ಮತ್ತು ಧೈರ್ಯ, ಬುದ್ಧಿವಂತಿಕೆ ಹಾಗೂ ಪ್ರೀತಿಯ ಬಗ್ಗೆ ನಮಗೆ

ಪ್ರಮುಖ ಪಾಠಗಳನ್ನು ಕಲಿಸುತ್ತೆ. ದುರ್ಗಾದೇವಿಯು ಕೇವಲ ಶಕ್ತಿ ಮತ್ತು ರಕ್ಷಣೆಯ ಸಂಕೇತವಲ್ಲ, ಬದಲಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಾಗುವ ಆಧ್ಯಾತ್ಮಿಕ ಪಯಣವನ್ನು ಆಕೆ ಪ್ರತಿನಿಧಿಸುತ್ತಾ ಆಕೆಯ 9 ರೂಪಗಳನ್ನು ಆಚರಿಸುವ ನವರಾತ್ರಿಯು ಜೀವನದ ಈ ಹಂತಗಳ ಬಗ್ಗೆ ಚಿಂತಿಸಲು ಮತ್ತು ಪ್ರತಿಯೊಂದು ಹಂತವು ತನ್ನದೇ ಆದ ವಿಭಿನ್ನ ಪಾಠಗಳನ್ನು ಹೇಗೆ ತರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಮಯವಾಗಿದೆ.

ಕೇಳುಗರೆ, ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ. ಇತ್ತೀಚಿನ ವರ್ಷಗಳಲ್ಲಿ ಮಾನಸಿಕ ಆರೋಗ್ಯ ಸಮಸ್ಯೆಗಳ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ವಿಶೇಷವಾಗಿ COVID-19 ಸಾಂಕ್ರಾಮಿಕ ರೋಗದ ನಂತರ ಈ ಅಪಾಯವು ಇನ್ನೂ ವೇಗವಾಗಿ ಹೆಚ್ಚಿದೆ ಎಂದು ವೈದ್ಯರು ಹೇಳುತ್ತಾರೆ. ಅದರಲ್ಲೂ ದೀರ್ಘಕಾಲದ ಮಾನಸಿಕ ಒತ್ತಡ ಹೃದಯದ ಆರೋಗ್ಯದ ಮೇಲೂ ಪರಿಣಾಮವನ್ನು ಬೀರಬಹುದು ಎನ್ನುತ್ತಾರೆ ವೈದ್ಯರುಗಳು. ಜಾಗತಿಕವಾಗಿ ವೇಗವಾಗಿ ಹೆಚ್ಚುತ್ತಿರುವ ಮಾನಸಿಕ ಆರೋಗ್ಯ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡಲು ಹಾಗೂ ಅವುಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಮತ್ತು ಶಿಕ್ಷಣ ನೀಡಲು ಪ್ರತಿ ವರ್ಷ October 10 ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಇದಕ್ಕೆ ಮುಖ್ಯ ಕಾರಣ, ಇಂದಿನ ದಿನಗಳಲ್ಲಿ ಮಾನಸಿಕ ಆರೋಗ್ಯವು ಕೇವಲ ಒಬ್ಬ ವ್ಯಕ್ತಿಯ ಸಮಸ್ಯೆಯಲ್ಲ, ಅದು ಇಡೀ ಸಮಾಜದ ಸ್ವಾಸ್ಥ್ಯಕ್ಕೆ ಸಂಬಂಧಿಸಿದಾಗಿದೆ. ಅದರಲ್ಲೂ ದೀರ್ಘಕಾಲದ ಮಾನಸಿಕ ಒತ್ತಡ ಮತ್ತು ಖಿನ್ನತೆಯು ದೇಹದ ಒತ್ತಡದ ಪ್ರತಿಕ್ರಿಯೆಯ ಮೇಲೆ ಪರಿಣಾಮವನ್ನು ಬೀರಬಹುದು. ಮಾನಸಿಕ ಮತ್ತು ದೈಹಿಕ ಯೋಗಕ್ಷೇಮಗಳು ಪರಸ್ಪರ ಸಂಬಂಧವನ್ನು ಹೊಂದಿವೆ. ದೀರ್ಘಕಾಲದ ಮಾನಸಿಕ ಒತ್ತಡವು ಹೃದಯದ ಆರೋಗ್ಯದ ಮೇಲೂ ಪರಿಣಾಮವನ್ನು ಬೀರಬಹುದು. ನಿರಂತರ ಒತ್ತಡ ಮತ್ತು ಆತಂಕವು ದೇಹದ ಒತ್ತಡದ ಪ್ರತಿಕ್ರಿಯೆಯನ್ನು ಸಕ್ರಿಯಗೊಳಿಸಿ ಹೃದಯ ಬಡಿತ ಮತ್ತು ರಕ್ತದೊತ್ತಡವನ್ನು ಹೆಚ್ಚಿಸಬಹುದು. ಇತರ ಅಪಾಯಕಾರಿ ಅಂಶಗಳೊಂದಿಗೆ ಸೇರಿ ಇದು ಹೃದ್ರೋಗದ ಅಪಾಯವನ್ನು ಹೆಚ್ಚಿಸಬಹುದು. ಇದಲ್ಲದೆ ಖಿನ್ನತೆಯಿಂದ ಬಳಲುತ್ತಿರುವ ಹೃದಯ ಸಂಬಂಧಿ ಸಮಸ್ಯೆಗಳ ಅಪಾಯ ಹೆಚ್ಚಿರಬಹುದು ಎನ್ನಲಾಗಿದೆ. ಖಿನ್ನತೆಯುಳ್ಳ ಕೆಲವರಿಗೆ ನಿಯಮಿತವಾಗಿ ವ್ಯಾಯಾಮ ಮಾಡುವುದು, ಆರೋಗ್ಯಕರ ಆಹಾರ ಸೇವಿಸುವುದು, ಸಾಕಷ್ಟು ನಿದ್ರೆ ಮಾಡುವುದು ಮತ್ತು ವೈದ್ಯರು ಸೂಚಿಸಿದ ಔಷಧಿಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಳುವಂತಹ ಆರೋಗ್ಯಕರ ಅಭ್ಯಾಸಗಳನ್ನು ಪಾಲಿಸುವುದು ಕಷ್ಟ ಆಗಬಹುದು. ಹೃದಯದ ಆರೋಗ್ಯದ ಜೊತೆಗೆ ದೀರ್ಘಕಾಲದ ಒತ್ತಡವು ಜೀರ್ಣಕ್ರಿಯೆ, ರೋಗ ನಿರೋಧಕ ವ್ಯವಸ್ಥೆ ಮತ್ತು ರಕ್ತದಲ್ಲಿನ ಗ್ಲೂಕೋಸ್ ನಿಯಂತ್ರಣದ ಮೇಲೂ ಪರಿಣಾಮ ಬೀರಬಹುದು. ಆದರೆ ಖಿನ್ನತೆ ಅಥವಾ ಒತ್ತಡವಿರುವ ಪ್ರತಿಯೊಬ್ಬರಲ್ಲೂ ಇಂತಹ ಪರಿಣಾಮಗಳು ಉಂಟಾಗುತ್ತವೆ ಎಂದರ್ಥವಲ್ಲ. ಹೃದಯ ಸಂಬಂಧಿ ಸಮಸ್ಯೆಗಳ ಆರೈಕೆಯಲ್ಲಿ ಮಾನಸಿಕ ಆರೋಗ್ಯಕ್ಕೂ ಸೂಕ್ತ ಗಮನ ನೀಡಬೇಕು. ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅಗತ್ಯವಿದ್ದಾಗ ವೃತ್ತಿಪರರ ನೆರವು ಪಡೆಯುವುದು, ದೈಹಿಕವಾಗಿ ಸಕ್ರಿಯರಾಗಿರುವುದು, ಸಾಕಷ್ಟು ನಿದ್ರೆ ಮಾಡುವುದು ಮತ್ತು ಕುಟುಂಬದವರು ಹಾಗೂ ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿಕೊಂಡು ಅವರೊಂದಿಗೆ ಸಂತೋಷದಿಂದ ಇರುವುದು ಮುಖ್ಯವಾಗಿದೆ. ಎದೆ ನೋವು, ಉಸಿರಾಟದ ತೊಂದರೆ ಅಥವಾ ಮೂರ್ಛೆ ಹೋಗುವಂತಹ ಲಕ್ಷಣಗಳನ್ನು ಆತಂಕದ ಪರಿಣಾಮವೆಂದು ನಿರ್ಲಕ್ಷಿಸಬಾರದು. ಇಂತಹ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯರ ನೆರವನ್ನು ಪಡೆಯಬೇಕು ಎನ್ನಲಾಗಿದೆ.

ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಕೇಳ್ತಾ ಇದ್ದೀರಾ. ಆತ್ಮೀಯ ಕೇಳುಗರೆ, ಇಂದು ಅಕ್ಟೋಬರ್ 10 ಡಾಕ್ಟರ್ ಕೋಟಾ ಶಿವರಾಮ ಕಾರಂತರ ಜನ್ಮದಿನ. 1902 ಅಕ್ಟೋಬರ್ 10 ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜ ಕಾದಂಬರಿಕಾರ, ನಾಟಕಕಾರ, ಯಕ್ಷಗಾನ ಕಲಾವಿದ ಮತ್ತು ಪರಿಸರ ಹೋರಾಟಗಾರ. ಇವರನ್ನು ಇತಿಹಾಸಕಾರ ರಾಮಚಂದ್ರ ಗುಹಾ ಅವರು ಆಧುನಿಕ ಭಾರತದ ರವೀಂದ್ರನಾಥ್ ಟ್ಯಾಗೋರ್ ಎಂದು ಬಣ್ಣಿಸಿದ್ದಾರೆ. ಇವರ ಜನ್ಮದಿನ ಇಂದು 10 ಅಕ್ಟೋಬರ್ 1902 ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ತಾಯಿ ಶೇಷ ಕಾರಂತ ಮತ್ತು ಲಕ್ಷ್ಮ ಅವರ ಮಗನಾಗಿ ಜನಿಸುತ್ತಾರೆ. ಕುಂದಾಪುರ ಮತ್ತು ಮಂಗಳೂರಿನಲ್ಲಿ ವ್ಯಾಸಂಗ, ಗಾಂಧೀಜಿಯವರ ಅಸಹಕಾರ ಚಳುವಳಿಯಿಂದ ಪ್ರಭಾವಿತರಾಗಿ 1920 ಓದನ್ನು ಮಧ್ಯದಲ್ಲೇ ತ್ಯಜಿಸ್ತಾರೆ. ಕಾರಂತರು ತಮ್ಮ ಜೀವಿತಾವಧಿಯಲ್ಲಿ ಸುಮಾರು 427 ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಕಾದಂಬರಿಗಳು 47, ಮರಳಿ ಮಣ್ಣಿಗೆ ಪ್ರಮುಖ ಕೃತಿಗಳು ಮರಳಿ ಮಣ್ಣಿಗೆ, ಮುಕ್ಕಜ್ಜಿಯ ಕನಸುಗಳು, ಪೆಟ್ಟದ ಜೀವ, ಚೋಮನ ದುಡಿ, ಅಳಿದ ಮೇಲೆ ಮೈ ಮನಗಳ ಸುಳಿಯಲ್ಲಿ ಹೀಗೆ. ನಾಟಕಗಳು, ಕವನಗಳು, ಮಕ್ಕಳ ಸಾಹಿತ್ಯ, ವಿಜ್ಞಾನ ಸಾಹಿತ್ಯ ಮತ್ತು 9 ವಿಶ್ವಕೋಶಗಳನ್ನು ರಚಿಸಿದ್ದಾರೆ. 1978 ಮೂಕಜ್ಜಿಯ ಕನಸುಗಳು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಭಾರತ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ ಪಡೆದಿದ್ದರು. ನಂತರ ತುರ್ತು ಪರಿಸ್ಥಿತಿಯ ವಿರೋಧವಾಗಿ ಅದನ್ನು ಹಿಂದಿರುಗಿಸ್ತಾರೆ. ಇತರ ಪ್ರಶಸ್ತಿಗಳಾದ ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ಮತ್ತು 8 ಗೌರವ ಡಾಕ್ಟರೇಟ್ಗಳನ್ನು ಪಡೆದಿದ್ದಾರೆ. ಯಕ್ಷಗಾನ ಕಲೆಗೆ ಹೊಸ ಆಯಾಮ ನೀಡಲು ಪ್ರಯೋಗಗಳನ್ನು ನಡೆಸುತ್ತಾರೆ ಮತ್ತು ಈ ಕುರಿತು ಗ್ರಂಥಗಳನ್ನು ರಚಿಸಿದ್ದರು. ಪರಿಸರ ಸಂರಕ್ಷಣೆ ಮತ್ತು ಪರಮಾಣು ಶಕ್ತಿ ವಿರುದ್ಧದ ಹೋರಾಟಗಳಲ್ಲೂ ಶಿವರಾಮ ಕಾರಂತರು ಸಕ್ರಿಯವಾಗಿ ಭಾಗವಹಿಸಿದ್ದರು.

ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಕೇಳ್ತಾ ಇದ್ದೀರಾ. ಆತ್ಮೀಯ ಕೇಳುಗರೆ, ಅಕ್ಟೋಬರ್ 10ರಂದು ಭಾರತದಲ್ಲಿ ರಾಷ್ಟ್ರೀಯ ಅಂಚೆ ದಿನವನ್ನು ಆಚರಣೆ ಮಾಡಲಾಗುತ್ತೆ. ವಿಶ್ವ ಅಂಚೆ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 9ರಂದು ಆಚರಿಸಲಾಗುತ್ತೆ. ಹಾಗೆಯೇ ರಾಷ್ಟ್ರೀಯ ಅಂಚೆ ದಿನವನ್ನು ಅಕ್ಟೋಬರ್ 10ರಂದು ಆಚರಣೆ ಮಾಡಲಾಗುತ್ತೆ. ಜನರನ್ನು ಸಂಪರ್ಕಿಸುವಲ್ಲಿ, ಸಂವಹನ ಮತ್ತು ಪತ್ರ ವ್ಯವಹಾರದಲ್ಲಿ ಅಂಚೆ ಸೇವೆಯು ವಹಿಸುವ ಪ್ರಮುಖ ಪಾತ್ರವನ್ನು ಗುರುತಿಸಲು ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಭಾರತೀಯ ಅಂಚೆ ಇಲಾಖೆಯು ಸುಮಾರು 155,000 ಹೆಚ್ಚು ಅಂಚೆ ಕಚೇರಿಗಳನ್ನು ಹೊಂದಿದ್ದು, ಜಗತ್ತಿನಲ್ಲಿಯೇ ಅತ್ಯಂತ ವಿಸ್ತಾರವಾದ ಅಂಚೆ ಜಾಲವನ್ನು ಹೊಂದಿರುವ ದೇಶ ಎನಿಸಿಕೊಂಡಿದೆ. ಕೇವಲ ಪತ್ರಗಳನ್ನು ತಲುಪಿಸುವುದಷ್ಟೇ ಅಲ್ಲದೆ, ಸಣ್ಣ ಉಳಿತಾಯ ಯೋಜನೆಗಳು, ಅಂಚೆ ಜೀವ ವಿಮೆ, ಗ್ರಾಮೀಣ ಅಂಚೆ ಜೀವ ವಿಮೆ ಮತ್ತು ಬಿಲ್ ಸಂಗ್ರಹಣೆಯಂತಹ ಚಿಲ್ಲರೆ ಸೇವೆಗಳನ್ನು ಸಹ ನೀಡ್ತಾ ಬಂದಿದೆ. ಅಕ್ಟೋಬರ್ 9ರಂದು ವಿಶ್ವ ಅಂಚೆ ದಿನದೊಂದಿಗೆ ಪ್ರಾರಂಭವಾಗಿ ಅಕ್ಟೋಬರ್ 15ರವರೆಗೆ ರಾಷ್ಟ್ರೀಯ ಅಂಚೆ ಸಪ್ತಾಹವನ್ನು ಆಚರಣೆ ಮಾಡಲಾಗ್ತಾ ಇದೆ ಅಂಚೆ ಕಚೇರಿಯ ಮೂಲಕ.

0: ಇದುವರೆಗೆ ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಈಗ ಸಮಯ 2 ಗಂಟೆ. ಇನ್ನು ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ. ಇದೀಗ

0: ಶಾಲಾ ಕಾಲೇಜುಗಳಿಂದ ಹಿಡಿದು ಕಚೇರಿಗಳವರೆಗೆ ಪ್ರತಿ ಹಂತದಲ್ಲೂ ಮಾನಸಿಕ ಸ್ವಾಸ್ಥ್ಯವನ್ನು ಮುಕ್ತವಾಗಿ ಚರ್ಚಿಸುವ ಸೌಹಾರ್ದಯುತ ವಾತಾವರಣ ನಿರ್ಮಿಸಲು ಒಟ್ಟಾಗಿ ಶ್ರಮಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಸಂದೇಶ ನೀಡಿರುವ ಅವರು, ದೈಹಿಕ ಆರೋಗ್ಯಕ್ಕೆ ಕೊಡುವಷ್ಟೇ ಆದ್ಯತೆಯನ್ನು ಮನಸ್ಸಿನ ನೆಮ್ಮದಿ ಮತ್ತು ಸಮತೋಲನಕ್ಕೂ ನೀಡಬೇಕಾದ ಅಗತ್ಯತೆ ಹಿಂದೆಂದಿಗಿಂತಲೂ ಇಂದು ಹೆಚ್ಚಾಗಿದೆ. ವೇಗದ ಬದುಕಿನ ಸ್ಪರ್ಧೆ, ಜವಾಬ್ದಾರಿಗಳು ಮತ್ತು ನಿರೀಕ್ಷೆಗಳು ಪ್ರತಿಯೊಬ್ಬರ ಮೇಲೂ ಅಗಾಧ ಒತ್ತಡವನ್ನು ಹೇರುತ್ತಿದೆ ಎಂದು ತಿಳಿಸಿದ್ದಾರೆ. ಮನಸ್ಸಿನ ತೊಳಲಾಟ, ದಣಿವು ಅಥವಾ ಆತಂಕ ಯಾವುದೇ ದೌರ್ಬಲ್ಯದ ಸಂಕೇತವಲ್ಲ. ಸಹಾಯ ಕೇಳುವುದು ಮತ್ತು ಸಮಾಲೋಚನೆ ಪಡೆಯುವುದು ಆತ್ಮಸ್ಥೈರ್ಯದ ಲಕ್ಷಣ. ಈ ನಿಟ್ಟಿನಲ್ಲಿ ಒತ್ತಡ ಮುಕ್ತ ಸೌಹಾರ್ದಯುತ ವಾತಾವರಣ ನಿರ್ಮಿಸಲು ಮುಂದಾಗಬೇಕು ಎಂದು ಮುಖ್ಯಮಂತ್ರಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಕರೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ ಅಭಿಯಾನದ ಭಾಗವಾಗಿ ಸ್ವಚ್ಛತಾ ಹಿ ಸೇವಾ 2026 ಕಾರ್ಯಕ್ರಮದ ಅಡಿಯಲ್ಲಿ ಬೆಂಗಳೂರಿನಲ್ಲಿರುವ ಕರ್ನಾಟಕ ಹೈಕೋರ್ಟ್ ಆವರಣದಲ್ಲಿ ವಿಶೇಷ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಭಾರತ ಸರ್ಕಾರದ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಕಾನೂನು ವ್ಯವಹಾರಗಳ ವಿಭಾಗ ಹಾಗೂ ಕರ್ನಾಟಕ ಹೈಕೋರ್ಟ್ನಲ್ಲಿರುವ ಭಾರತದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಅವರ ಕಚೇರಿ ವತಿಯಿಂದ ಈ ಶ್ರಮದಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಸೂರಜ್ ಗೋವಿಂದ್ ರಾಜ್ ಹಾಗೂ ಎಚ್ ಶಾಂತಿಭೂಷಣ್ ಅವರು ಭಾಗವಹಿಸಿ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿದರು. ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆ ಅರವಿಂದ್ ಕಾಮತ್ ಅವರು ಅಭಿಯಾನದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಅಭಿಯಾನದಲ್ಲಿ ಸುಮಾರು 40 ಹೆಚ್ಚು ವಕೀಲರು, ನೌಕರರು ಹಾಗೂ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಭಾರತದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆ ಅರವಿಂದ್ ಕಾಮತ್, ಪರಿಸರದ ನೈರ್ಮಲ್ಯ ಕೇವಲ ಭೌತಿಕ ಸ್ವಚ್ಛತೆಗೆ ಸೀಮಿತವಾಗಿರದೆ ಮನಸ್ಸಿನ ನೈರ್ಮಲ್ಯಕ್ಕೂ ನೇರ ಸಂಬಂಧ ಹೊಂದಿದೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ಷೇತ್ರ ಹಾಗೂ ಸುತ್ತಮುತ್ತಲಿನ ಪರಿಸರ ಶುಚಿಯಾಗಿದ್ದಾಗ ಮಾತ್ರ ವ್ಯಕ್ತಿಯ ಆಲೋಚನೆಗಳಲ್ಲಿ ಸ್ಪಷ್ಟತೆ ದೊರೆಯುತ್ತದೆ ಮತ್ತು ಇದು ವಕೀಲಿ ವೃತ್ತಿಯಲ್ಲಿ ನಿಖರ ವಿಚಾರ ಮಂಡನೆಗೆ ಸಹಕಾರಿಯಾಗುತ್ತದೆ ಎಂದು ವಿವರಿಸಿದರು. ಅಸೂಯೆ, ಅನಾರೋಗ್ಯಕರ ಸ್ಪರ್ಧೆಯಂತಹ ನಕಾರಾತ್ಮಕ ಆಲೋಚನೆಗಳಿಂದ ಮುಕ್ತವಾದ ಮಾನಸಿಕ ಸ್ವಚ್ಛತೆಯು ಪ್ರತಿಯೊಬ್ಬರಿಗೂ ಅಗತ್ಯವೆಂದು ಕರೆ ನೀಡಿದ ಅವರು, ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿ ಅಂಗವಾಗಿ ಪ್ರಧಾನಮಂತ್ರಿಯವರ ಸ್ವಚ್ಛ ಭಾರತ ಪರಿಕಲ್ಪನೆಯನ್ನು ಸಾಕಾರಗೊಳಿಸಲು ಪ್ರತಿಯೊಂದು ಸರ್ಕಾರಿ ಕಚೇರಿಯು ಈ ರೀತಿಯ ಕಾಯಕದಲ್ಲಿ ನಿರತವಾಗುವುದು ಅಪೇಕ್ಷಣೀಯ ಎಂದರು.
1: ಎಷ್ಟೆಲ್ಲ ಬೆನಿಫಿಟ್ ಆಗುತ್ತೆ ಸರ್, ನಮ್ಮ ಸರೌಂಡಿಂಗ್ಸ್ ಎಲ್ಲ ಕ್ಲೀನ್ ಇದ್ರೆ ನಮ್ಮ ಮನಸ್ಸು ಕೂಡ ಕ್ಲೀನ್ ಇರುತ್ತೆ, ಕ್ಲಾರಿಟಿ ಆಫ್ ಥಾಟ್ ಇರುತ್ತೆ, ಕ್ಲಾರಿಟಿ ಆಫ್ ಎಕ್ಸ್ಪ್ರೆಷನ್ ಕೂಡ ಬರುತ್ತೆ. ಹಾಗೆ ನಮ್ಗೆ ಹೆಲ್ಪ್ ಆಗುತ್ತೆ.
0: ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 2025 ವಕಫ್ ಸುಧಾರಣೆಗಳ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ವಕಫ್ ಕಾಯ್ದೆಯ ಸೆಕ್ಷನ್ 40 ವಕ್ಫ್ ಮಂಡಳಿಗೆ ಯಾವುದೇ ಆಸ್ತಿಯನ್ನು ಸ್ವಯಂ ನಿರ್ಧಾರದ ಮೂಲಕ ವಕಫ್ ಆಸ್ತಿ ಎಂದು ಘೋಷಿಸುವ ಅಧಿಕಾರವಿತ್ತು. ಇದರಿಂದಾಗಿ ನೋಂದಾಯಿತ ವಕಫ್ ಆಸ್ತಿಗಳ ಸಂಖ್ಯೆಯಲ್ಲಿ ಭಾರೀ ಹೆಚ್ಚಳ ಕಂಡುಬಂದಿತ್ತು. 2013 2.07 ಲಕ್ಷ ಇದ್ದ ಈ ಆಸ್ತಿಗಳ ಸಂಖ್ಯೆ 8.72 ಲಕ್ಷಕ್ಕೆ ತಲುಪಿದೆ. ಈ ಪೈಕಿ ಸರ್ಕಾರಿ ಸ್ವಾಮ್ಯದ 5973 ಆಸ್ತಿಗಳು ಸೇರಿರುವುದು ಗಂಭೀರ ಚಿಂತನೆಗೆ ಕಾರಣವಾಗಿತ್ತು. ಈ ಲೋಪದೋಷಗಳನ್ನು ಸರಿಪಡಿಸಲು ಜಾರಿಗೆ ತರಲಾಗಿರುವ ವಕಫ್ ತಿದ್ದುಪಡಿ ಕಾಯ್ದೆ 2025 ಉಮೀದ್ ಕಾಯ್ದೆ ಎಂದು ಕರೆಯಲಾಗುತ್ತದೆ. ಈ ಹೊಸ ಕಾಯ್ದೆ ವಕಫ್ ಮಂಡಳಿಗೆ ಏಕಪಕ್ಷೀಯ ಅಧಿಕಾರ ನೀಡುತ್ತಿದ್ದ ನಿಬಂಧನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿದೆ. ಇನ್ನು ಮುಂದೆ ಸರ್ಕಾರಿ ಭೂಮಿಯ ಮೇಲಿನ ಯಾವುದೇ ಹಕ್ಕುಗಳ ಪ್ರತಿಪಾದನೆಯನ್ನು ಕಲೆಕ್ಟರ್ಗಿಂತ ಹೆಚ್ಚಿನ ಶ್ರೇಣಿಯ ಅಧಿಕಾರಿಯೊಬ್ಬರು ಕೂಲಂಕಷವಾಗಿ ಪರಿಶೀಲಿಸಬೇಕಾಗುತ್ತದೆ. ಜೊತೆಗೆ ವಕಫ್ ನಿರ್ಧಾರಗಳ ವಿರುದ್ದ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿ ನೇರ ಅವಕಾಶ ಕಲ್ಪಿಸಲಾಗಿದೆ. ಈ ಕಾನೂನಾತ್ಮಕ ಸುಧಾರಣೆಗಳೊಂದಿಗೆ ಸಮಗ್ರ ಡಿಜಿಟಲೀಕರಣ ಪ್ರಕ್ರಿಯೆಗಳು ಜೊತೆ ಜೊತೆಗೆ ನಡೆಯುತ್ತಿವೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಾಮರಾಜನಗರ ಜಿಲ್ಲೆಯನ್ನು ರಾಷ್ಟೀಯ ಅರಿಶಿನ ಮಂಡಳಿ ವ್ಯಾಪ್ತಿಗೆ ಸೇರಿಸಲಾಗಿದೆ ಎಂದು ಸಂಸದ ಸುನಿಲ್ ಬೋಸ್ ತಿಳಿಸಿದ್ದಾರೆ. ಕಳೆದ ವರ್ಷ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ

ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಿ ಚಾಮರಾಜನಗರ ಜಿಲ್ಲೆಯನ್ನು ರಾಷ್ಟೀಯ ಅರಿಶಿಣ ಮಂಡಳಿ ವ್ಯಾಪ್ತಿಗೆ ಸೇರಿಸುವಂತೆ ಮನವಿ ಸಲ್ಲಿಸಲಾಗಿತ್ತು. ಅದರಂತೆ ಕೇಂದ್ರ ಅರಿಶಿಣ ಮಂಡಳಿಯ ಕಾರ್ಯಕ್ರಮಗಳನ್ನು ಜಿಲ್ಲೆಗೆ ವಿಸ್ತರಿಸಲಾಗಿದೆ ಎಂದು ಸುನಿಲ್ ಬೋಸ್ ತಿಳಿಸಿದ್ದಾರೆ. 5 ಟರ್ಮರಿಕ್ ಬಾಯ್ಲರ್ ಘಟಕಗಳು, 4 ಪಾಲಿಷರ್ಗಳು ಹಾಗೂ 94 ಹೈಜಿನಿಕ್ ಡ್ರೈಯಿಂಗ್ ಸೌಲಭ್ಯಗಳನ್ನು ಮಂಜೂರು ಮಾಡಲಾಗಿದೆ. ಈ ಸೌಲಭ್ಯದ ಮೂಲಕ ಜಿಲ್ಲೆಯ 800ಕ್ಕೂ ಅಧಿಕ ರೈತರಿಗೆ ನೆರವು ಕಲ್ಪಿಸಲಾಗಿದೆ ಎಂದು ಸಂಸದರು ಮಾಹಿತಿ ನೀಡಿದ್ದಾರೆ. ಮಹಾಲಯ ಅಮಾವಾಸ್ಯೆ ಸಂದರ್ಭದಲ್ಲಿಂದು ರಾಜ್ಯಾದ್ಯಂತ ಶ್ರದ್ದಾಳುಗಳು ಪಿತೃಗಳಿಗೆ ತರ್ಪಣ ಹಾಗೂ ಪಿಂಡ ಪ್ರದಾನ ಧಾರ್ಮಿಕ ಕ್ರಿಯೆಗಳನ್ನು ನೆರವೇರಿಸುತ್ತಿದ್ದಾರೆ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ದವಾಗಿರುವ ಉತ್ತರ ಕನ್ನಡ ಜಿಲ್ಲೆ ಗೋಕರ್ಣ ಕ್ಷೇತ್ರದ ಕೋಟಿತೀರ್ಥದಲ್ಲಿ ಸರ್ವಪಿತೃ ಅಮಾವಾಸ್ಯೆಯ ಹಿನ್ನೆಲೆಯಲ್ಲಿ ಮುಂಜಾನೆಯಿಂದಲೇ ಭಕ್ತರು ಎಳ್ಳು ಮತ್ತು ನೀರಿನ ಮೂಲಕ ತಿಲತರ್ಪಣ ಹಾಗೂ ಪಿಂಡ ಪ್ರದಾನದ ವಿಧಿವಿಧಾನಗಳನ್ನು ನೆರವೇರಿಸಿದರು. ಮಹಾಲಯ ಅಮಾವಾಸ್ಯೆ ಅಂಗವಾಗಿ ಪಿತೃದೋಷ ಪರಿಹಾರಕ್ಕಾಗಿ ತ್ರಿಪಿಂಡಿ ಶ್ರಾದ್ದ, ನಾರಾಯಣ ಬಲಿ ಹಾಗೂ ತಿಲಹೋಮದಂತಹ ಧಾರ್ಮಿಕ ವಿಧಿಗಳನ್ನು ಪುರೋಹಿತರ ಮಾರ್ಗದರ್ಶನದಲ್ಲಿ ನೆರವೇರಿಸಲಾಯಿತು. ಜಟಾತೀರ್ಥ ಹಾಗೂ ಗೋಕರ್ಣದ ಸಮುದ್ರ ತೀರದಲ್ಲಿ ಪವಿತ್ರ ಸ್ನಾನ ಮಾಡಿದ ಭಕ್ತರು ಬಳಿಕ ಮಹಾಬಲೇಶ್ವರನ ಆತ್ಮಲಿಂಗದ ದರ್ಶನ ಪಡೆದು ಪ್ರಾರ್ಥನೆ ಸಲ್ಲಿಸಿದರು. ಮಹಾಲಯ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಪವಿತ್ರ ಕಾವೇರಿ ನದಿಯಲ್ಲಿ ಸಾವಿರಾರು ಭಕ್ತರು ತಮ್ಮ ಪೂರ್ವಿಕರಿಗೆ ಎಡೆ ಇಟ್ಟು ತರ್ಪಣ ಮತ್ತು ಪಿಂಡ ಪ್ರದಾನ ಮಾಡಿದರು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕಾವೇರಿ ನದಿ ತಟಗಳಾದ ಪಶ್ಚಿಮ ವಾಹಿನಿ, ಸಂಗಮ, ನಿಮಿಷಾಂಬ ದೇಗುಲದ ನದಿದಡ, ಮಹದೇವಪುರ, ಮಳವಳ್ಳಿ ತಾಲೂಕಿನ ಮುತ್ತತ್ತಿಯಲ್ಲಿ ಸಾವಿರಾರು ಜನರು ಪೂರ್ವಿಕರಿಗೆ ಎಡೆಯಿಟ್ಟು ಪಿಂಡ ಪ್ರದಾನ ನೆರವೇರಿಸಿದರು. ಯಾದಗಿರಿ ನಗರದಲ್ಲಿ 2 ದಿನಗಳ ಕಾಲ ನಡೆದ ಶಾಲಾ ವಿದ್ಯಾರ್ಥಿಗಳ ರಾಜ್ಯಮಟ್ಟದ ಟೇಕ್ವಾಂಡೋ ಪಂದ್ಯಾವಳಿ ನಿನ್ನೆ ಮುಕ್ತಾಯಗೊಂಡಿದ್ದು, ವಿವಿಧ ತೂಕ ವಿಭಾಗಗಳಲ್ಲಿ ಪ್ರಥಮ ಸ್ಥಾನ ಪಡೆದ 46 ಕ್ರೀಡಾಪಟುಗಳು ರಾಷ್ಟಮಟ್ಟದ ಸ್ಪರ್ಧೆಗಳಿಗೆ ಆಯ್ಕೆಯಾಗಿದ್ದಾರೆ. 17 ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರ ರಾಷ್ಟಮಟ್ಟದ ಟೇಕ್ವಾಂಡೋ ಪಂದ್ಯಾವಳಿ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ನಡೆಯಲಿದೆ. 14 ವರ್ಷದೊಳಗಿನ ಬಾಲಕಿಯರ ಸ್ಪರ್ಧೆ ಬಿಹಾರದ ಪಾಟ್ನಾದಲ್ಲಿ ಹಾಗೂ ಬಾಲಕರ ಸ್ಪರ್ಧೆ ನಾಗಾಲ್ಯಾಂಡ್ನ ದಿಮಾಪುರದಲ್ಲಿ ಆಯೋಜನೆಯಾಗಲಿದೆ. ರಾಜ್ಯ ವಿಧಾನ ಪರಿಷತ್ತಿನ ಪಶ್ಚಿಮ ಪದವೀಧರರ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿದಂತೆ ಇದೇ 23ರಂದು ಮತದಾನ ನಡೆಯಲಿದೆ. ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 97,398 ಮತದಾರರಿದ್ದಾರೆ ಎಂದು ಪಶ್ಚಿಮ ಪದವೀಧರರ ಮತದಾರ ಕ್ಷೇತ್ರದ ಚುನಾವಣಾ ಅಧಿಕಾರಿ ಹಾಗೂ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತೆ ಕೆಎಂ ಜಾನಕಿ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚುನಾವಣೆಯನ್ನು ಸುಗಮವಾಗಿ ಹಾಗೂ ಪಾರದರ್ಶಕವಾಗಿ ನಡೆಸಲು ಅಗತ್ಯ ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ. ಒಟ್ಟು 18 ಅಭ್ಯರ್ಥಿಗಳು ಉಮೇದುವಾರಿಕೆಗಳನ್ನು ಸಲ್ಲಿಸಿದ್ದು, ಅಂತಿಮವಾಗಿ 14 ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧೆಯಲ್ಲಿ ಇದ್ದಾರೆ ಎಂದು ಹೇಳಿದರು. ಧಾರವಾಡ, ಗದಗ, ಹಾವೇರಿ ಹಾಗೂ ಉತ್ತರ ಕನ್ನಡ ಹೀಗೆ 4 ಜಿಲ್ಲೆಗಳಲ್ಲಿ ಒಟ್ಟು 137 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಇವುಗಳಲ್ಲಿ 128 ಮುಖ್ಯ ಮತಗಟ್ಟೆಗಳು ಹಾಗೂ 9 ಹೆಚ್ಚುವರಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಮಾದರಿ ನೀತಿ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ವಿವಿಧ ತಂಡಗಳನ್ನು ರಚಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಬೇಡ್ತಿ ಅಘನಾಶಿನಿ ನದಿ ತಿರುವು ಯೋಜನೆಯನ್ನು ಕೈಬಿಡಬೇಕೆಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಂದು ನಡೆದ ಧರಣಿ ಸಮಾವೇಶ ಒತ್ತಾಯಿಸಿದೆ. ಪಶ್ಚಿಮ ಘಟ್ಟ ಉಳಿಸಿ, ಉತ್ತರ ಕನ್ನಡ ರಕ್ಷಿಸಿ ಎಂದು ಸಮಾವೇಶ ಆಗ್ರಹಪಡಿಸಿದೆ. ಪ್ರತಿಭಟನೆಯಲ್ಲಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ, ಪರಿಸರ ತಜ್ಞ ಯಲ್ಲಪ್ಪ ರೆಡ್ಡಿ, ಗಿರಿಧರ್ ಕಜೆ, ತೇಜಸ್ವಿನಿ ಅನಂತಕುಮಾರ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ಮುಕ್ತವಾಗಿ ಚರ್ಚಿಸುವ ಸೌಹಾರ್ದಯುತ ವಾತಾವರಣ ನಿರ್ಮಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಚಾಮರಾಜನಗರ ಜಿಲ್ಲೆ ರಾಷ್ಟೀಯ ಅರಿಶಿನ ಮಂಡಳಿ ವ್ಯಾಪ್ತಿಗೆ ಸೇರ್ಪಡೆ. ಮಹಾಲಯ ಅಮಾವಾಸ್ಯೆ ಸಂದರ್ಭದಲ್ಲಿ ಇಂದು ಶ್ರದ್ದಾಳುಗಳಿಂದ ಸಂಗಮ ಹಾಗೂ ತೀರ್ಥಕ್ಷೇತ್ರಗಳಲ್ಲಿ ಪಿತೃತರ್ಪಣ. ಹಾಗೂ ರಾಜ್ಯಮಟ್ಟದ ಟೇಕ್ವಾಂಡೋ ಪಂದ್ಯಾವಳಿ, ರಾಷ್ಟಮಟ್ಟದ ಸ್ಪರ್ಧೆಗಾಗಿ 46 ಕ್ರೀಡಾಪಟುಗಳು ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ಮಡಿಕೇರಿ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 2:40:10.
1: ಇವತ್ತು ಆ ಸಂಭ್ರಮದ ಕಡೆಗೆ ಕರೆದುಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮ ನಿಮ್ಮ ಎಲ್ಲರ ಮೇಲಿದೆ.
2: ಹೇಳ್ತೀನಿ, ಅವ್ರನ್ನ ಗಾಜಿದೆ ಅಂತ ಹಾಕಿ ಅಂತಾರೆ. ನನಗೆ ಭಯ ಆಗತ್ತೆ, ಅವ್ರ ಪಾಪ ಅಲ್ಲಿಗೆ ಗಾಡಿ ಒಳಗಡೆ ನಿಂತಿರ್ತಾರೆ ಲೇಡಿ ಎಲ್ಲ ಹಾಕಿ ಅಂತಾರೆ. ನಾವ್ ಏನ್ ಮಾಡೋದು? ನಾನು ಮೊಟ್ಟೆ ಸಿಪ್ಪಿನ ಸಪ್ರೇಟ್ ಇರ್ತೀನಿ ಗಿಡಕ್ಕೆ, ಬಾಳೆಹಣ್ಣು ಸಿಪ್ಪಿನ ಗಿಡಕ್ಕೆ ಸಪ್ರೇಟ್ ಇರ್ತೀನಿ. ಎಲ್ಲ ನನ್ನ ಕೈಲಿ ಆಗೋಷ್ಟು ಮಾಡ್ತೀನಿ. ಉಳಿದಿದ್ದನ್ನ ನಾವು ಎಸಿಲೇಬೇಕಲ್ಲ, ಪ್ಲಾಸ್ಟಿಕ್ ಚೂರುಗಳನ್ನ ಮತ್ತೊಂದನ್ನ ಎಸಿಲೇ.

0: ಬೇಕು ಎಲ್ಲ ಕೊನೆಗೆ ಎಲ್ಲ ಮಿಕ್ಸ್ ಮಾಡಿ ಎಸಿಬೇಕಾಗಲ್ಲ ಪರಿಸ್ಥಿತಿ, ಏನೂ ಮಾಡೋಕ್ಕಾಗ್ತಿಲ್ಲ.
1: ಇದು ಕೊಡಗಿನ ಜಾಗೃತ ಮನೋಭಾವನೆಯುಳ್ಳ ಯುವಕನೊಬ್ಬನ ಮನದಾಳದ ಯೋಚನೆ.
0: ಯಾಕಂದ್ರೆ ನಾನು ಸಪ್ರೇಟ್ ಮಾಡಿದ್ರು ಕೂಡ ಅಲ್ಲಿ ತಗೊಂಡೋಗಿ ಹಾಕೋದು ಇದಕ್ಕೆ ಅಲ್ಲ, ಗಾಜು ಹಾಕ್ತಾರೆ, ಪ್ಯಾಡ್ಸು ಹಾಕ್ತಾರೆ, ಡೈಪರು ಹಾಕ್ತಾರೆ, ಹಸಿ ಕಸ ಹಾಕ್ತಾರೆ, ಒಣ ಕಸ ಹಾಕ್ತಾರೆ, ಎಲ್ಲ ಅದರಲ್ಲೇ.
1: ಕಸ ಬೇರ್ಪಡಿಸುವ ಪೌರ ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸುವ ಮನೋಭಾವನೆ ಪ್ರತಿಯೊಬ್ಬರೂ ಯೋಚಿಸಬೇಕಾದದ್ದು ಅಲ್ಲವೇ?

ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಶ್ರೀ ಕಾಳಿಕಾಂಬಾ ಚಿತ್ರದ ಗೀತೆ ಅನುರಾಧ ಶ್ರೀರಾಮ್ ಅವರು ಹಾಡಿದ್ದಾರೆ. ಕೆ ಕಲ್ಯಾಣ್ ಅವರು ಈ ಗೀತೆಯನ್ನು ಬರೆದಿದ್ದಾರೆ. ರಾಗ ಸಂಯೋಜನೆ ದೇವ ಅವರದು.

ನೀವೀಗ ಕೇಳುತ್ತಿರುವುದು ಪುಣ್ಯಾತ್ ಗೀತೆಯರು ಚಿತ್ರದ ಗೀತೆ. ಎಂ ಸ್ವರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿ ಹಾಡಿದ್ದಾರೆ ಎಲ್ ಆರ್ ರಾಮಾನುಜಂ.

0: ಮನಸ್ಸು ಹೂವಿನಂತೆ ಕೋಮಲ, ಮನಸ್ಸು ಹೂವಿನಂತೆ ಮೃದು. ಸೂಕ್ಷ್ಮ ಮನಸ್ಸನ್ನ ಅರಿಯುವ ಕೆಲಸ ನಮ್ಮದಾಗಬೇಕು. ಅರಿಯದಿದ್ದರೆ ಆ ಸೂಕ್ಷ್ಮತೆಗೆ ನೋವನ್ನುಂಟು ಮಾಡುವುದು ಎಷ್ಟು ಸರಿ?
1: ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ.
0: ಮನಸ್ಸು ಹೂವಿನಂತೆ ಕೋಮಲ, ಹೂವಿನಂತೆ ಮೃದು. ಆ ಸೂಕ್ಷ್ಮತೆಯನ್ನ ಪ್ರತಿಯೊಬ್ಬರೂ ಅರಿಯುವುದು ನೈತಿಕತೆಯ ಸಾಕಾರ ಅಲ್ಲವೇ?

ಹೇಳಿ. ಈಗ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿರುವ ಊರಿಗೆ ಉಪಕಾರಿ ಚಿತ್ರದ ಗೀತೆ. ಶಿವದೇಶಂಕರ್ ಅವರು ಗೀತೆಯನ್ನು ಬರೆದಿದ್ದಾರೆ. ಸತ್ಯಂ ಅವರ ಸಂಗೀತವಿದೆ.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಎಫ್ಎಂ 103.1 ಮೆಗಾಹರ್ಟ್ಸ್. ಕೇಳಿದರೆ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಕೊಡಗಿನ ಕಾವೇರಿ ಪ್ರಸಾರ ಆಗುತ್ತೆ. ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆಯಾದ 0827222258 ಈ ದೂರವಾಣಿ ಸಂಖ್ಯೆಗೆ.
1: ವಸಂತಕಾಲ ಬಂದಾಗ
2: ಪ್ರೀತಿಯ ಗೆಳತಿಯರೇ, ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವಂತಹ ಬೆಳ್ಳಿ ಬಟ್ಟಲು, ತವರಿನ ಸಿರಿಯ ನೆನಪುಗಳ ಮೆಲುಕು, ಈ ಕಾರ್ಯಕ್ರಮಕ್ಕೆ ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು, ಮಹಿಳಾ ವಾಣಿ ಬೆಳ್ಳಿ ಬಟ್ಟಲು ಕಾರ್ಯಕ್ರಮ ವಿಭಾಗ, ಆಕಾಶವಾಣಿ ಮಡಿಕೇರಿ, ಕೊಡಗು ಜಿಲ್ಲೆ, ಪಿನ್ಕೋಡ್ ಸಂಖ್ಯೆ 571201. ನಿಮ್ಮ ಪತ್ರಗಳು ತಲುಪಲು ಕಡೆಯ ದಿನಾಂಕ ಇದೇ ಅಕ್ಟೋಬರ್ 17ನೇ ತಾರೀಕು. ಗೆಳತಿಯರೇ, ನಿಮ್ಮ ತವರಿನ ನೆನಪುಗಳನ್ನು ಬರೆದು ಕಳುಹಿಸಲು ಒಂದು ವೇದಿಕೆ, ಅದೇ ಬೆಳ್ಳಿ.

0: ಪ್ರತಿದಿನ ಸಂಜೆ 5 ಗಂಟೆಯಿಂದ 6 ಗಂಟೆಯವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಸಂಧ್ಯಾರತಿ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಂಧ್ಯಾರತಿ
1: FM 103.1 ಮೆಗಾಹರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಆತ್ಮೀಯ ಕೇಳುಗರೆ, ಹಾಡನ್ನು ಕೇಳಿ ಬಹುಮಾನ ಗೆಲ್ಲಿ.
1: ಇನ್ನು ಮುಂದೆ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ
0: ಓಲ್ಡ್ ಈಸ್ ಗೋಲ್ಡ್, ಮುಳಿಯ ಬಂಗಾರದಂತ ಹಾಡುಗಳು.
1: ಹಾಡು ಕೇಳುವುದರೊಂದಿಗೆ ಕೇಳುವ ಪ್ರಶ್ನೆಗೆ ಸರಿ ಉತ್ತರ ಕಳುಹಿಸಿ
0: ಬಹುಮಾನ ಗಳಿಸುವ ಅವಕಾಶ ನಿಮ್ಮದಾಗಿಸಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ನಿರೀಕ್ಷಿಸಿ, ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಈ ಸರಣಿಯಲ್ಲಿ ಕಣ್ಣಿನ ಆರೋಗ್ಯದ ಬಗ್ಗೆ ಸಂದರ್ಶನ ಪ್ರಸಾರ ಆಗುತ್ತೆ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಮಂಗಳವಾರ ಬೆಳಗ್ಗೆ 8:35 ಆರೋಗ್ಯ ಸಂಚಿಕೆ. ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ನಿರೀಕ್ಷಿಸಿ ಆರೋಗ್ಯ ಸಂಚಿಕೆ.

0: ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಕೊಡಗಿನ ಕಾವೇರಿ. ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆಯಾದ 0827222858558. ಕಾರ್ಯಕ್ರಮದ ಮೊದಲ ಕರೆ. ನಮಸ್ತೆ.
1: ಹಲೋ. ನಮಸ್ತೆ ಸರ್.
0: ಯಾರು ಮಾತಾಡೋದಮ್ಮ? ಇಲ್ಲಿಂದ ಚಿರಮ್ಮನ ವಾಣಿ ಚಂಗಮಯ್ಯ. ನೆಟ್ವರ್ಕ್ ಸರಿಯಾಗಿರೋ ಸ್ಥಳದಲ್ಲಿ ಇರಿ. ಕೇಳಿಸ್ತಾ ಇಲ್ಲ? ಈಗ ಕೇಳಿಸತ್ತೆ. ಸರಿಯಾಗಿ ಇಟ್ಕೊಳ್ಳಿ ಫೋನ್. ಹಲೋ.
1: ಹಲೋ.
0: ಹಾ, ಕೇಳಿಸ್ತಾ ಇದೆ, ಮಾತಾಡಿ. ಯಾವ ಚಿತ್ರಗೀತೆ ಬೇಕು? ಏಳು ಸುತ್ತಿನ ಕೋಟೆ ಚಿತ್ರದ ಅಂತರಂಗದ ಹೂಬನಕ್ಕೆ. ಏನು ಕಾಫಿ ಎಲ್ಲ ಕುಡಿದ್ರಾ? 4-5 ಗಂಟೆ
1: ಕುಡಿಬೇಕಷ್ಟೇ.
0: ಕಾಫಿಗೆ ಏನು ಮಾಡಿದ್ರಿ?
1: ಕಾಫಿಗೆ ಬೆಳಗಿನ ರೊಟ್ಟಿ ಇದೆ, ತಿಂಡಿ.
0: ಹಳೆ ರೊಟ್ಟಿಯನ್ನು ಬಿಸಿ ಮಾಡಿ ತಿನ್ನೋದಾ?
1: ಬಿಸಿಯಾಗಿ ತಿನ್ನೋದು.
0: ಮಳೆ ಬಂತ? ಹೇಗೆ ಮೋಡ ಇದೆ?
1: ಮಳೆ ನಿನ್ನೆ ಇತ್ತು, ಈಗ ಗುಡುಗ್ತಿದೆ ಸ್ವಲ್ಪ ಸ್ವಲ್ಪ.
0: ನವರಾತ್ರಿ ಪ್ರಾರಂಭ ಆಗ್ತಾ ಇದೆ ನಾಳೆಯಿಂದ. ಜ್ವರ ದಸರಾ ಹಬ್ಬ.
1: ನಾವು ಅಲ್ಲಿ ಗ್ರಾಮೀಣ ಪ್ರದೇಶ, ಏನಾಚರಣೆ ಇಲ್ಲ. ಆಚರಿಸ್ತಾರೆ ಇದು ಆಯುಧ ಪೂಜೆ ಎಲ್ಲ, ನಮ್ಮಲ್ಲಿ ಇಲ್ಲ.
0: ಆದರೂ

0: ದೇವಿಯನ್ನು ಪೂಜೆ ಮಾಡಬೇಕಲ್ಲ. ದಸರಾ ಅಂದರೆ ಹಾಗೆ ಅಲ್ವಾ, ನಿಮ್ಮ ಮನೆಯಲ್ಲಿರೋ ಯಂತ್ರದ ಕೆಲವೊಂದು ಏನು ಮಷಿನರೀಸ್ ಏನಿದೆ ಅವುಗಳನ್ನೆಲ್ಲ ಪೂಜೆ ಮಾಡ್ತೀರಿ ತೊಳೆದುಬಿಟ್ಟು? ಸೈಕಲು, ಟಿವಿ ಮಾಡ್ತೀರಾ?
1: ಇಲ್ಲ ಸರ್,
0: ನೀವು ಮಾಡೋದು ಇಲ್ಲ ಅಲ್ವಾ. ಹಾಗೆ ನಿಮಗೆ ಪ್ರಶ್ನೆ, ನವರಾತ್ರಿಯ ಮೊದಲ ದಿನ ದೇವಿಯನ್ನು ಯಾವ ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ? ನಾಳೆ ಮೊದಲ ದಿನ, ನಾಳೆ ಪ್ರಾರಂಭ. ನಾಳೆ ಆಯುಧ ಪೂಜೆ ಅಲ್ವಲ್ಲ ದೇವಿಯ ಒಂದು. ಈಗ 9 ತರಹ ಅವತಾರ ಇದೆ, ಅದರ ಮೊದಲ ಅವತಾರ ನಾಳೆ ಯಾವುದದು? ಗೊತ್ತಿಲ್ವಾ? ಶೈಲಪುತ್ರಿ ಅಂತ. ನಾಳೆ ದಸರಾ, ನವರಾತ್ರಿ ಶುರುವಾಗತ್ತೆ. ನವರಾತ್ರಿಯ ಮೊದಲ ದಿನ ದೇವಿ ಶೈಲಪುತ್ರಿಯನ್ನು ನಾವು ಪೂಜೆ ಮಾಡ್ತೇವೆ. ನಿಮ್ಮ ಚಿತ್ರದ ಗೀತೆ ಬರ್ತಾ ಇದೆ ಕೇಳಿ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಧನ್ಯವಾದ.

0: ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ. ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
5: ಕೊಡಗಿನ ಕಾವೇರಿ ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ತೆ.
6: ಹಲೋ, ನಮಸ್ತೆ ಸರ್.
5: ನಮಸ್ತೆ ಅಮ್ಮ, ಯಾರು ಮಾತಾಡೋದು?
6: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ದು ಸರ್. ನಿಮಗೂ ಎಲ್ಲ ಸಿಬ್ಬಂದಿಯವರಿಗೂ ನವರಾತ್ರಿ ಹಬ್ಬದ ಶುಭಾಶಯ ಮೇಡಮ್ ಅಂತ ಹೇಳಿದ್ರು ಸರ್.
5: ಎಲ್ಲರಿಗೂ ಅಷ್ಟೇ, ನಾಡಿನ ಸಮಸ್ತ ಜನರಿಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ಅಲ್ವಾ?
6: ಹೌದು ಸರ್.
5: ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ, ಈ ನಾಡಿಗೆ ಒಳ್ಳೆಯ ಮಳೆ ಬೆಳೆ ಆಗಲಿ ಅಂತ ಆಶಿಸೋಣ. ಯಾವ ಚಿತ್ರಗೀತೆ ಬೇಕು?
6: ನನಗೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಚಿತ್ರದಿಂದ ಯಾವ ಕವಿಯು ಬರೆಯಲಾರ ಅಂತ ಒಂದು ಹಾಡು ಉಂಟು.
5: ಹಾಡ್ತೀರಾ ಹಾಡು ನೀವು? ಯಾವ ಹಾಡು? ಈ ಚಿತ್ರಗೀತೆ ಬಿಟ್ಟು ಬೇರೆ ಯಾವ ಹಾಡು ಇಡ್ತೀರಾ? ಜನಪದ ಗೀತೆ, ಭಾವಗೀತೆ?
6: ಈಗ ಶಕುಂತಲಾ ಮೇಡಮ್ ಇದು ನಮಗೆ ಅಂತಸ್ಕರಿ ಹೇಳಿ ಅದರಲ್ಲಿ ಭಾಗವಹಿಸುತ್ತೇನೆ. ಮತ್ತೆ ಹಾಡು ಹೇಳುವುದಕ್ಕೆ ಉಂಟಲ್ಲ ಸರ್, ಅದಕ್ಕೆ ಭಾಗವಹಿಸುತ್ತೇನೆ ಸರ್.
5: ಅದೇ ಭಾಗವಹಿಸಿದ ಯಾವ್ದಾರ ಹಾಡು ಹೇಳಿ, ಈಗ ನೋಡೋಣ.
6: ಭಕ್ತಿಗೀತೆ
5: ಹೇಳಿ.
6: ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀತೌ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಹೆಜ್ಜೆಯ ಕಾಲ ನಾದವ ಕೇಳುತ್ತ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀಶೋ, ಭಾಗ್ಯದ ಲಕ್ಷ್ಮಿ ಬಾರಮ್ಮ.
5: ಚೆನ್ನಾಗಿ ಹಾಡ್ತೀರಲ್ಲ, ಆದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ಹಾಡ್ತಾ ಹಾಡ್ತಾ ಇದ್ರೆ ಹಾಡ್ಬಹುದು. ಅದೇ ಹಾಡ್ಬಹುದು, ಏನು ಯಾರು ಬೇಕಾದ್ರೂ ಹಾಡ್ಬಹುದು. ಇವತ್ತು ನೋಡಿ ಎಷ್ಟು ಜನ ಹಾಡ್ತಾರಲ್ವಾ. ಹಾಗೆಂದ್ರೆ ತಮಗೊಂದು ಪ್ರಶ್ನೆ ಇವತ್ತು. ಈಗ ಹಬ್ಬಕ್ಕೆ ಏನೇನು ವಿಶೇಷ ತಿಂಡಿ ಮಾಡ್ತೀರಿ ನವರಾತ್ರಿಯಲ್ಲಿ ನೀವು?
6: ನವರಾತ್ರಿಯಲ್ಲಿ ನಾವು ಇದು ಪಂಚಗಜ್ಜಾಯ ಎಲ್ಲ ಮಾಡ್ತೀವಿ ಸರ್.
5: ಈ ಕಾಶಿ ಹಲ್ವಾ ಅಂತ ಹೇಳ್ತಾರೆ, ಕಾಶಿ ಹಲ್ವಾ ಅಂತ, ಆ ಹಲ್ವಾವನ್ನ ಯಾವ ತರಕಾರಿಯಿಂದ ಮಾಡ್ತಾರೆ?
6: ಅದು
5: ಚೀನಿಕಾಯಿ ಅಲ್ಲ, ಸ್ವಲ್ಪ ಹಾ ಬೂದು ಕುಂಬಳದಲ್ಲಿ ಆ ಕಾಶಿ ಹಲ್ವಾ ಅಂತ ಮಾಡ್ತಾರೆ. ಬಹಳ ಚೆನ್ನಾಗಿರುತ್ತಲ್ವಾ? ನೀವು ಮಾಡಿದ್ರೆ ಯಾವತ್ತಾದ್ರೂ?
6: ನಾನು ಒಮ್ಮೆ ಮಾಡಿದ್ದೇನೆ ಸರ್.
5: ಹ್ಮ್,
6: ಅದು ಇದ್ರಲ್ಲಿ ನೋಡಿಕೊಂಡು ಮಾಡಿದ್ದೇನೆ ಮೊಬೈಲ್ ಅಲ್ಲಿ.
5: ತಿಂದ್ರ ಆಮೇಲೆ
6: ಪಾಯಸ ಎಲ್ಲ ಮಾಡಿದ್ದೇನೆ.
5: ಚೆನ್ನಾಗಿತ್ತ ಅಂತ?
6: ಚೆನ್ನಾಗಿತ್ತು ಸರ್.
5: ಆಗ್ಲಿ, ಕರೆ ಮಾಡಿದಕ್ಕೆ ಧನ್ಯವಾದ. ನಿಮ್ಮ ಹಾಡು ಬರ್ತಾ ಇದೆ.
6: ನಮಸ್ತೆ.

0: ಪ್ರೀತಿಯ ಮಕ್ಕಳೇ, ಬರುವ ಭಾನುವಾರ ಅಂದರೆ ಅಕ್ಟೋಬರ್ 11 ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯವಿದೆ.
1: ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಕಾಶ್ಮೀರದ ರಕ್ಷಣೆಯಲ್ಲಿ ತಿಮ್ಮಯ್ಯ ಅವರು ಮಹತ್ವದ ಪಾತ್ರ ವಹಿಸಿದರು.
0: ಸಮಯ ಬೆಳಗ್ಗೆ 10 ಗಂಟೆಗೆ.
2: ಇದು ಭಾರತ, ಇದು ಭಾರತಿ, ಇದು ಬಾಳಿನ ಬೆಳಕಿನ ಆರತಿ.
0: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
3: ಸ್ವಚ್ಛತೆ ಒಂದು ದಿನದ ಕೆಲಸವಲ್ಲ, ಅದು ಪ್ರತಿದಿನದ ಅಭ್ಯಾಸವಾಗಬೇಕು.
0: ಮಕ್ಕಳ ಕಾರ್ಯಕ್ರಮ ಕೇಳ್ತೀರಾ ಅಲ್ಲ?

2285558 ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ತೆ ನಮಸ್ತೆ. ಹಲೋ ನಮಸ್ತೆ ನಮಸ್ತೆ.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ತೆ,
1: ನಮಸ್ತೆ ಸರ್.
0: ಯಾರು ಮಾತಾಡೋದು? ಮೇಲಿಂದ
1: ಮೂರ್ನಾಡು ಕಾಂತೂರಿಂದ ಕುಸುಮಾ ಅಂತ ಮಾತಾಡ್ತಿರೋದು.
0: ಮೂರ್ನಾಡು ಕಾಂತೂರು ಕುಸುಮಾ. ಮೂರ್ನಾಡು ಕಾಂತೂರು ಕುಸುಮಾ ಅವರಿಗೆ ಯಾವ ಚಿತ್ರದ ಗೀತೆ ಬೇಕು? ಬಂಗಾರದ ಜಿಂಕೆ. ಮಾತಾಡಿ, ಸ್ವಲ್ಪ ಜೋರು ಮಾತಾಡಿ. ಎಲ್ಲಿ ಯೋಚನೆ ಮಾಡ್ಕೊಂಡು ಮಾತಾಡ್ತಿದ್ದೀರಾ?
1: ಇಲ್ಲ, ಹಾಗೇನಿಲ್ಲ. ಜೋರು ಮಾತಾಡಿದ್ರೆ
0: ಫೋನ್ ಏನ್ ತೊಂದರೆ ಆಗಲ್ಲ, ನೀವು ಜೋರೇ ಮಾತಾಡಿ. ಏನ್ ಮಾಡ್ತಾ ಇದ್ರಿ? ಕಾಫಿ ಕುಡಿದ್ರಾ?
1: ಇಲ್ಲ, ಇನ್ನೂ ಇಲ್ಲ, ಸ್ವಲ್ಪ ಲೇಟ್ ಆಗತ್ತೆ.
0: ಹೌದಾ, ಲೇಟ್ ಆಗಿ ಕುಡಿಯೋದ ನೀವು ಕಾಫಿ?
1: ನಿಮ್ದು ಹೆಸರು ನನಗೆ ಗೊತ್ತಿಲ್ಲ.
0: ನನ್ನ ಹೆಸರು ಮಂಜುನಾಥ್ ಅಂತ.
1: ಹೌದಾ? ನೀವು ತುಂಬಾ ಕೇಳ್ತೀನಿ, ತುಂಬಾ ತಾಳ್ಮೆ, ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಅದನ್ನ ಹೇಳ್ಬೇಕು ಅಂದ್ರೆ ನಂಗೆ ಲೈನೇ ಸಿಕ್ತೆ.
0: ಲೈನೇ ಇಲ್ವಾ ಮಾತಾಡಕ್ಕೆ? ಫೋನ್ ಲೈನ್ ಅಲ್ಲೇ ಮಾತಾಡಿ.
1: ಫೋನ್ ಸಿಕ್ತಲ್ಲ.
0: ಹೌದಾ? ಹಾ, ಈಗ ಸಿಕ್ಕಿದೆಯಲ್ಲ. ಮೊದಲು ಬಾರಿ ಕರೆ ಮಾಡಿದ ನೀವು? ಹೇಗೆ?
1: ಇಲ್ಲ, ನಾವು ಮೊದಲೆಲ್ಲ ಮಾಡ್ತಾ ಇದ್ದೆ ತುಂಬಾ. ಯಾವಾಗ ನಮ್ಮ ಸಾರದಾ ನಿಜಪ್ಪ ಅವರು ಮತ್ತೆ ಸುಬ್ರಾಯ್
0: ಅವರು. ಯಾವ ಕಾರ್ಯಕ್ರಮಗಳನ್ನ ಕೇಳ್ತೀರಾ ನೀವು?
1: ಎಲ್ಲ ಕೇಳ್ತೀವಿ. ಬೆಳಗ್ಗೆಲ್ಲ ಮನೆಯಲ್ಲಿ ಇದ್ರೆ ರೇಡಿಯೋ ಟ್ಯೂನ್ ಮಾಡ್ಕೊಂಡೇ ಇರ್ತೀವಿ.
0: ಈಗ ಹೊಸ ಹೊಸ ಕಾರ್ಯಕ್ರಮಗಳೆಲ್ಲ ಬರ್ತಾ ಇದೆ, ಹೇಗೆ ಅನ್ಸುತ್ತೆ?
1: ಚೇಂಜಸ್ ಇದೆ, ಖುಷಿ ಅನ್ಸುತ್ತೆ.
0: ಹೌದಾ? ಕರೆ ಕಡಿತವಾಗಿದೆ. ಕುಸುಮಾ ಅವರ ಕರೆ ಕಡಿತಗೊಂಡಿದೆ, ಹಾಗಾಗಿ ಅವರಿಗೊಂದು ಚಿತ್ರದ ಗೀತೆಯನ್ನು ನಾವೀಗ ಪ್ರಸಾರ ಮಾಡ್ತೇವೆ.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಪ್ರತಿದಿನ ಸಂಜೆ 5 ಗಂಟೆಯಿಂದ 6 ಗಂಟೆಯವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಸಂಧ್ಯಾರತಿ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಂಧ್ಯಾರತಿ
1: ಕೊಡಗಿನ ಕಾವೇರಿ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮುಂದಿನ ಕರೆ. ನಮಸ್ತೆ.
2: ಹಲೋ, ನಮಸ್ತೆ ಸರ್.
1: ಹಾ, ಯಾರು ಮಾತಾಡ ಸರ್?
2: ನಾನು ಸುಳ್ಯದಿಂದ ಆಲಿಟಿ ಗ್ರಾಮೀಣ ಶ್ರೀಧರ್ ಪೈಂಗಾಯಿಂದ ಮಾತಾಡ್ತೀನಿ.
1: ಶ್ರೀಧರ್, ಶ್ರೀಧರ್ ಅವ್ರು ಹೇಗಿದ್ದೀರಿ?
2: ನಾವೆಲ್ಲ ಆರಾಮಾಗಿದ್ದೇವೆ ಸರ್.
1: ಕೆಲಸ ಎಲ್ಲ ಮುಗಿಸಿ ಬಂದ್ರ?
2: ಹಾ, ಹೌದೇ ಸರ್.
1: ಮಳೆ ಬಂತ?
2: ಮಳೆ ವಿಪರೀತ, 4 ದಿವಸ ನಿರಂತರ ಮಳೆ ಸರ್.
1: ಬಹಳ ಖುಷಿ ಆಗುತ್ತೆ ಹಂಗಂದ್ರೆ.
2: ಹೌದು ಹೌದು, ಇವತ್ತು ಮಳೆ ಬರುವ ಅಂದಾಜಿದೆ. ಆದ್ರೆ ಬರುವ ಟೈಮ್ ಬರ್ಲಿಲ್ಲ. ಈಗ ನಮಗೆ ಸ್ವಲ್ಪ ಕೃಷಿಕರಿಗೆ ಸ್ವಲ್ಪ ತೊಂದರೆ ಆಗ್ತಾ ಉಂಟು.
1: ಹೌದೌದು, ಮಳೆ ಬೇಕು. ಮಳೆ ಇದ್ದರೆ ಬೆಳೆ ಬೆಳೆ
2: ಮಳೆ ಬೇಕು ಮಳೆ ಬೇಕು. ಮಳೆ ಬರುವ ಟೈಮ್ನಲ್ಲಿ ಬರ್ಲಿಲ್ಲ.
1: ಇಳೆ ತಂಪಾಗಬೇಕು ಅಂದ್ರೆ ಮಳೆ ಬೇಕೇ ಬೇಕಾಗುತ್ತೆ. ಕುಡಿಯಲಿಕ್ಕೆ ನೀರು ಬೇಕಾಗುತ್ತೆ.
2: ಹೌದು ಸರ್, ಮಳೆ ಇಲ್ಲ ಅಂದ್ರೆ ನಾವು ಬದುಕಲಿಕ್ಕೆ ಕಷ್ಟ.
1: ಅಲ್ಲ, ಹೇಳೋ ಲೆಕ್ಕದಲ್ಲಿ ಈಗ ಮಳೆನೇ ಬರಲ್ಲ ಅಂತ ಹೇಳ್ತಾ ಇದ್ರು. ಎಲ್ಲೋ ಒಂದ್ ಕಡೆ ದೇವರು ಮಳೆಯನ್ನ ಒಂದೊಂದ್ ಬಾರಿ ಕೊಡ್ತಾ ಇದ್ದಾನೆ ಅಂದ್ರೆ ಹೋಗೋದೇ ಬಂದಾಗ. ಹೌದೌದೌದು, ಏನ್ ಮಾಡೋದು, ಆಗ್ತದೆ. ಕೆಲವೊಂದ್ಸಲ ಹವಾಮಾನ ಬದಲಾವಣೆ ಆಗುತ್ತೆ ಅಲ್ವಾ?
2: ಅಡಿಕೆ ಎಲ್ಲ ಒಣಗಿಸಲಿಕ್ಕೆ ಬಂದ್ ಕಷ್ಟ ಆಗ್ತದೆ ಸರ್.
1: ಹೌದು, ಯಾವ ಚಿತ್ರಗೀತೆ ಬೇಕು ನಿಮ್ಗೆ?
2: ನನಗೆ ಇವತ್ತು ಹಳೆ ಒಂದು ಚಿತ್ರಗೀತೆ ಸರ್, ಪ್ರೀತಿ ಮಾಡು ತಮಾಷೆ ನೋಡಲ್ಲಿ. ನಮ್ಮೂರು ಮೈಸೂರು ಇನ್ನೂರು ಯಾವ ಊರು ಅಂತ ಹೇಳಿ ಒಂದು ಹಾಡು ಉಂಟಲ್ಲ,
1: ಸುಳ್ಯದಿಂದ ಮೈಸೂರು ಅಂತ ಇದ್ದೀರಿ ಈಗ.
2: ಅಲ್ಲ ಸರ್, ಮೈಸೂರು ಮೊದಲ ಬಂತಲ್ಲ ಸರ್.
1: ಈಗ ಇವತ್ತು ನಿಮ್ಗೊಂದು ಪ್ರಶ್ನೆ. ಈಗ ಶಿವರಾಮ್ ಕಾರಂತರ ಜನ್ಮದಿನ ಇವತ್ತು. ಅವರನ್ನ ನಡೆದಾಡುವ ವಿಶ್ವಕೋಶ ಅಂತ ಕರೀತಾರೆ ಅಲ್ವಾ?
2: ಹೌದು ಹೌದು.
1: ಅವರ ಈ ಕಾದಂಬರಿ ಆಧಾರಿತ ಕನ್ನಡ ಚಲನಚಿತ್ರಗಳನ್ನ ಕೆಲವು ಮಾಡಿದ್ದಾರೆ, ಅದ್ರಲ್ಲಿ ಯಾವ್ದಾದ್ರು ಒಂದನ್ನ ಹೇಳಿ ನೋಡೋಣ. ಗೊತ್ತಾ?
2: ಅದು ಚೋಮನಗುಂಡಿ ಸರ್.
1: ಸರಿ ಸರಿ. ಮತ್ತೆ
2: ಯಾಕೆಂದ್ರೆ ಅದು ನಮಗೆ ಬಾರಿ ನೆನಪು. ಅದು
1: ನೋಡಿದಿರಾ ನೀವು?
2: ನೋಡಿದ್ದೇನೆ ಸರ್, ನೋಡಿದ್ದೇನೆ. ಅದು

0: ನಮ್ಮ ಅವರ ಇದೆಲ್ಲ ಪುತ್ತೂರಿನಲ್ಲಿ ಒಂದು ಆನಂದ ಇದೆಯಲ್ಲ ಅಂತಾರೆ ಅವರದು, ಈಜು ಕೊಳ ಇದೆಲ್ಲ ಅವರ ಒಂದು ಆನಂದ ಕ್ರಮ ಅಂತೇಳಿ, ಅದು ಬಹಳ ಮಕ್ಕಳಿಗೆಲ್ಲ ಬಹಳ ನೋಡ್ಲಿಕ್ಕೆಲ್ಲ ಒಳ್ಳೆ ಒಂದು ಪ್ರಕೃತಿ.
1: ಹೌದು, ಮಕ್ಕಳನ್ನು ಕಂಡ್ರೆ ಪಾಪ ಅವ್ರಿಗೆ ಬಹಳ ಖುಷಿ ಅಂತೆ. ಅವ್ರಿಗಾಗ ಹಲವಾರು ಕಥೆಗಳನ್ನ ಕವನಗಳನ್ನ ಕೂಡ ಬರೆದಿದ್ದಾರೆ. ಮತ್ತೆ ಇದು ಚಲನಚಿತ್ರದಲ್ಲಿ ಚೋಮನ ದುಡಿ ಜೊತೆಗೆ ಬೆಟ್ಟದ ಜೀವ, ಚಿಗುರಿದ ಕನಸು, ಕುಡಿಯರ ಕೂಸು ಈ ತರದ್ದೆಲ್ಲ ಅಲ್ಲ. ಈಗ ನೀವು ಚಿಗುರಿದ ಕನಸು ಇತ್ತೀಚೆಗೆ ಶಿವರಾಜ್ ಕುಮಾರ್ ನಟನೆ ಮಾಡಿರುವಂತದ್ದು
0: ನೋಡಿದ್ರೆ
1: ಬಹಳ ಚೆನ್ನಾಗಿದೆ, ಚೆನ್ನಾಗಿದೆ. ನೀವು ನೋಡಿ ಚಿಗುರಿದ ಕನಸು ಬಹಳ ಚೆನ್ನಾಗಿದೆ. ಮಾಡಿ
0: ವೀರಾಜ ಅಬೂಬಕ್ಕರ್ ಅಯ್ಯಂಗೇರಿ ತಮ್ಮಯ್ಯ ಅಂತ ಹೇಳಿ, ಮತ್ತೆ ಸುರೇಶ್ ಬೆಳ್ಳಿ ಅಂತ ಹೇಳಿ ಅವರು ಸುಮಾರು ಸಲ ನನಗೆ ಡೆಡಿಕೇಟ್ ಮಾಡಿ
1: ಅವರಿಗೆ ಕರೆ ಮಾಡಿದ್ರು, ಏನೋ ಕಡಿತಗೊಳ್ತು, ಏನೋ ಕರೆಯಲ್ಲಿ ಸ್ವಲ್ಪ ಸಮಸ್ಯೆ ಇದೆ.
0: ಅದೇ ಅವರು ಸುರೇಶ್ ಬೆಳ್ಳಿ ಅವರು ಎಲ್ಲಿಂದ ದೂರದಿಂದ
1: ದಾವಣಗೆರೆಯಿಂದ ಮಾಡ್ತಾರೆ, ದಾವಣಗೆರೆಯಿಂದ ಮಾಡ್ತಾರೆ. ಆಗ್ಲಿ, ನಿಮ್ಮ
0: ಪ್ರಿಫರ್ ಮಾಡಿ.
1: ಆಯ್ತು ಆಯ್ತು, ಕರೆ ಮಾಡಿದ್ಕೆ ಧನ್ಯವಾದ. ಪ್ರಸಾರ ಆಗ್ತಾ ಇದೆ. ಓಕೆ ಓಕೆ.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಸರ್.
0: ಯಾರು ಮಾತಾಡೋದು? ಎಲ್ಲಿಂದ?
1: ನಾನು ಪುಷ್ಪರಾಜ್ ಮಾತಾಡೋದು ಸರ್, ಕಗ್ಗೋಡ್ಲು ಹೂಕಾಡು ಪೈಸಾದಿಂದ.
0: ಪುಷ್ಪರಾಜ್ ಅವರು, ಯಾವ ಚಿತ್ರಗೀತೆ ಬೇಕು
1: ಸರ್? ಮುತ್ತೈದೆ ಚಿತ್ರದಲ್ಲಿ ಬಿ ಆರ್ ಸಾಯಿ ಅವರು ಆಡಿರುವ ಮನೆಗಿಂದಿಗೂ ಹೆಣ್ಣೆ ನಿಜ ಭೂಷಣ ಆಗಿದೆ ಸರ್.
0: ಏನು ಕಾಫಿ ಎಲ್ಲ ಕುಡಿದ್ರಾ ಸಂಜೆ?
1: ಇನ್ನು ಕುಡಿಬೇಕಷ್ಟೇ ಸರ್.
0: ಎಲ್ಲರೂ ಇನ್ನು ಕುಡಿಬೇಕಷ್ಟೇ ಅಲ್ವಾ? ನಾವು ಅಷ್ಟೇ, ಇನ್ನು ಕುಡಿಬೇಕು. ಮತ್ತೆ ನಿಮ್ಗೆ ಒಂದು ಪ್ರಶ್ನೆ. ಮನುಷ್ಯನ ದೇಹದ ಅತಿ ದೊಡ್ಡ ಅಂಗ ಯಾವುದು? ಅಲ್ಲ, ಮನುಷ್ಯನ ದೇಹದ ಅತಿ ದೊಡ್ಡ ಅಂಗ, ಇಡೀ ಮೈಯಲ್ಲೆಲ್ಲ ಇರುತ್ತೆ ಅದು, ಇಡೀ ದೇಹದ ಕಾಲ್ ಬೆರಳಿಂದ ತಲೆಯವರೆಗೆ ಚಾಚಿಕೊಂಡಿರುತ್ತೆ. ಮೂಳೆ ಎಲ್ಲ ಕಡೆ ಇರುತ್ತಾ? ಯೋಚನೆ ಮಾಡಿ. ಇವತ್ತು ಬಿಸಿ ಇತ್ತ ಚಳಿ ಇತ್ತ ನಿಮ್ಮಲ್ಲಿ?
1: ಚರ್ಮ ಸರ್.
0: ಚರ್ಮ. ಚರ್ಮದ ಮೂಲಕ ನಮ್ಗೆ ಗೊತ್ತಾಗುತ್ತಲ್ವಾ ಇದು ಬಿಸಿ ಇದೆ, ಇದು ತಣ್ಣಗಿದೆ ಅಂತ. ಶಕೆ ಇದೆ ಅಂತ ಗೊತ್ತಾಗೋದು ನಿಮ್ಗೆ ಚರ್ಮದ ಮೂಲಕ ಅಲ್ವಾ? ಅದು ಚರ್ಮದ ಮೂಲಕ ನಮಗೆ ಬೆವರು ಹೊರಗೆ ಬರುತ್ತೆ. ಸೊ ಚರ್ಮ ದೇಹದ ಅತಿ ದೊಡ್ಡ ಅಂಗ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ಚಿತ್ರಗೀತೆ ಬರ್ತಾ ಇದೆ ಕೇಳಿ ಪುಷ್ಪರಾಜ್ ಅವರ.
1: ನಮಸ್ತೆ ಸರ್.
0: ನಮಸ್ತೆ.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ತೆ,
1: ನಮಸ್ತೆ.
0: ಯಾರು ಮಾತಾಡೋದು? ಇಲ್ಲಿಂದ
1: ಅಬೂಬಕರ್ ಬರಾಗಿತ್ತು.
0: ಅಬೂಬಕರ್ ಅವರಿಗೆ ಯಾವ ಚಿತ್ರಗೀತೆ ಬೇಕು?
1: ನನಗೆ ರೌಡಿ ಹಳೆಯದಲ್ಲಿ ಶಂಕರ ಮಹಾದೇವ ಸಂಗಡಿಗರು ಆಡಿದ್ದು ಶಂಕರಿ ಕೈಮನೆ ಶಂಕರಿ ಆಡಬೇಕು.
0: ದಸರಾ ಪ್ರಯುಕ್ತ ಕೇಳ್ತಾ ಇದ್ದೀರಿ? ನವರಾತ್ರಿ ಪ್ರಯುಕ್ತ.
1: ದಸರಾ ಶುರು ಆಯ್ತಲ್ಲ.
0: ಹೌದು, ನಾಳೆಯಿಂದ.
1: ನಾಳೆ
0: ನಿಮ್ಮಲ್ಲೆಲ್ಲ ಹೇಗೆ ಆಚರಣೆ ಮಾಡ್ತಾರೆ?
1: ಆಚರಣೆ ಮಾಡ್ತಾರೆ ಸರ್. ಆಯುಧ ಪೂಜೆ ಅಂಗಡಿಲಿ ಇದು ಗ್ಯಾರೇಜಲ್ಲಿ ಗಾಡಿಗಳಿಗೆಲ್ಲ.
0: ಹೌದು ಹೌದು ಹೌದು. ನಿಮಗೂ ಸಹ ಬಹಳ ಕುತೂಹಲ ಇರ್ತದಲ್ಲ, ಹೇಗೆ ಪೂಜೆ ಮಾಡ್ತಾರೆ ಇವರು, ಹೇಗೆ ದಸರಾವನ್ನು, ನವರಾತ್ರಿನ ಹೇಗೆ, 9 ದಿನ ಹೇಗೆ?
1: ಮುಂದೆ ಬಾಡಿಗೆಲ್ಲ ಹೋಗುವಾಗ ಪೂಜೆ ಎಲ್ಲ ಮಾಡಿಕೊಂಡಿದ್ದು ಗಾಡಿಗೆಲ್ಲ.
0: ಹಾಂ ಹಾಂ.
1: ಒಟ್ಟಿಗೆ ಸೇರಿ ಗ್ಯಾರೇಜಿಗೆ ತಗೊಂಡು
0: ನಿಮ್ಮ
1: ಖುಷಿ ಅಲ್ಲ.
0: ಸ್ನೇಹಿತರೆಲ್ಲ ಇರ್ತಾರೆ, ಕರೀತಾರೆ ನಿಮ್ಮನ್ನ ಸಹ, ಬನ್ನಿ ಪೂಜೆಗೆ ಅಂತ ಅಲ್ವಾ? ಹೋಗ್ತೀರಾ?
1: ಇವರು ಯಾರು ಇದ್ದು ಅದೇ ಶ್ರೀಧರ ಕೊಯಂಗಜಿ ಅವರು ಇದ್ದರು.
0: ಹಾಂ ಹಾಂ.
1: ನಾವು ಅವ್ರ
0: ಹೋಗ್ತೀರಾ?
1: ಒಟ್ಟಿಗೆ ಇದ್ದೆವು.
0: ಅವ್ರ ಮನೆಗೆಲ್ಲ ಹೋಗ್ತೀರಿ?
1: ಹೌದು ಸರ್, ಬಾಡಿಗೆ ಮಾಡಿಕೊಂಡಿತ್ತು ಒಟ್ಟಿಗೆ ಸುಳ್ಯದಲ್ಲಿ.
0: ಹ್ಞೂ ಹ್ಞೂ. ಹಾಂ
1: ಈಗ ಆಡು ಸರ್
0: ಹ್ಞೂ.
1: ನೋಡಿ, ಶ್ರೀಧರ ಕೊಯಂಗಜಿ ಅವರಿಗೆ ಸಹ ಪ್ರಸಾರ ಮಾಡಿ, ಮತ್ತೆ ಭಾಗಮಂಡಲ ಅಯ್ಯಂಗಾರಿ ತಮ್ಮ ಅವರಿಗೆ,
0: ಹ್ಞೂ,
1: ಸುರೇಶ್ ಬಣ್ಣ ಅವರಿಗೆಲ್ಲ ಪ್ರಸಾರ,
0: ಹ್ಞೂ,
1: ಮತ್ತೆ ಆಲೇರಿಂದ ದಿನೇಶ್ ಅವರಿಗೆ ಸಹ.
0: ಹ್ಞೂ ಹ್ಞೂ. ಈಗ ನಿಮಗೆ ಒಂದು ಪ್ರಶ್ನೆ,
1: ಮದನಾಡು ಹೋಟೆಲ್ ಗಪ್ಪು ಅವರಿಗೆ ಸರ್.
0: ಹ್ಞೂ. ಎಲ್ಲರಿಗೂ ಎಲ್ಲರೂ ಕೇಳ್ತೀರಿ, ನಮ್ಗೆ ಯಾರು ಕೇಳ್ತಾರೆ ಗೊತ್ತಿಲ್ಲ.
1: ಸರ್ ಅದೇ ಅದ್ರೊಂದು ಖುಷಿ ಕೆಲವರಿಗೆ. ನೋಡಿ, ನಮಗೆ ಗೊತ್ತಾಗ ನಮಗೆ ಯಾರು ರೇಡಿ ಕೇಳೋ ಅವರಿಗೆ ನಾವು ನೋಡಿ ಎಡಿಕೇಟ್
0: ಮಾಡಬೇಕು.
1: ಅವರು ತುಂಬ ಕೇಳೋರು ರೇಡಿ.
0: ಆಗಲಿ, ನಿಮ್ಮ ಹಾಡು ಬರುತ್ತೆ. ನಿಮಗೆ ಪ್ರಶ್ನೆ ಒಂದು, ಈಗ ಕನ್ನಡ ಸಿನಿಮಾದ ಬಗ್ಗೆ ನಿಮಗೆ ಬಹಳ ಕುತೂಹಲ ಇರುತ್ತೆ, ಕೆಲವು ಕಡೆ ಕೇಳ್ತೀರ, ತುಂಬ ಹಾಡುಗಳ ಬಗ್ಗೆ ಗೊತ್ತು ನಿಮಗೆ ಅಲ್ವಾ? ಕನ್ನಡ ಸಿನಿಮಾ ಒಂದರ ಹೆಸರನ್ನು ನೆನಪಿಸುವ ಹಿಮಾಲಯದ ತಪ್ಪಲಿನಲ್ಲಿರುವ ಸರೋವರ ಯಾವುದು? ಈಗ ಕನ್ನಡ ಸಿನಿಮಾ ಒಂದು ಇದೆ, ಆ ಹೆಸರನ್ನು ನೆನಪಿಸುವ ಥರ ಹಿಮಾಲಯದ ತಪ್ಪಲಲ್ಲಿರುವ ಒಂದು ಪ್ರದೇಶದ ಹೆಸರನ್ನು ಕನ್ನಡ ಸಿನಿಮಾಕ್ಕೆ ಇಟ್ಟಿದ್ದಾರೆ, ಅದು ಯಾವುದು?
1: ಕನ್ನಡದ
0: ಹ್ಞೂ ನಿಮಗೆ ಗೊತ್ತು, ಸ್ವಲ್ಪ ಯೋಚನೆ ಮಾಡಿ. ಸರೋವರ ಅಂತಿದೆ. ಹ್ಞೂ. ಮಾನಸ ಸರೋವರ ಅಂತ ಗೊತ್ತಿತ್ತಲ್ವಾ? ಅದು ಬೇರೆ, ಬಾನಲ್ಲ ಮಧುಚಂದ್ರಕ್ಕೆ. ಹೌದು. ಹ್ಞೂ. ಸರಿ, ನೀವು ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ಹಾಡು ಬರ್ತಾ ಇದೆ, ಕೇಳಿ. ಹ್ಞೂ.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ತೆ.
1: ಹಲೋ, ನಮಸ್ತೆ ಸರ್.
0: ಹಾಂ, ಯಾರು ಮಾತಾಡೋದಮ್ಮ ಇಲ್ಲಿಂದ?
1: ನಾನು ರೇವತಿ ಅಂತೇನೆ.
0: ಹ್ಮ್, ರೇವತಿ ಅವರಿಗೆ ಯಾವ ಚಿತ್ರಗೀತೆ ಬೇಕು?
1: ಯಜಮಾನದಿಂದ ನನ್ನ ನಡಿದಿನ ನಿನ್ನ ಗೊತ್ತಾಯಿತ್ರಿ.
0: ಹ್ಮ್, ಬಹಳ ಇಷ್ಟನಾ?
1: ಬಹಳ ಇಷ್ಟ ಸರ್.
0: ನೋಡಿದ್ದೀರಾ ಸಿನಿಮಾ?
1: ಹಾ, ಸಿನಿಮಾ ಟಿವಿಯಲ್ಲಿ ನೋಡಿದ್ದೀನಿ ಸರ್.
0: ಯಾರು ಅದರಲ್ಲಿ ಆಕ್ಟ್ ಮಾಡಿದ್ದಾರೆ, ಅಭಿನಯ ಮಾಡಿದ್ದಾರೆ? ಅವ್ರನ್ನ ಚೆನ್ನಾಗಿ ಗೊತ್ತಾಗತ್ತಲ್ಲ ನಮ್ಗೆಲ್ಲ. ಆದ್ರೆ ವಿಷಯ ಅದಲ್ಲ, ಅವ್ರ ಜೊತೆಗೆ ಯಾರು ಹೀರೋಯಿನ್ ಆಗಿ ಮಾಡಿದ್ದು? ಕೊಡಗಿನವರೇ ಪ್ರೇಮ ಅಭಿನಯ ಮಾಡಿದ್ದಾರೆ ಅಲ್ವಾ? ತಮ್ಗೊಂದು ಪ್ರಶ್ನೆ ಈಗ
1: ಕೇಳಿ ಸರ್.
0: ಯಾವ ಪಕ್ಷಿ ನಿಮ್ಮನ್ನ ಒಂದು ಬಾರಿ ನೋಡಿದ್ರೆ ವರ್ಷಗಟ್ಟಲೆ ನೆನಪಲ್ಲಿ ಇಟ್ಕೊಂಡಿರುತ್ತಂತೆ? ನಮ್ಮ ಜೊತೆಯಲ್ಲ ಇರುತ್ತೆ ಅದು ಪಕ್ಷಿಗಳು, ಬೆಳಗ್ಗೆ ಸಂಜೆ ಎಲ್ಲ ನಾವು ನೋಡ್ತೀವಿ. ಯಾವ್ದಿರ್ಬೋದು ಗೊತ್ತಾಗಲ್ಲ. ಇವತ್ತು ಇವತ್ತು ಆ ಪಕ್ಷಿಗೆ ಬಹಳ ಮಹತ್ವ ಇದೆ. ಗೊತ್ತಾಗಲ್ವ? ಇವತ್ತು ಮಹಾಲಯ ಅಮಾವಾಸ್ಯ ಅಲ್ವಾ, ಪಿತೃಪಕ್ಷ ಆದ್ರೆ ಅವುಗಳಿಗೆ ನಾವು ಪಿತೃಗಳಿಗೆ ಹಾ ಕಾಗೆ ಕಾಗೆಗೆ ನೀವು ಹೇಳಲಿಕ್ಕೆ ಹೋದ್ರೆ ಬೈಲಿಕ್ಕೆ ಹೋದ್ರೆ ಅದು ಒಂದು ವರ್ಷದವರೆಗೆ ಇವ್ರು ಹೀಗೆ ಮಾಡಿದ್ರು ನನಗೆ ತಪ್ಪು ಅಂತ ಹೇಳಿ ಯೋಚನೆ ಇಟ್ಕೊಂಡಿರುತ್ತಂತೆ. ನೋಡಿ ಆಯ್ತು. ನಿಮ್ಮ ಚಿತ್ರಗೀತೆ ಬರ್ತಾ ಇದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಹ್ಮ್,
0: ಆಗಲಿ ಆಗಲಿ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:09:46. ಈಗ ಕೇಳಿ ಜಾಹೀರಾತುಗಳು.
1: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:30 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
2: ಹೈಲೈಟ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
0: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ.
3: The number you've dialed is currently busy. Kindly try after the tone. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ,
4: ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
6: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
7: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ AR, ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಮೈಸೂರ್ ಬೆಂಗಳೂರು ರೋಡ್ ಅಲ್ಲಿ ತುಂಬಾ ಆಕ್ಸಿಡೆಂಟ್ ಗಳಾಗ್ತಿವೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
8: ಬ್ಯಾಂಗ್ಳೂರ್ ಮೈಸೂರು ರೋಡು ಚೆನ್ನಾಗ್ ಆಗ್ಬಿಟ್ಟಿದೆ. 2 ಗಂಟೆ ಒಳಗೆ ಬೆಂಗಳೂರಿಂದ ಮೈಸೂರು ತಲುಪ್ಬಿಡ್ತಾರೆ. ಕರೆಕ್ಟು, ಜಾಸ್ತಿ ಜನ ತಲುಪ್ತಾನೆ ಇದ್ದಾರೆ, ಜಾಸ್ತಿ ಜನ ಆಸ್ಪತ್ರೆಗೂ ತಲುಪ್ತವ್ರೆ. ಅನ್ಫಾರ್ಚುನೇಟ್ಲಿ ಆಕ್ಸಿಡೆಂಟ್ಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಬಿಕಾಸ್ ದ ರೋಡ್ ಇಸ್ ವೆರಿ ಗುಡ್, ಕಾರ್ಸ್ ಆರ್ ಗುಡ್, ಪೀಪಲ್ ಜಸ್ಟ್ ಡೋಂಟ್ ಫಾಲೋ ಎನಿ ಟ್ರಾಫಿಕ್ ರೂಲ್ಸ್. ರ್ಯಾಶ್ ಆಗಿ ಡ್ರೈವ್ ಮಾಡ್ತಾರೆ, ಬೀಳ್ತಾರೆ, ಆಸ್ಪತ್ರೆಗೆ ಬರ್ತಾರೆ. ಅನ್ಫಾರ್ಚುನೇಟ್ಲಿ ಡೆಫಿನೆಟ್ಲಿ ನೀವು ಹೇಳ್ದಂಗೆ ಆಕ್ಸಿಡೆಂಟ್ ರೇಟ್ಸ್ ಬ್ಯಾಂಗ್ಳೂರ್ ಮೈಸೂರು ರೋಡ್ ಚೆನ್ನಾಗಾದಾಗ್ಲಿಂದ ಜಾಸ್ತಿ ಆಗ್ಬಿಟ್ಟಿದೆ. ಸೊ ವಿ ಶುಡ್ ಡಿಸ್ಕಸ್ ದಿಸ್ ಪಾಯಿಂಟ್ ವಿತ್ ದ ಟ್ರಾಫಿಕ್ ಪೊಲೀಸ್, ವಿತ್ ದಿ ಅಥಾರಿಟೀಸ್, ಅಂಡ್ ಸಿ ವಾಟ್ ಮೆಜರ್ಸ್ ವಿ ಕ್ಯಾನ್ ಟೇಕ್ ಟು ರೆಡ್ಯೂಸ್ ದಿ ಡೇಂಜರ್ ಟು ದ ಪೀಪಲ್ ಹೂ ಡ್ರೈವ್ ಆನ್ ದಿಸ್ ರೋಡ್.
7: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್.

0: Mysore. Life's on. For appointments, call 0821-255-000. Save the number, save lives.
1: Different style, different look ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿ ಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
2: ಜಾಹೀರಾತುಗಳನ್ನು ಕೇಳಿದಿರಿ ಶ್ರೋತೃಗಳೇ. ಈಗ ಕಾರ್ಯಕ್ರಮ ಸಂಧ್ಯಾರತಿ, ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳೋಣ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆ. ಗೀತರಚನೆ ಮಾಡಿದ್ದಾರೆ ಚಿ ಉದಯ ಶಂಕರ್, ಗಾಯಕರು ಎಸ್ ಜಾನಕಿ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಶ್ರೋತೃಗಳೇ, ಇನ್ನು ಮುಂದೆ ಕೇಳೋಣ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನವಿರುವ ಕಲಾವಿದ ಚಿತ್ರದ ಗೀತೆ. ಗಾಯಕಿ ಎಸ್. ಜಾನಕಿ.

ಇನ್ನು ಮುಂದೆ ಕೇಳಿ ವಿ ನಾಗೇಂದ್ರ ಪ್ರಸಾದ್ ಅವರು ಗೀತರಚನೆ ಮಾಡಿರುವ ನಂದಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್, ಸಂಗೀತ ನಿರ್ದೇಶನ ಗುರುಕಿರಣ್.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:28:23.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ 2.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿರೀಕ್ಷಿಸಿ, ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಈ ಸರಣಿಯಲ್ಲಿ ಕಣ್ಣಿನ ಆರೋಗ್ಯದ ಬಗ್ಗೆ ಸಂದರ್ಶನ ಪ್ರಸಾರ ಆಗುತ್ತೆ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಮಂಗಳವಾರ ಬೆಳಗ್ಗೆ 8:35 ಆರೋಗ್ಯ ಸಂಚಿಕೆ. ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ನಿರೀಕ್ಷಿಸಿ ಆರೋಗ್ಯ ಸಂಚಿಕೆ.

0: ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಪರಿಚಯಿಸಬೇಕೇ? ಹಾಗಿದ್ದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮ ವೇದಿಕೆಯೊಂದನ್ನು ಕಲ್ಪಿಸಿದೆ, ಅದೇ ಸ್ಫೂರ್ತಿ.
1: ಹೂ ನೋಡು, ನಾನು ಚೆನ್ನಾಗಿದ್ರಲ್ವಾ ಅಧಿಕಾರಿ ಆಗೋದು.
0: ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬಾಲ ಪ್ರತಿಭೆಗಳನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಸಿಂಚನ, ಪುಟ್ಟ ಮಕ್ಕಳ ಕಲರವ.
1: ಬೆಸ್ಟ್ ಫ್ರೆಂಡ್ ಆಫ್ ಫ್ರೆಂಡ್ ಪೋಷಿತ.
0: ರಜಾ ದಿನಗಳನ್ನ ಹೊರತುಪಡಿಸಿ ಕಚೇರಿಯ ದಿನಗಳಲ್ಲಿ ಕೇಂದ್ರದ ಮುಖ್ಯಸ್ಥರನ್ನ ಭೇಟಿ ಮಾಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಇದು ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರ. ಪ್ರತಿ ಭಾನುವಾರ ಪ್ರಸಾರವಾಗಲಿದೆ ಚಿಣ್ಣರ ಲೋಕ, ಚಿಣ್ಣರಿಗಾಗಿ ವಿಶೇಷ ಕಾರ್ಯಕ್ರಮ.
1: ನನ್ ಕತೆ ಹೇಳ್ದಾಗೆಲ್ಲ ಟಿವಿ ನೋಡ್ತಿರ್ತೀಯ, ಹೇಳೋದನ್ನ ಕೇಳೋದು ಇಲ್ಲ, ಕತೆ ಹೇಳ್ಕೊಡು ಅಂದ್ರೂ ಹೇಳಲ್ಲ. ಯಾರು ಹೇಳ್ಕೊಡ್ತಾರೆ ನಂಗೆ?
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯಂ, ರಾಜೇಶ್ ಮತ್ತು ಚಿತ್ರ ಅವರ ಯುಗಳ ಸ್ವರಗಳಲ್ಲಿ ಯಜಮಾನ ಚಿತ್ರದ ಗೀತೆ. ಸಾಹಿತ್ಯ ಕೆ ಕಲ್ಯಾಣವರದ್ದು, ಸಂಗೀತ ರಾಜೇಶ್ ರಾಮನಾಥ್.

0: ಮನಸ್ಸು ಹೂವಿನಂತೆ ಕೋಮಲ, ಮನಸ್ಸು ಹೂವಿನಂತೆ ಮೃದು. ಸೂಕ್ಷ್ಮ ಮನಸ್ಸನ್ನ ಅರಿಯುವ ಕೆಲಸ ನಮ್ಮದಾಗಬೇಕು. ಅರಿಯದಿದ್ದರೆ ಆ ಸೂಕ್ಷ್ಮತೆಗೆ ನೋವನ್ನುಂಟು ಮಾಡುವುದು ಎಷ್ಟು ಸರಿ?
1: ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ.
0: ಮನಸ್ಸು ಹೂವಿನಂತೆ ಕೋಮಲ, ಹೂವಿನಂತೆ ಮೃದು. ಆ ಸೂಕ್ಷ್ಮತೆಯನ್ನ ಪ್ರತಿಯೊಬ್ಬರೂ ಅರಿಯುವುದು ನೈತಿಕತೆಯ ಸಾಕಾರ.

ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಅಪ್ಪು ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಗೀತರಚನೆ ಕೆ ಕಲ್ಯಾಣ್ ಅವರದ್ದು, ಸಂಗೀತ ಗುರುಕಿರಣ್.

0: ಏನೆಂದರೆ
1: ಮನದಿ ತುಡಿತ ಏನೋ ಸೆಳೆತ.
2: ಅಮ್ಮ ಅನ್ನೋದನ್ನ ನಾವು ಪದಗಳಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವಳು ಪದಗಳಿಗೆ ನಿಲುಕದವಳು. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗುವಾಕೆ.

0: ಸದಾ ಕಂದನ ಹಿತ ಬಯಸುವ ಏಕೈಕ ಮನಸ್ಸು ಅಮ್ಮನದು ಅಲ್ಲವೇ?
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ರೇಡಿಯೋ ಸಮಯ 5:44:23. ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಮನು ಮತ್ತು ಚಿತ್ರ ಅವರ ಕಂಠಸಿರಿಯಲ್ಲಿ ಪುಟ್ನಂಜ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನ ಹಂಸಲೇಖ ಅವರದ್ದು.

ಈಗ ಕೇಳಿ ಚೌಕಾ ಚಿತ್ರದ ಗೀತೆ. ಹಾಡಿದ್ದಾರೆ ಅನುರಾಧ ಭಟ್, ಗೀತ ರಚನೆ ಮಾಡಿದವರು ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಅಳವಡಿಸಿದ್ದಾರೆ ಅರ್ಜುನ್ ಜನ್ಯ.

ಶ್ರೋತೃಗಳೇ, ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಕವಿರಾಜ್ ಅವರು ಗೀತ ರಚನೆ ಮಾಡಿರುವ ಜಾಲಿ ಡೇಸ್ ಚಿತ್ರದ ಒಂದು ಗೀತೆ. ಗಾಯಕರು ಕಾರ್ತಿಕ್, ಸಂಗೀತ ಮಿಕ್ಕಿ ಜೆ ಮೇಯರ್.

ಶ್ರೋತೃಗಳೇ, ಈ ಗೀತೆಯೊಂದಿಗೆ ಇಂದಿನ ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:10 ನಮ್ಮ ನಿಲಯದಿಂದ ಗೀತ ಸುಧೆ ಭಕ್ತಿಗೀತೆಗಳನ್ನು ಕೇಳುವಿರಿ. 6:50 ಕೃಷಿರಂಗ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಕಳೆ ನಿರ್ವಹಣೆ ಕುರಿತು ಕೊಡಗು ಜಿಲ್ಲೆ ಚಟ್ಟಳ್ಳಿಯ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ನಾಗರಾಜ ಗೋಕಾವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಂತರ ಕೃಷಿ ಮಾಹಿತಿಯಲ್ಲಿ ಏಲಕ್ಕಿ ಬೆಳೆಯನ್ನು ಬಾಧಿಸುವ ಕೀಟಗಳ ನಿಯಂತ್ರಣ ಕುರಿತ ಮಾಹಿತಿ ಹಾಗೂ ಮಾರುಕಟ್ಟೆ ಧಾರಣೆ ಕೇಳುವಿರಿ. 7:20 ಸುದ್ದಿಜಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 8:00 ಮೈಸೂರು ದಸರಾ ಕುರಿತ ಪೂರ್ವಭಾವಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 8:30 ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 9:15 ಸೋಬಾನೆ ಪದ. 9:30 ಯುವವಾಣಿ, ಬದಲಾಗುತ್ತಿರುವ ಜಗತ್ತು ಮತ್ತು ಕೌಶಲ್ಯ ಈ ವಿಷಯ ಕುರಿತಂತೆ ಭಾಷಣ. ನಂತರ ಶರಣ್ ಎಂ ಅವರಿಂದ ಕವನ ವಾಚನ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರ್ಚನಾ ಜಿ ಉಪಾಧ್ಯಾಯ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಶ್ರೋತೃಗಳೇ, ಇನ್ನು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳಲ್ಲಿ 6:10 ಪ್ರಾಯೋಜಿತ ಕಾರ್ಯಕ್ರಮ ದಸರಾ ಗೀತಾರಾಧನಾ. ಪ್ರಾಯೋಜಕರು ಜಿಎಸ್ಎಸ್ಎಸ್ ಮೈಸೂರು. 6:30 ದಸರಾ ಚಿಂತನ ಪ್ರಸ್ತುತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ. ಇವೆರಡೂ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ದಸರಾದಲ್ಲಿ ಇಂದು. ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರು. 7:15 ಭಾವಗೀತೆಗಳು. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡಾಯಿ. 8:30 ಪ್ರಾಯೋಜಿತ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್, ಮುಳಿಯ ಬಂಗಾರದಂತಹ ಹಾಡುಗಳು. ಪ್ರಾಯೋಜಕರು ಮುಳಿಯ ಗೋಲ್ಡ್ ಮತ್ತು ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ ಮತ್ತು ಬೆಂಗಳೂರು. 9:00 ಮೈಸೂರು ವೃತ್ತಾಂತರಂಗ, ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ. 9:10 ಕೊಡವಸಿರಿ ಪೊಂಬಳಿಚ ಕೂಟ ತಂಡದಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ಮಾಣ ಬಾಳೆಯಡ ದಿವ್ಯಾ ಮಂದಪ್ಪ. 9:40 ಕನ್ನಡ ಚಿತ್ರಗೀತೆಗಳು. 10:00 ಚಿಣ್ಣರ ಲೋಕ, ಮಡಿಕೇರಿಯ ಜನರಲ್ ತಿಮ್ಮಯ್ಯ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. 10:30 ಗಾನ ಭಜನ, ಹಿಂದಿ ಚಿತ್ರಗೀತೆಗಳು. 11:00 ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. ಸಂಪರ್ಕ ಸಂಖ್ಯೆ 2285582228129. ಎಸ್ಟಿಡಿ ಕೋಡ್ 08272. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರದಲ್ಲಿ ಹೈನುಗಾರಿಕೆಯಲ್ಲಿ ಹೊಸತನದ ಕಥೆ. ಶ್ವೇತಾ ರವೀಂದ್ರನಾಥ್ ಅವರೊಂದಿಗೆ ಮಾತುಕತೆ. ಸಂದರ್ಶಕರು ಆಶಾ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ

ವಿಶ್ವ ಆರ್ಥರೈಟಿಸ್ ದಿನದ ಸಂದರ್ಭದಲ್ಲಿ ಆರ್ಥರೈಟಿಸ್ ಕಾಯಿಲೆಗೆ ಚಿಕಿತ್ಸೆ ಮತ್ತು ಪರಿಹಾರ ಕುರಿತು ಡಾಕ್ಟರ್ ಕೆಆರ್ ಕಾಮತ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ವಿಷಯ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ. 1:20 ಅಮರ ಧ್ವನಿ, ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ, ಚಿತ್ರಚಿತ್ತಾರ, ಶಿವಮೊಗ್ಗ ಸುಬ್ಬಣ್ಣ ಅವರೊಂದಿಗೆ ನಡೆಸಿದ ಸಂದರ್ಶನ, ಸಂದರ್ಶಕರು ಸುಬ್ರಾಯ ಸಂಪಾಜೆ. 1:40 ಪ್ರಚಲಿತ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, 2:40 ಕನ್ನಡ ಚಿತ್ರಗೀತೆಗಳು, 3 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ. ಇನ್ನು ನಾಳೆ ಸಂಜೆಯ ಕಾರ್ಯಕ್ರಮಗಳಲ್ಲಿ 5 ಗಂಟೆಗೆ ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳು, 6:10 ಗೀತಸುಧೆ ಭಕ್ತಿಗೀತೆಗಳನ್ನು ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ಕೃಷಿ ರಂಗದಲ್ಲಿ ಆಹಾರಜನ್ಯ ರೋಗಗಳು ಮತ್ತು ನಿಯಂತ್ರಣ ಕುರಿತು ಬಾಗಲಕೋಟೆ ಹಾವೇರಿ ಜಿಲ್ಲೆಯ ಆಹಾರ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. ಬಳಿಕ ಮಾರುಕಟ್ಟೆ ಧಾರಣೆ ಕೇಳುವಿರಿ. 7:20 ಸುದ್ದಿಚಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಬೆಂಗಳೂರು ಕೇಂದ್ರದಿಂದ ಭಾಷಣ, ವಿಷಯ ಗಾಂಧಿವಾದವು ಕನ್ನಡ ಸಾಹಿತ್ಯಕ್ಕೆ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು. ಮಾತನಾಡುತ್ತಾರೆ ಗೋಣಿಕೊಪ್ಪದ ಕಾವೇರಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಎಸ್ಎಂ ರಜನಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ ಸಮಯ 6:05 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ ವಾರ್ತೆ.

0: ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6:10:13. ಕಾರ್ಯಕ್ರಮ ಗೀತಸುಧೆ.
1: ಆಕಾಶವಾಣಿ ಮಡಿಕೇರಿ. ಗೀತಸುಧ, ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕೇಳಿ ಗೀತಸುಧ. ಗೀತಸುಧ.
2: ಆತ್ಮೀಯ ಕೇಳುಗರೆ, ಹಾಡನ್ನು ಕೇಳಿ ಬಹುಮಾನ ಗೆಲ್ಲಿ.
3: ಇನ್ನು ಮುಂದೆ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ
2: ಓಲ್ಡ್ ಈಸ್ ಗೋಲ್ಡ್, ಮುಳಿಯ ಬಂಗಾರದಂತಹ ಹಾಡುಗಳು.
3: ಹಾಡು ಕೇಳುವುದರೊಂದಿಗೆ ಕೇಳುವ ಪ್ರಶ್ನೆಗೆ ಸರಿ ಉತ್ತರ ಕಳುಹಿಸಿ
2: ಬಹುಮಾನ ಗಳಿಸುವ ಅವಕಾಶ ನಿಮ್ಮದಾಗಿಸಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು
4: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಹೆಡ್ ಇಂಜುರಿನ ಯಾವ ರೀತಿ ಪ್ರಿವೆಂಟ್ ಮಾಡಬಹುದು?
6: ತುಂಬಾನೇ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ಒಂದ್ ಸಲ ಸಿವಿಯರ್ ಹೆಡ್ ಇಂಜುರಿ ಆಯ್ತು ಅಂತ ಹೇಳಿದ್ರೆ ಆ ಮನುಷ್ಯ ಇರೋದಿಲ್ಲ. ಹಿ ವಿಲ್ ಲೂಸ್ ವಾಟ್ ಹಿ ವಾಸ್ ಅಂಡ್ ಬಿಕಮ್ ಸಂಬಡಿ ಎಲ್ಸ್. ಇನ್ನೊಬ್ಬರ ಮೇಲೆ ಮೆಜಾರಿಟಿ ಆಫ್ ದ ಟೈಮ್ ಅವಲಂಬಿತವಾದ ಜೀವನ ಆಗ್ಬಿಡುತ್ತೆ, ಸ್ಪೆಷಲಿ ತೀವ್ರವಾದ ತಲೆ ಅಪಘಾತಗಳ ನಂತರ. ಸೊ ದ ಬೆಸ್ಟ್ ಥಿಂಗ್ ಇಸ್ ಟು ಪ್ರಿವೆಂಟ್ ದೆಮ್. ಅಂಡ್ ಸರ್ಪ್ರೈಸಿಂಗ್ಲಿ ಮೆಜಾರಿಟಿ ಆಫ್ ದ ಟೈಮ್ ದೀಸ್ ಆಕ್ಸಿಡೆಂಟ್ಸ್ ಆರ್ ಡ್ಯೂ ಟು ಸಮ್ ಆರ್ ದಿ ಅದರ್ ರೀಸನ್ ವಿಚ್ ಕುಡ್ ಹ್ಯಾವ್ ಬೀನ್ ಪ್ರಿವೆಂಟೆಡ್. ಕಾಮನೆಸ್ಟ್ ಈಸ್ ಡ್ರಂಕ್ ಅಂಡ್ ಡ್ರೈವಿಂಗ್, ಹೆಲ್ಮೆಟ್ ಇಲ್ಲದೆ ಓಡಿಸೋದು. ಆ ಹೆಲ್ಮೆಟ್ ಕೈಯಲ್ಲಿ ಹಾಕೊಂಡು ಓಡಿಸ್ತಿರ್ತಾರೆ, ತಲೆಗಿರೋ ಹೆಲ್ಮೆಟ್ ನ ಕೈ ಯಾಕೆ ಹಾಕೊಂಡ್ತಾರೋ ಗೊತ್ತಿಲ್ಲ ನನಗೆ. ಕುಡಿದ್ಬಿಟ್ಟು ಓಡಿಸ್ತಾ ಇರ್ತಾರೆ, ಆ ಟ್ರಾಫಿಕ್ ಪೊಲೀಸ್ನವರು ಪಾಪ ನಮ್ಮ ಹಿಂದೆ ಓಡಿ ಓಡಿ ನಮ್ಮ ಜೀವನ ಉಳಿಸ್ಲಿಕ್ಕೆ ಬರ್ತಿರೋದು, ಅವ್ರನ್ನ ನಾವು ಶತ್ರು ಅನ್ಕೊಂಡು ಅವರಿಂದ ಹೈಡ್ ಮಾಡಿ ಮಾಡಿ ಹೋಗ್ತಾ ಹೋಗ್ತಾನೆ ಬೀಳ್ತೀವಿ.
5: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್, ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
7: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
8: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
9: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
10: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.

0: ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟಿ.
2: ಆಂಥೋರ ಕೋಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೋರ ಕೋಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
3: ಅಮ್ಮ, ನನ್ ವೆಡ್ಡಿಂಗ್ ಜ್ಯುವೆಲರಿ ಕಲೆಕ್ಷನ್ ಸಖತ್ ರಾಯಲ್ ಆಗಿರ್ಬೇಕು, ಆದ್ರೆ ಮೇಕಿಂಗ್ ಚಾರ್ಜ್ ತುಂಬಾನೇ ಆಗುತ್ತಲ್ವಾ?
4: ಟೆನ್ಷನ್ ಯಾಕೆ? ಮಗಳ ಮದ್ವೆ ಅಂದ್ಮೇಲೆ ಒಳ್ಳೆ ಡಿಸೈನ್ಸ್ ತಗೋಬೇಕು. ಮುಳಿಯಾಕೆ ಹೋಗೋಣ. October 11 to November 11 ಮುಳಿಯಾದಲ್ಲಿ ಚಿನ್ನೋತ್ಸವ ನಡೀತಾ ಇದೆ. ಈ ಸಲದ ವಿಶೇಷ ಯೂನಿಕ್ ಡಿಸೈನ್ಸ್, ಲೋವೆಸ್ಟ್ ಮೇಕಿಂಗ್ ಚಾರ್ಜ್.
3: ಅಂದ್ರೆ
4: ಮೇಕಿಂಗ್ ಚಾರ್ಜ್ 6% ನಿಂದ ಪ್ರಾರಂಭ.
3: ರಿಯಲಿ? ಹಾಗಾದ್ರೆ ನನ್ ಮದ್ವೆಗೆ ರಾಯಲ್ ಜ್ಯುವೆಲರಿ ನನ್ನ ಆಸೆಯಂತೆ.
4: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: The number you've dialed is currently busy. Kindly
6: ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
8: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ. ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
9: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
10: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
11: ಅದಕ್ಕೆ ತಾನೆ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು.
12: ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
13: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
14: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
5: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ, ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನ್ ಹತ್ತಿರ ಮಡಿಕೇರಿ. ಕಾಲ್ ಬೈರಟ ರಾಮದನ್ 9844-8199.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
7: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
8: ನಾಪೋಕ್ಲುವಿನ ವಿವಿಧ ವೆಂಚರ್ ನಲ್ಲಿ ಅತ್ಯುತ್ತಮ ಕ್ವಾಲಿಟಿಯ ಕರ್ಲಾ, ಡ್ಯೂರೋಫ್ಲೆಕ್ಸ್, ಪೆಪ್ಸ್, ರೆಸ್ಟೋಲೆಕ್ಸ್ ಬೆಡ್ ಗಳು, ನೀಲ್ಕಮಲ್.

0: ಸುಪ್ರೀಂ, ಡೆಕ್ಕಾನ್ ಕಂಪನಿಗಳ ಚೇರ್ಗಳು, ಬೆಡ್ಶೀಟ್, ಬ್ಲಾಂಕೆಟ್ಸ್, ಕರ್ಟನ್ ಹಾಗೂ ಇನ್ನಿತರ ಗೃಹ ಅಲಂಕಾರ ಐಟಮ್ಸ್ಗಳು ಸ್ಪರ್ಧಾತ್ಮಕ ದರದಲ್ಲಿ ಲಭ್ಯ. ವಿವಿದ್ ವೆಂಚರ್ ನಾಪೋಗ್ಲು.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
4: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
5: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
4: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪ್ಟನ್ಸ್ ವ್ಯಾಲಿ, ಮಡಿಕೇರಿ.
6: ಫೋನ್ 2225571.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
8: ವಿರಾಜಪೇಟೆ ಬಿಟ್ಟಂಗಾಲ, ಮೈಸೂರು ಕೇರಳ ರಸ್ತೆಯಲ್ಲಿದೆ ರಿದೀಸ್ ರೆಸ್ಟೋರೆಂಟ್. ಇಲ್ಲಿ ಎಲ್ಲ ರೀತಿಯ ವೆಜ್ ಅಂಡ್ ನಾನ್ ವೆಜ್ ಫುಡ್ ಲಭ್ಯ. ಹಾಗೆ ರಿದೀಸ್ ಸ್ಟೇನಲ್ಲಿ AC ಅಂಡ್ ನಾನ್ AC ರೂಮ್ಸ್ಗಳು ಲಭ್ಯವಿದೆ. 500 ಜನರಿಗೊಳಪಟ್ಟು ಸಭೆ ಶುಭ ಸಮಾರಂಭ ನಡೆಸುವುದಾದಲ್ಲಿ ಗರುಡ ಬ್ಯಾಂಕ್ವೆಟ್ ಹಾಲ್ ಇದೆ. ಇನ್ನು ಕೊಡಗಿನ ಸಾಂಪ್ರದಾಯಿಕ ಶೈಲಿ ಆಹಾರ ಸವಿಯುವವರಿಗಾಗಿಯೇ ಇದೆ ಕೂರ್ಗ್ ಪಾಟ್. ಭೇಟಿ ನೀಡಿ ಆತಿಥ್ಯವನ್ನು ಆನಂದಿಸಿ. ಕಾಲ್ 6362540361.
9: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
10: ಶ್ರೀ ಮಾರಿಯಮ್ಮ ದೇವಸ್ಥಾನ, ಕೆರೆಮನೆ, ಕಾಂತೂರು, ಮೂರ್ನಾಡು. ಇಲ್ಲಿ ನವದುರ್ಗೆಯರ ನವರಾತ್ರಿ ಪೂಜೆ ಇದೇ ತಿಂಗಳ 11-19 ತಾರೀಕಿನವರೆಗೆ ಪ್ರತಿದಿನ ಸಂಜೆ 6:30 ನಡೆಯಲಿದೆ. ಭಕ್ತಾದಿಗಳೆಲ್ಲ ಪ್ರತಿದಿನ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ.
11: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
12: ಅಖಿಲ ಅಮ್ಮ ಕೊಡವ ವಿದ್ಯಾಭಿವೃದ್ಧಿ ಸಂಘತ್ರ ಕಾಲ್ತ್ರ ಮಹಾಸಭೆ ಪಿಂಗ ಜನಾಂಗತ್ರ ಓದು ಅಮ್ಮಕ್ಕ ಪುರುಡು ಪಣ ಕೊಡುಪ ಕಾರ್ಬಾರ್ ಇದೇ 11 ತಾರೀಕು ನಾರಾಚ ಪೊಲಕ 10 ಗುಣಿಕೊಪ್ಪ ಉಮಾಮಹೇಶ್ವರಿ ದೇವಸ್ಥಾನ ಸಭಾಂಗಣದಲ್ಲಿ ಸಂಘತ್ರ ಅಧ್ಯಕ್ಷರಾದ ಶ್ರೀ ನಾಳಿಯ ಮಂಡ ಉಮೇಶ್ ಕೆಚಮಯ್ಯ ಅಂಡ್ ಅಧ್ಯಕ್ಷತೆಯಲ್ಲಿ ನಡಪ. ಜನಾಂಗ ಬಾಂಧವಂಗ ಏರಕಣಕಲು ಬಂತು ಕೂಡಿಯಾಡನೊಂದು ಅಖಿಲ ಅಮ್ಮ ಕೊಡವ ವಿದ್ಯಾಭಿವೃದ್ಧಿ ಸಂಘತ್ರ ಗೌರವ ಕಾರ್ಯದರ್ಶಿ ಅಮ್ಮತ್ತಿರ ವಾಸು ವರ್ಮಾಯಿಂಗ ಕಟ್ಟಣಿತು.
13: ಹುದಿಕೇರಿ ಮಾಜಿ ಸೈನಿಕಂಗಡ ಕಾಲತ್ರ ಮಹಾಸಭೆ ಇದೇ ಅಕ್ಟೋಬರ್ 4-11 ನಾರಾಚೆ ಪೋಲು 10 ಹುದಿಕೇರಿ ಕೊಡೋ ಸಮಾಜದ ನಡಪ. ಎಲ್ಲಾ ಸದಸ್ಯ ಮಾಜಿ ಸೈನಿಕಂಗ ಸಂಸಾರೋಡೆ ಬಂದಿತು ಕೂಡಿಯರೋನೊಂದು ಅಧ್ಯಕ್ಷ ಬಲ್ಯಮೀದೇರಿರ ಪ್ರಕಾಶ್ ಪಿಂಗ ಆಡಳಿತ ಮಂಡಳಿಕಾರ ಕಟ್ಟಣಿತು.
14: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
15: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
14: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
11: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
16: ಮಮ್ಮಿ, ನಿಮ್ ಹಳೆ ಚಿನ್ನಾಭರಣಗಳ ಡಿಸೈನ್ಸ್ ತುಂಬಾನೇ ಚೆನ್ನಾಗಿದೆ. ನನ್ ಮದ್ವೆಗೂ ಇದೇ ತರ ತಗೊಳ್ವಾ?
11: ನನ್ ಕಾಲದ ಡಿಸೈನ್ಸ್ ನನಗೆ ಹಳೇದನ್ಸುತ್ತೆ ಕಣಮ್ಮ. ನಿನ್ ಮದ್ವೆಗೆ ಸಾಂಪ್ರದಾಯಿಕ ಶೈಲಿ ಜೊತೆಗೆ ಈಗಿನ ಟ್ರೆಂಡಿ ಲುಕ್ ಇರೋ ಚಿನ್ನಾಭರಣ ಬೇಕು.
16: ಹೌದು, ಇವೆಲ್ಲ ಒಟ್ಟಿಗೆ ಎಲ್ಲಿ ಸಿಗುತ್ತೆ?
11: ನಾನು ಮುಳಿಯಾದಲ್ಲೇ ತಗೊಂಡಿದ್ದು, ಅಲ್ಲೇ ತಗೊಳ್ಳೋಣ. October 11 November 11 ಮುಳಿಯಾ ಚಿನ್ನೋತ್ಸವ ಇದೆ. ಈ ಸಲದ ವಿಶೇಷ ಲೋವೆಸ್ಟ್ ಮೇಕಿಂಗ್ ಚಾರ್ಜ್, ಯುನಿಕ್ ಡಿಸೈನ್ಸ್, ಮೇಕಿಂಗ್ ಚಾರ್ಜ್ 6% ಇಂದ ಪ್ರಾರಂಭ.
16: ವಾವ್, ಸೂಪರ್.
11: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ನನ್ ಮನೆ ನನ್ ಕನ್ಸಿನ ಪ್ರಕಾರನೇ ಇರ್ಬೇಕು. ಅದರಲ್ಲೂ ಮನೆ ಮುಂಭಾಗದ ಇಂಟರ್ಲಾಕ್ ಹಾಗೂ ಕಾಪ್ಲರ್ ಸ್ಟೋನ್ ಲ್ಯಾಂಡ್ಸ್ಕೇಪಿಂಗ್ ಪ್ರೀಮಿಯಂ ಕ್ವಾಲಿಟಿಲಿ ಇರ್ಬೇಕು. ಆ ಕನ್ಸನ್ನು ನನ್ಸ್ ಮಾಡಲು ಟ್ರಾನ್ಸಿಟೈಲ್ ಗ್ಯಾಲರಿಗೆ ಒಪ್ಸಿ ಆಯ್ತು. ಇನ್ನು ಆ ಚಿಂತೆನೇ ಇಲ್ಲ. ನೀವು ಕೂಡ ಸಂಪರ್ಕಿಸಿ ಟ್ರಾನ್ಸಿಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಕೋಣಿಕೊಪ್ಪಲ್.
14: ಪೊನ್ನಿಮಾನೀಸ್ ನಲ್ಲಿ ಕಾಫಿ ಬ್ಯಾಗಿಂಗ್ ಹಾಗೂ ಕ್ಲೀನಿಂಗ್ ಮಿಷಿನ್, ಕಾಫಿ ಕಾಲಾಡುವ ಹಾಗೂ ಗುಟ್ಟೆ ಮಾಡುವ ಮಿಷಿನ್ ಲಭ್ಯ. ಕಾಫಿ ಹಾಗೂ ಗೊಬ್ಬರ ಸಾಗಿಸಲು ಮೋಟರೈಸ್ಡ್ ಟ್ರಾಲಿ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ನೀರಾವರಿ ಪಂಪ್ ಸೆಟ್, ಟ್ರಾಕ್ಟರ್ ಚಾಲಿತ ಪಂಪ್ ಸೆಟ್, ಅಲ್ಯೂಮಿನಿಯಂ HDPE ಪೈಪ್, ಫ್ಲೆಕ್ಸಿ ಹೋಸ್ ಪೈಪ್, IP ಸೆಟ್, ರೆಡಿಮೇಡ್ ಪ್ಲಾಟ್ ಸಿಸ್ಟಮ್, ಚೈನ್ಸಾ, ವೀಡ್ ಕಟರ್, ಸ್ಪ್ರೇಯರ್, 3 KVA 300 KVA ಪೆಟ್ರೋಲ್ ಅಂಡ್ ಡೀಸೆಲ್ ಜನರೇಟರ್, ಲಿಥಿಯಂ ಬ್ಯಾಟರಿ ಚಾಲಿತ 300 ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಪೊನ್ನಿಮಾನೀಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722024039.

0: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
1: ಜಾಹೀರಾತುಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:23:36. ಗೀತಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಗುರು ಮಹಿಪತಿ ವಿಠಲ ಅವರ ರಚನೆಯ ಗೀತೆ ಶಿವ ಶಿವ ಮಹಾದೇವ ಶಂಕರ. ಹಾಡಿದ್ದಾರೆ ವಿದ್ಯಾಭೂಷಣ.

0: ಇದುವರೆಗೆ ಭಕ್ತಿ ಗೀತೆಗಳ ಕಾರ್ಯಕ್ರಮ ಗೀತ ಸುಧಾ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.
1: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 ಮೆಗಾಹರ್ಟ್ಸ್ ನಲ್ಲಿ.
2: ಕಾಫಿ ಪ್ರಿಯರೇ, ರೆಡಿ ಆಗಿದ್ದೀರಾ?
3: ಮಡಿಕೇರಿ ಜನೋತ್ಸವ ದಸರಾದಲ್ಲಿ ಇದೇ ಅಕ್ಟೋಬರ್ 13 ಮತ್ತು 14 ಕಾಫಿ ದಸರಾ ಸಂಭ್ರಮ.
2: 50 ಸ್ಟಾಲ್ಗಳಲ್ಲಿ ಕಾಫಿ ವೈವಿಧ್ಯತೆಗಳ ಅಮೋಘ ಪ್ರದರ್ಶನ.
3: ಅಕ್ಟೋಬರ್ 13 ಮಂಗಳವಾರ ಸಂಜೆ 4 ರಾತ್ರಿ 10 ಮತ್ತು ಅಕ್ಟೋಬರ್ 14 ಬೆಳಗ್ಗೆ 10 ರಾತ್ರಿ 10
2: ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ 3ನೇ ವರ್ಷದ ಕಾಫಿ ದಸರಾ.
3: ಅಕ್ಟೋಬರ್ 14 ಬೆಳಗ್ಗೆ 10 ತಜ್ಞರಿಂದ ಕಾಫಿ ಕೃಷಿಯಲ್ಲಿನ ವಿದ್ಯಮಾನಗಳ ಬಗ್ಗೆ ಮಾಹಿತಿ.
2: ಕಾಫಿ ಮತ್ತು ಪ್ರವಾಸೋದ್ಯಮ, ಕಾಫಿ ಕೆಫೆಯ ಮಹತ್ವ, ಕಾಫಿಯ ಮಾರುಕಟ್ಟೆ ಹಾಗೂ ಬೆಳೆಗಾರರಿಗೆ EUDR ಬಗೆಗಿನ ಮಾಹಿತಿ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಅರ್ಥಪೂರ್ಣ ಸಂವಾದ.
3: ಕೊಡಗಿನ ಸಾಧಕ ಕೃಷಿಕರಿಗೆ ಸನ್ಮಾನದ ಗೌರವ.
2: ಕಾಫಿ ಫ್ಲೇವರ್ ಕೇಕ್ ವಿಭಾಗ, ಕಾಫಿ ಫ್ಲೇವರ್ ಕಪ್ ಕೇಕ್ ವಿಭಾಗ, ಕಾಫಿ ಫ್ಲೇವರ್ ಬ್ರೌನಿ, ಕಾಫಿ ಫ್ಲೇವರ್ ಚಾಕ್ಲೇಟ್ ಪುಡ್ಡಿಂಗ್, ಕಾಫಿ ಫ್ಲೇವರ್ ಪಾನೀಯ, ಕಾಫಿ ಫ್ಲೇವರ್ ನಲ್ಲಿ ಹೊಸ ರುಚಿ ವಿಭಾಗದಲ್ಲಿನ ಸ್ಪರ್ಧೆಗಳಲ್ಲಿಯೂ ನೀವು ಭಾಗವಹಿಸಬಹುದು.
3: ಮಡಿಕೇರಿ ಶಾಸಕ ಡಾಕ್ಟರ್ ಮಂಥರಗೌಡ ಅವರ ಪರಿಕಲ್ಪನೆಯಲ್ಲಿ ಕೂರ್ಗ್ ಪ್ಲಾಂಟರ್ಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ನಡೆಯಲಿರುವ 3ನೇ ವರ್ಷದ ಕಾಫಿ ದಸರಾಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844060174. ಅನಿಲ್ HT, ಸಂಚಾಲಕರು ಕಾಫಿ ದಸರಾ.
4: LIC ಪರಿಚಯಿಸುತ್ತಿದೆ MyLIC, LIC ಯ ನ್ಯೂ ಕಸ್ಟಮರ್ ಆಪ್.
5: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
4: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ KYC
5: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ಫೋನ್ ನಲ್ಲಿ. ಹಿಂದೆ ಡೌನ್ಲೋಡ್ ಮಾಡಿ MyLIC. LIC, ಪ್ರತಿ ಕ್ಷಣವು ನಿಮ್ಮೊಂದಿಗೆ.
6: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
7: ವಿವೇಕವಿದ್ದಲ್ಲಿ ಆನಂದ, ಜಾಗ್ರತೆ ಇದ್ದಲ್ಲಿ ಉಳಿಯಬಲ್ಲವು ಅಮೂಲ್ಯ ಜೀವಗಳು, ನೆಮ್ಮದಿಯೇ ಜೀವನ.
8: ಎಷ್ಟೋ ಮಕ್ಕಳಿಗೆ ಒಬ್ಬರೇ ಮಗ ಇರ್ತಾನೆ, ಸೊ ಆ ತರ ಇದ್ದಾಗ ಜೀವನ ಹೋಯ್ತು ಅಂತ. ಒಬ್ಬ ಮಗ ಹೋಯ್ತು ಅಂತ ಹೇಳಿದ್ರೆ ಮತ್ತೆ ಅವ್ರಿಗೆ ಬದುಕೇ ಇಲ್ಲ. ಅವ್ರಿಗೆ ವಯಸ್ಸಾದಾಗ ಆದಾಗೆ ಆಸರೆಗೆ ಯಾರೂ ಇರೋದಿಲ್ಲ.

ಸಾಕಿ ಸಲುಹಿದಂತಹ ಮಕ್ಕಳು, ದುಡುಕಿನ ನಿರ್ಧಾರ, ಆತ್ಮಹತ್ಯೆಯೋ ಅಪಘಾತವೋ ಅಪರಾಧವೋ ಕಣ್ಮುಂದೆ ಇಲ್ಲವಾದಾಗ ತಂದೆ ತಾಯಿಗಳ ಮನಸ್ಸು

ಶ್ರೋತೃಗಳೇ, ನಾಳೆ ಬೆಳಿಗ್ಗೆ 6:10 ಪ್ರಾಯೋಜಿತ ಕಾರ್ಯಕ್ರಮ ದಸರಾ ಗೀತಾರಾಧನಾ. 6:30 ದಸರಾ ಚಿಂತನಾ ಪ್ರಸ್ತುತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ. ಇವೆರಡು ಕಾರ್ಯಕ್ರಮಗಳು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ನಾಳೆ ಬೆಳಿಗ್ಗೆ 6:40 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ದಸರಾದಲ್ಲಿ ಇಂದು. 8:30 ಪ್ರಾಯೋಜಿತ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್, ಮುಳಿಯ ಬಂಗಾರದಂತಹ ಹಾಡುಗಳನ್ನು ಕೇಳುವಿರಿ. ನಾಳೆ ಬೆಳಿಗ್ಗೆ 9:00 ಮೈಸೂರು ವೃತ್ತಾಂತರಂಗ ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 10:00 ಚಿಣ್ಣರ ಲೋಕದಲ್ಲಿ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. 11:00 ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ, ಅಂತ್ಯಾಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. 12:05 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ಹೊಸತನದ ಕತೆ ಶ್ವೇತಾ ರವೀಂದ್ರನಾಥ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಸಂದರ್ಶಕರು ಆಶಾ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಆರ್ಥರೈಟಿಸ್ ದಿನದ ಸಂದರ್ಭದಲ್ಲಿ ಆರ್ಥರೈಟಿಸ್ ಕಾಯಿಲೆಗೆ ಚಿಕಿತ್ಸೆ ಮತ್ತು ಪರಿಹಾರ ಕುರಿತು ಡಾಕ್ಟರ್ ಕೆಆರ್ ಕಾಮತ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 6:51 ಕೃಷಿ ರಂಗದಲ್ಲಿ ಆಹಾರಜನ್ಯ ರೋಗಗಳು ಮತ್ತು ನಿಯಂತ್ರಣ ಕುರಿತು ಬಾಗಲಕೋಟೆ ಹಾವೇರಿ ಜಿಲ್ಲೆಯ ಆಹಾರ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನವಿದೆ. ಶ್ರೋತೃಗಳೇ, ಗಮನಿಸಿ, ನಾಳೆ ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಭಾಷಣ. ವಿಷಯ ಗಾಂಧಿವಾದವು ಕನ್ನಡ ಸಾಹಿತ್ಯಕ್ಕೆ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು. ಮಾತನಾಡುತ್ತಾರೆ ಗೋಣಿಕೊಪ್ಪದ ಕಾವೇರಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಎಸ್ಎಂ ರಜನಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಗಮನಿಸಿ, ನಾಳೆ ರಾತ್ರಿ 7:45. ನಾಳೆ ರಾತ್ರಿ 9:30 ರೂಪಕ ಮಗಳು ನನ್ನ ಆಸ್ತಿ, ರಚನೆ ಎಂ ಶಕುಂತಲಾ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಜಗದೀಶ್ ಹೂಗಾರ್ ಅವರಿಂದ ತಬಲವಾದನ ಕೇಳುವಿರಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ರೇಡಿಯೋ ಸಮಯ 6:36:48. ಇನ್ನು 6:37 ಸರಿಯಾಗಿ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ.

0: ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು. ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ. ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು. ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

0: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
1: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ GSSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
0: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
1: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
0: ಆಸ್ವಾದಿಸಿ,
1: ಆನಂದಿಸಿ,
0: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಬಲಪಡಿಸಲು ಆಧುನಿಕ ತಂತ್ರಜ್ಞಾನ ಅಳವಡಿಕೆ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಿಶೀಲನೆ. ಐತಿಹಾಸಿಕ ನಾಡಹಬ್ಬ ದಸರಾ ಉತ್ಸವಕ್ಕೆ ಮೈಸೂರು ಸಜ್ಜು. ನಾಳೆ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಂದ ನಾಡದೇವತೆ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ, ಉತ್ಸವಕ್ಕೆ ಚಾಲನೆ. ರಾಜ್ಯದ ವಿವಿಧ ಶಕ್ತಿಪೀಠಗಳಲ್ಲಿ ನವರಾತ್ರಿ ವಿಶೇಷ ಅಲಂಕಾರ, ಪೂಜೆ ಆಯೋಜನೆ. ರಣಜಿ ಕ್ರಿಕೆಟ್ ವಿಜಯವಾಡದಲ್ಲಿ ನಾಳೆ ಕರ್ನಾಟಕ ಆಂಧ್ರ ಮುಖಾಮುಖಿ. ಪೊಲೀಸ್ ವ್ಯವಸ್ಥೆಯನ್ನು ಬಲಪಡಿಸುವ ಹಾಗೂ ವಿಚಕ್ಷಣೆಯನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ಪೊಲೀಸ್ ಭವನಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಪರಾಧ ತಡೆಗಟ್ಟುವ ನಿಟ್ಟಿನಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸಿಕೊಳ್ಳುವ ಬಗ್ಗೆ ಸಮಾಲೋಚನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಯೋಜನೆಗಳ ವಸ್ತುಸ್ಥಿತಿಯನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಉಪಸ್ಥಿತರಿದ್ದರು. ಮುಖ್ಯಮಂತ್ರಿಯವರು ತಮ್ಮ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಕೇಂದ್ರೀಯ ಟಿಬೆಟ್ ಆಡಳಿತದ ಪ್ರತಿನಿಧಿ ಜಿಗ್ಮೆ ಸುಲ್ಟ್ರಿಮ್ ಭೇಟಿ ಮಾಡಿದರು. ಮೈಸೂರಿನ ಬೈಲುಕುಪ್ಪೆಗೆ ಧರ್ಮಗುರು 14ನೇ ದಲೈಲಾಮಾ ಅವರ ಉದ್ದೇಶಿತ ಭೇಟಿ ಸಿದ್ದತೆ ಬಗ್ಗೆ ಚರ್ಚಿಸಲಾಯಿತು ಎಂದು ಮುಖ್ಯಮಂತ್ರಿಯವರು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ವಿಶ್ವವಿಖ್ಯಾತ ನಾಡಹಬ್ಬ 2026ರ ದಸರಾ ಮಹೋತ್ಸವದ ಉದ್ಘಾಟನೆಗೆ ಕ್ಷಣಗಣನೆ ಆರಂಭಗೊಂಡಿದೆ. 10 ದಿನಗಳ ಕಾಲ ನಡೆಯುವ ಶರನ್ನವರಾತ್ರಿ ದಸರಾ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮಹೋತ್ಸವಕ್ಕೆ ಪ್ರವಾಸಿಗರನ್ನು ಆಕರ್ಷಿಸಲು ಮೈಸೂರು ನಗರ ಸಜ್ಜುಗೊಂಡಿದೆ. ನಾಡ ಅಧಿದೇವತೆ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ನಾಳೆ ಬೆಳಿಗ್ಗೆ 11:50ರಿಂದ 12:13ರವರೆಗೆ ಸಲ್ಲುವ ಶುಭ ಧನುರ್ ಲಗ್ನದಲ್ಲಿ ಕೊಪ್ಪಳದ ಗವಿಮಠದ ಸಂಸ್ಥಾನದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ವರ್ಷದ ದಸರಾ ಮಹೋತ್ಸವದ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ. ಚಾಮುಂಡಿಬೆಟ್ಟ ಹಾಗೂ ಅರಮನೆ ಸೇರಿದಂತೆ ಕಾರ್ಯಕ್ರಮಗಳು ನಡೆಯುವ ಎಲ್ಲಾ ವೇದಿಕೆಗಳು ಸಂಪೂರ್ಣವಾಗಿ ಸಜ್ಜುಗೊಂಡಿದೆ. ಚಾಮುಂಡಿಬೆಟ್ಟದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಹಾಗೂ ಮಠಾಧೀಶರು ಸೇರಿದಂತೆ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಈ ಬಾರಿ ದಸರಾಗೆ ಎಲ್ಲಾ ಧರ್ಮದ 300 ಗುರುಗಳು ಆಗಮಿಸುವ ಹಿನ್ನೆಲೆಯಲ್ಲಿ ವಿಶೇಷ ಆಸನದ ವ್ಯವಸ್ಥೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ತಿಳಿಸಿದ್ದಾರೆ. ಈ ಬಾರಿಯ ಸಿಎಂ ಕಪ್ ರಾಜ್ಯಮಟ್ಟದ ದಸರಾ ಕ್ರೀಡಾಕೂಟ ಇದೇ 14ರವರೆಗೆ ನಡೆಯಲಿದ್ದು ಒಟ್ಟು 28 ಕ್ರೀಡೆಗಳಲ್ಲಿ 4,500 ಅಧಿಕ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಮೈಸೂರಿನ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಸಂಜೆ ಕ್ರೀಡಾಕೂಟಕ್ಕೆ ಅಧಿಕೃತ ಚಾಲನೆ ನೀಡಲಿದ್ದಾರೆ. 10 ದಿನಗಳ ಕಾಲ ವಿವಿಧ ರೀತಿಯ ಕಾರ್ಯಕ್ರಮಗಳು ನಡೆಯಲಿವೆ. ಅಕ್ಟೋಬರ್ 21ರಂದು ಅಂದರೆ 11ನೇ ದಿನ ವಿಶ್ವವಿಖ್ಯಾತ

0: ಜಂಬೂಸವಾರಿ ಮೆರವಣಿಗೆಗೆ ಮುಖ್ಯಮಂತ್ರಿ ಚಾಲನೆ ನೀಡಲಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 2025ರ ವಕ್ಫ್ ಸುಧಾರಣೆಗಳ ಕುರಿತ ಒಂದು ವರದಿ ಇಲ್ಲಿದೆ. ವಕ್ಫ್ ಕಾಯ್ದೆಯ ಸೆಕ್ಷನ್ 40ರಡಿ ಈ ಹಿಂದೆ ವಕ್ಫ್ ಮಂಡಳಿಗೆ ಯಾವುದೇ ಆಸ್ತಿಯನ್ನು ಸ್ವಯಂ ನಿರ್ಧಾರದ ಮೂಲಕ ವಕ್ಫ್ ಆಸ್ತಿಯೆಂದು ಘೋಷಿಸುವ ಅಧಿಕಾರವಿತ್ತು. ಇದರಿಂದಾಗಿ ನೋಂದಾಯಿತ ವಕ್ಫ್ ಆಸ್ತಿಗಳ ಸಂಖ್ಯೆಯಲ್ಲಿ ಭಾರೀ ಹೆಚ್ಚಳ ಕಂಡುಬಂದಿತ್ತು. 2013ರಲ್ಲಿ 2.07 ಲಕ್ಷ ಇದ್ದ ಈ ಆಸ್ತಿಗಳ ಸಂಖ್ಯೆ 8.72 ಲಕ್ಷಕ್ಕೆ ತಲುಪಿದೆ. ಈ ಪೈಕಿ ಸರ್ಕಾರಿ ಸ್ವಾಮ್ಯದ 5973 ಆಸ್ತಿಗಳು ಸೇರಿರುವುದು ಗಂಭೀರ ಚಿಂತನೆಗೆ ಕಾರಣವಾಗಿತ್ತು. ಈ ಲೋಪದೋಷಗಳನ್ನು ಸರಿಪಡಿಸಲು ಜಾರಿಗೆ ತರಲಾಗಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ 2025ನ್ನು ಉಮೀದ್ ಕಾಯ್ದೆ ಎಂದು ಕರೆಯಲಾಗುತ್ತದೆ. ಈ ಹೊಸ ಕಾಯ್ದೆ ವಕ್ಫ್ ಮಂಡಳಿಗೆ ಏಕಪಕ್ಷೀಯ ಅಧಿಕಾರ ನೀಡುತ್ತಿದ್ದು ನಿಬಂಧನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿದೆ. ಇನ್ನು ಮುಂದೆ ಸರ್ಕಾರಿ ಭೂಮಿಯ ಮೇಲಿನ ಯಾವುದೇ ಹಕ್ಕುಗಳ ಪ್ರತಿಪಾದನೆಯನ್ನು ಕಲೆಕ್ಟರ್ಗಿಂತ ಹೆಚ್ಚಿನ ಶ್ರೇಣಿಯ ಅಧಿಕಾರಿಯೊಬ್ಬರು ಕೂಲಂಕುಷವಾಗಿ ಪರಿಶೀಲಿಸಬೇಕಾಗುತ್ತದೆ. ಜೊತೆಗೆ ವಕ್ಫ್ ನಿರ್ಧಾರಗಳ ವಿರುದ್ಧ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿ ನೇರ ಅವಕಾಶ ಕಲ್ಪಿಸಲಾಗಿದೆ. ಈ ಕಾನೂನಾತ್ಮಕ ಸುಧಾರಣೆಗಳ ಜೊತೆಗೆ ಸಮಗ್ರ ಡಿಜಿಟಲೀಕರಣ ಪ್ರಕ್ರಿಯೆಗಳು ಜೊತೆ ಜೊತೆಗೆ ಸಾಗುತ್ತಿವೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಶೃಂಗೇರಿ, ಹೊರನಾಡು, ಕಟೀಲು, ಕೊಲ್ಲೂರು ಮೊದಲಾದ ಶಕ್ತಿ ದೇವತೆ ಕ್ಷೇತ್ರಗಳಲ್ಲಿ ನಾಳೆ ನವರಾತ್ರಿಯ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯಲಿವೆ. ದಸರಾದ ಈ ಅವಧಿಯಲ್ಲಿ ಶಕ್ತಿ ದೇವತೆಗೆ ದಿನಕ್ಕೊಂದು ಬಣ್ಣದಂತೆ ವಿವಿಧ ರೀತಿಯ ಅಲಂಕಾರ ಮಾಡಿ ಆರಾಧಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ವಿಶೇಷ ಹೋಮ ಹವನಗಳನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಮಂಗಳೂರಿನ ಕುದ್ರೋಳಿ, ಮಡಿಕೇರಿ ಹಾಗೂ ಶ್ರೀರಂಗಪಟ್ಟಣಗಳಲ್ಲಿಯೂ ದಸರಾವನ್ನು ನಾಡ ಹಬ್ಬವನ್ನಾಗಿ ಆಚರಿಸಲಾಗುತ್ತಿದೆ. ವಿಶ್ವ ಪರಂಪರೆ ತಾಣವಾದ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನದ ಆವರಣದಲ್ಲಿರುವ ದುರ್ಗಾದೇವಿ, ಚಾಮುಂಡೇಶ್ವರಿ, ಲಕ್ಷ್ಮೀ ವೆಂಕಟೇಶ್ವರ, ವರಾಹಲಕ್ಷ್ಮಿ, ಮಹಿಷಾಸುರಮರ್ದಿನಿ, ನವದುರ್ಗಾ, ಶಾರದಾದೇವಿ, ಪಂಪಾಂಬಿಕೆ, ಭುವನೇಶ್ವರಿ ದೇವಿಯವರಿಗೆ ಪ್ರತಿನಿತ್ಯವೂ ಅಭಿಷೇಕ ಹಾಗೂ ವಿಶೇಷ ಅಲಂಕಾರಗಳು, ಸಂಜೆ ಕುಂಕುಮ ಅರ್ಚನೆ ಪೂಜೆಗಳು ನಡೆಯಲಿವೆ. ಮಹಾನವಮಿಯಂದು ಆಯುಧ ಪೂಜೆಯನ್ನು ಹಂಪಿಯ ವಿದ್ಯಾರಣ್ಯ ಸಂಸ್ಥಾನದ ವಿದ್ಯಾರಣ್ಯ ಭಾರತಿ ಮಹಾಸ್ವಾಮಿಗಳು ನೆರವೇರಿಸಲಿದ್ದು, ವಿಜಯದಶಮಿಯಂದು ಬನ್ನಿ ಮಂಟಪದಲ್ಲಿ ಬನ್ನಿ ಮುಡಿಯಲಾಗುತ್ತದೆ. ಇದೇ ರೀತಿಯಾಗಿ ವಿಜಯನಗರ ಅರಸರ ಕುಲದೇವಿಯಾಗಿದ್ದ ಕಮಲಾಪುರದ ಸಮೀಪವಿರುವ ಪಟ್ಟಣದ ಯಲ್ಲಮ್ಮ ದೇವಿಯ ದೇವಸ್ಥಾನದಲ್ಲೂ ಬನ್ನಿ ಮರದ ಪೂಜೆ ಮಾಡಿ ನಂತರ ಸಾರ್ವಜನಿಕವಾಗಿ ಬನ್ನಿಯ ವಿನಿಮಯ ನಡೆಯುತ್ತದೆ. ಹಂಪಿ ಕ್ಷೇತ್ರದಲ್ಲಿ ಇಂದು ಮಹಾಲಯ ಅಮಾವಾಸ್ಯೆ ಪ್ರಯುಕ್ತ ನದಿ ದಂಡೆಯ ಮಂಟಪಗಳಲ್ಲಿ ಸುಮಾರು 70-80 ಸಾವಿರ ಜನರು ತಿಲತರ್ಪಣದೊಂದಿಗೆ ಪಿತೃಪಕ್ಷದ ಶ್ರಾದ್ದ ಕಾರ್ಯಗಳನ್ನು ನೆರವೇರಿಸಿದರು. ಕೇರಳಂ, ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಆಂಧ್ರಪ್ರದೇಶಗಳಿಂದಲೂ ಜನರು ಆಗಮಿಸಿ ತಿಲತರ್ಪಣದೊಂದಿಗೆ ಪಿಂಡ ಪ್ರದಾನ ಕಾರ್ಯ ನಡೆಸಿದರು. ರಣಜಿ ಟ್ರೋಫಿ ಕ್ರಿಕೆಟ್ 92ನೇ ಆವೃತ್ತಿಗೆ ನಾಳೆ ಚಾಲನೆ ದೊರಕಲಿದೆ. ವಿಜಯವಾಡದಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಕರ್ನಾಟಕ ಆಂಧ್ರ ತಂಡವನ್ನು ಎದುರಿಸಲಿದೆ. ವಿಜಯವಾಡ ಸಮೀಪ ಮುಲಪಾಡಿನ ಡಾ ಗೋಕರಾಜು ಕ್ರೀಡಾಂಗಣದಲ್ಲಿ ಬೆಳಗ್ಗೆ 9 ಗಂಟೆಗೆ ಪಂದ್ಯ ಆರಂಭವಾಗಲಿದೆ. ಎಲೈಟ್ ಬಿ ಗುಂಪಿನಲ್ಲಿರುವ ಕರ್ನಾಟಕದೊಂದಿಗೆ ಆಂಧ್ರ, ಸೌರಾಷ್ಟ, ಛತ್ತೀಸ್ಗಢ, ಹೈದರಾಬಾದ್, ತ್ರಿಪುರಾ, ಪಂಜಾಬ್ ಮತ್ತು ಅಸ್ಸಾಂ ತಂಡಗಳಿವೆ. ಕರ್ನಾಟಕ ತನ್ನ 7 ಲೀಗ್ ತಂಡಗಳ ಪೈಕಿ 4 ಪಂದ್ಯಗಳನ್ನು ಬೆಂಗಳೂರು ಹೊರವಲಯದ ಆಲೂರು, ಮೈಸೂರು, ಬೆಳಗಾವಿ ಹಾಗೂ ಶಿವಮೊಗ್ಗಗಳಲ್ಲಿ ಆಡಲಿದೆ. ಕೋಲಾರ ಜಿಲ್ಲಾ ಸ್ವೀಪ್ ಸಮಿತಿಯ ಸಹಯೋಗದೊಂದಿಗೆ ಬಂಗಾರಪೇಟೆ ರೈಲ್ವೆ ನಿಲ್ದಾಣದಲ್ಲಿ ಇಂದು ಮತದಾರರ ಜಾಗೃತಿ ಹಾಗೂ ನೂತನ ಮತದಾರರ ನೋಂದಣಿ ತಿದ್ದುಪಡಿ ಅಭಿಯಾನ ನಡೆಯಿತು. ಪ್ರಯಾಣಿಕರಿಗೆ ಮತದಾನದ ಹಕ್ಕು ಪ್ರಾಮುಖ್ಯತೆ ಹಾಗೂ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸುವ ವಿಧಾನಗಳ ಕುರಿತು ಅರಿವು ಮೂಡಿಸಲಾಯಿತು.

0: ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಮಂಜುನಾಥ್ ಸ್ವಾಮಿ, 18 ವರ್ಷ ತುಂಬಿದ ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವುದು ಸಂವಿಧಾನಾತ್ಮಕ ಹಕ್ಕು ಮತ್ತು ಕರ್ತವ್ಯವಾಗಿದೆ. ಯುವಜನರು ಮತ್ತು ದಿನನಿತ್ಯ ಪ್ರಯಾಣಿಸುವ ಉದ್ಯೋಗಿಗಳು ಮತದಾನದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ರೈಲ್ವೆ ನಿಲ್ದಾಣದಲ್ಲಿ ಈ ನೋಂದಣಿ ಜಾಗೃತಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ ಸಾರ್ವಜನಿಕರಿಗೆ ಅಭಿಯಾನದ ಅಂಗವಾಗಿ ಮತದಾರರ ನೋಂದಣಿಗೆ ಅಗತ್ಯವಿರುವ ದಾಖಲೆಗಳಾದ ವಯಸ್ಸಿನ ದಾಖಲೆ, ವಿಳಾಸದ ಪುರಾವೆ ಮತ್ತು ಭಾವಚಿತ್ರ ವಿವರಗಳನ್ನು ಒಳಗೊಂಡ ಕರಪತ್ರಗಳನ್ನು ವಿತರಿಸಲಾಯಿತು. ಇನ್ನು ಸಂಕ್ಷಿಪ್ತ ಸುದ್ದಿ. ಕರ್ನಾಟಕ ಏಕೀಕರಣ ಚಳವಳಿಯ ಪ್ರಮುಖ ಹೋರಾಟಗಾರ ಹಾಗೂ ಮಾಜಿ ಮುಖ್ಯಮಂತ್ರಿ ಎಸ್ಆರ್ ಬೊಮ್ಮಾಯಿ ಅವರ ಪುಣ್ಯಸ್ಮರಣೆಯ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಇಂದು ಗೌರವ ನಮನ ಸಲ್ಲಿಸಲಾಯಿತು. ದೇಶದಲ್ಲಿ ಮತಯಂತ್ರದ ಬದಲು ಮತ್ತೆ ಮತಪತ್ರ ತರಬೇಕೆನ್ನುವ ವಾದವನ್ನು ಸಂಸದ ಗೋವಿಂದ ಕಾರಜೋಳ ತೀವ್ರವಾಗಿ ವಿರೋಧಿಸಿದ್ದಾರೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಘನ ತ್ಯಾಜ್ಯ ನಿರ್ವಹಣೆಯನ್ನು ವ್ಯವಸ್ಥಿತಗೊಳಿಸಲು 7 ವಿಭಾಗಗಳಿಗೆ ಪ್ರತ್ಯೇಕ ಮೈಕ್ರೋ ಪ್ಲಾನ್ ರೂಪಿಸಲಾಗಿದ್ದು, ಯೋಜನೆಯ ಅನುಷ್ಠಾನ ಪರಿಶೀಲನೆ ಹಾಗೂ ಸಾರ್ವಜನಿಕರ ಅಹವಾಲು ಆಲಿಸಲು ಪ್ರತಿ ಮಂಗಳವಾರ ಬೆಳಿಗ್ಗೆ 7:30 to 9:30 ವಿಶೇಷ ಫೋನ್ ಇನ್ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಬಲಪಡಿಸಲು ಆಧುನಿಕ ತಂತ್ರಜ್ಞಾನ ಅಳವಡಿಕೆ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಿಶೀಲನೆ. ಐತಿಹಾಸಿಕ ನಾಡಹಬ್ಬ ದಸರಾ ಉತ್ಸವಕ್ಕೆ ಮೈಸೂರು ಸಜ್ಜು. ನಾಳೆ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಂದ ನಾಡದೇವತೆ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ, ಉತ್ಸವಕ್ಕೆ ಚಾಲನೆ. ರಾಜ್ಯದ ವಿವಿಧ ಶಕ್ತಿಪೀಠಗಳಲ್ಲಿ ನವರಾತ್ರಿ ವಿಶೇಷ ಅಲಂಕಾರ, ಪೂಜೆ ಆಯೋಜನೆ. ರಣಜಿ ಕ್ರಿಕೆಟ್ ವಿಜಯವಾಡದಲ್ಲಿ ನಾಳೆ ಕರ್ನಾಟಕ ಆಂಧ್ರ ಮುಖಾಮುಖಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50.24.
2: ಕೃಷಿ ರಂಗ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ.

0: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
1: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
0: ಅದು ಹೇಗೆ?
1: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
2: ಇದು ಯಾರ ನಂಬರ್ ಅಣ್ಣ?
1: ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
0: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
1: ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
2: ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
1: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
3: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ರೈತ ಬಾಂಧವರೇ,

0: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಫಿ ಬೆಳೆಯಲ್ಲಿ ಕಳೆ ನಿರ್ವಹಣೆ ಈ ಕುರಿತು ಕೊಡಗು ಜಿಲ್ಲೆಯ ಚೆಟ್ಟಳ್ಳಿಯಲ್ಲಿರುವ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆನಲ್ಲಿ ಕಳೆ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆಯ ಚೆಟ್ಟಳ್ಳಿಯಲ್ಲಿರುವಂಥ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದಂಥ ಡಾಕ್ಟರ್ ನಾಗರಾಜ್ ಗೋಕಾವಿಯವರು. ನಮಸ್ಕಾರ ಡಾಕ್ಟರ್ ನಾಗರಾಜ್ ಗೋಕಾವಿಯವರೇ.
2: ನಮಸ್ಕಾರ ಸರ್.
1: ಈ ಕಾಫಿ ಬೆಳೆ ಬಹುವಾರ್ಷಿಕ ಬೆಳೆ ಅಂತ ಹೇಳ್ಬೋದು.
2: ಹೌದು.
1: ಈ ಕಾಫಿ ಬೆಳೆನಲ್ಲಿ ಕಳೆ ನಿರ್ವಹಣೆ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡೆದಿದೆ ಅಂತೀರಾ?
2: ಬೇರೆ ಬೆಳೆ ಥರ ಈ ಕಳೆ ಅನ್ನೋದು ಒಂದೇ ಬೆಳೆಗೆ ಸೀಮಿತ ಇಲ್ಲ. ಇದು ಬೆಳೆ ತಗೊಳ್ಳಿ ಅಥವಾ ಬೇರೆ ಜಾಗ ತಗೊಳ್ಳಿ, ಪ್ರತಿಯೊಂದು ಬೆಳೆ ಪ್ರತಿಯೊಂದು ಜಾಗಕ್ಕೂ ಈ ಥರ ಕಳೆಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ.
1: ಖಾಲಿ ಜಾಗದಲ್ಲೂ ಕೂಡ ಕಳೆಗಳು.

0: ಕಳೆ ನಿರ್ವಹಣೆ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡೆದಿದೆ ಅಂತೀರ?
1: ಬೇರೆ ಬೆಳೆ ಥರ ಈ ಕಳೆ ಅನ್ನೋದು ಒಂದೇ ಬೆಳೆಗೆ ಸೀಮಿತ ಇಲ್ಲ. ಇದು ಬೆಳೆ ತಗೊಳ್ಳಿ ಅಥವಾ ಬೇರೆ ಜಾಗ ತಗೊಳ್ಳಿ, ಪ್ರತಿಯೊಂದು ಬೆಳೆ ಪ್ರತಿಯೊಂದು ಜಾಗಕ್ಕೂ ಈ ತರ ಕಳೆಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಖಾಲಿ ಜಾಗದಲ್ಲೂ ಕೂಡ ಕಳೆಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಅದರಲ್ಲೂ ಖಾಲಿ ಜಾಗದಲ್ಲಿ ಕಳೆಗಳು ಇದ್ರೆ ಅದರಿಂದ ಅಷ್ಟೊಂದು ತೊಂದರೆ ಏನಾಗಲ್ಲ. ಯಾಕಂತಂದ್ರೆ ಅಲ್ಲಿ ಯಾವುದೇ ತರಹದ ಕ್ರಾಪ್ ಇರಲ್ಲ, ಯಾವುದೇ ತರಹದ ಲಾಸ್ ಕೂಡ ಆಗಲ್ಲ, ಯಾವುದೇ ತರಹದ ಹಾನಿ ಉಂಟಾಗಲ್ಲ,
0: ನಷ್ಟ ಆಗಲ್ಲ.
1: ಅದೇ ಕಳೆಗಳು ನಮ್ಮ ತೋಟದಲ್ಲಿ ಏನಾದ್ರು ಬಂದ್ರೆ ಅಥವಾ ನಮ್ಮ ಕೃಷಿ ಭೂಮಿಯಲ್ಲಿ ಏನಾದ್ರೂ ಬಂದ್ರೆ, ಮೇನ್ ಕ್ರಾಪ್ ಇರುತ್ತೆ ನಮ್ದು
0: ಮುಖ್ಯ ಬೆಳೆ
1: ಏನಿರುತ್ತೆ, ಆ ಮುಖ್ಯ ಬೆಳೆಗಳ ಜೊತೆಗೆ ಅದು ತುಂಬಾ ಸ್ಪರ್ಧೆಯನ್ನ ಉಂಟು ಮಾಡುತ್ತೆ. ಒಂದು ನೀರಿರ್ಬೋದು, ಪೋಷಕಾಂಶ ಇರ್ಬೋದು, ಹಾಗೆ ಒಂದೊಂದು ಬೆಳೆಗಳು ಒಂದೊಂದು ಮುಖ್ಯ ಬೆಳೆಗೆ ರೋಗ ಮತ್ತು ಕೀಟಗಳನ್ನು ಹರಡುವಂತಹ ಒಂದು ಸಾಧ್ಯತೆನೂ ಕೂಡ ಇರುತ್ತೆ.
0: ಮತ್ತೆ ಸೂರ್ಯನ ಬೆಳಕಿಗೂ ಸ್ಪರ್ಧೆ ಉಂಟು
1: ಉಂಟು ಮಾಡುತ್ತೆ. ಹೀಗಾಗಿ ಅದೇ ತರನಾಗಿ ಮಣ್ಣಿನ ತೇವಾಂಶ ಇರುತ್ತೆ, ಅದನ್ನು ಕೂಡ ಅವು ಸ್ಪರ್ಧೆಯನ್ನ ಉಂಟು ಮಾಡಿ ಕೊನೆಯ ಒಂದು ಇಳುವರಿಯಲ್ಲಿ ತುಂಬಾ ಕುಂಠಿತ ಆಗ್ಲಿಕ್ಕೆ ಅವು.
0: ಅಂದ್ರೆ ಕಳೆಗಳನ್ನ ನಮ್ಮ ಕೃಷಿನಲ್ಲಿ ಪೀಡೆಗಳು ಅಂತ ಕರಿತೀವಿ, ಪೆಸ್ಟ್ ಅಂತಾನೆ ಕರಿತೀವಿ,
1: ಪೆಸ್ಟ್ ಅಂತಾನೆ ಕರಿಬಹುದು. ಹೌದು,
0: ಅಷ್ಟರ ಮಟ್ಟಿಗೆ
1: ಅವು ತೊಂದರೆ ಕೊಡುತ್ತೆ. ನಮ್ಮ ಇಳುವರಿಯಲ್ಲಿ ತುಂಬಾ ಕುಂಠಿತ ಅಂದ್ರೆ ಹೇಳ್ಬೋದು ನಾವು 10% ಹಿಡಿದು ಈವನ್ 40% ಕೂಡ ಅವು
0: ಇಳುವರಿ
1: ಮೇಲೆ ಪ್ರಭಾವವನ್ನು ಬೀರುತ್ತೆ.
0: ಇನ್ನು ಕಾಫಿ ಬೆಳೆಗೆ ಬಂದ್ರೆ,
1: ಕಾಫಿ ಬೆಳೆಗೆ ಬಂದಾಗ ಕಾಫಿ ಬೆಳೆ ಅಷ್ಟೊಂದು ನೆರಳಿದ್ರು ಕೂಡ, ಅದೇ ತರನಾಗಿ ಅಷ್ಟೊಂದು ಬಿಸಿಲಿನ ಪ್ರಮಾಣ ಇಲ್ಲದೆ ಇದ್ರು ಕೂಡ ಕಾಫಿ ಬೆಳೆಯಲ್ಲಿ ನೋಡ್ಲಿಕ್ಕೆ ಸುಮಾರು ಕಳೆಗಳ ವಿಧಗಳು ಇರ್ಬೋದು.
0: ಸಾಕಷ್ಟು ಪೋಷಕಾಂಶ ಕೊಡ್ತೀವಿ,
1: ಹೌದು,
0: ಮಳೆ ಕೂಡ ಸಾಕಷ್ಟು ಬರುತ್ತೆ.
1: ಅದೇ ಒಂದು ಕಾರಣಕ್ಕಾಗಿ ಬೆಳೆಗಾರರು ಕೂಡ ಗಮನಿಸಿರ್ಬೋದು ತಮ್ಮ ತೋಟಗಳಲ್ಲಿ ಎಲ್ಲಿ ನೆರಳಿನ ಪ್ರಮಾಣ ಜಾಸ್ತಿ ಇರುತ್ತೋ ಅಲ್ಲಿ ಈ ಕಳೆಗಳ ಪ್ರಮಾಣ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅದಾಗೂ ಕೂಡ ನಮ್ಮ ಕಾಫಿ ತೋಟದಲ್ಲಿ ಹೇಳುವಾಗಿ ನಾವು ಕಳೆಗಳನ್ನ ನೋಡ್ಲಿಕ್ಕೆ ಕಾಣ್ತೀವಿ.
0: ಕಾಫಿ ಬೆಳೆಗಾರರಿಂದ ಕೇಳ್ತಾ ಇರ್ತೀವಿ,
1: ಹೌದು,
0: ಕಾಫಿ ಕೊಯ್ಲು ಮಾಡುವಾಗ ಅದನ್ನ ಅರಿಸ್ಕೋಬೇಕು ಅಂದ್ರೆ,
1: ಹೌದು,
0: ಫಸ್ಟ್ ಕಳೆ ತೆಗೆಸ್ಬೇಕು ಅಂತ ಹೇಳ್ತಾರೆ.
1: ಹೌದು, ಕಳೆ ತೆಗೆಸ್ಬೇಕಂತ ಹೇಳ್ತಿರ್ತಾರೆ. ಯಾಕಂತಂದ್ರೆ ಕೊಯ್ಲು ಮಾಡ್ಬೇಕಾದ್ರೆ ಸುಮಾರು ಕಡೆ ಈ ಕಾಫಿ ಹಣ್ಣುಗಳೆಲ್ಲ ಬಿದ್ದೋಗ್ಬಿಡೋ ಚಾನ್ಸಸ್ ಇರುತ್ತೆ,
0: ಸಿಡಿತ್ತೆ.
1: ಅವಾಗ ಕಳೆಗಳಲ್ಲಿ ಅದು ಮುಚ್ಕೊಂಡು ಅಲ್ಲೇ ಉಳಿಯೋ ಪ್ರಮಾಣ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಕೊಯ್ಲು ಮಾಡೋಕ್ಕಿಂತ ಮುಂಚೆ ಕಳೆಯನ್ನ ಸಂಪೂರ್ಣವಾಗಿ ಕ್ಲೀನ್ ವೀಡಿಂಗ್ ಅಂತ ಕರಿತೀವಿ, ಸಂಪೂರ್ಣವಾಗಿ ತೆಗಿಲಿಕ್ಕೆ ಅದನ್ನ ಸಜೆಸ್ಟ್ ಮಾಡ್ತೀವಿ, ರೆಕಮೆಂಡ್ ಮಾಡ್ತೀವಿ. ಹೀಗಾಗಿ ಕಾಫಿ ಬೆಳೆಯಲ್ಲಿ ಅದರಲ್ಲೂ ಸಣ್ಣ ಗಿಡ ಏನಿರುತ್ತೆ, ಸಣ್ಣ ಗಿಡ ಅಂತಂದ್ರೆ ಒಂದು 1-5 ವರ್ಷದ ಗಿಡದ ಎಳೆ ಗಿಡಗಳು ಏನಿರುತ್ತೆ, ಅದರಲ್ಲಿ ನಮಗೆ ಈ ಕಳೆಗಳ ಪ್ರಮಾಣ ತುಂಬಾ ಕಂಡು ಬರುತ್ತೆ. ಕಂಡು ಬಂದರೂ ಕೂಡ ನಿಯಂತ್ರಣ ಮಾಡಲಿಕ್ಕೆ, ಕಡಿಮೆ ಮಾಡಲಿಕ್ಕೆ ಸುಮಾರು ಒಂದು ಕಾರ್ಯಕ್ರಮಗಳನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ.
0: ಅಂದ್ರೆ ಏನೇನು ಕಾರ್ಯಕ್ರಮಗಳನ್ನ ಈ ಕಾಫಿ ಬೆಳೆನಲ್ಲಿ ಕಳೆ ನಿಯಂತ್ರಣಕ್ಕಾಗಿ ನಾವು ಕೈಗೊಳ್ಳಬಹುದು ಅಂತ?
1: ಸುಮಾರು ಕಾರ್ಯಕ್ರಮಗಳನ್ನ ಅಥವಾ ಕಳೆ ನಿಯಂತ್ರಣ ಚಟುವಟಿಕೆಗಳನ್ನ ನಾವು ಕಾಫಿ ತೋಟದಲ್ಲಿ ಕೈಗೊಳ್ಳಬಹುದು. ಅದರಲ್ಲಿ ಏನಂತಂದ್ರೆ ಸಣ್ಣ ಬೆಳೆಯಲ್ಲಿ ಮಾಡಬೇಕಾದ ಒಂದು ಚಟುವಟಿಕೆಗಳೇ ಬೇರೆ ಇದೆ, ದೊಡ್ಡ ಒಂದು ಬೆಳೆನಲ್ಲಿ ಮಾಡಬೇಕಾದ ಚಟುವಟಿಕೆಗಳೇ ಬೇರೆ ಇದೆ. ಯಾಕಂತಂದ್ರೆ ಒಂದೊಂದು ಚಟುವಟಿಕೆಗಳು ಅಥವಾ ಒಂದೊಂದು ಹಂತಗಳು ದೊಡ್ಡ ಬೆಳೆಗೆ ಅಥವಾ ಸಣ್ಣ ಬೆಳೆಗೆ ಕಾರ್ಯರೂಪಕ್ಕೆ ಬರಲ್ಲ. ಈಗ ಮೆಷಿನ್ ವೀಡಿಂಗ್ ಇರ್ಬೋದು, ಆಮೇಲೆ ಇನ್ನೊಂದು ಕಳೆನಾಶಕ ಸಿಂಪರಣೆ ಇರ್ಬೋದು, ಸೊ ಅಥವಾ ಇನ್ನೊಂದೇನೋ ಸ್ಲ್ಯಾಶ್ ವೀಡಿಂಗ್ ಇರ್ಬೋದು, ಇವೆಲ್ಲ
0: ಕೊಚ್ಚೋದು
1: ಇರ್ಬೋದು, ಇವೆಲ್ಲ ಈ ಸಣ್ಣ ಗಿಡಕ್ಕೂ ದೊಡ್ಡ ಗಿಡಕ್ಕೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆಮೇಲೆ ಕಳೆಗಳೆಲ್ಲ ನಿಯಂತ್ರಣ ವಿಧಗಳಲ್ಲಿ ನಮಗೆ ಏನಂತಂದ್ರೆ ಈ ಕಲ್ಚರಲ್ ಪ್ರಾಕ್ಟೀಸಸ್ ಅಂತ ಬರುತ್ತೆ,
0: ಬೇಸಾಯ ಕ್ರಮಗಳು
1: ಬರುತ್ತೆ, ಮ್ಯಾನ್ಯುವಲ್ ವೀಡಿಂಗ್ ಅಂತ ಬರುತ್ತೆ, ಕೊಚ್ಚೋದು ಬರುತ್ತೆ, ಆಮೇಲೆ ಮೆಷಿನ್ ವೀಡಿಂಗ್ ಬರುತ್ತೆ, ಮೆಕ್ಯಾನಿಕಲ್ ವೀಡಿಂಗ್ ಅಂತ ಬರುತ್ತೆ,
0: ಯಂತ್ರಗಳನ್ನ ಬಳಸಿಕೊಂಡು
1: ನಾವು ಕಳೆಯನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು. ಸೊ ಈ ತರ ಸುಮಾರು ವಿಧದ ಕಳೆ ನಿಯಂತ್ರಣ ವಿಧಾನಗಳು ನಮ್ಮ ಕಾಫಿಯಲ್ಲಿ ಬರುತ್ತೆ. ಅದರಲ್ಲಿ ನಾವು ಪ್ರಾಮುಖ್ಯವಾಗಿ ಮಾಡ್ತಕ್ಕಂಥದ್ದು ಈ ಕೊಚ್ಚೋದು
0: ಅಂದ್ರೆ ಜನರನ್ನ ಬಳಸಿಕೊಂಡು
1: ನಾವು ಕೊಚ್ಚೋ ವೀಡಿಂಗ್ ಅನ್ನ ಮೊದಲಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಅದೇ ಒಂದು ವಿಧಾನ ಸರಿಯಾಗಿ ನಮಗೆ ಕಾಣ್ತಾ ಇದೆ. ಸೊ ಅದರಿಂದ ಏನಾಗತ್ತಂತಂದ್ರೆ ಕೊಚ್ಚೋದ್ರ ಮೂಲಕ ಕೊಚ್ಚತಕ್ಕಂತಹ ಕಳೆಯನ್ನ ತೆಗೆದು ಅದೇ ಸಮಯದಲ್ಲಿ ನಾವು ಕಾಫಿ ಗಿಡಗಳ ಬುಡಕ್ಕೆ ಹಾಕುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದೀವಿ.
0: ಮುಚ್ಚಿಗೆ ಮಾಡುವಂತದ್ದು
1: ಇದರಿಂದ ಏನಾಗುತ್ತೆ, ಸ್ವಲ್ಪ ತೇವ ಸಂರಕ್ಷಣೆ ಆಗುತ್ತೆ, ಗಿಡಗಳ ಒಂದು ಅಭಿವೃದ್ಧಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾವು ಈ ಏನು ಕೊಚ್ಚೋ ಒಂದು ವಿಧಾನ ಇದೆ. ಸೊ ಇದು ಮೊದಲಿನಿಂದ ಹಿಡಿದು ಇವತ್ತಿನವರು ಕೂಡ ಬೆಸ್ಟ್ ವಿಧಾನ ಅಂತಾನೆ ನಾವು ಕರಿತೀವಿ. ಅದನ್ನ ಬಿಟ್ಟರೆ ಈಗ ನೆಕ್ಸ್ಟ್ ಬಂದಿರೋದು ಮೆಷಿನ್ ವೀಡಿಂಗ್ ಅಂತ ಬಂದಿದೆ,
0: ಯಂತ್ರಗಳನ್ನ ಬಳಸಿಕೊಂಡು
1: ನಾವು ಕಳೆಗಳನ್ನ ನಿಯಂತ್ರಣ

0: ಕಾಫಿ ತೋಟಗಳಲ್ಲಿ ಮಾಡ್ತಾ ಇದ್ದೀವಿ. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ, ಸಣ್ಣ ಗಿಡಗಳಲ್ಲಿ ಯಂತ್ರಗಳನ್ನ ಬಳಸ್ಕೊಂಡು ನಾವು ಕಳೆಯನ್ನು ಹೊಡೆಯೋದ್ರಿಂದ ಮಣ್ಣಿನ ಜೊತೆಗೆ ಕಳೆಗಳ ಎಲೆಗಳು ಕೂಡ ಜೋರಾಗಿ ಸ್ಪ್ಲಾಶ್ ಆಗಿ ಕಾಫಿ ಸಣ್ಣ ಗಿಡಗಳ ಮೇಲೆ ಕೂತ್ಕೊಳ್ಳುತ್ತೆ. ಕೂತ್ಕೊಂಡು ಮೈರೋಥಿಸಿಯಂ ಅಂತ ಒಂದು ಶಿಲೀಂಧ್ರವನ್ನ ಅದು ಉಂಟು ಮಾಡುತ್ತೆ, ಅಭಿವೃದ್ಧಿ ಆಗುತ್ತೆ. ಈ ಮೈರೋಥಿಸಿಯಂ ಶಿಲೀಂಧ್ರ ಈ ಕಳೆಗಳ ಮೂಲಕ ಬರುವಂತಹ ಒಂದು ಶಿಲೀಂಧ್ರ ಇದು. ಯಾಂತ್ರೀಕರಣದ ಮೂಲಕ ಕಳೆಗಳ ರಭಸದ ಹೊಡೆತಕ್ಕೆ ಮಣ್ಣು ಕಲ್ಲು ಹಾಗೂ ಕಳೆಗಳ ಎಲೆಗಳು ಹಾರಿ ಹೋಗಿ ಈ ಗಿಡದ ಮೇಲೆ ಕೂತ್ಕೊಂಡು ಆ ಶಿಲೀಂಧ್ರ ಬೆಳೆದ್ಬಿಟ್ಟು ಇಡೀ ಎಲೆಯನ್ನೆಲ್ಲ ತಿಂದು ಬಿಡುತ್ತೆ, ಕಪ್ಪಾಗಿ ಮಾಡುತ್ತೆ, ಎಲೆಗಳು ಎಲ್ಲ ಒಣಗಿಬಿಟ್ಟು ಬಿದ್ದೋಗ್ಬಿಡುತ್ತೆ. ಹೀಗಾಗಿ ಗಿಡ ಚಿಕ್ಕದಿದ್ದಾಗಲೇ ತುಂಬಾ ವೀಕ್ ಆಗಿ ಬರಲಾಗುತ್ತೆ, ಯಾವುದೇ ತರದ ಎಲೆಗಳಿರಲ್ಲ. ಆದಾಗ್ಯೂ ಕೂಡ ಈ ಯಾಂತ್ರೀಕರಣ ಉಪಯೋಗ ಮಾಡಿದ ಆದ್ಮೇಲೂ ಕೂಡ ನಾವು ಆ ಗಿಡಗಳನ್ನ ಪುನರುಚ್ಚೇತನ ಮಾಡಲಿಕ್ಕೆ ಸುಮಾರು ಸ್ಪ್ರೇಗಳನ್ನ ತಗೋಬೇಕಾಗುತ್ತೆ. ಹಾಗಾಗಿ ಜಾಸ್ತಿ ಖರ್ಚು ವೆಚ್ಚಗಳು ಉಂಟಾಗುತ್ತೆ ಸಣ್ಣ ಬೆಳೆಗಳಲ್ಲಿ. 1-5 ವರ್ಷ 6 ವರ್ಷದ ಬೆಳೆ ಯಾರ್ಯಾರ್ದು ಇರುತ್ತೋ, ಸಣ್ಣ ಗಿಡಗಳು ಇರುತ್ತೋ, ಅವರು ಆದಷ್ಟು ಯಾಂತ್ರೀಕರಣ ಯೂಸ್ ಮಾಡದೇ ಇರೋದು ಒಳ್ಳೆಯದು, ವಿಶೇಷವಾಗಿ ಕಳೆ ನಿಯಂತ್ರಣಕ್ಕೆ. ಅದರ ಬದಲು ಕೊಚ್ಚೋದಿದೆ, ಬೇಕತ್ತಿಯಿಂದ ಏನು ಹೊಡಿತಾರೆ, ಸೊ ಅದನ್ನ ಸಣ್ಣ ಗಿಡಗಳಲ್ಲಿ ಮಾಡ್ಕೋಬಹುದು. ಇನ್ನೇನು ಆಲ್ರೆಡಿ ದೊಡ್ಡ ಗಿಡಗಳಿರುತ್ತೆ, ತುಂಬಾ ಹಳೆ ಗಿಡಗಳು ಇರುತ್ತೆ, ಅದರಲ್ಲಿ ಯಾಂತ್ರೀಕರಣ ಉಪಯೋಗನ ಮಾಡ್ಕೋಬಹುದು. ಅದರಿಂದ ಯಾವುದೇ ತರನಾದ ರೋಗ ಅಥವಾ ಶಿಲೀಂಧ್ರಗಳು ಹರಡುವ ಸಮಸ್ಯೆ ಇರಲ್ಲ.
1: ಮತ್ತೆ ಇಲ್ಲಿ ರಾಸಾಯನಿಕ ಕಳೆ ನಿಯಂತ್ರಣ ವಿಧಾನವನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ?
0: ಏನಾಗ್ತಿದೆ ಅಂತಂದ್ರೆ ಸರ್, ಇತ್ತೀಚೆಗೆ ನಮ್ಮ ಕಾಫಿ ತೋಟದಲ್ಲಿ ಕೂಡ ಏನು ಕಾರ್ಮಿಕರ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಬರ್ತಾ ಇದೆ. ಕಡಿಮೆ ಆಗ್ತಾ ಬಂದಾಗ ನಮಗೆ ಈ ಕೊಚ್ಚಿಬಿಟ್ಟು ಕಳೆಗಳನ್ನ ನಿಯಂತ್ರಣ ಮಾಡುವಷ್ಟು ಕೆಲಸಗಾರರು ಸಿಗ್ತಾ ಇಲ್ಲ. ಸೊ ಅಂತ ಸಂದರ್ಭದಲ್ಲಿ ಆಮೇಲೆ ದೊಡ್ಡ ದೊಡ್ಡ ಎಸ್ಟೇಟ್ಗಳಿರ್ಬೋದು, ಆಮೇಲೆ ಚಿಕ್ಕ ಚಿಕ್ಕ ಎಸ್ಟೇಟ್ಗಳಾದ್ರೆ ಅಥವಾ ಸಣ್ಣ ಬೆಳೆಗಾರರಾದ್ರೆ ಏನ್ ಮಾಡ್ತಾರೆ, ಸೊ ಮನೆಯಲ್ಲಿ ಇರ್ತಕ್ಕಂಥವ್ರೆ ಅಥವಾ 2-3 ಜನ ಕಾರ್ಮಿಕರನ್ನ ಮಾಡಿಕೊಂಡು ಅವರು ಎಲ್ಲ ತಮ್ಮ ಸಾಗುವಳಿಯನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ದೊಡ್ಡ ದೊಡ್ಡ ಎಸ್ಟೇಟ್ಗಳಲ್ಲಿ ಏನಾಗುತ್ತೆ, ಈ ತರದ ಒಂದು ತೊಂದರೆಗಳು ಬರುತ್ತೆ. ಅವಾಗ ಅಂತ ಒಂದು ಟೈಮಲ್ಲಿ ಈ ತರದ ಕಳೆ ನಿಯಂತ್ರಕಗಳನ್ನ ಕೆಮಿಕಲ್ ಔಷಧಿಗಳನ್ನ ನಾವು ಯೂಸ್ ಮಾಡಬಹುದು. ಬಟ್ ಏನಂತಂದ್ರೆ ನಮ್ಮ ಕಾಫಿ ಬೋರ್ಡು, ನಮ್ಮ ಸಂಶೋಧನೆ ಕಾಫಿ ಮಂಡಳಿ ಹೇಳೋದೇನಂತಂದ್ರೆ, ಆದಷ್ಟು ಕಾಫಿ ಬೆಳೆಯಲ್ಲಿ ರಾಸಾಯನಿಕಗಳನ್ನ ಯೂಸ್ ಮಾಡಬೇಡಿ ಅಂತಾನೆ ಹೇಳೋದು. ಆದಷ್ಟು ಕಡಿಮೆ ಮಾಡಬೇಕು. ಇದರಿಂದ ಏನಾಗುತ್ತೆ, ಮಣ್ಣಿನ ಫಲವತ್ತತೆಗೆ ಕಾರಣ ಆಗಿರ್ತಕ್ಕಂತಹ ಸೂಕ್ಷ್ಮಾಣುಜೀವಿಗಳೇನಿರುತ್ತೆ, ಸೂಕ್ಷ್ಮಾಣುಜೀವಿಗಳೆಲ್ಲ ಸತ್ತೋಗ್ಬಿಡುತ್ತೆ. ಸೊ ಅದರಿಂದ ತುಂಬಾ ಪರಿಣಾಮವನ್ನ ಉಂಟು ಮಾಡುತ್ತೆ. ಯಾಕಂತಂದ್ರೆ ನೆರಳು ಮರಗಳ ಗಿಡಗಳ ಎಲೆಗಳು ಬಿದ್ದು
1: ಸಾವಯವ ಪದಾರ್ಥ
0: ಏನು ಉಂಟಾಗಿರುತ್ತೆ, ಅವೆಲ್ಲ ಸಾವಯವ ಪದಾರ್ಥ ಉಂಟಾಗಬೇಕು ಅಂತಂದ್ರೆ ಈ ಸೂಕ್ಷ್ಮಾಣು ಜೀವಿಗಳ ಒಂದು ಚಟುವಟಿಕೆಯಿಂದನೇ ಅದು ಡಿಕಂಪೋಸ್ ಆಗ್ತಾ ಇರುತ್ತೆ. ಹೀಗಾಗಿ ನಾವು ಕಂಟಿನ್ಯೂಸ್ ಆಗಿ ರಾಸಾಯನಿಕಗಳನ್ನ ಯೂಸ್ ಮಾಡಿ ಮಣ್ಣಿನ ಗುಣವನ್ನ ಫಲವತ್ತತೆಯನ್ನ ನಾವು ಕಡಿಮೆ ಮಾಡಿದ್ರೆ, ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ಲೋದ್ರಿಂದ ಈ ತರದ ಒಂದು ಸಾವಯವ ಪದಾರ್ಥಗಳ ಒಂದು ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಆದಷ್ಟು ಕಾಫಿ ತೋಟಗಳಲ್ಲಿ ರಾಸಾಯನಿಕ ಬಳಕೆಯನ್ನ ಕಡಿಮೆ ಮಾಡಿ, ಏನಂತಂದ್ರೆ ಸುಮಾರು ತೋಟಗಳಲ್ಲಿ ರೋಡ್ ಇರುತ್ತೆ, ಆಮೇಲೆ ಮನೆ ಅಕ್ಕಪಕ್ಕ, ಆಮೇಲೆ ಅವ್ರದ್ದು ಗೋಡಾವನ್ ಅಕ್ಕಪಕ್ಕ ಇರ್ಬೋದು, ಹಾಗೆ ಡ್ರೈಯಿಂಗ್ ಯಾರ್ಡ್ ಅಕ್ಕಪಕ್ಕ ಇರ್ಬೋದು, ದೂರದಲ್ಲಿ ಬಳಕೆಯನ್ನ ನಾವು ಸಜೆಸ್ಟ್ ಮಾಡ್ತೀವಿ. ಬಟ್ ಡ್ರೈಯಿಂಗ್ ಯಾರ್ಡ್ ಅಲ್ಲಿ ಮಾಡಲ್ಲ,
1: ಸುತ್ತ
0: ಕಾಫಿ ಒಣಗಿಸುವ ಒಂದು ಜಾಗ ಇರುತ್ತೆ ಅಲ್ಲಿ ರಾಸಾಯನಿಕ ಶಿಫಾರಸು ಮಾಡಲ್ಲ. ಕಾಫಿ ಒಣಗಿಸೋದ್ರಿಂದ ಅದರ ರೆಸಿಡ್ಯೂ ಇದು ಅಬ್ಸರ್ವ್ ಮಾಡುತ್ತೆ, ಕಾಫಿ ಬೀಜಗಳು ಇದು ಎಳ್ಕೊಳ್ಳುತ್ತೆ, ಹೀರ್ಕೊಳ್ಳುತ್ತೆ. ಸೊ ಹೀಗಾಗಿ ಕಾಫಿ ಕಣದಲ್ಲಿ ಕಳೆನಾಶಕಗಳ ಒಂದು ಸಿಂಪರಣೆಯನ್ನು ಮಾಡಲ್ಲ.
1: ಇದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಯಾವ್ಯಾವ ತಿಂಗಳುಗಳಲ್ಲಿ ಈ ಕಳೆ ನಿಯಂತ್ರಣಕ್ಕೆ ವಿಶೇಷ ಗಮನವನ್ನು ನಾವು ಕೊಡಬೇಕಾಗತ್ತೆ ಕಾಫಿ ಬೆಳೆನಲ್ಲಿ?
0: ಕಾಫಿ ಬೆಳೆನಲ್ಲಿ ನೋಡಿ ಸರ್, ವಿಶೇಷವಾಗಿ ನಾವು ಏಪ್ರಿಲ್ ತಿಂಗಳಿನಲ್ಲಿ, ಏಪ್ರಿಲ್ ಮತ್ತೆ ಮೇ ತಿಂಗಳಿರುತ್ತೆ, ಈ ಟೈಮಲ್ಲಿ ಕಳೆಯ ನಿಯಂತ್ರಣಕ್ಕೆ ವಿಶೇಷವಾದ ಗಮನವನ್ನು ನಾವು ಕೊಡಬೇಕಾಗತ್ತೆ. ಯಾಕಂತಂದ್ರೆ ಏನಾದ್ರೂ ಮಳೆ ಬಂದ್ಬಿಟ್ರೆ ಕಳೆಗಳ ಒಂದು ಗ್ರೋತ್ ತುಂಬಾ ವಿಗರಸ್ ಆಗಿಬಿಡುತ್ತೆ, ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಹಾಗೂ ಅದು ಮುಂದೆ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅದು ನಿಯಂತ್ರಣಕ್ಕೆ ಸಿಗದೆ ಇರೋ ತರ
1: ಬೆಳೆದ್ಬಿಡುತ್ತೆ.
0: ಸೊ ಹೀಗಾಗಿ ಆದಷ್ಟು ಏಪ್ರಿಲ್ ತಿಂಗಳಲ್ಲಿ ಮತ್ತೆ ಈವನ್ ಮಾರ್ಚ್ ಅಲ್ಲೂ ಕೂಡ ಮಾಡೋದು, ಮಾರ್ಚ್ ಏಪ್ರಿಲ್ ಮೇ ಈ 3 ತಿಂಗಳ ಯಾವಾಗ ಕಾರ್ಮಿಕರು ಸಿಗುತ್ತೋ ಅವರಿಗೆ ಯಾವಾಗ ಅವೈಲಬಿಲಿಟಿ ಬಿಡುವು ಇರುತ್ತೋ ಆ ಟೈಮಲ್ಲಿ ಅದನ್ನ ನೋಡಿಕೊಂಡು ಅವರು ಈ ತಿಂಗಳಲ್ಲಿ ಕಳೆಗಳನ್ನು ಸಂಪೂರ್ಣವಾಗಿ ಕ್ಲೀನ್ ಆಗಿ ಆ ಟೈಮಲ್ಲಿ ಒಂದು ಮಾಡಬೇಕು. ಅದಾದ್ಮೇಲೆ ಮಳೆಗಾಲದ ಟೈಮಲ್ಲಿ ಆ ಟೈಮಲ್ಲಿ ಅನುಕೂಲ ಆಗಲ್ಲ, ಮಾಡ್ಲಿಕ್ಕೆ ಅನುಕೂಲ
1: ಬಿಡುವೆ ಸಿಗಲ್ಲ,
0: ಮಳೆ ಬಿಡುವು ಕೊಡಲ್ಲ. ಹೀಗಾಗಿ ಕಳೆಗಳನ್ನ ನಿಯಂತ್ರಣ ಆ ಟೈಮಲ್ಲಿ ಆಗಲ್ಲ. ಮಳೆ ಮುಗಿದ ತಕ್ಷಣ, ಇಮ್ಮಿಡಿಯೇಟ್ ಆಗಿ ಮಳೆ ತುಗಿದ ತಕ್ಷಣ ಒನ್ ರೌಂಡ್ ವೀಡಿಂಗ್ ಅನ್ನ ಕಳೆಗಳನ್ನ ನಿಯಂತ್ರಣವನ್ನ ನಾವು ಮಾಡ್ಕೋಬಹುದು. ಅಂತಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ
1: ಮಾಡ್ಕೋಬಹುದು.
0: ಹೌದು, ಸೆಪ್ಟೆಂಬರ್.

0: ಡಿಸೆಂಬರ್ ತಿಂಗಳಲ್ಲಿ ಮಾಡ್ಕೋಬಹುದು. ಅದಾದ್ಮೇಲೆ ಮಳೆ ಮುಗ್ದಾದ್ಮೇಲೆ ಸ್ವಲ್ಪ ಮಣ್ಣಲ್ಲಿ ತೇವ ಇರೋದ್ರಿಂದ ಸೆಪ್ಟೆಂಬರ್ ಟೈಮಲ್ಲಿ ನಾವು ಮಳೆಯನ್ನ ಹೊಡೆದಿರ್ತೀವಿ, ಬಟ್ ಆದ್ರೂ ಕೂಡ ಈ ಏನು ತೇವದ ಅಂಶ ಒಂದು 2-3 ತಿಂಗಳು ಇರುತ್ತೆ, ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಟೈಮಲ್ಲೆಲ್ಲ ಇರುತ್ತೆ. ಸೊ ಅಂತ ಟೈಮಲ್ಲಿ ಕಳೆ ಹೊಡೆದ್ರು ಕೂಡ ಮತ್ತೆ ಚಿಗುರುತ್ತೆ. ಸೊ ಹೀಗಾಗಿ ಇನ್ನೇನು ನಾವು ಇನ್ನು ನವೆಂಬರ್ ಅಲ್ಲಿ ಕೊಯ್ಲು ಮಾಡ್ತೀವಿ ಅಂತಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ನಾವು ಒಂದ್ಸರಿ ಕ್ಲೀನ್ ವೀಡಿಂಗ್ ಅನ್ನ ಮಾಡ್ಕೊಂಡಷ್ಟು ಕೊಯ್ಲು ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ.
1: ಅಂದ್ರೆ ಅವಾಗ ಕೊಚ್ಚೋಷ್ಟು ಎತ್ತರ ಇರಲ್ಲ.
0: ಹೌದು, ಕೊಚ್ಚೋಷ್ಟು ಎತ್ತರ ಇರಲ್ಲ.
1: ಆದ್ರೆ ಅದನ್ನ ನಾವು ಶುದ್ಧವಾಗಿ
0: ತೆಗಿಬೇಕಾಗುತ್ತೆ.
1: ಎರ್ತ ಅಂತಾರೆ ನಮ್ಮ ಇವರು.
0: ಹೌದು ಹೌದು, ನಾವು
1: ತೆಗೆಯೋದು ಅಂತಾರೆ.
0: ಹೌದು,
1: ಉಜ್ಜೋದು
0: ಉಜ್ಜೋದು ಅಥವಾ
1: ಆ ರೀತಿ ಈ ಕೊಯ್ಲಿಗಿಂತ ಮುಂಚೆ
0: ಮಾಡ್ಬೇಕಾಗುತ್ತೆ.
1: ಅಂದ್ರೆ ಅವಾಗ ಕೆಳಗಡೆ ಬಿದ್ದ ಕಾಫಿ ಹಣ್ಣುಗಳನ್ನು ಕೂಡ ನಾವು
0: ಆರಿಸ್ಕೋಬಹುದು. ಹೌದು,
1: ಅದು ಆ ಒಂದು ಸಂದರ್ಭದಲ್ಲಿ
0: ಮಾಡೋ ಅಂತದ್ದು.
1: ಒಟ್ಟು ಒಂದು ಮೂರು ಸಾರಿ ಒಂದು ವರ್ಷಕ್ಕೆ.
0: ಹೌದು, ಕಡಿಮೆ ಅಂದ್ರು 3 ಸಾರಿ ನಾವು ಒಂದು ವರ್ಷಕ್ಕೆ ಕಳೆಗಳ ನಿಯಂತ್ರಣವನ್ನ ಮಾಡ್ಕೋಬೇಕಾಗುತ್ತೆ. 3 ಸಾರಿ ಅನ್ನೋದು ಇದು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂತಹ ದೊಡ್ಡ ಗಿಡಗಳಲ್ಲಿ. ಸಣ್ಣ ಗಿಡಗಳಲ್ಲಿ ಏನಿದೆ ಇದ್ರು 4 ಸಾರಿನೂ ಆಗ್ಬೋದು ಅಥವಾ 5 ಸಾರಿನೂ ಆಗ್ಬೋದು. ಏನಂತಂದ್ರೆ ಸಣ್ಣ ಗಿಡಗಳು ಇರೋದ್ರಿಂದ ನಾವು ಪದೇ ಪದೇ ನೀರನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ಪದೇ ಪದೇ ನೀರು ಕೊಡೋದ್ರಿಂದ ಪದೇ ಪದೇ ಕಳೆಗಳು ಬರ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ನಾವು ಸಣ್ಣ ಏನು ಗಿಡಗಳಿರುತ್ತೆ ಅವಾಗ ಟೈಮು ನಮಗೆ ಅಥವಾ ಕಳೆಯನ್ನ ಮಾಡುವ ಒಂದು ಇದು ಜಾಸ್ತಿ ಆಗುತ್ತೆ. ಒಂದು 4 ಸರಿ ಆಗ್ಬೋದು, 5 ಸರಿ ಆಗ್ಬೋದು, ಈ ತರ ಡಿಪೆಂಡ್ ಆಗುತ್ತೆ.
1: ಜೊತೆಗೆ ನಾವು ಪೋಷಕಾಂಶಗಳನ್ನ ಕೊಡೋದಕ್ಕಿಂತ ಮುಂಚೆ ಕಳೆ ತೆಗೆದೇ ಕೊಡಬೇಕಾಗುತ್ತೆ.
0: ಹೌದು, ಯಾವತ್ತೂ ಅದನ್ನ ನೆನಪಲ್ಲಿ ನಾವು ಇಟ್ಕೋಬೇಕು. ಯಾವುದೇ ರೀತಿಯಾಗಿ ನೀರು ಕೊಡೋಕ್ಕಿಂತ ಮುಂಚೆ ಇರ್ಬೋದು ಅಥವಾ ಪೋಷಕಾಂಶ ಕೊಡೋಕ್ಕಿಂತ ಮುಂಚೆ ಇರ್ಬೋದು, ನಾವು ಆದಷ್ಟು ನಮ್ಮ ತೋಟದಲ್ಲಿ ಕಳೆ ಇರದೇ ಇರೋದಂಗೆ ನೋಡಿಕೊಂಡು ಆಮೇಲೆ ಕಳೆ ತೆಗ್ದಾದ್ಮೇಲೆ ಈ ಎಲ್ಲ
1: ಪೋಷಕಾಂಶಗಳನ್ನು ನೀರು ಕೊಡೋದು
0: ಮಾಡಬೇಕಾಗುತ್ತೆ.
1: ಯಾಕಂದ್ರೆ ಇಲ್ಲಾಂದ್ರೆ ಕಳೆಗಳೇ ಬೆಳೆಸ್ಕೊಂಡು ಅವೇ ರಭಸವಾಗಿ ಬೆಳೆದು
0: ಬೆಳೆದ್ಬಿಡುತ್ತೆ. ನಮ್ಮ ಕಾಫಿ ಗಿಡಗಳು ವೀಕ್ ಆಗಿ
1: ಸೊರಗಿ ಬಿಡುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕಾಫಿ ಬೆಳೆನಲ್ಲಿ ಕಳೆ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8276 19 897. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8276 19 897. ತುಂಬ ಸಂತೋಷ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಕಾಫಿ ಬೆಳೆನಲ್ಲಿ ಕಳೆ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ಧನ್ಯವಾದಗಳು.
2: ರೈತ ಬಾಂಧವರೇ, ಇದುವರೆಗೆ ಕಾಫಿ ಬೆಳೆಯಲ್ಲಿ ಕಳೆ ನಿರ್ವಹಣೆ ಈ ಕುರಿತು ಕೊಡಗು ಜಿಲ್ಲೆಯ ಚಟ್ಟಳ್ಳಿಯಲ್ಲಿರುವ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಏಲಕ್ಕಿ ಬೆಳೆಯಲ್ಲಿ ಕಾಯಿ ಕೊತ್ತು ಮತ್ತು ಕಾಂಡಗಳಿಗೆ ಹಾನಿ ಮಾಡುವ ಹುಳುಗಳ ನಿಯಂತ್ರಣ ಕುರಿತು ಮಾಹಿತಿ.
1: ಏಲಕ್ಕಿ ಬೆಳೆನಲ್ಲಿ ಕಾಯಿ ಕೊತ್ತು ಮತ್ತು ಕಾಂಡಗಳಿಗೆ ಹಾನಿ ಮಾಡುವಂಥ ಕಾಂಡಕೊರಕ ಹುಳುವಿನ ಹಾವಳಿ ನಮ್ಮ ರಾಜ್ಯದಲ್ಲಿ ಗಂಭೀರವಾದಂಥ ಸಮಸ್ಯೆ. ಈ ಕಾಂಡ ಕೊತ್ತು ಮತ್ತು ಕಾಯಿ ಕೊರೆಯುವಂಥ ಕೀಟದ ಮರಿಹುಳು ಹಾನಿಯನ್ನು ಉಂಟು ಮಾಡುವಂಥ ಹಂತ ಅಂತ ಹೇಳ್ಬೋದು. ವಯಸ್ಕ ಕೀಟ ಮಧ್ಯಮ ಗಾತ್ರದ ಕಿತ್ತಳೆ ಹಳದಿ ಬಣ್ಣದ ಒಂದು ಪತಂಗ. ಇದರ ರೆಕ್ಕೆಗಳ ಮೇಲೆ ಹಲವಾರು ಕಪ್ಪು ಚುಕ್ಕಿಗಳು ಇರ್ತವೆ. ಪತಂಗಗಳು ಮಕರಂದವನ್ನು ಹೀರ್ತವೆ, ಏಲಕ್ಕಿ ಬೆಳೆಗೆ ನೇರವಾಗಿ ಹಾನಿ ಮಾಡೋದಿಲ್ಲ. ಹೆಣ್ಣು ಪತಂಗ ಏಲಕ್ಕಿ ಗರಿಗಳ ಅಂಚಿನಲ್ಲಿ, ಎಲೆಯ ಕಂಕಳಿನಲ್ಲಿ ಮತ್ತು ಕೊತ್ತುಗಳಲ್ಲಿ 20-30 ಮೊಟ್ಟೆಗಳನ್ನು ಒಂಟಿಯಾಗಿ ಅಥವಾ 2 ಅಥವಾ 3 ಗುಂಪಿನಲ್ಲಿ ಇಡುತ್ತೆ. ಈ ಮೊಟ್ಟೆಗಳು 5-6 ದಿನದಲ್ಲಿ ಒಡಿತವೆ. ಮೊಟ್ಟೆಯಿಂದ ಹೊರಗಡೆ ಬಂದಂಥ ಮರಿಹುಳುಗಳು ಎಳೆಯ ಕೊತ್ತು ಅಥವಾ ಇನ್ನೂ ಬಿಚ್ಚಿಕೊಂಡಿರದೇ ಇರುವಂಥ ಗರಿಗಳು ಅಥವಾ ಎಳೆಯ ಕಾಂಡಗಳನ್ನು ಕೊರೆತವೆ. ಕೊತ್ತು ಬಾಧೆಗೆ ಒಳಗಾದಾಗ ಆ ಕೊರದ ಜಾಗದಿಂದ ಮೇಲ್ಭಾಗ ಒಣಗೋಗುತ್ತೆ. ಕಾಯಿಗಳಲ್ಲಿ ಮರಿಹುಳುಗಳು ಬೀಜಗಳನ್ನು ತಿನ್ನೋದ್ರಿಂದ ಕಾಯಿಗಳು ಖಾಲಿಯಾಗ್ತವೆ. ಆ ನಂತರದ ಹಂತದಲ್ಲಿ ಮರಿಹುಳುಗಳು ದಂಟುಗಳನ್ನು ಕೊರೆತವೆ. ಇವು ಈ ಕಾಂಡದ ಒಳಗಿನ ಮಧ್ಯಭಾಗವನ್ನು ತಿನ್ನೋದ್ರಿಂದ ಮಧ್ಯಭಾಗ ಕೊಳೆಯುತ್ತೆ. ಸಂಪೂರ್ಣ ಬೆಳವಣಿಗೆ ಆದಂಥ ಮರಿಹುಳು 30-35 ಮಿಲಿಮೀಟರ್ ಉದ್ದ ಇರುತ್ತೆ. ಕಂದು ಬಣ್ಣದ

ಶರೀರವನ್ನು ಹೊಂದಿರುತ್ತೆ, ಕಪ್ಪು ತಲೆಯಿಂದ ಕೂಡಿರುತ್ತೆ. 2-4 ದಿನದ ಕಾಲ ಕೋಶಪೂರ್ವ ಅವಧಿಯನ್ನು ಹೊಂದಿರುತ್ತೆ. ಆನಂತರ ಅದು ಕಂದು ಬಣ್ಣದ ಕೋಶವಾಗಿ ಮಾರ್ಪಡುತ್ತೆ. 11-15 ದಿನ ಈ ಕೋಶಾವಸ್ಥೆಯಲ್ಲಿದ್ದು ಆನಂತರ ಕೋಶದ ಹೊರಪದರವನ್ನು ಕೊರೆದು ರಂಧ್ರವನ್ನು ಮಾಡಿಕೊಂಡು ಆ ರಂಧ್ರದಿಂದ ವಯಸ್ಕ ಕೀಟ ಅಂದರೆ ಈ ಪತಂಗ ಹೊರಗಡೆ ಬರುತ್ತೆ. ಈ ಏಲಕ್ಕಿ ಕಾಂಡ ಕೊತ್ತು ಮತ್ತು ಈ ಕಾಯಿ ಕೊರಿಯುವಂಥ ಹುಳುವಿನ ಜೀವನ ಚಕ್ರ ಬೇಸಿಗೆನಲ್ಲಿ 41-68 ದಿನ ಆಗಿರುತ್ತೆ. ಮಳೆಗಾಲದ ನಂತರದ ಕಾಲದಲ್ಲಿ 123 ದಿನವನ್ನು ಇದು ತೆಗೆದುಕೊಳ್ಳುತ್ತೆ. ಮುಖ್ಯವಾಗಿ ಈ ಏಲಕ್ಕಿ ಕಾಂಡ ಮತ್ತು ಈ ಕೊತ್ತು ಕೊರೆಯುವಂಥ ಕೀಟದ ಹಾವಳಿ 3 ಕಾಲದಲ್ಲಿ ಹೆಚ್ಚಿಗೆ ಕಂಡುಬರುತ್ತೆ. ಜನವರಿ ಫೆಬ್ರವರಿ ತಿಂಗಳು, ಮೇ ಜೂನ್ ತಿಂಗಳು ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು. ಈ ಕಾಲದ ಮಧ್ಯದಲ್ಲೂ ಕೂಡ ಇದು ಕಾಣಿಸ್ಕೊಳ್ಳುತ್ತೆ. ಮರಿಹುಳುಗಳು ಕಾಂಡವನ್ನು ಕೊರಿತಾ ಇರುವಂಥ ಸಮಯದಲ್ಲಿ ಕೀಟನಾಶಕದ ಸಿಂಪರಣೆ ಅಷ್ಟೊಂದು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡೋದಿಲ್ಲ. ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ವಯಸ್ಕ ಪತಂಗ ಕೋಶದಿಂದ ಹೊರಗಡೆ ಬಂದ 15-20 ದಿನಗಳ ಅವಧಿಯಲ್ಲಿ ಮರಿಹುಳುಗಳು ಕೊತ್ತುಗಳ ಮೇಲೆ ಕಾಣಿಸ್ಕೊಳ್ತವೆ. ಆ ಒಂದು ಮರಿಹುಳುವಿನ ಪ್ರಾರಂಭದ ಹಂತದಲ್ಲಿ ಕೀಟನಾಶಕದ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಕಾಂಡದಲ್ಲಿರುವಂಥ ಮರಿಹುಳುವನ್ನು ನಿಯಂತ್ರಣ ಮಾಡೋದಕ್ಕೆ ಈ ಮರಿಹುಳು ಕೊರೆದಿರುವಂಥ ರಂಧ್ರದ ಮೂಲಕ ಕೀಟನಾಶಕವನ್ನು ಕೊಡಬೇಕಾಗತ್ತೆ, ಅಥವಾ ಈ ಬ್ಯಾಸಿಲಸ್ ತುರಿಂಜೆನಿಸಿಸ್ ಜೈವಿಕ ಕೀಟನಾಶಕವನ್ನು ಚುಚ್ಚುಮದ್ದು ಮೂಲಕ ಕೊಡೋದ್ರಿಂದಲೂ ಕೂಡ ಈ ಮರಿಹುಳುಗಳನ್ನು ನಿರ್ವಹಣೆ ಮಾಡಬಹುದು. ಮುಖ್ಯವಾಗಿ ಕಾಂಡ ಮತ್ತು ಕಾಯಿ ಕೊರೆಯುವಂಥ ಈ ಕೀಟದ ಹತೋಟಿಗೆ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಷ್ಟು ಕ್ವಿನಾಲ್ಫಾಸನ್ನು ಬೆರೆಸಿಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಗೊಣ್ಣೆ ಹುಳುಗಳು ಕೂಡ ಈ ಏಲಕ್ಕಿಯ ಬೆಳೆಗೆ ಹಾನಿಯನ್ನು ಉಂಟು ಮಾಡುವಂಥ ಕೀಟಪೀಡಿಗಳು. ಗೊಣ್ಣೆ ಹುಳು ಗಂಭೀರವಾದಂಥ ಒಂದು ಕೀಟ, ಏಲಕ್ಕಿ ಬೆಳೆಯ ಬೇರುಗಳಿಗೆ ಹಾನಿ ಉಂಟು ಮಾಡುತ್ತೆ. ಬೇರುಗಳ ಹಾನಿಯಿಂದ ಪೋಷಕಾಂಶಗಳ ಹೀರುವಿಕೆ ಕಡಿಮೆಯಾಗಿ ಈ ಏಲಕ್ಕಿ ಗರಿಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಈ ಕೀಟದ ಹಾವಳಿ ಕಡಿಮೆ ನೆರಳಿರುವಂಥ ಪ್ರದೇಶದಲ್ಲಿ ಹೆಚ್ಚಾಗಿರುತ್ತೆ. ವಯಸ್ಕ ಕೀಟ ಸಣ್ಣ ದುಂಬಿಯಾಗಿರುತ್ತೆ, 4-6 ಮಿಲಿಮೀಟರ್ ಉದ್ದ ಇರುತ್ತೆ. ವಯಸ್ಕ ಕೀಟ ಹೊಳಪಿನ ಲೋಹದ ನೀಲಿ, ಹಸಿರು ಅಥವಾ ಹಸಿರು ಮಿಶ್ರಿತ ಕಂದು ಬಣ್ಣವನ್ನು ಹೊಂದಿರುತ್ತೆ. ಹೆಣ್ಣು ದುಂಬಿ ಗಂಡು ದುಂಬಿಗಿಂತ ದೊಡ್ಡದಾಗಿರುತ್ತೆ. ಈ ದುಂಬಿಗಳು ಏಲಕ್ಕಿ ಗಿಡದ ಗರಿಗಳ ಮೇಲೆ ಬೆಳಗ್ಗೆ ಮತ್ತು ಸಾಯಂಕಾಲದ ಸಮಯದಲ್ಲಿ ಕಂಡುಬರ್ತವೆ. ಇವು ಏಲಕ್ಕಿ ಬೆಳೆಯನ್ನು ತಿನ್ನೋದಿಲ್ಲ. ಈ ದುಂಬಿಗಳು ಹಲಸು, ಮಾವು, ಸೀಬೆ, ಹಾಲ್ವಾಣ ಇವುಗಳ ಎಲೆಗಳನ್ನು ತಿಂತವೆ. ಮುಖ್ಯವಾಗಿ ಈ ದುಂಬಿಗಳು ಬೇಸಿಗೆ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳು, ಮೇ ತಿಂಗಳು, ಹಾಗೆಯೇ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕಂಡುಬರ್ತವೆ. ಹೆಣ್ಣು ದುಂಬಿಗಳು ಒಣಗದಂಥ ಏಲಕ್ಕಿ ಗರಿಗಳು ಅಥವಾ ಹೊರಿಕೆಗಳ ಮೇಲೆ ಸುಮಾರು 100-400 ಮೊಟ್ಟೆಗಳನ್ನು 12-63 ಗುಂಪಿನಲ್ಲಿ ಇಡ್ತವೆ. ಈ ಮೊಟ್ಟೆಗಳು ಒಡೆದ ನಂತರ ಚಿಕ್ಕದಾದಂಥ ಹಾಲಿನ ಕೆನೆ ಬಣ್ಣದ ಮರಿಹುಳುಗಳು ಹೊರಗಡೆ ಬರ್ತವೆ. ಕೆಳಗಡೆ ಭೂಮಿ ಮೇಲೆ ಬಿದ್ದು ಬೇರುಗಳ ಸಮೀಪ ಹೋಗಿ ಬೇರುಗಳನ್ನು ತಿನ್ನೋದಕ್ಕೆ ಪ್ರಾರಂಭಿಸ್ತವೆ. ಈ ಮರಿಹುಳುಗಳು ಏಪ್ರಿಲಿಂದ ಜುಲೈವರೆಗೆ ಮತ್ತು ಸೆಪ್ಟೆಂಬರ್ನಿಂದ ಜನವರಿ ತಿಂಗಳುಗಳಲ್ಲಿ ಕಂಡುಬರ್ತವೆ. ಮರಿಹುಳುಗಳು ಬೇರುಗಳನ್ನು ತಿಂದು 45-60 ದಿನದಲ್ಲಿ ಪೂರ್ಣ ಬೆಳವಣಿಗೆಯನ್ನು ಹೊಂದಿದ ನಂತರ ಚಿಕ್ಕದಾಗಿ ದಪ್ಪವಾಗಿ ಅರ್ಧ ಚಂದ್ರಾಕೃತಿಯಲ್ಲಿರ್ತವೆ. ಕೋಶಾವಸ್ಥೆಯನ್ನು ಮಣ್ಣಿನ ಕುಡಿಕೆಗಳಲ್ಲಿ ಹೊಂದುತ್ತವೆ. ಮುಖ್ಯವಾಗಿ ಗೊಣ್ಣೆ ಹುಳುವಿನ ಕೀಟದ ಮೊದಲನೆಯ ಸಂತತಿಯ ಜೀವನ ಚಕ್ರವನ್ನು ಇವು 65-100 ದಿನದಲ್ಲಿ ಮುಗಿಸ್ತವೆ, ಅಂದರೆ ಮಾರ್ಚ್ನಿಂದ ಆಗಸ್ಟ್ ತಿಂಗಳ ಮಧ್ಯದಲ್ಲಿ. 2ನೇ ಸಂತತಿಯ ಜೀವನ ಚಕ್ರ 70-110 ದಿನವನ್ನು ತೆಗೆದುಕೊಳ್ಳುತ್ತೆ. ಈ ಜೀವನ ಚಕ್ರ ಸೆಪ್ಟೆಂಬರ್ನಿಂದ ಫೆಬ್ರವರಿ ತಿಂಗಳ ಮಧ್ಯದಲ್ಲಿ ಮುಗಿಯುತ್ತೆ. ಈ ಗೊಣ್ಣೆ ಹುಳು ಅಥವಾ ಬೇರು ಹುಳುವಿನ ವಯಸ್ಕ ದುಂಬಿಗಳನ್ನು ನಾವು ಮಾರ್ಚು, ಏಪ್ರಿಲು, ಮೇ ತಿಂಗಳು, ಹಾಗೆಯೇ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹಿಡಿದು ಕೊಲ್ಲಬೇಕಾಗತ್ತೆ. ಬೆವೇರಿಯಾ ಬ್ಯಾಸಿಯಾನ ಅಂತ ಒಂದು ಜೈವಿಕ ಶಿಲೀಂದ್ರನಾಶಕ ಇದೆ, ಇದನ್ನು ಕೂಡ ಈ ವಯಸ್ಕ ದುಂಬಿಗಳ ಮೇಲೆ ಸಿಂಪರಣೆ ಮಾಡೋದ್ರ ಮೂಲಕ ನಿರ್ವಹಣೆ ಮಾಡಬಹುದು. ಮರಿಹುಳುವಿನ ಪ್ರಾರಂಭದ ಹಂತ ಅಂದರೆ ಏಪ್ರಿಲ್, ಮೇ ತಿಂಗಳು ಮತ್ತು ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಿನಲ್ಲಿ ಕ್ಲೋರೋಫೈರಿಪಾಸನ್ನು ಕೂಡ ಬಳಸ್ಕೋಬಹುದು. ಅಂದರೆ 100 ಲೀಟರ್ ನೀರಿಗೆ 200 ಮಿಲಿಲೀಟರ್ನಷ್ಟು ಈ ಕ್ಲೋರೋಫೈರಿಪಾಸ್ 20 UC, ಅಂದರೆ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಪ್ರಮಾಣದಲ್ಲಿ ಈ ಕ್ಲೋರೋಫೈರಿಪಾಸನ್ನು ಬೆರೆಸ್ಕೊಂಡು ದ್ರಾವಣ ಮಾಡಿಕೊಂಡು ಪ್ರತಿ ಗಿಡದ ಬುಡಕ್ಕೆ 2-5 ಲೀಟರ್ನಷ್ಟು ಈ ದ್ರಾವಣವನ್ನು ಸುರಿಬೇಕಾಗತ್ತೆ. ಇನ್ನು ಜೈವಿಕ ನಿಯಂತ್ರಣಕ್ಕೆ ಬಂದರೆ ಪ್ರತಿ ಏಲಕ್ಕಿ ಗಿಡಕ್ಕೆ 25 ಗ್ರಾಮ್ನಷ್ಟು ಈ ಮೆಟರೀಸಿಯಂ ಅನೈಸೋಪ್ಲಿಯೆಯನ್ನು ಕಾಂಪೋಸ್ಟ್ ಜೊತೆ ಮಿಶ್ರ ಮಾಡಿ ಮಣ್ಣಿಗೆ ಬೆರೆಸಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದಲೂ ಕೂಡ ಸ್ವಲ್ಪ ಮಟ್ಟಿಗೆ ಹತೋಟಿಯನ್ನು ಪಡಿಬಹುದು. ಇತ್ತೀಚೆಗೆ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಈ ಬಸವನ ಹುಳುಗಳ ಕಾಟ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಬಸವನ ಹುಳುಗಳು ಮೃದ್ವಂಗಿ ಜಾತಿಗೆ ಸೇರಿದಂಥ ಜೀವಿಗಳು. ವಿಶೇಷವಾಗಿ ಈ ಕೃಷಿ

0: ಮತ್ತು ತೋಟಗಾರಿಕಾ ಬೆಳೆಗಳಿಗೆ ಹಾನಿಯನ್ನ ಉಂಟು ಮಾಡ್ತಾ ಇರುವಂತ ಈ ಬಸವನ ಹುಳುಗಳನ್ನು ಆಫ್ರಿಕನ್ ದೈತ್ಯ ಬಸವನ ಹುಳು ಅಂತ ಗುರುತಿಸಲಾಗಿದೆ. ಇವು ಭೂಮಿ ಮೇಲೆ ಮತ್ತು ನೀರಿನೊಳಗಡೆ ವಾಸಿಸ್ತವೆ. ಕೆಲವು ಮೃದ್ವಂಗಿಗಳು ಗಿಡಗಳನ್ನು ಎಲೆಗಳನ್ನು ತಿಂತವೆ. ಇನ್ನೂ ಕೆಲವು ಬಸವನ ಹುಳುಗಳು ಬೇರೆ ಬೇರೆ ಜೀವಿಗಳನ್ನು ಕೂಡ ತಿಂತವೆ. ಒಣ ವಾತಾವರಣ ಇದ್ದಾಗ ಭೂಮಿ ಮೇಲೆ ಇರುವಂಥ ಈ ಬಸವನ ಹುಳುಗಳು ತಮ್ಮದೇ ಚಿಪ್ಪಿನಲ್ಲಿ ಬಚ್ಚಿಟ್ಕೊಳ್ತವೆ. ಮುಖ್ಯವಾಗಿ ಜಗತ್ತಿನಲ್ಲೇ ಅತಿ ದೊಡ್ಡ ಮತ್ತು ಬೆಳೆ ಹಾನಿಕಾರಕ ಪೀಡೆ ಅಂತ ಇದನ್ನು ನಾವು ಕರಿಬಹುದು. ಇವು ಬಹಳ ದಿನದವರೆಗೆ ಆಹಾರವಿಲ್ಲದೆ ಬದುಕುವಂಥ ಶಕ್ತಿಯನ್ನು ಕೂಡ ಪಡ್ಕೊಂಡಿದ್ದಾವೆ. ಬೇಗ ಸಂತಾನೋತ್ಪತ್ತಿಯನ್ನು ಹೊಂದೋದ್ರಿಂದ ಹೊಸ ಪ್ರದೇಶಗಳಿಗೆ ಇವು ಬೇಗ ಹರಡ್ತವೆ. ಮುಖ್ಯವಾಗಿ ಈ ಬಸವನ ಹುಳುಗಳು ಉಭಯಲಿಂಗಿ ಜೀವಿಗಳು, ಅಂದರೆ ಒಂದೇ ಹುಳುವಿನಲ್ಲಿ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು ಇರ್ತವೆ. ಮೊಟ್ಟೆಯಿಂದ ಹೊರಗಡೆ ಬಂದಂಥ ಇವು 10-15 ತಿಂಗಳಿನಲ್ಲಿ ಪ್ರೌಢಾವಸ್ಥೆಗೆ ಬರ್ತವೆ. ಮುಖ್ಯವಾಗಿ ಇವು ಮಣ್ಣಿನ ಗೂಡು, ಎಲೆಗಳಲ್ಲಿ ಮತ್ತು ಹರಳುಗಳಲ್ಲಿ ಮೊಟ್ಟೆಗಳನ್ನು ಇಡ್ತವೆ. ಬಸವನ ಹುಳುಗಳು ಸಾಮಾನ್ಯವಾಗಿ 5-6 ವರ್ಷ ಕಾಲ ಬದುಕ್ತವೆ. 10-15 ತಿಂಗಳಿನಲ್ಲಿ ಇವು ತಮ್ಮ 2ನೇ ವರ್ಷದಲ್ಲಿ ಸುಮಾರು 100 ಮೊಟ್ಟೆಗಳನ್ನಿಟ್ಟರೆ 3ನೇ ವರ್ಷಕ್ಕೆ ಸುಮಾರು 500 ಮೊಟ್ಟೆಗಳನ್ನು ಇಡ್ತವೆ. ಆನಂತರ ಕ್ರಮೇಣ ಈ ಮೊಟ್ಟೆಗಳ ಪ್ರಮಾಣ ಕಡಿಮೆ ಆಗುತ್ತೆ. ಇವು ತಮ್ಮ 5-6 ವರ್ಷದ ಜೀವಮಾನದಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಮೊಟ್ಟೆಗಳನ್ನು ಇಡ್ತವೆ. ಸಾಧಾರಣವಾಗಿ ಈ ಬಸವನ ಹುಳುಗಳು ಮೊಳಕೆ, ಎಳೆ, ಸಸಿ, ಗಿಡಗಳು ಮತ್ತು ಚಿಗುರುಗಳನ್ನು ತಿಂದು ನಾಶ ಮಾಡ್ತವೆ. ಇವು ವಿಶೇಷವಾಗಿ ರಾತ್ರಿ ಹೊತ್ತು ಚಟುವಟಿಕೆಯಿಂದ ಕೂಡಿರ್ತವೆ. ಹಗಲಿನಲ್ಲಿ ಮರದ ಬುಡಭಾಗದಲ್ಲಿ, ನೆರಳಿನಲ್ಲಿ ಅಥವಾ ಕಾಂಡಗಳ ಮೇಲೆ ವಿಶ್ರಾಂತಿಯನ್ನು ತೆಗೆದುಕೊಳ್ತವೆ. ಮುಖ್ಯವಾಗಿ ಇವುಗಳ ಹತೋಟಿಗೆ ನಾವು ಸಾಮೂಹಿಕವಾಗಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳೋದು ಬಹಳ ಅವಶ್ಯಕ. ಮೊದಲನೇದಾಗಿ ತೋಟದಲ್ಲಿ, ಹೊಲಗದ್ದಿನಲ್ಲಿ ಬದುಗಳನ್ನು ಮತ್ತು ಕಾಲುವೆಗಳನ್ನು ಕಾಲಕಾಲಕ್ಕೆ ಸ್ವಚ್ಛ ಮಾಡಿ ಅಲ್ಲಿರುವಂಥ ಕಸ ಕಡ್ಡಿಗಳನ್ನು ತೆಗೆದು ಬಸವನ ಹುಳುಗಳು ಅಲ್ಲಿ ಅಡಕೊಳ್ಳೋದಕ್ಕೆ ಆಸ್ಪದ ಇಲ್ಲದಂತೆ ನಾವು ಮಾಡಬೇಕಾಗತ್ತೆ. ಪ್ರತಿದಿನ ಮುಂಜಾನೆ ಕನಿಷ್ಠ ವಾರದಲ್ಲಿ 1-2 ದಿನ ನೆರಳಿನಲ್ಲಿ ಅಡಗಿರುವಂಥ ಈ ಬಸವನ ಹುಳುಗಳನ್ನು ಸಂಗ್ರಹಣೆ ಮಾಡಿ ಒಂದು ಆಳವಾದ ಗುಂಡಿನಲ್ಲಿ ಹಾಕಿ ಅದರ ಮೇಲೆ ಉಪ್ಪು ಅಥವಾ ಸುಣ್ಣ ಅಥವಾ ಬ್ಲೀಚಿಂಗ್ ಪುಡಿ ಹಾಕಿ ಹುಳು ಸತ್ತ ನಂತರ ಮಣ್ಣಿಂದ ಮುಚ್ಚಬೇಕಾಗತ್ತೆ. ಈ ಮಣ್ಣಿನಿಂದ ಮುಚ್ಚದೇ ಇದ್ದರೆ ಕೆಟ್ಟ ವಾಸನೆ ಬರುತ್ತೆ, ನೊಣಗಳು ಕೂಡ ಅಲ್ಲಿ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ವಿಷರಹಿತವಾಗಿ ಈ ಬಸವನ ಹುಳುಗಳ ನಿರ್ವಹಣೆಗೆ ಈ ಹುಳುಗಳ ಅಡಗು ತಾಣಗಳ ಸುತ್ತಮುತ್ತ ಬದುಗಳ ಅಂಚಿನಲ್ಲಿ ಸುಣ್ಣದ ಪುಡಿ ಅಥವಾ ಬ್ಲೀಚಿಂಗ್ ಪುಡಿ ಅಥವಾ ಕೋಳಿ ಮೊಟ್ಟೆಯ ಸಿಪ್ಪೆಯ ಪುಡಿಯನ್ನು ರಂಗೋಲಿಯಂತೆ ಬಿಡೋದು ಸರಳವಾದಂಥ ಕ್ರಮ. ಆದರೆ ಮಣ್ಣಲ್ಲಿ ಹಸಿ ಅಥವಾ ತೇವಾಂಶ ಹೆಚ್ಚಿದ್ದಾಗ, ಹಾಗೆಯೇ ಮಳೆಯಾದಾಗ ಈ ಉಪಚಾರದ ಪರಿಣಾಮ ಕಡಿಮೆ ಆಗುತ್ತೆ. ಇನ್ನು ಭೂಮಿಗೆ ಕೆರೆಗೋಡನ್ನು ಬಳಸೋದಕ್ಕಿಂತ ಮುಂಚೆ ಆ ಕೆರೆನಲ್ಲಿ ಮತ್ತು ಸಮೀಪದ ಜಮೀನಿನಲ್ಲಿ ಬಸವನ ಹುಳುಗಳ ತೊಂದರೆ ಇಲ್ಲ ಅನ್ನೋದನ್ನ ನಾವು ಖಚಿತ ಮಾಡ್ಕೋಬೇಕು. ಇನ್ನು ಹೊಲ ಗದ್ದೆ ಮತ್ತು ತೋಟಗಳಲ್ಲಿ ನೀರು ನಿಲ್ಲದಂತೆ ಸರಾಗವಾಗಿ ನೀರು ಬಸಿದು ಹೋಗೋ ರೀತಿಯಲ್ಲಿ ಬಸಿಗಾಲುವೆಗಳನ್ನು ತೆಗಿಬೇಕಾಗತ್ತೆ. ಆ ಬಸಿಗಾಲುವೆಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ. ಬಸವನ ಹುಳುಗಳನ್ನು ಆಕರ್ಷಿಸಿ ಸಂಗ್ರಹಿಸೋದಕ್ಕೆ ಕಳೆತಂಥ ಪಪ್ಪಾಯ, ಬಾಳೆಹಣ್ಣು, ಹಸಿ ಕಸ ಕಡ್ಡಿಗಳ ರಾಶಿ, ತೆಂಗಿನ ಗರಿಗಳು, ಅಡಿಕೆ ಹಾಳೆಗಳನ್ನು ಸಂಜೆ ವೇಳೆ ಅಲ್ಲಲ್ಲಿ ಇಟ್ಟು ಅವುಗಳನ್ನು ಆಕರ್ಷಣೆ ಮಾಡಿ ಮುಂಜಾನೆ ಅವುಗಳನ್ನು ಆರಿಸಿ ಗುಂಡಿನಲ್ಲಿ ಹಾಕಿ ಅವುಗಳ ಮೇಲೆ ನಾವು ಉಪ್ಪು ಅಥವಾ ಸುಣ್ಣ ಅಥವಾ ಬ್ಲೀಚಿಂಗ್ ಪುಡಿಯನ್ನು ಹಾಕಿ ಅವು ಸತ್ತ ನಂತರ ಮಣ್ಣಿಂದ ಮುಚ್ಚಬೇಕಾಗತ್ತೆ.
1: ರೈತ ಬಾಂಧವರೇ, ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ.

0: ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕ ಪಾರ್ಚ್ಮೆಂಟ್ 24,000 ರೂಪಾಯಿಯಿಂದ 24,500 ರೂಪಾಯಿಗಳು, ಅರೇಬಿಕ ಚೇರಿ 13,000 ರೂಪಾಯಿಯಿಂದ 14,500 ರೂಪಾಯಿಗಳು, ರೋಬಸ್ಟ ಪಾರ್ಚ್ಮೆಂಟ್ 18,100 ರೂಪಾಯಿಯಿಂದ 18,600 ರೂಪಾಯಿಗಳು, ರೋಬಸ್ಟ ಚೇರಿ 9,800 ರೂಪಾಯಿಯಿಂದ 11,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ ರೈತ ಬಾಂಧವರೇ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿ ರಂಗದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ.
1: ಇದುವರೆಗೆ ಕೃಷಿ ರಂಗ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ.

0: ಎಲ್ಲಿದ್ದೀಯಾ?
1: ಮಗಳ ಹೊಸ ಅಕೌಂಟ್ ಮತ್ತೆ ನನ್ನ ಕೆವೈಸಿ ಅಪ್ಡೇಟ್.
0: ಇದಂತೂ ತಕ್ಷಣದ ಕೆಲಸ ಕಣೋ.
1: ಅದೇ ಹಾಗೆ
0: ಒಂದ್ ವೇಳೆ ಕೆವೈಸಿ ಡೀಟೇಲ್ಸ್ ನಲ್ಲಿ ಚೇಂಜ್ ಇಲ್ಲ ಅಂದ್ರೆ, ಅಥವಾ ಬರೀ ವಿಳಾಸ ಬದಲಾಗಿದ್ರೆ, ರಿಜಿಸ್ಟರ್ಡ್ ಇಮೇಲ್, ಮೊಬೈಲ್, ಆನ್ಲೈನ್ ಅಥವಾ ಪತ್ರದ ಮೂಲಕ ಸೆಲ್ಫ್ ಡಿಕ್ಲರೇಷನ್ ಕೊಟ್ಬಿಡು.
1: ಮತ್ತೆ ಉಳಿದ ಚೇಂಜಸ್?
0: ಮನೆಯಿಂದಲೇ ವಿಡಿಯೋ ಕೆವೈಸಿ ಅಥವಾ ಆಧಾರ್ ಓಟಿಪಿ ಬೇಸ್ಡ್ ಇ ಕೆವೈಸಿ ಮೂಲಕ ಕೇವಲ ಬ್ಯಾಂಕ್ ಆಥೋರೈಸ್ಡ್ ಚಾನೆಲ್ಸ್ ನಿಂದ.
1: ಇದಂತೂ ನೂಡಲ್ಸ್ ತಯಾರಿಸಿದಷ್ಟೇ ಸುಲಭ.
0: ಆರ್ಬಿಐ ಹೇಳುತ್ತೆ,
2: ಕೆವೈಸಿ ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.
3: ನಿಧನ ಸುದ್ದಿ. ಟಿಶೆಟ್ಟಿಗೇರಿ ಕಾರಾಳನ ಮಚ್ಚಮಡ ಉತ್ತಯ ಉತ್ತುವ ಇಂಡ ಪೊಣ್ಣು ಪ್ರೇಮಲತಾ ಪ್ರೇಮ ಐಂಗ ತಾಂಡ 60ನೇ ಬಯತ್ಲು ಇಂದು ಮರಣಪಟ್ಟಿತು. ತಾಮನೆ ಮಾಣಿರ ಆಕಿರಿ ಕಾರ್ಯ ನಾಳೆ ಮಜ್ಜಣ ಓರ್ ಗಂಟೆಕು ಮಚ್ಚಮಡ ಒಕ್ಕ ತೂಟಂಗಳತ್ತು ನಡಪ.
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ.
5: ಜಲವನ್ನು ದೇವರೆಂದು ಪೂಜಿಸುವ ನಾಡು ನಮ್ಮದು. ಜಲಮೂಲಗಳನ್ನು ಮಲಿನವಾಗದಂತೆ ನೋಡಿಕೊಳ್ಳೋಣ, ನೀರನ್ನು ಹಿತವಾಗಿ ಮಿತವಾಗಿ ಬಳಸೋಣ ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಸಮಾಜ ಸೇವಕರು, ಉದ್ಯಮಿಗಳು ಆಗಿರುವ ಎಡಿಕೇರಿ ಪ್ರಸನ್ನ.
6: ಸುದ್ದಿ ಜೊಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಮಡಿಕೇರಿ ದಸರಾ 2026 ಬಗೆಯಲ್ಲಿ ದಸರಾ ಸಾಂಸ್ಕೃತಿಕ ಸಮಿತಿನ ಕಡೆಯಿಂದ ನಾಳೆಯಿಂದ ಇದೇ ತಿಂಗಳ 21ನೇ ತಾರೀಕು ಮುಟ್ಟ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಕೊಟ್ಟು ಈ ಬಗೆಯಲ್ಲಿ ನಾಳೆ ಹಿಂಬತ್ತು 5:30 ಗಂಟೆಗೆ ಮಡಿಕೇರಿನ ಪಂಪಿನಕೆರೆಯಲ್ಲಿ ಕರಗ ಉತ್ಸವಕ್ಕೆ ಚಾಲನೆ ಸಿಕ್ಕಿಕೊಟ್ಟು ಮಡಿಕೇರಿನ ಇತಿಹಾಸ ಪ್ರಸಿದ್ಧ 4 ಶಕ್ತಿ ದೇವತೆಗಳ ಕರಗಗಳನ್ನ ನಗರ ದಸರಾ ಸಮಿತಿನ ಕಡೆಯಿಂದ ಸಾಂಪ್ರದಾಯಿಕ ಪೂಜೆ ಮಾಡುವುದರ ಮುಖಾಂತರ ನಗರ ಪ್ರದಕ್ಷಿಣೆಗೆ ಕರಗಗಳನ್ನ ಬಾಕಿ ಮಾಡಿಕೊಂಡವೆ. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಪಿಎಂ ನರೇಂದ್ರ ಸ್ವಾಮಿನವು ಕರಗ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕಿದ್ದು 7 ಗಂಟೆ ಕೋಣಿಕೊಪ್ಪ ದಸರಾ ಉದ್ಘಾಟನಾ ಜಂಬರಲ್ಲಿ ಭಾಗವಹಿಸುವೆ ಅಂತ ಗೊತ್ತಾವಟು. ಮಡಿಕೇರಿ ತಾಲೂಕು ಭಾಗಮಂಡಲಲ್ಲಿರುವ ಶ್ರೀ ಭಗಂಡೇಶ್ವರ ತಲಕಾವೇರಿ ದೇವಸ್ಥಾನಗಳಲ್ಲಿ ಇದೇ ತಿಂಗಳ 17ನೇ ತಾರೀಕು 7:50 ಶ್ರೀ ಕಾವೇರಿ ತುಲಾ ಸಂಕ್ರಮಣ ಪವಿತ್ರ ತೀರ್ಥೋದ್ಭವ ಆಕಿದ್ದು ಈ ಬಗೆಯಲ್ಲಿ ನಡೆಯುವ ಜಾತ್ರೆಯ ಬಗೆಯಲ್ಲಿ ಶ್ರೀ ಭಗಂಡೇಶ್ವರ ದೇವಸ್ಥಾನದಲ್ಲಿ ಶುಚಿ ಮಾಡುವ ಕಾರ್ಯ ನಾಳ್ದು 12ನೇ ತಾರೀಕು ಹೊತ್ತಾರೆ 6 ಮಧ್ಯಾಹ್ನ 3 ಮುಟ್ಟ ನಡೆಯಕ್ಕಿದ್ದು ಈ ಹೊತ್ತಲ್ಲಿ ಭಕ್ತಾದಿಗಳಿಗೆ ದೇವಸ್ಥಾನಕ್ಕೆ ಪ್ರವೇಶ ಮತ್ತೆ ಯಾವುದೇ ಪೂಜೆಗಸ ಇರದ್ಲೆ ಅಂತ ದೇವಸ್ಥಾನದ ಆಡಳಿತಾಧಿಕಾರಿಗಳ ಪರವಾಗಿ ಕಾರ್ಯನಿರ್ವಾಹಕ ಅಧಿಕಾರಿಗ ತಿಳಿಸಿಯೋಳು. ಭಾರತದ ಸ್ಕ್ವಾಷ್ ಆಟಗಾರ್ತಿ ಈ ಸಲದ ಏಷ್ಯನ್ ಗೇಮ್ಸ್ಲಿ 2 ಕಂಚಿನ ಪದಕ ಪಡ್ಕಂಡ ಕೊಡಗು ಜಿಲ್ಲೆನ ಕುಟ್ಟಂಡ ಜೋಶ್ನಾ ಚಿನ್ನಪ್ಪನವಕ್ಕೆ ತಮಿಳುನಾಡು ಸರ್ಕಾರ 60 ಲಕ್ಷ ರೂಪಾಯಿ ಇನಾಮು ಕೊಟ್ಟು ಸನ್ಮಾನ ಮಾಡಿದ್ದು 7 ಸಲ ಏಷ್ಯನ್ ಗೇಮ್ಸ್ಲಿ ಭಾಗವಹಿಸಿರುವ ಜೋಶ್ನಾ ಈ ಸಲ ಮಿಕ್ಸೆಡ್ ಡಬಲ್ಸ್ ಮತ್ತು ಟೀಮ್ ಈವೆಂಟ್ಲಿ ಕಂಚಿನ ಪದಕ ಪಡ್ಕೊಂಡು ಸಾಧನೆ ಮಾಡ್ಯೋಳು. ಕೋಣಿಕೊಪ್ಪದ ಪ್ರಸಿದ್ಧ ಶ್ರೀ ಕಾವೇರಿ ದಸರಾ ಮಹೋತ್ಸವದ ಕಾರ್ಯಕ್ರಮ ಪಟ್ಟಿನ ಶಾಸಕರು ಹಂಗೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎಎಸ್ ಪೊನ್ನಣ್ಣನವು ಬಿಡುಗಡೆ ಮಾಡಿದ್ದು. ಈ ಸಂದರ್ಭ ಶ್ರೀ ಕಾವೇರಿ ದಸರಾ ಸಮಿತಿನ ಕಾರ್ಯಾಧ್ಯಕ್ಷರು ಸಂಚಾಲಕರು ಸೇರಿದಂಗೆ ಗಣ್ಯರು ಹಾಜರಿದ್ದು. ಶತಮಾನೋತ್ಸವ ಕಂಡಿರುವ ಕೊಡಗು ಗೌಡ ವಿದ್ಯಾಸಂಘದ ಕಡೆಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ ನಾಳೆ ಹೊತ್ತಾರೆ 10 ಮಡಿಕೇರಿನ ಕೊಡಗು ಗೌಡ ಸಮಾಜದಲ್ಲಿ ನಡೆಯಕೊಟ್ಟು. ಕೊಡಗು ಗೌಡ ವಿದ್ಯಾಸಂಘದ ಅಧ್ಯಕ್ಷ ಅಂಬೇಕಲ್ಲು ನವೀನ್ ಕುಶಾಲಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆಯಕ್ಕಿರುವ ಕಾರ್ಯಕ್ರಮನ ಕೊಡಗು ಗೌಡ ಸಮಾಜಗಳ ಅಧ್ಯಕ್ಷ ಆನಂದ್ ಕರಂದ್ಲಾಜೆ ಉದ್ಘಾಟನೆ ಮಾಡುವೆ. ಜಂಬರಲ್ಲಿ ಸಾಧಕರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಹಂಗೆ ಕ್ರೀಡೆ ವಿಜ್ಞಾನ ಸೇರಿದಂಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವಕ್ಕೆ ಸನ್ಮಾನ ಮಾಡಿ ಗೌರವಿಸುವೆ ಅಂತ ಗೊತ್ತಾವಟು. ಮಡಿಕೇರಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಲ್ಲಿ ರಸಾಯನ ಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕ ಮತ್ತು ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಜೆ ಮಂಜುನಾಥ್ನವು ಅಮೆರಿಕದ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ ಮತ್ತು ಎಲ್ಜೇವಿಯರ್ ಸಂಸ್ಥೆನ ಕೂಡುಕೂಟಲಿ ಪ್ರಕಟ ಮಾಡುವ ವಿಶ್ವದ ಅತ್ಯುನ್ನತ 2% ವಿಜ್ಞಾನಿಗಳ ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಂಡಳು. ಡಾಕ್ಟರ್ ಜೆ ಮಂಜುನಾಥ್ನವು ಸತತ 7ನೇ ಸಲ ಈ ಸ್ಥಾನ ಪಡ್ಕೊಂಡಿದ್ದು ಸಂಶೋಧನಾ ಕ್ಷೇತ್ರದಲ್ಲಿ 246 ಹೆಚ್ಚು ಸಂಶೋಧನಾ ಲೇಖನಗಳನ್ನ ಪ್ರಕಟ ಮಾಡಿದ್ದು ಅವರ ಸಂಶೋಧನೆ ಮತ್ತು ಶೈಕ್ಷಣಿಕ ಕೊಡುಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗ ಬಂದುಟು. ಇದೇ ತಿಂಗಳ 13, 14 ಮತ್ತು 15 ತಾರೀಕು ಗೋಣಿಕೊಪ್ಪ ವಿದ್ಯುತ್ ಉಪವಿಭಾಗ ಕಚೇರಿನ ಆವರಣದಲ್ಲಿ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆ ನಡೀಲಿ. ಮನೆಗಳ ಮಾಡು ಮೇಲೆ ಸೌರವಿದ್ಯುತ್ ಉತ್ಪಾದನೆ ಮಾಡುವ ಬಗೆಯಲ್ಲಿ ವಿಶೇಷ

0: ಅಭಿಯಾನ ಏರ್ಪಾಡು ಮಾಡಿದ್ದು, ಈ ಅಭಿಯಾನಲ್ಲಿ ಅಧಿಕೃತ ಸೌರವಿದ್ಯುತ್ ವೆಂಡರ್ಗ ಬ್ಯಾಂಕ್ ಪ್ರತಿನಿಧಿಗ ಭಾಗವಹಿಸಿಕಿದ್ದು ಯೋಜನೆನ ಸಬ್ಸಿಡಿ ಸೌಲಭ್ಯ ಈ ಬಗೆಯಲ್ಲಿ ಮಾಹಿತಿ ಮಾರ್ಗದರ್ಶನ ಕೊಟ್ಟವೆ. ಅದರಿಂದಾಗಿ ಪೊನ್ನಂಪೇಟೆ ತಾಲೂಕು ವ್ಯಾಪ್ತಿನ ಎಲ್ಲ ಸಾರ್ವಜನಿಕರು ಈ ಅಭಿಯಾನಲ್ಲಿ ಭಾಗವಹಿಸಿ ಯೋಜನೆನ ಪ್ರಯೋಜನ ಪಡ್ಕೊಳ್ಳುವಂಗೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಕಾರ್ಯ ಮತ್ತು ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸೋಳು. ಜಿಯೋ ಇನ್ಫೋಮ್ಯಾಟಿಕ್ಸ್ ವಿಷಯದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿ ಪಡ್ಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಈಗ ಓಜಸ್ವಿ ಫೌಂಡೇಶನ್ನ ಕಡೆಯಿಂದ ಕೊಡಗು ಜಿಲ್ಲೆನ ಬೇರೆ ಬೇರೆ ಶಾಲೆ ಕಾಲೇಜುಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಾ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಶ್ರಮ ಪಡ್ತಿರುವ ಡಾಕ್ಟರ್ ಕೋಳಿಬೈಲು ಕವಿತಾ ಋತುಕುಮಾರ್ ಇವರನ್ನ ಬೆಂಗಳೂರಿನ ಕೊಡಗು ಗೌಡ ಸಮಾಜದ ಕೈಲ್ಮುಹೂರ್ತ ಜಂಬರದ ಸಂದರ್ಭದಲ್ಲಿ ಸನ್ಮಾನ ಮಾಡಿ ಗೌರವಿಸಿದರು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
5: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
6: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
7: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
4: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್.
8: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
4: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
9: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಷೀನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
4: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
7: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
10: ಕೊಡವ ಒಕ್ಕಡೊಕ್ಕಡ ನಡೆದು ನಡಪ ದಂಡನೆ ಕಾಲ್ತರ ಆಲೆ ಮಾಡ ತೂಕ ನಮ್ಮ ದಂಡಾಯ್ತಿರುತ್ತಾರೆ. ಇಂದಿಂಜ ಶುರುವಾಯ್ತು, ನಾಳೆ ಆಕಿರಿ ಆಪ. ಆಕಿರಿ ಸಮಾರಂಭ ನಾಳೆ ನಾರಾಚ ಬೈಟಪಕ 5 ಗಂಟೆಗೆ ನಡಪ. ಮಾಜನೆಲ್ಲ ಬಂತು ಕೂಡಿಯಾಡುಂದು ಆಲೆ ಮಾಡ ಒಕ್ಕಕಾರ ಕಟ್ಟಂಡಿತು. ಕೊಡಗು

0: ಗಿಫ್ಟ್ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
2: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
3: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
2: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
3: ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂತ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊಡಗರಹಳ್ಳಿ.
4: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
5: ಸರ್ಪ್ರೈಸ್ ಗಿಫ್ಟ್,
4: ಓಪನ್ ಮಾಡು.
5: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್! ಥ್ಯಾಂಕ್ ಯು ರೀ. ಎಲ್ಲಿಂದ?
4: ಮುಳಿಯಾದಿಂದ.
3: ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
6: ಜಾಹೀರಾತುಗಳನ್ನು ಕೇಳಿದಿರಿ. ಇದೊಂದು ನಿಧನ ಸುದ್ದಿ. ಮಾದಾಪುರ ಇಗ್ಗೋಡು ಗ್ರಾಮ ಹತ್ರ ಪೌತಿ ಮಂದಣ್ಣ ಐಂಡಪೊಣ್ಣ ದೇವಪಂಡ ಸೀತಮ್ಮ ಎಂಗ ಇಂದು ಮಜ್ಜಣ ಮರಣಪಟ್ಟಿತು. ದೇವಪಂಡ ಸೀತಮ್ಮ ಐಂಡ ಆಕೀರಿ ಕಾರ್ಯ ನಾಳೆ ಪೊಲಾಕ ಐಂಡ ಸ್ವಂತ ಮನೆಯಲ್ಲಿ ನಡಪ ಅಂದು ಒಕ್ಕಕರ ಅರಿಚಿಟ್ಟಿತು. ನಿಧನ ಸುದ್ದಿ.

0: ಕೇಳಿದಿರಿ
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
3: ಸುದ್ದಿ ಸಮಾಚಾರ ಓದಿನಳ್ಳು ಮಂಡವಂಡ ಹರ್ಷಿತ್ ಪನ್ನಪ್ಪ. ಮಡಿಕೇರಿ ದಸರಾ ದಂಡ 26 ಮಾರಿಬತ್ತು ದಸರಾ ಸಾಂಸ್ಕೃತಿಕ ಸಮಿತಿ ರಾಧನೆಂಜ ನಾಳೆಂಜ 21 ಪಲತರತ್ರ ಸಾಂಸ್ಕೃತಿಕ ಪಿಂಜ ಮನೋರಂಜನಾ ಕಾರ್ಯಕ್ರಮ ನಡಪ. ನಾಳೆ ವೈಪತ್ತು 5:30 ಪಂಪುರ ಕೆರೆಯಲು ಕರಗ ಉತ್ಸವಕ್ಕೆ ಚಾಲನೆ ಕೊಟ್ಟುವ. 12 ವೈಪತ್ತು 6 ಗಾಂಧಿ ಪರಂಬಲು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಪ. 13 ಪೊಲಕ ಕಾಫಿ ದಸರಾ ಉದ್ಘಾಟನೆ ನಡಪ. ವೈಪತ್ತು 4 ಗಾಂಧಿ ಪರಂಬಲು ಕಾರ್ಯಕ್ರಮ ನಡಪ. 14 ಪೊಲಕ 10 ಕಾಫಿ ದಸರಾ ಮೇಳ ಶುರುವಾಪ. ವೈಪತ್ತು 6 ಸಾಂಸ್ಕೃತಿಕ ಕಾರ್ಯಕ್ರಮ ನಡಪ. 15 ಪೊಲಕ 10 ಕವಿಗೋಷ್ಠಿ ಪಿಂಜ. ವೈಪತ್ತು 6 ಸಾಂಸ್ಕೃತಿಕ ಕಾರ್ಯಕ್ರಮ ನಡಪ. 16 ಪೊಲಕ 9 ಮಕ್ಕಳ ದಸರಾ ಪೈಪೋಟಿ ಪಿಂಜ. ವೈಪತ್ತು 6 ಸಾಂಸ್ಕೃತಿಕ ಕಾರ್ಯಕ್ರಮ. 17 ಪೊಲಕ 10 ಶ್ವಾನ ಪ್ರದರ್ಶನ ಡಾಗ್ ಶೋ ಪಿಂಜ. ವೈಪತ್ತು 6 ಸಾಂಸ್ಕೃತಿಕ ಕಾರ್ಯಕ್ರಮ. 18 ಪೊಲಕ 10 ಜಾನಪದ ದಸರಾ ಪಿಂಜ. ವೈಪತ್ತು 6 ಯುವ ದಸರಾ ಕಾರ್ಯಕ್ರಮ ಆಯೋಜನೆ ಮಾಡಿತು. 19 ಪೊಲಕ 10 ಪೊಮ್ಮಕ್ಕಡ ದಸರಾ ಪಿಂಜ. ವೈಪತ್ತು 6 ಗಾಂಧಿ ಪರಂಬಲು ಸಾಂಸ್ಕೃತಿಕ ಕಾರ್ಯಕ್ರಮ ನಡಪ. 20 ಆಯುಧ ಪೂಜರ ಮಾರಿಪತ್ತು. ವೈಪತ್ತು 6 ಗಾಂಧಿ ಪರಂಬಲು ರಸಮಂಜರಿ ಕಾರ್ಯಕ್ರಮ ನಡಪ. 21 ವಿಜಯದಶಮಿ ರಂದು ವೈಪತ್ತು 6 ಸಾಂಸ್ಕೃತಿಕ ಕಾರ್ಯಕ್ರಮ ನಡಪ. ಬೈಟಪಕ್ಕ ನಗರ ಹತ್ರ ಮುಖ್ಯ ರಸ್ತೆಯಲ್ಲಿ ದಸರಾ ಮಂಟಪತ್ರ ಶೋಭಾಯಾತ್ರೆ ನಡಪ. 20 ಪೊಲಕ 6 ಬೆಂದೋಳುಂಡು ಗದ್ದ ದಸರಾ ಮಂಟಪಕ್ಕೆ ಇನಾಮ ಕೊಡಪ ಕಾರ್ಬಾರ ನಡಪ. ಪೊನ್ನಂಪೇಟೆ ತಾಲೂಕು ವ್ಯಾಪ್ತಿರ ಎಲ್ಎಸ್ಎಸ್ಕ್ ಗ್ರಾಹಕಂಗ ಪಿಂಜ ಸಾರ್ವಜನಿಕ ಅಂಗಡಲ್ಲಿ ಅರಚುಡದೆ ಅಂತ ಅಂಚೆಂಗಿ. ಇದೇ 13-14 ಪಿಂಜ 15 ಗೋಣಿಕೊಪ್ಪ ಉಪವಿಭಾಗ ಕಚೇರಿಯಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತಿ ಬಿಜಿಲಿ ಯೋಜನೆ ರಡಿಲು ಮನೆರ ಕೊಡಿಲು ಸೌರ ವಿದ್ಯುತ್ ಘಟಕತ್ನ ಇಟ್ಟಿತ್ತು. ವಿದ್ಯುತ್ ಉತ್ಪಾದನೆ ಮಾಡುವಂಡ ಮೀದ ವಿಶೇಷ ಅಭಿಯಾನತ್ನ ಆಯೋಜನೆ ಮಾಡಿತ್ತು. ಈ ಅಭಿಯಾನತ್ತು ಅಧಿಕೃತ ಸೌರ ವಿದ್ಯುತ್ ವೆಂಡರ್ಸ್ ಪಿಂಜ ಬ್ಯಾಂಕ್ ಪ್ರತಿನಿಧಿಯ ಕೂಡಿಯಾಡುವ ಯೋಜನೆಯ ಸೌಲಭ್ಯ ಸಬ್ಸಿಡಿ ಬ್ಯಾಂಕ್ ಸಾಲತ್ರ ಮೀದ ಮಾಹಿತಿ ಪಿಂಜ ಮಾರ್ಗದರ್ಶನ ಕೊಡ್ಪಾನಗೊಂಡು ಎಲ್ಲಾ ಗ್ರಾಹಕಂಗ ಪಿಂಜ ಸಾರ್ವಜನಿಕಂಗ ಈ ಅಭಿಯಾನತ್ಲು ಕೂಡಿಯಾಡಿತ್ತು. ಯೋಜನೆಯ ಉಪಯೋಗ ಪಡೆದವನಕ್ಕೆ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಟ್ಟಂಡಿತ್ತು. ಇದೇ ನವೆಂಬರ್ 1 ಕನ್ನಡ ರಾಜ್ಯೋತ್ಸವತ್ನ ಜಿಲ್ಲಾಡಳಿತ ಆದನೆಂಜ ನಗರ ಹತ್ರ ಪೊಲೀಸ್ ಕವಾಯತ್ ಪರಂಬುಲು ಕೈಪಕ್ಕು ನಿನಾಂದು ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ ಎಂಗಡ ಕೊರವು ಕಾರಿಕೆಯಲ್ಲಿ ಮುಂಬಲು ಸಭೆಯಲ್ಲಿ ತೀರ್ಮಾನ ಮಾಡಿಸಿ. ನಗರ ಹತ್ರ ಜಿಲ್ಲಾಧಿಕಾರಿ ಎಂಗಡ ಕಚೇರಿ ಸಭಾಭಾಡಲ್ಲಿ ನಡೆದ ಸಭೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವತ್ನ ಅರ್ಥೋಡೆ ಕೈಪಕ್ಕು ಎಲ್ಲಾ ಇಲಾಖೆಯ ಅಧಿಕಾರಿಯ ಪಿಂಜ ಸಿಬ್ಬಂದಿಯ ಕೈಕೂಟುವನಕ್ಕೆ ಜಿಲ್ಲಾಧಿಕಾರಿ ಎಂಗ ನಿರ್ದೇಶನ ಕೊಡ್ತತ್ತು. ಮೆರವಣಿಗೆನ ನಗರ ಹತ್ರ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಡ ಬಿ ದೇವಯ್ಯ ಸರ್ಕಲ್ಲಿಂಜ ಕಾಲೇಜ್ ರೋಡ್ರ ಮೂಲಕ ಜಿಲ್ಲಾ ಪೊಲೀಸ್ ಕವಾಯತ್ ಪರಂಬಕ್ಕೆ ಪೋಪಕ್ಕೆ ಸಭೆಯಲ್ಲಿ ತೀರ್ಮಾನ ಮಾಡಿಸಿ. ಪಿಂಜ ಬೋರೆ ಬೋರ ವ್ಯವಸ್ಥೆಯ ಮೀದ ಜಿಲ್ಲಾಧಿಕಾರಿ ನಿರ್ದೇಶನ ಕೊಡ್ತತ್ತು. ಕಲೆ, ಸಂಸ್ಕೃತಿ, ಸಾಹಿತ್ಯ, ಕ್ರೀಡೆ, ಜನಪದ, ಸೇನೆ ಇಂದನೆ ಬೋರೆ ಬೋರ ಕೋವಲು ಸಾಧನೆ ಮಾಡಿಕ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಗೌರವ ಒಪ್ಪುಚಿಡುವಂದು ಜಿಲ್ಲಾ ಘಟಕದ ಅಧ್ಯಕ್ಷ ಎಂಪಿ ಕೇಶವ ಕಾಮತ್ ಎಂಗ ಸಲಹೆ ಕೊಡ್ತತ್ತು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿಯ ಲೋಕಾಯುಕ್ತ ಅಧಿಕಾರಿಯ ಇದೇ 14 ಪೊಲಕ 11 ಮಜಾನ 1 ಪೊನ್ನಂಪೇಟೆ ತಾಲೂಕು ಪಂಚಾಯಿತಿ ಸಭಾಭಾಡಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ರಡಿಯಲ್ಲಿ ಪುಕಾರ ಅರ್ಜಿ ಸ್ವೀಕಾರ ಮಾಡುವ ದುಂಬುಚಿಟ್ಟಿತ್ತು ನೋಟ್ರಿಂಜ ಅಫಿಡವಿಟ್ ಮಾಡಿದ ಅರ್ಜಿನ ಸ್ವೀಕಾರ ಮಾಡುವ ಸರ್ಕಾರಿ ಕಚೇರಿಯಲ್ಲಿ ಅಧಿಕೃತ ಕೆಲಸತ್ತ ಮಿಂಜಕ್ಕೆ ತೆರಕೋಪಿಂಜ ಬೋರೆ ಬೋರೆ ತೊಂದರೆ ಕೊಡ್ಪನತ್ತ ಸರ್ಕಾರಿ ಅಧಿಕಾರಿ ನೌಕರಂಗಡ ವಿರುದ್ಧ ಸಾರ್ವಜನಿಕಂಗ ಪುಕಾರ್ನ ನಿರ್ಕಮಾಡಿನ ಕಾಗದತ್ಲು ಕೊಡ್ಕೊಲು ಸಾರ್ವಜನಿಕಂಗ ಇದನ್ನು ಉಪಯೋಗ ಪಡೆದವನಕ್ಕೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕಂಗ ಅರಚಿಟ್ಟಿತ್ತು. ಅಮೆರಿಕತ್ರ ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯ ಪಿಂಜ ಎಲ್ಸಿವಿಆರ್ ಸಂಸ್ಥೆಯ ಕೂಡುಕೂಟತ್ತು ಪ್ರಕಟ ಮಾಡಿತುಳ್ಳ ವಿಶ್ವತರ 40% ವಿಜ್ಞಾನಿಯಡ ಪಟ್ಟಿಲು ಮಂಗಳೂರು ವಿಶ್ವವಿದ್ಯಾಲಯದ ಘಟಕ ಕಾಲೇಜಾನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜರ ರಸಾಯನಶಾಸ್ತ್ರ ವಿಭಾಗತ್ರ ಸಹ ಪ್ರಾಧ್ಯಾಪಕ ಪಿಂಜ ವಿಭಾಗತ್ರ ಮುಖ್ಯಸ್ಥಂಗಳಾನ ಡಾಕ್ಟರ್ ಜೆ ಜೆ ಮಂಜುನಾಥ್ ಎಂಗ ಸತತ 7 ಕುರಿ ಸ್ಥಾನ ಪಡೆದಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಕಟ ಆಯಿತುಳ್ಳ ಸಂಶೋಧನಾ ಲೇಖನ ಸಂಶೋಧನಾ ಪ್ರಭಾವ ಪಿಂಜ ಉಲ್ಲೇಖತ್ರ ಆಧಾರದ ಮೇಲೆ ತಯಾರು ಮಾಡಿದ ದಂಡರ್ತಿ 26 ಪಟ್ಟಿಲಿ ಡಾಕ್ಟರ್ ಮಂಜುನಾಥ್ ಎಂಗ ಸಿಂಗಲ್ ಇಯರ್ ವಿಭಾಗದಲ್ಲಿ ವಿಶ್ವತ್ರ 5800 ಎಂಬ ತಂಜನೆ ಸ್ಥಾನ ಪಿಂಜ ವೃತ್ತಿಜೀವನ ಸಾಧನೆ ವಿಭಾಗದಲ್ಲಿ 41962 ಸ್ಥಾನ ಪಡೆದಿತ್ತು. ಇಂಗಡ ಸಂಶೋಧನಾ ಕೊಡುಗೆ ಮುಖ್ಯ ಆಯಿತು ಅನಾಲಿಟಿಕಲ್ ಕೆಮಿಸ್ಟ್ರಿ ಎಲೆಕ್ಟ್ರೋಕೆಮಿಕಲ್ ಸೆನ್ಸರ್ಸ್ ಬಯೋಸೆನ್ಸರ್ಸ್ ಪಿಂಜ ನ್ಯಾನೋ ಮೆಟೀರಿಯಲ್ಸ್ ಕೋವಕ್ಕೆ ಸಂಬಂಧಪಟ್ಟಿತ್ತು. ಇಲ್ಲಿ ಬೈಟ್ ಹತ್ರ ಸುದ್ದಿ ಸಮಾಚಾರ ತಿಂದಿತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ.
0: ಆಕಾಶವಾಣಿ ಮಡಿಕೇರಿ, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಚೆನ್ನೈ ಭೇಟಿ, ವಿವಿಧ ಯೋಜನೆಗಳ ಶಂಕುಸ್ಥಾಪನೆ, ಉದ್ಘಾಟನೆ. ಜಾಗತಿಕ ಮಟ್ಟದಲ್ಲಿ ಪ್ರಸ್ತುತವಾಗಬಲ್ಲ ದೇಶೀಯ ಪರಿಹಾರ ಅಭಿವೃದ್ಧಿಪಡಿಸುವುದು ಅಗತ್ಯ, ಸಚಿವ ಡಾ ಜಿತೇಂದ್ರ ಸಿಂಗ್. ಕರ್ನಾಟಕದ ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆಗೆ ಸಕಲ ಸಿದ್ಧತೆ. ಎಎಫ್ಸಿ 17 ವರ್ಷದೊಳಗಿನವರ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯ ನಾಳೆ ನಡೆಯಲಿರುವ ಅರ್ಹತಾ ಪಂದ್ಯದಲ್ಲಿ ಭಾರತ ಮಲೇಷ್ಯಾ ಸೆಣಸು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಚೆನ್ನೈಗೆ ಭೇಟಿ ನೀಡಲಿದ್ದು ಪೂನಮಲ್ಲಿ ಮತ್ತು ವಡಪಳನಿ ನಡುವಿನ 14.5 ಕಿಲೋಮೀಟರ್ ಉದ್ದದ ಮೆಟ್ರೋ ರೈಲು ಸೇವೆಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಇದೇ ವೇಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 5 ಅಮೃತ ಭಾರತ ರೈಲು ನಿಲ್ದಾಣಗಳನ್ನು ಅವರು ಉದ್ಘಾಟಿಸಲಿದ್ದಾರೆ. ಬಳಿಕ ಪೋರೂರಿನಿಂದ ಪೂನಮಲ್ಲಿವರೆಗೆ ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸಿ ಪೋರೂರು ಬೈಪಾಸ್ ನಿಲ್ದಾಣಕ್ಕೆ ಮರಳಲಿದ್ದಾರೆ. ಪೋರೂರು ಕೆರೆಯ ಸಮೀಪದಲ್ಲಿರುವ ಜಲಕಂಠೇಶ್ವರ ಶಿವ ದೇವಾಲಯದಲ್ಲಿ ವಿಶೇಷ ದರ್ಶನ ಮತ್ತು ಪೂಜೆಯಲ್ಲಿಯೂ ಪ್ರಧಾನಮಂತ್ರಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಚೆನ್ನೈನಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಭಾಗಿಯಾಗಲಿದ್ದಾರೆ. ನಂತರ ಪ್ರಧಾನಮಂತ್ರಿಯವರು ಐಐಟಿ ಮಡ್ರಾಸ್ನಲ್ಲಿರುವ ಬ್ರೈನ್ ಸೆಂಟರ್ಗೆ ಭೇಟಿ ನೀಡಿ ಅಲ್ಲಿನ ಕಾರ್ಯಚಟುವಟಿಕೆಗಳನ್ನು ವೀಕ್ಷಿಸಲಿದ್ದಾರೆ. ಚೆನ್ನೈ ಕನ್ವೆನ್ಷನ್ ಸೆಂಟರ್ನಲ್ಲಿ ಹಲವು ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಕೆಲವು ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ನಾಳೆ ನಡೆಯಲಿರುವ ಜೈಗೋಪಾಲ್ ಗರೋಡಿಯಾ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಳಿಕ ಪ್ರಧಾನಮಂತ್ರಿ ದೆಹಲಿಗೆ ತೆರಳಲಿದ್ದಾರೆ. ವಿಕಸಿತ ಭಾರತ 2047 ಮುನ್ನೋಟದ ಸಾಕಾರಕ್ಕೆ ನಿಗದಿಪಡಿಸಿರುವ ರಾಷ್ಟೀಯ ಗುರಿಗಳನ್ನು ಸಾಧಿಸಲು ನಾವೀನ್ಯತೆಗೆ ವೇಗ ನೀಡಿ ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉದ್ಯಮಗಳಾಗಿ ಪರಿವರ್ತಿಸುತ್ತಾ ಭಾರತದ ತಾಂತ್ರಿಕ ಸಾಮರ್ಥ್ಯವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಉದ್ಯಮ ವಲಯ ಮುಂದೆ ಬರಬೇಕು ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಪಿಎಚ್ಡಿ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ 121ನೇ ವಾರ್ಷಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ತಾಂತ್ರಿಕ ಬೆಳವಣಿಗೆಯ ಮುಂದಿನ ಹಂತದಲ್ಲಿ ಇತರ ದೇಶಗಳು ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಸೀಮಿತವಾಗದೆ ಜಾಗತಿಕ ಮಟ್ಟದಲ್ಲಿ ಪ್ರಸ್ತುತವಾಗುವ ಸ್ವದೇಶಿ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವತ್ತ ಗಮನಹರಿಸಬೇಕು ಎಂದು ಪ್ರತಿಪಾದಿಸಿದರು. ರಾಷ್ಟೀಯ ಕ್ವಾಂಟಮ್ ಮಿಷನ್ನ ಪ್ರಗತಿಯನ್ನು ಉಲ್ಲೇಖಿಸಿದ ಸಚಿವರು, 8 ವರ್ಷಗಳಲ್ಲಿ 2000 ಕಿಲೋಮೀಟರ್ ಕ್ವಾಂಟಮ್ ಸುರಕ್ಷಿತ ಸಂವಹನ ವ್ಯವಸ್ಥೆ ಸಾಧಿಸುವ ಗುರಿಯ ಪೈಕಿ ಕಳೆದ 3 ವರ್ಷಗಳಲ್ಲಿ ಭಾರತ ಈಗಾಗಲೇ 1000 ಕಿಲೋಮೀಟರ್ ದೂರದ ಕ್ವಾಂಟಮ್ ಸುರಕ್ಷಿತ ಸಂವಹನ ಸಾಮರ್ಥ್ಯವನ್ನು ಸಾಧಿಸಿದೆ ಎಂದು ಹೇಳಿದರು. ಆಧುನಿಕ ಯುದ್ದತಂತ್ರ ಮತ್ತು ಜಾಗತಿಕ ಭದ್ರತಾ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳ ನಡುವೆಯೂ ಜಗತ್ತಿನಾದ್ಯಂತದ ಬೆಳವಣಿಗೆಗಳು ಮತ್ತು ಅವುಗಳ ಕಾರ್ಯತಂತ್ರದ ಪರಿಣಾಮಗಳನ್ನು ಭಾರತ ನಿಕಟವಾಗಿ ಗಮನಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಜೋಧ್ಪುರ್ ವಾಯುಪಡೆ ನಿಲ್ದಾಣದಲ್ಲಿ ನಡೆದ ತರಂಗ್ ಶಕ್ತಿ 2026 ಸಮರಾಭ್ಯಾಸ ಉದ್ದೇಶಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತದ ಮುನ್ನೋಟದೊಂದಿಗೆ ಭಾರತೀಯ ಸಶಸ್ತ ಪಡೆಗಳ ರಚನೆ ಸಾಮರ್ಥ್ಯ ಮತ್ತು ಕಾರ್ಯತಂತ್ರದ ವಿಧಾನಗಳಲ್ಲಿ ಮೂಲಭೂತ ಪರಿವರ್ತನೆ ನಡೆಯುತ್ತಿದೆ ಎಂದರು. ವಾಯುಪಡೆ ನಿಲ್ದಾಣದಲ್ಲಿ ವೈಮಾನಿಕ ಪ್ರದರ್ಶನ ವೀಕ್ಷಿಸಿದ ಬಳಿಕ ಮಾತನಾಡಿದ ರಕ್ಷಣಾ ಸಚಿವರು, ಈಗಿನ ಜಾಗತಿಕ ವ್ಯವಸ್ಥೆ ತ್ವರಿತವಾಗಿ ಬದಲಾಗುತ್ತಿದ್ದು ಹೊಸ ಜಾಗತಿಕ ವ್ಯವಸ್ಥೆಯ ಸ್ವರೂಪ ಇನ್ನೂ ಅನಿಶ್ಚಿತವಾಗಿದೆ ಎಂದರು. ಆತ್ಮನಿರ್ಭರ ಭಾರತ್ ಎಂದರೆ ಜಗತ್ತಿನಿಂದ ಪ್ರತ್ಯೇಕವಾಗಿ ಇರುವುದಲ್ಲ ಎಂದು

0: ಸ್ಪಷ್ಟಪಡಿಸಿದ ಅವರು, ಪ್ರಮುಖ ರಕ್ಷಣಾ ತಂತ್ರಜ್ಞಾನಗಳನ್ನು ದೇಶದಲ್ಲೇ ವಿನ್ಯಾಸಗೊಳಿಸುವುದು, ಅಭಿವೃದ್ಧಿಪಡಿಸುವುದು, ಉತ್ಪಾದಿಸುವುದು, ನಿರ್ವಹಿಸುವುದು ಮತ್ತು ಉನ್ನತೀಕರಿಸುವ ಸಾಮರ್ಥ್ಯ ಹೊಂದುವುದಾಗಿದೆ ಎಂದು ವಿವರಿಸಿದರು. ಸೆಪ್ಟೆಂಬರ್ 26ರಂದು ಆರಂಭವಾಗಿರುವ ಈ ಸಮರಾಭ್ಯಾಸ ಇದೇ 12ರವರೆಗೆ ನಡೆಯಲಿದೆ. ಪಾಲುದಾರಿಕೆಯಲ್ಲಿ ಶಕ್ತಿ ಎಂಬ ಧ್ಯೇಯವಾಕ್ಯದೊಂದಿಗೆ ನಡೆಯುತ್ತಿರುವ ಈ ಸಮರಾಭ್ಯಾಸವು ವಿವಿಧ ದೇಶಗಳ ವಾಯುಪಡೆಗಳ ನಡುವಿನ ಪರಸ್ಪರ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ವರ್ಧಿಸುವ, ಸೇನಾ ಸಹಕಾರವನ್ನು ಬಲಪಡಿಸುವ ಮತ್ತು ಕಾರ್ಯಾಚರಣೆಯ ಪರಿಣಿತಿಯನ್ನು ವಿನಿಮಯ ಮಾಡಿಕೊಳ್ಳುವ ಉದ್ದೇಶ ಹೊಂದಿದೆ. ಬ್ಯಾಂಕುಗಳು ಇದೇ 16ರಿಂದ ಪ್ರತಿದಿನ 99% ನಗದು ಮೀಸಲು ಅನುಪಾತ ಹೊಂದುವುದು ಕಡ್ಡಾಯ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ತಿಳಿಸಿದೆ. ಪ್ರಸ್ತುತ ಈ ಪ್ರಮಾಣ 90%. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿನ ಪ್ರಸ್ತುತ ನಗದು ಲಭ್ಯತೆ ಪರಿಸ್ಥಿತಿಯ ಪರಿಶೀಲನೆಯ ಬಳಿಕ ಆರ್ಬಿಐ ಈ ನಿರ್ಧಾರ ಕೈಗೊಂಡಿದೆ. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸುಲಭ ಲಭ್ಯ ನಗದು ಅಂದರೆ ಲಿಕ್ವಿಡಿಟಿ ಕಡಿಮೆ ಮಾಡುವುದು ಈ ಕ್ರಮದ ಉದ್ದೇಶವಾಗಿದೆ. ಅಕ್ಟೋಬರ್ 8ರ ವೇಳೆಗೆ ಬ್ಯಾಂಕಿಂಗ್ ವ್ಯವಸ್ಥೆಯು ಸುಮಾರು 388,000 ಕೋಟಿ ರೂಪಾಯಿಯಷ್ಟು ಸುಲಭವಾಗಿ ಲಭ್ಯವಾಗಬಹುದಾದ ನಗದು ಹೊಂದಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ ಆಚರಣೆಗೆ ಕರ್ನಾಟಕ ಸಜ್ಜಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆಯುವ 10 ದಿನಗಳ ಈ ಉತ್ಸವವು ವೈವಿಧ್ಯಮಯ ಕಾರ್ಯಕ್ರಮಗಳು ಮತ್ತು ವಿವಿಧ ಪ್ರದರ್ಶನಗಳೊಂದಿಗೆ ಪ್ರವಾಸಿಗರನ್ನು ಸೆಳೆಯುತ್ತಿದೆ. ನಾಡ ಅಧಿದೇವತೆ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ನಾಳೆ ಬೆಳಗ್ಗೆ 11:50 ಮಧ್ಯಾಹ್ನ 12:13 ಸಲ್ಲುವ ಶುಭ ಧನುರ್ ಲಗ್ನದಲ್ಲಿ ಕೊಪ್ಪಳದ ಗವಿಮಠದ ಸಂಸ್ಥಾನದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ವರ್ಷದ ದಸರಾ ಮಹೋತ್ಸವದ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ. ಚಾಮುಂಡಿಬೆಟ್ಟ ಹಾಗೂ ಮೈಸೂರು ಅರಮನೆ ಸೇರಿದಂತೆ ಕಾರ್ಯಕ್ರಮಗಳು ನಡೆಯುವ ಎಲ್ಲಾ ವೇದಿಕೆಗಳು ಸಂಪೂರ್ಣವಾಗಿ ಸಜ್ಜುಗೊಂಡಿವೆ. ಈ ಬಾರಿಯ ಸಿಎಂ ಕಪ್ ರಾಜ್ಯಮಟ್ಟದ ದಸರಾ ಕ್ರೀಡಾಕೂಟ ಇದೇ 14ರವರೆಗೆ ನಡೆಯಲಿದ್ದು, ಒಟ್ಟು 28 ಕ್ರೀಡೆಗಳಲ್ಲಿ 4,500 ಅಧಿಕ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಮೈಸೂರಿನ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಸಂಜೆ ಕ್ರೀಡಾಕೂಟಕ್ಕೆ ಅಧಿಕೃತ ಚಾಲನೆ ನೀಡಲಿದ್ದಾರೆ. ಪ್ರವಾಸಿಗರ ಅನುಕೂಲಕ್ಕಾಗಿ ಪೊಲೀಸ್ ಇಲಾಖೆಯು ವಿಶೇಷ ವಿಸಿಟರ್ ಪೋರ್ಟಲ್ ಸೌಲಭ್ಯ ಕಲ್ಪಿಸಿದೆ. ಹಬ್ಬದ ಜನದಟ್ಟಣೆ ನಡುವಿನ ನೆಟ್ವರ್ಕ್ನಲ್ಲಿಯೂ ಪೋರ್ಟಲ್ ಕಾರ್ಯನಿರ್ವಹಿಸುವಂತೆ ವ್ಯವಸ್ಥೆ ಮಾಡಲಾಗಿದೆ. ಶೃಂಗೇರಿ, ಹೊರನಾಡು, ಕಟೀಲು, ಕೊಲ್ಲೂರು ಮೊದಲಾದ ಶಕ್ತಿ ದೇವತೆ ಕ್ಷೇತ್ರಗಳಲ್ಲಿ ನವರಾತ್ರಿಯ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಲಿವೆ. ಮಂಗಳೂರಿನ ಕುದ್ರೋಳಿ, ವಿಶ್ವ ಪರಂಪರಾ ತಾಣ ಹಂಪಿ, ಮಡಿಕೇರಿ ಹಾಗೂ ಶ್ರೀರಂಗಪಟ್ಟಣಗಳಲ್ಲಿಯೂ ವೈವಿಧ್ಯಮಯವಾಗಿ ದಸರಾ ಆಚರಿಸಲಾಗುತ್ತದೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿರುವ ಪ್ರಸಿದ್ದ ಸಿಖ್ ಯಾತ್ರಾಸ್ಥಳ ಹೇಮಕುಂಡ್ ಸಾಹಿಬ್ನ ದ್ವಾರಗಳನ್ನು ಚಳಿಗಾಲದ ಹಿನ್ನೆಲೆಯಲ್ಲಿ ಇಂದು ಮುಚ್ಚಲಾಗಿದೆ. ಧಾರ್ಮಿಕ ವಿಧಿವಿಧಾನಗಳಂತೆ ಮಧ್ಯಾಹ್ನ 12:30 ಅಂತಿಮ ಆರತಿ ಮಾಡಿ ಮಧ್ಯಾಹ್ನ 1 ಗಂಟೆಗೆ ಕ್ಷೇತ್ರದ ದ್ವಾರಗಳನ್ನು ಮುಚ್ಚಲಾಯಿತು. ಈ ವರ್ಷದ May 23ರಂದು ಹೇಮಕುಂಡ್ ಸಾಹಿಬ್ನ ದ್ವಾರಗಳನ್ನು ಭಕ್ತರ ದರ್ಶನಕ್ಕಾಗಿ ತೆರೆಯಲಾಗಿತ್ತು. ಈ ಯಾತ್ರಾ ಋತುವಿನಲ್ಲಿ ಸುಮಾರು 2,80,000 ಭಕ್ತರು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಜನಸೇವೆಯೇ ದೇಶಸೇವೆ ಎಂಬ ಮನೋಭಾವದೊಂದಿಗೆ ನಾಗರಿಕರ ಅಭ್ಯುದಯಕ್ಕೆ ಬದ್ದತೆಯಿಂದ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಉತ್ತಮ ಆಡಳಿತದ ಮುನ್ನೋಟದೊಂದಿಗೆ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗಲು ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ. ಈ ನಿಟ್ಟಿನಲ್ಲಿ ಹಲವು ವಲಯಗಳಲ್ಲಿ ಕೈಗೊಂಡಿರುವ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು 2025ರ ವಕ್ಫ್ ಸುಧಾರಣೆಗಳ ಬಗ್ಗೆ ಒಂದು ವರದಿ. ಹಿಂದಿನ ವಕ್ಫ್ ಕಾಯ್ದೆಯಲ್ಲಿನ ಲೋಪದೋಷಗಳನ್ನು ಸರಿಪಡಿಸಲು 2025ರ April 5ರಂದು ಜಾರಿಗೆ ತರಲಾದ ವಕ್ಫ್ ತಿದ್ದುಪಡಿ ಕಾಯ್ದೆ 2025ರಡಿ ಪಾರದರ್ಶಕತೆಗೆ ಆದ್ಯತೆ ನೀಡಲಾಗಿದೆ. ಕೇಂದ್ರ ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಂ ಮಹಿಳೆಯರು ಮತ್ತು ಮುಸ್ಲಿಮೇತರರು ಸದಸ್ಯರಾಗಲು ಈ ಕಾಯ್ದೆ ಅನುವು ಮಾಡಿಕೊಟ್ಟಿದೆ. ಈ ಹೊಸ ಕಾಯ್ದೆಯಡಿ ಇನ್ನು ಮುಂದೆ ಸರ್ಕಾರಿ ವ್ಯಾಜ್ಯ ಭೂಮಿಯ ಮೇಲಿನ ಯಾವುದೇ ಹಕ್ಕುಗಳ ಪ್ರತಿಪಾದನೆಯನ್ನು ಕಲೆಕ್ಟರ್

ಕ್ಕಿಂತ ಹೆಚ್ಚಿನ ಶ್ರೇಣಿಯ ಅಧಿಕಾರಿಯೊಬ್ಬರು ಕೂಲಂಕಷವಾಗಿ ಪರಿಶೀಲಿಸಬೇಕಾಗುತ್ತದೆ. ಜೊತೆಗೆ ವಕ್ಫ್ ನಿರ್ಧಾರಗಳ ವಿರುದ್ದ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿ ನೇರ ಅವಕಾಶ ಕಲ್ಪಿಸಲಾಗಿದೆ. ಈ ಕಾನೂನಾತ್ಮಕ ಸುಧಾರಣೆಗಳ ಜೊತೆ ಜೊತೆಗೆ ಸಮಗ್ರ ಡಿಜಿಟಲೀಕರಣ ಪ್ರಕ್ರಿಯೆಗಳು ನಡೆಯುತ್ತಿವೆ. ಚೀನಾದಲ್ಲಿ ನಡೆಯಲಿರುವ 2027 ಎಎಫ್ಸಿ 17 ವರ್ಷದೊಳಗಿನವರ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲು ಅರ್ಹತಾ ಪಂದ್ಯ ನಾಳೆ ಮಲೇಷ್ಯಾದ ಎಂಪಿ ಸೇಲಾಯಾಂಗ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈ ನಿರ್ಣಾಯಕ ಈ ಗುಂಪಿನ ಪಂದ್ಯದಲ್ಲಿ ಭಾರತದ ಮಹಿಳಾ ಫುಟ್ಬಾಲ್ ತಂಡ ಆತಿಥೇಯ ಮಲೇಷ್ಯಾವನ್ನು ಎದುರಿಸಲಿದೆ. ಪಂದ್ಯದಲ್ಲಿ ಡ್ರಾ ಸಾಧಿಸಿದರೂ ಭಾರತಕ್ಕೆ ಅರ್ಹತೆ ಸಿಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಚೆನ್ನೈ ಭೇಟಿ, ವಿವಿಧ ಯೋಜನೆಗಳ ಶಂಕುಸ್ಥಾಪನೆ, ಉದ್ಘಾಟನೆ. ಜಾಗತಿಕ ಮಟ್ಟದಲ್ಲಿ ಪ್ರಸ್ತುತವಾಗಬಲ್ಲ ದೇಶೀಯ ಪರಿಹಾರ ಅಭಿವೃದ್ಧಿಪಡಿಸುವುದು ಅಗತ್ಯ, ಸಚಿವ ಡಾ ಜಿತೇಂದ್ರ ಸಿಂಗ್. ಕರ್ನಾಟಕದ ನಾಡಹಬ್ಬ, ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆಗೆ ಸಕಲ ಸಿದ್ಧತೆ. ಎಎಫ್ಸಿ 17 ವರ್ಷದೊಳಗಿನವರ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯ ನಾಳೆ ನಡೆಯಲಿರುವ ಅರ್ಹತಾ ಪಂದ್ಯದಲ್ಲಿ ಭಾರತ ಮಲೇಷ್ಯಾ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಫಾರ್ಮ್ 7ರಿಂದ ಯಾವುದೇ ಮತದಾರರ ಹೆಸರು ಅಳಿಸಿ ಹಾಕಿಲ್ಲ, ಚುನಾವಣಾ ಆಯೋಗ ಸ್ಪಷ್ಟನೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೇಂದ್ರ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ, ಜಿಲ್ಲಾಧಿಕಾರಿಗಳಿಂದ ಮಾಹಿತಿ. ಬೆಂಗಳೂರಿನಲ್ಲಿ 5 ಕಮಿಷನರೇಟ್ಗಳ ಸ್ಥಾಪನೆ. ನ್ಯಾಯಾಂಗ ಡಿಜಿಟಲೀಕರಣಕ್ಕೆ 704 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಸಚಿವ ಸಂಪುಟ ಒಪ್ಪಿಗೆ. ಮೇಕೆದಾಟು ಯೋಜನೆಯ ಜಾರಿಯೇ ಕಾವೇರಿ ನದಿ ನೀರು ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ, ಸಚಿವ ಎನ್ ಚೆಲುವರಾಯಸ್ವಾಮಿ ಅಭಿಮತ. ಏಷ್ಯನ್ ಗೇಮ್ಸ್ ಪದಕ ವಿಜೇತರ ನಗದು ಪುರಸ್ಕಾರ ಹೆಚ್ಚಳ, ನೇರ ನೇಮಕಾತಿಗಳಲ್ಲಿ ಸಾಧಕ ಕ್ರೀಡಾಪಟುಗಳಿಗೆ 2% ಮೀಸಲಾತಿ. ಅರ್ಹ ಮತದಾರರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫಾರ್ಮ್ 7ರ ಸಂಬಂಧ ಈವರೆಗೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಎಂದು ತಿಳಿಸಿದ್ದಾರೆ. ಈವರೆಗೆ 91,278 ಫಾರ್ಮ್ 7 ಅರ್ಜಿಗಳು ಸಲ್ಲಿಕೆಯಾಗಿವೆ, ಆದರೆ ಯಾವುದೇ ಮತದಾರರ ಹೆಸರನ್ನ ಅಳಿಸಿಲ್ಲ ಎಂದು ಹೇಳಿದ್ದಾರೆ. ಅರ್ಹರನ್ನು ಮತ್ತೊಮ್ಮೆ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಲಾಗುವುದು, ರಾಜ್ಯಾದ್ಯಂತ ಈ ಕುರಿತಂತೆ ವಿಶೇಷ ಅಭಿಯಾನ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ 27ರಂದು ಅಂತಿಮ ಕರಡು ಮತದಾರರ ಪಟ್ಟಿ ಬಿಡುಗಡೆ ಮಾಡಲಾಗುವುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೇಂದ್ರ ಬರ ಅಧ್ಯಯನ ತಂಡ ರಾಜ್ಯದ ಮೈಸೂರು, ವಿಜಯನಗರ ಸೇರಿದಂತೆ ಬರ ಪೀಡಿತ ಪ್ರದೇಶಗಳಲ್ಲಿ ಬರ ಪರಿಶೀಲನೆ ನಡೆಸಿತು. ವಿಜಯನಗರದಲ್ಲಿ ಡಾ ಜೆ ಹರ್ಷ, ಚಟ್ಟಿರಾಮ್, ಮೀನಾ, ಅಜಿತ್ ಕುಮಾರ್, ಸಾಹು, ಅಮರೇಂದ್ರ ಸಿಂಗ್ ಅವರನ್ನು ಒಳಗೊಂಡಂತಹ ಕೇಂದ್ರ ತಂಡ ಬರ ಅಧ್ಯಯನ ನಡೆಸಿತು. ಪಿಬಿ ಜಿ ರಾಮ್ಜಿ ಯೋಜನೆ ಅಡಿಯಲ್ಲಿ ಹರಪನಹಳ್ಳಿ ತಾಲೂಕಿನ ನೀಲಗುಂದದ ಹೂಳೆತ್ತುವ ಕಾಮಗಾರಿಯನ್ನು ತಂಡ ಪರಿಶೀಲನೆ ನಡೆಸಿತು. ಬಳಿಕ ಇಟ್ಟಿಗಿ ಗ್ರಾಮದಲ್ಲಿ ಮೆಕ್ಕೆಜೋಳದ ಹೊಲಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆಯಿತು. ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗರಿಮಾ ಪನ್ನಾರ್ ಸೇರಿದಂತೆ ಕೃಷಿ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದರು. ಇನ್ನೊಂದೆಡೆ ಮೈಸೂರಿನಲ್ಲಿ ಕೇಂದ್ರದ ಅಧಿಕಾರಿಗಳ ತಂಡ ಗೇರ್ದಡ ಹಾಗೂ ಅರಕೆರೆ ಗ್ರಾಮಕ್ಕೆ ಭೇಟಿ ನೀಡಿ ಬರ ಪರಿಶೀಲನೆ ನಡೆಸಿತು. ಈ ವೇಳೆ ಹೊಗೆಸೊಪ್ಪು, ರಾಗಿ ಬೆಳೆ ಹಾನಿಯ ಬಗ್ಗೆ ಕೃಷಿ ಇಲಾಖೆ ಅಧಿಕಾರಿಗಳು ವಿವರ ನೀಡಿದರು. ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಆರ್ ಹಾಗೂ ಜಂಟಿ ಕೃಷಿ ನಿರ್ದೇಶಕ ಹೆಚ್ ರವಿ ಸೇರಿದಂತೆ ಅಧಿಕಾರಿಗಳ ತಂಡ ಮಳೆಯ ಕೊರತೆಯಿಂದ ಬೆಳೆಗಳಿಗೆ ಉಂಟಾಗಿರುವ ಹಾನಿ, ಬರಿದಾಗಿರುವ ಕೆರೆ, ಕುಡಿಯುವ ನೀರಿನ ಸಮಸ್ಯೆ ಕುರಿತಂತೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಮೈಸೂರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯಲ್ಲಿನ ಬರ ಪರಿಸ್ಥಿತಿ ಕುರಿತು ಅಧಿಕಾರಿಗಳಿಂದ ಕೇಂದ್ರ ತಂಡದ ಅಧಿಕಾರಿಗಳು ಮಾಹಿತಿ ಪಡೆದುಕೊಂಡರು. ಈ ವೇಳೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಮಾತನಾಡಿ, ಜಿಲ್ಲೆಯಲ್ಲಿ 59%ರಷ್ಟು ಮಳೆಯ ಕೊರತೆಯಾಗಿದೆ ಎಂದು ಮಾಹಿತಿ ನೀಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದ ಕೇಂದ್ರ ಬರ ಅಧ್ಯಯನ ತಂಡ ಬೆಳೆಹಾನಿ ಮತ್ತು ಬರ ಪರಿಸ್ಥಿತಿ ಅವಲೋಕಿಸಿತು. ಜಿಲ್ಲೆಯ 10 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದ್ದು, ಗುಳೆದಗುಡ್ಡ ತಾಲೂಕಿನ ಹಳದೂರು ಗ್ರಾಮದ ಹೊಲಗಳಿಗೆ ಭೇಟಿ ನೀಡಿ ಹಾನಿಗೊಳಗಾದ ಮೆಕ್ಕೆಜೋಳ ಬೆಳೆ ಪರಿಶೀಲಿಸಿತು. ಬಳಿಕ ಈ ತಂಡ ಶಿರೂರು ಗ್ರಾಮದಲ್ಲಿ ಹಾನಿಗೊಳಗಾದ ಕಬ್ಬು ಬೆಳೆ, ಭಗವತಿ ಗ್ರಾಮದಲ್ಲಿ ಈರುಳ್ಳಿ, ಹಳ್ಳೂರು ಗ್ರಾಮದಲ್ಲಿ ಸೂರ್ಯಕಾಂತಿ ಮತ್ತು ಬೇವೂರು ಗ್ರಾಮದಲ್ಲಿ ಮೆಣಸಿನಕಾಯಿ ಬೆಳೆಗಳನ್ನು ಪರಿಶೀಲನೆ ನಡೆಸಿತು. ಬಳಿಕ ಈ ತಂಡ ಕೊಪ್ಪಳ ಜಿಲ್ಲೆಗೆ ತೆರಳಿ ಬರ ಅಧ್ಯಯನ ನಡೆಸಿತು. ಕುಷ್ಟಗಿ ತಾಲೂಕಿನಲ್ಲಿ 13,533 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ, 40,776 ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ, 8,309 ಹೆಕ್ಟೇರ್ ಪ್ರದೇಶದಲ್ಲಿ ಸಜ್ಜೆ, 10,796 ಹೆಕ್ಟೇರ್ ಪ್ರದೇಶದಲ್ಲಿ ಸೂರ್ಯಕಾಂತಿ,

0: 1511 ಹೆಕ್ಟೇರ್ ಪ್ರದೇಶದಲ್ಲಿ ಶೇಂಗಾ ಹಾನಿಗೀಡಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರು ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಕೇಂದ್ರ ಬರ ಅಧ್ಯಯನ ತಂಡವು ಚಾಮರಾಜನಗರ ತಾಲೂಕಿನ ಕೆರೆಹಳ್ಳಿ, ಕುಲಕರ್ಣ, ಗುಂಡ್ಲುಪೇಟೆ ತಾಲೂಕಿನ ನೆಟ್ರೆ ಗ್ರಾಮಗಳಲ್ಲಿ ಜೋಳ, ಸೂರ್ಯಕಾಂತಿ, ಹತ್ತಿ ಬೆಳೆಗಳನ್ನು ವೀಕ್ಷಿಸಿತು. ಬೆಳೆಹಾನಿ, ಕೆರೆ ವೀಕ್ಷಣೆ, ಗೋಶಾಲೆ ಭೇಟಿ ಮತ್ತು ವಿಬಿಜಿರಾಮ್ಜಿ ಯೋಜನೆ ಪರಿಶೀಲನೆ ಬಳಿಕ ಗುಂಡ್ಲುಪೇಟೆ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಶ್ರೀರೂಪ ಜಿಲ್ಲೆಯ ಬರಪರಿಸ್ಥಿತಿಯನ್ನು ಅಧಿಕಾರಿಗಳಿಗೆ ವಿವರಿಸಿದರು. ಚಾಮರಾಜನಗರ ಜಿಲ್ಲೆಯು ತೀವ್ರ ಮಳೆ ಕೊರತೆ ಎದುರಿಸುತ್ತಿದ್ದು 41,770 ಹೆಕ್ಟೇರ್ ಕೃಷಿ ಬೆಳೆ ಮತ್ತು 26,530 ಹೆಕ್ಟೇರ್ ತೋಟಗಾರಿಕೆ ಬೆಳೆಗಳು ಹಾನಿಗೆ ಈಡಾಗಿವೆ. ಬಿತ್ತನೆ ಖರ್ಚು, ಗೊಬ್ಬರ, ಉಳುಮೆ ಸೇರಿದಂತೆ ವ್ಯವಸಾಯಕ್ಕಾಗಿ ರೈತರ ಅಂದಾಜು ಒಟ್ಟು 629 ಕೋಟಿ ರೂಪಾಯಿ ನಷ್ಟವಾಗಿದೆ. ಎನ್ಡಿಆರ್ಎಫ್ ಮಾನದಂಡದಂತೆ 84 ಕೋಟಿ ರೂಪಾಯಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ರಾಜ್ಯದ ಕೆಲವೆಡೆ ಎರಡನೇ ದಿನದಂದು ಕೂಡ ಕೇಂದ್ರ ತಂಡ ಬರ ಅಧ್ಯಯನ ನಡೆಸಿತು. ಎರಡನೇ ದಿನದಂದು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಡಾಕ್ಟರ್ ಸುಧಾಮ್ ಭಾಗ್ ನೇತೃತ್ವದ ಅಧಿಕಾರಿಗಳ ತಂಡವು ಹನೂರು ತಾಲೂಕಿನ ಹುಲ್ಲೇಪುರದ ರಾಜಮಣ್ಣಿ ಎಂಬುವರ ಜಮೀನಿಗೆ ಭೇಟಿ ನೀಡಿ ಒಣಗಿದ ಬೆಳೆ ವೀಕ್ಷಿಸಿತು. ಹುಬ್ಬೆ ಹುಣಸೆಯಲ್ಲಿ ರೈತ ಪ್ರಕಾಶ್ ಎಂಬುವರ ಡೇರಿಗೆ ಭೇಟಿ ನೀಡಿದ ಅಧಿಕಾರಿಗಳು ಮೇವಿನ ಲಭ್ಯತೆ, ಕುಡಿಯುವ ನೀರಿನ ಪೂರೈಕೆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದರು. ಅಜ್ಜಿಪುರದ ಮಲೇಗೌಡ ಎಂಬುವರಿಗೆ ಸೇರಿದ ಅರಿಶಿನದ ಜಮೀನಿಗೆ ಭೇಟಿ ನೀಡಿ ಬೆಳೆಹಾನಿ ಪರಿಶೀಲಿಸಿದರು. ಹನೂರು ತಾಲೂಕಿನಲ್ಲಿ 1,800 ಹೆಕ್ಟೇರ್ ಪ್ರದೇಶದಷ್ಟು ಅರಿಶಿನ ಹಾನಿಯಾಗಿದೆ ಎಂದು ಕೃಷಿ ಅಧಿಕಾರಿಗಳು ಅಧ್ಯಯನ ತಂಡಕ್ಕೆ ಮಾಹಿತಿ ನೀಡಿದರು. ಮಂಡ್ಯ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮಳೆ ಕೊರತೆ, ಕೃಷಿ ಚಟುವಟಿಕೆಗಳ ಮೇಲಿನ ಪರಿಣಾಮ, ಕುಡಿಯುವ ನೀರಿನ ಲಭ್ಯತೆ ಮತ್ತು ಜಲಾಶಯಗಳಲ್ಲಿನ ನೀರಿನ ಸಂಗ್ರಹದ ಕುರಿತು ಕೇಂದ್ರ ತಂಡ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿತು. ಬಳಿಕ ಕೆಆರ್ಎಸ್ನ ಕಾವೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾ ಕುಮಾರ್, ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣದಲ್ಲಿ ಗಣನೀಯ ಕೊರತೆಯಾಗಿದ್ದು ಜಿಲ್ಲೆಯ ಬಹುತೇಕ ಪ್ರದೇಶಗಳಲ್ಲಿ ಕೃಷಿ ಚಟುವಟಿಕೆ ಮತ್ತು ಬೆಳೆಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದೆ ಎಂದು ತಿಳಿಸಿದರು. ಕಾವೇರಿ ನೀರಾವರಿ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ ಮಾತನಾಡಿ, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸುಮಾರು 18.85 ಲಕ್ಷ ಎಕರೆ ಪ್ರದೇಶವಿದ್ದು ಕೃಷಿ ಚಟುವಟಿಕೆಗಳಿಗೆ ಕಾವೇರಿ ನೀರು ಪ್ರಮುಖ ಆಧಾರವಾಗಿದೆ. ಬೆಂಗಳೂರು, ಮಂಡ್ಯ, ಮೈಸೂರು ಸೇರಿದಂತೆ ಹಲವು ಪ್ರದೇಶಗಳ ಕುಡಿಯುವ ನೀರಿನ ಯೋಜನೆಗಳಿಗೂ ಕಾವೇರಿ ಜಲಮೂಲ ಪ್ರಮುಖವಾಗಿದೆ. ಪ್ರಸ್ತುತ ಜಲಾಶಯದಲ್ಲಿರುವಂತಹ ನೀರಿನ ಸಂಗ್ರಹ ಮತ್ತು ಮುಂದಿನ ದಿನಗಳ ಅಗತ್ಯವನ್ನು ಗಮನಿಸಿದರೆ ಲಭ್ಯವಿರುವ ನೀರನ್ನು ಸಮರ್ಪಕವಾಗಿ ನಿರ್ವಹಿಸುವುದು ಸವಾಲಾಗಿದೆ ಎಂದು ಕೇಂದ್ರ ಬರ ಅಧ್ಯಯನ ತಂಡದ ಗಮನ ಸೆಳೆದರು. ಬಳ್ಳಾರಿಯ ಬರಪೀಡಿತ ಹಲಕುಂದಿ ಗ್ರಾಮದಲ್ಲಿ ತೊಗರಿ ಬಿತ್ತನೆ ಮಾಡಿರುವ ಜಮೀನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭೇಟಿ ನೀಡಿ ಬೆಳೆ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ಮಳೆ ಕೊರತೆಯಿಂದ ತೊಗರಿ ಬೆಳೆ ಒಣಗಿ ಸಂಪೂರ್ಣ ಹಾನಿಗೀಡಾಗಿರುವುದನ್ನು ವೀಕ್ಷಿಸಿದ ಅವರು ರೈತರೊಂದಿಗೆ ಸಮಾಲೋಚಿಸಿ ಬೆಳೆ ನಷ್ಟ ಹಾಗೂ ರೈತರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಕುರಿತು ಮಾಹಿತಿ ಪಡೆದರು. ಇದೇ ವೇಳೆ ಮಾತನಾಡಿದ ಡಾ ಜಿ ಪರಮೇಶ್ವರ್, 75 ವರ್ಷಗಳ ಬಳಿಕ ರಾಜ್ಯದಲ್ಲಿ ಭೀಕರ ಬರಗಾಲ ಉಂಟಾಗಿದ್ದು ಕರಾವಳಿ ಪ್ರದೇಶದ 4 ತಾಲೂಕುಗಳನ್ನು ಬಿಟ್ಟು ರಾಜ್ಯದ ಎಲ್ಲಾ ತಾಲೂಕುಗಳಲ್ಲಿ ಬರಗಾಲ ಎದುರಾಗಿದೆ. 23 ತಾಲೂಕುಗಳಲ್ಲಿ ಪರಿಶೀಲನೆ ನಡೆಸಿ ಬರಪೀಡಿತ ಪ್ರದೇಶವನ್ನು ಘೋಷಿಸಲು ನಿರ್ಧರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಜಿಲ್ಲಾಡಳಿತಕ್ಕೆ ಅವರು ಸೂಚನೆ ನೀಡಿದ್ದಾರೆ.
1: 75 ವರ್ಷದ ನಂತರ ಇಂತ ಒಂದು ಬರಗಾಲವನ್ನ ನಾವು ನೋಡ್ತಾ ಇದ್ದೀವಿ. 240 ತಾಲೂಕಿನಲ್ಲಿ ಒಂದು 10-15 ಕೋಸ್ಟಲ್ ಏರಿಯಾ, ನಾವು ಕರಾವಳಿ ಪ್ರದೇಶಗಳ 4-5 ತಾಲೂಕು ಬಿಟ್ರೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಬರಗಾಲ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಈಗಾಗಲೇ 217 ತಾಲೂಕನ್ನ ಘೋಷಣೆ ಮಾಡಿಬಿಟ್ಟಿದ್ದೀವಿ. ಇನ್ನೊಂದು 23 ತಾಲೂಕಲ್ಲಿ ಅದಕ್ಕೆ ಗ್ರೌಂಡ್ ಟ್ರೂತಿಂಗ್ ಹೋಗಿದ್ದಾರೆ. ಅದರಲ್ಲೂ ಕೂಡ ಒಂದು 10-15 ತಾಲೂಕು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಆಗುತ್ತೆ. 90 ಭಾಗ ಬೆಳೆ ಕರ್ನಾಟಕದಲ್ಲಿ ಹಾಳಾಗೋಗಿದೆ.
0: ಬೆಂಗಳೂರು ನಗರ ಪೊಲೀಸ್ ವ್ಯವಸ್ಥೆಯ ಪುನರ್ ಸಂಘಟನೆಗೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ತೋರುತ್ತಿದೆ. 5 ಪ್ರತ್ಯೇಕ ಕಮಿಷನರೇಟ್ಗಳ ರಚನೆ ಮತ್ತು 1,022 ಹೊಸ ಹುದ್ದೆಗಳ ಸೃಜನೆ ಕುರಿತಂತೆ ಅನುಮೋದನೆ ದೊರೆತಿದೆ. ಪ್ರಸ್ತುತ ಇರುವ ಪೊಲೀಸ್ ಆಯುಕ್ತರ ಹುದ್ದೆಯನ್ನು ಮುಖ್ಯ ಪೊಲೀಸ್ ಆಯುಕ್ತರು ಎಂದು ಹಾಗೂ ಜಂಟಿ ಅಥವಾ ಅಪರ ಪೊಲೀಸ್ ಆಯುಕ್ತರನ್ನು ಪೊಲೀಸ್ ಆಯುಕ್ತರು ಎಂದು ಮರು ನಾಮಕರಣಕ್ಕೆ ನಿರ್ಧರಿಸಲಾಗಿದೆ. ಇದೇ ವೇಳೆ ನ್ಯಾಯಾಂಗ ಡಿಜಿಟಲೀಕರಣಕ್ಕೆ 704 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಕ್ರಿಮಿನಲ್ ಕಾನೂನು ತಿದ್ದುಪಡಿ ಕಾಯ್ದೆ 2022 ವಿಧೇಯಕ ಹಿಂಪಡೆಯಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣದ ಹಿತದೃಷ್ಟಿಯಿಂದ ಉತ್ತರ ಕರ್ನಾಟಕದ ಭಾಗದಲ್ಲಿ 9,600 ಅರ್ಹ ಮಹಿಳಾ ಫಲಾನುಭವಿಗಳಿಗೆ ಶೇಕಡ 25% ಸಹಾಯಧನದಲ್ಲಿ ಮಿಶ್ರತಳಿ ಹಸು, ಸುಧಾರಿತ ಎಮ್ಮೆ ಖರೀದಿಸಲು ಪ್ರೋತ್ಸಾಹ ಧನ ನೀಡುವ ಕುರಿತಂತೆ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಮೇಕೆದಾಟು ಯೋಜನೆಯ ಜಾರಿಯೇ ಕಾವೇರಿ ನದಿ ನೀರು ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಬರ ಪರಿಸ್ಥಿತಿ ಮತ್ತು 6ನೇ ಹಂತದ ಕುಡಿಯುವ ನೀರಿನ ಸಮಸ್ಯೆ ಕುರಿತ ರೈತ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು, ಮುಂಬರುವ ಮಾರ್ಚ್ ತಿಂಗಳ

ಕ್ಕೆ ಮೇಕೆದಾಟು ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸುವ ದೃಢ ಸಂಕಲ್ಪ ತಮ್ಮದು ಎಂದು ಸ್ಪಷ್ಟಪಡಿಸಿದ್ದಾರೆ. ಏಷ್ಯನ್ ಗೇಮ್ಸ್ 2026ರಲ್ಲಿ ಪದಕ ಗೆದ್ದು ದೇಶ ಹಾಗೂ ರಾಜ್ಯಕ್ಕೆ ಕೀರ್ತಿ ತಂದ ರಾಜ್ಯದ ಕ್ರೀಡಾಪಟುಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಅಭಿನಂದಿಸಿದ್ದಾರೆ. ಈ ಬಾರಿ ಏಷ್ಯನ್ ಗೇಮ್ಸ್ ಪದಕ ವಿಜೇತರಿಗೆ ನೀಡಲಾಗುತ್ತಿದ್ದಂತಹ ನಗದು ಪುರಸ್ಕಾರದ ಮೊತ್ತವನ್ನು ಪರಿಷ್ಕರಿಸಿ ಗಣನೀಯವಾಗಿ ಹೆಚ್ಚಿಸಲಾಗಿದೆ. ಪರಿಷ್ಕೃತ ಮೊತ್ತದ ಪ್ರಕಾರ ಚಿನ್ನದ ಪದಕ ವಿಜೇತರಿಗೆ 1 ಕೋಟಿ ರೂಪಾಯಿ, ಬೆಳ್ಳಿ ಪದಕ ವಿಜೇತರಿಗೆ 75 ಲಕ್ಷ ಮತ್ತು ಕಂಚಿನ ಪದಕ ಗೆದ್ದರೆ 50 ಲಕ್ಷ ರೂಪಾಯಿ ನಗದು ಪುರಸ್ಕಾರ ನೀಡಲು ನಿರ್ಧರಿಸಲಾಗಿದೆ. ಏಷ್ಯನ್ ಗೇಮ್ಸ್ 2026ರಲ್ಲಿ ಭಾಗಿಯಾಗಲು ಅರ್ಹತೆ ಪಡೆದು ಕ್ರೀಡಾಕೂಟದಲ್ಲಿ ಸ್ಪರ್ಧಿಸಿದ್ದ ರಾಜ್ಯದ 20 ಕ್ರೀಡಾಪಟುಗಳಿಗೆ ಇದೇ ಮೊದಲ ಬಾರಿಗೆ ತಲಾ 5 ಲಕ್ಷ ರೂಪಾಯಿ ನಗದು ಪ್ರೋತ್ಸಾಹ ಧನ ಮಂಜೂರು ಮಾಡಲಾಗಿದೆ. ಏಷ್ಯನ್ ಗೇಮ್ಸ್ ಮತ್ತು ಕಾಮನ್ವೆಲ್ತ್ ಗೇಮ್ಸ್ ಪದಕ ವಿಜೇತರಿಗೆ ರಾಜ್ಯ ಸರ್ಕಾರದ ಗ್ರೂಪ್ ಬಿ ಹುದ್ದೆಗಳಿಗೆ ನೇರ ನೇಮಕಾತಿ ಅವಕಾಶ ಕಲ್ಪಿಸಲಾಗಿದೆ. ಅರ್ಹ ಮತ್ತು ಆಸಕ್ತ ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯ ಆಯ್ಕೆ ಸಮಿತಿಯ ಮೂಲಕ ನೇರ ನೇಮಕಾತಿ ಮಾಡಲು ಅವಕಾಶ ನೀಡಲಾಗಿದೆ.

0: ಏಷ್ಯನ್ ಗೇಮ್ಸ್ ಮತ್ತು ಕಾಮನ್ವೆಲ್ತ್ ಗೇಮ್ಸ್ ಪದಕ ವಿಜೇತರಿಗೆ ರಾಜ್ಯ ಸರ್ಕಾರದ ಗ್ರೂಪ್ ಬಿ ಹುದ್ದೆಗಳಿಗೆ ನೇರ ನೇಮಕಾತಿ ಅವಕಾಶ ಕಲ್ಪಿಸಲಾಗಿದೆ. ಅರ್ಹ ಮತ್ತು ಆಸಕ್ತ ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯ ಆಯ್ಕೆ ಸಮಿತಿಯ ಮೂಲಕ ನೇರ ನೇಮಕಾತಿ ಮಾಡಲು ಅವಕಾಶ ನೀಡಲಾಗಿದೆ. ಈ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕ್ರೀಡಾ ಸಾಧಕರಿಗೆ ಗೌರವ, ಭವಿಷ್ಯಕ್ಕೆ ಭದ್ರತೆ ಕಲ್ಪಿಸಲು ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಅಯೋಧ್ಯೆ, ರಾಮ ಮಂದಿರ, ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣಗೊಳ್ಳುವಂತಹ ಮೂಲಕ ಕೋಟ್ಯಂತರ ಜನರ ಕನಸು ನನಸಾಗಿದೆ. 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೆ ಉಳಿದಿದ್ದಂತಹ ಸೂಕ್ಷ್ಮ ವಿಷಯವನ್ನು ಸರ್ಕಾರ ಅತ್ಯಂತ ಯೋಜನಾಬದ್ದವಾಗಿ ನಿರ್ವಹಿಸಿತು. ಪರಿಣಾಮವಾಗಿ ನವೆಂಬರ್ 2019ರಲ್ಲಿ ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪನ್ನು ನೀಡಿ ರಾಮ ಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತು. ದೇಶಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024ರ ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿದೆ. ರಾಷ್ಟೀಯ ಅಂಚೆ ಸಪ್ತಾಹ ನಿನ್ನೆಯಿಂದ ಆರಂಭಗೊಂಡು ಇದೇ 15ನೇ ತಾರೀಕಿನವರೆಗೂ ದೇಶದಾದ್ಯಂತ ಆಚರಣೆ ಮಾಡಲಾಗುತ್ತಿದೆ. ಅಂಚೆ ಸಪ್ತಾಹದ ಅಂಗವಾಗಿ ಆಕಾಶವಾಣಿಯೊಂದಿಗೆ ಮಾತನಾಡಿದ ಕರ್ನಾಟಕ ಅಂಚೆ ಇಲಾಖೆಯ ನಿರ್ದೇಶಕ ಸಂದೇಶ್ ಮಹದೇವಪ್ಪ, ಅಂಚೆ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಮತ್ತು ಅಂಚೆ ಸಪ್ತಾಹದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ.
1: 12ನೇ ತಾರೀಕು ಸೋಮವಾರ ಫಿಲಾಟ್ಲಿ ಡೇ, ಅಂಚೆ ಚೀಟಿಗಳಿಗೆ ಸಂಬಂಧಪಟ್ಟಂತ ಒಂದು ಆಸಕ್ತಿದಾಯಕ ವಿಷಯಗಳ ಒಂದು ಜಾಗೃತಿಯನ್ನ ನಮ್ಮ ಎಲ್ಲ ಅಂಚೆ ಕಚೇರಿಗಳಲ್ಲಿ ಅದನ್ನ ಮಾಡ್ತಾ ಇದ್ದೇವೆ. 13ನೇ ತಾರೀಕು ಫೈನಾನ್ಷಿಯಲ್ ಇನ್ಕ್ಲೂಷನ್ ಡೇ ಅಂತ, ಆರ್ಥಿಕ ಒಳಗೊಳ್ಳುವಿಕೆ ದಿನ ಅಂತ, ನಮ್ಮಲ್ಲಿ ಇರತಕ್ಕಂತ ಫೈನಾನ್ಷಿಯಲ್ ಪ್ರಾಡಕ್ಟ್ಗಳು, RD ಇರ್ಬೋದು, SB ಇರ್ಬೋದು, MIS ಇರ್ಬೋದು, ಸುಕನ್ಯಾ ಸಮೃದ್ಧಿ ಇರ್ಬೋದು, ವಿವಿಧ ಸೇವೆಗಳನ್ನ ಜನರಿಗೆ ನಾವು ಮತ್ತೆ ಪಬ್ಲಿಸೈಸ್ ಮಾಡ್ತಾ ಇದ್ದೇವೆ. ಹಾಗೆ ವಿಮೆ, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಮತ್ತೆ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಮತ್ತೆ ಆಧಾರ್ನ ಸುಮಾರು ಕಡೆ ನಾವು ಕ್ಯಾಂಪ್ಗಳನ್ನ ಮಾಡಿ ಆ ದಿನ 13ನೇ ತಾರೀಕು ದಿನ ಆಧಾರ್ ನೋಂದಣಿ ಮತ್ತು ತಿದ್ದುಪಡಿಗೆ ಜನಸಾಮಾನ್ಯರಿಗೆ ಸಹಾಯ ಮಾಡ್ತಾ ಇದ್ದೇವೆ. ಆ ದಿನ 14ನೇ ತಾರೀಕು ನಮ್ಮ ಮೇಲ್ಸ್ ಅಂಡ್ ಪಾರ್ಸಲ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಕೊನೆಯದಾಗಿ 15ನೇ ತಾರೀಕು ಟೆಕ್ನಾಲಜಿ ಡೇ, ಇನ್ನೋವೇಷನ್ ಡೇ ಅಂತ, ನಮ್ಮಲ್ಲಿ ಇರತಕ್ಕಂತ ಅಂಚೆ ಕಚೇರಿಗಳನ್ನ ಪೇಪರ್ಲೆಸ್ ಆಗುವ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲಿ ಇನ್ನೊಂದು 2-3 ತಿಂಗಳಲ್ಲಿ ಅದು ಕೂಡ ಆಗಬಹುದು. ನಾವು ಹೊಸ ಸಾಫ್ಟ್ವೇರ್ APT ಅಡ್ವಾನ್ಸ್ಡ್ ಪೋಸ್ಟಲ್ ಟೆಕ್ನಾಲಜಿ ಸಾಫ್ಟ್ವೇರ್ಗೆ ನಾವು ಮೈಗ್ರೇಟ್ ಆಗಿರೋದು, ಕಸ್ಟಮರ್ಗೆ ಇನ್ನೇನಾದರೂ ಜಾಗತಿಕ ಮಟ್ಟದಲ್ಲಿ ಅಥವಾ ಕಾಂಪಿಟೇಟರ್ ಮಟ್ಟದಲ್ಲಿ ಇರತಕ್ಕಂಥ ಸೌಲಭ್ಯಗಳು ನಮ್ಮಲ್ಲಿ ಇಲ್ಲದೆ ಇರತಕ್ಕಂಥದನ್ನ ತಿಳ್ಕೊಂಡು ಅದನ್ನು ಅಳವಡಿಸುವಂಥ ನಿಟ್ಟಿನಲ್ಲೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ದಟ್ ಈಸ್ ಟೆಕ್ನಾಲಜಿ ಡೇ ಅಂತ. ಹಾಗೆ ಕನ್ಕ್ಲೂಷನಲ್ಲಿ ನಾವು ವಾಕತಾನ್ ಅಂತ ಒಂದು ಬೆಂಗಳೂರು ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ. ಬೇರೆ ಜಿಲ್ಲಾ ಮಟ್ಟದಲ್ಲೂ ಕೂಡ ನಮ್ಮ ಅಂಚೆ ಜಿಲ್ಲಾಡಳಿತ ಕೂಡ ವಿವಿಧ ಆಕ್ಟಿವಿಟೀಸ್ಗಳನ್ನ ಮಾಡಿ 15ನೇ ತಾರೀಕು ನಾವು ಈ ಅಂಚೆ ಸಪ್ತಾಹವನ್ನ ಮುಗಿಸ್ತಾ ಇದ್ದೇವೆ.
0: ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ 57ನೇ GST ಕೌನ್ಸಿಲ್ ಸಭೆ ನಡೆಯಿತು. ಸಭೆಯಲ್ಲಿ ರಾಜ್ಯದ ಪರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಚಿವ ಕೃಷ್ಣ ಬೈರೇಗೌಡ ಭಾಗಿಯಾಗಿದ್ದರು. ಈ ನಡುವೆ ಜಿಎಸ್ಟಿ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯದ ಬಾಕಿ ಜಿಎಸ್ಟಿ ಅನುದಾನವನ್ನು ಬಿಡುಗಡೆಗೊಳಿಸುವುದಾಗಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಸಭೆಯಲ್ಲಿ ರಾಜ್ಯದ ಪ್ರಸ್ತಾವವನ್ನು ಎಲ್ಲ ರಾಜ್ಯಗಳು ಒಪ್ಪಿಕೊಂಡಿವೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಸಾರ ಭಾರತಿ ಮತ್ತು ಇಂಗ್.ಡಾಟ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಿಸಾನ್ ಕ್ರಿಕೆಟ್ ಲೀಗ್ ಅನ್ನು ಪ್ರಾರಂಭ ಮಾಡುವುದಾಗಿ ಘೋಷಿಸಿವೆ. ರಾಷ್ಟೀಯ ಮಟ್ಟದಲ್ಲಿ ನಡೆಯುತ್ತಿರುವ ಮೊದಲ ಉಪಕ್ರಮ ಇದಾಗಿದೆ. KCL ರಾಷ್ಟೀಯ ಕ್ರೀಡೆ ಮತ್ತು ಪ್ರತಿಭೆಯನ್ನು ಗುರುತಿಸುವ ವೇದಿಕೆಯಾಗಿದೆ. ದೇಶದ ಗ್ರಾಮೀಣ ಭಾಗಗಳಿಂದ ಕ್ರಿಕೆಟಿಗರು ಮತ್ತು ಗಾಯಕರನ್ನು ಗುರುತಿಸಿ ಅವರಿಗೆ ಸೂಕ್ತ ವೇದಿಕೆ ಒದಗಿಸುವ ಗುರಿ ಹೊಂದಿದೆ. ಈ ಲೀಗ್ ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ನಡೆಯಲಿದ್ದು ಇದರಲ್ಲಿ ಭಾಗವಹಿಸಲು ನೋಂದಣಿ ಪ್ರಕ್ರಿಯೆಯು ಮುಂದಿನ 2-3 ವಾರಗಳಲ್ಲಿ ಪ್ರಾರಂಭವಾಗಲಿದೆ. ಈ ಕ್ರಿಕೆಟ್ ಲೀಗ್ 15 ಓವರ್ಗಳ ವೈಟ್ ಬಾಲ್ ವೃತ್ತಿಪರ ಕ್ರಿಕೆಟ್ ಮಾದರಿಯನ್ನು ಒಳಗೊಂಡಿರುತ್ತದೆ. ಲೀಗ್ನ ಮೊದಲ ಸೀಸನ್ನಲ್ಲಿ ಒಟ್ಟು 45 ಪಂದ್ಯಗಳನ್ನು ಆಡಲಾಗುತ್ತದೆ. ದೇಶದಾದ್ಯಂತ ಆಯ್ಕೆಯಾದ ಪ್ರತಿಭೆಗಳ ಗುಂಪಿನಲ್ಲಿ 7 ತಂಡಗಳು, 140 ಕ್ರಿಕೆಟಿಗರು ಮತ್ತು 30 ಗಾಯಕರು ಇರಲಿದ್ದಾರೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದಂತಹ ಕಿಸಾನ್ ಕ್ರಿಕೆಟ್ ಲೀಗ್ನ ಸ್ಥಾಪಕ ಮತ್ತು ಸಿಇಒ ಅತುಲ್ ಪಾಂಡೆ, ಪ್ರಸಾರ ಭಾರತಿ ಲೈವ್ ಪಂದ್ಯಗಳನ್ನು ವೀಕ್ಷಿಸಲು ಯಾವುದೇ ಚಂದಾದಾರಿಕೆಯ ಅಗತ್ಯವಿಲ್ಲದೆ ಜನರಿಗೆ ಸೇವೆಯನ್ನು ಸಲ್ಲಿಸುತ್ತದೆ. ವೇವ್ಸ್ ವೇದಿಕೆ

0: ಯು ಲೈವ್ ಕ್ರಿಕೆಟ್ ಮತ್ತು ಗಾಯನ ಸ್ಪರ್ಧೆಗಳ ಜೊತೆಗೆ ಭಾಗಿಯಾಗುವ ಕ್ರಿಕೆಟಿಗರು ಮತ್ತು ಗಾಯಕರ ವಿಶೇಷ ಜೀವನ ಚಿತ್ರಗಳನ್ನು ಒಳಗೊಂಡಿರುವಂತಹ ಆರೋಗ್ಯಕರ ಮತ್ತು ಕುಟುಂಬ ಕೇಂದ್ರಿತ ಮನರಂಜನೆಯನ್ನು ಒದಗಿಸಲಿದೆ ಎಂದು ತಿಳಿಸಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ನಾಳೆ ಮೈಸೂರಿನಲ್ಲಿ ಆರಂಭವಾಗಲಿರುವ ನಾಡಹಬ್ಬ ವಿಶ್ವವಿಖ್ಯಾತ ದಸರಾ ಮಹೋತ್ಸವದ ಪೂರ್ವ ಸಿದ್ಧತೆಗಳನ್ನು ಕುರಿತ

0: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ರಾಜ್ಯದ ಎಲ್ಲ ಕೇಳುಗರಿಗೆ ನಮಸ್ಕಾರ. ನಾಡಹಬ್ಬ ದಸರಾದ ಹಾರ್ದಿಕ ಶುಭಾಶಯಗಳು. ಪ್ರೀತಿಯ ಕೇಳುಗರೇ, ನಾಳೆ ಇತಿಹಾಸ ಮತ್ತು ಪರಂಪರೆಯ ಪ್ರತೀಕವಾದ ನಾಡಹಬ್ಬ ದಸರಾ ಮೈಸೂರಿನಲ್ಲಿ ಆರಂಭ ಆಗ್ತಾ ಇದೆ. ಈ ತಿಂಗಳ 21ನೇ ತಾರೀಖಿನವರೆಗೆ ವೈಭವೋಪೇತವಾಗಿ ನಡೆಯಲಿರುವ ಈ ದಸರೆಯ ಪೂರ್ವ ಸಿದ್ಧತೆಗಳನ್ನು ಕುರಿತು ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ಮೈಸೂರು ನಗರ ಪೊಲೀಸ್ ಇಲಾಖೆಯ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಡಾ ಹರ್ಷ ಪ್ರಿಯಂವದ ಅವರು ಹಾಗೂ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಎಂಕೆ ಸವಿತಾ ಅವರು ಮಾತನಾಡಿದ್ದಾರೆ. ಬನ್ನಿ ಕೇಳೋಣ.
1: ಕೇಳುಗರಿಗೆಲ್ಲ ನಮಸ್ಕಾರ. ವಿಶ್ವವಿಖ್ಯಾತ ಮೈಸೂರು ದಸರಾ ವಿಧ್ಯುಕ್ತವಾಗಿ ಚಾಲನೆ ಆಗಲಿದೆ. ಇದಕ್ಕೆ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಇದಕ್ಕೆ ಮುನ್ನುಡಿ ಎಂಬಂತೆ ಈಗಾಗಲೇ ಯುವ ಸಂಭ್ರಮ 10 ದಿನಗಳನ್ನು ಪೂರೈಸಿದೆ. ಯಶಸ್ವಿಯಾಗಿ ಯುವ ಸಮುದಾಯ ಇದನ್ನು ಮುಂದುವರಿಸ್ತಾ ಇದ್ದಾರೆ. ಈ ಬಾರಿ ಮೈಸೂರಿನವರೇ ಆದಂತಹ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ನಿರ್ದೇಶನದಂತೆ ನಡೆಯಲಿದೆ. ಅವರಿಗೆ ಇದು ಮೊದಲ ಒಂದು ವಿಶಿಷ್ಟವಾದ ದಸರಾ. ದಸರೆಯ ಪೂರ್ವ ಸಿದ್ಧತೆಗಳನ್ನ ಕುರಿತಂತೆ ಕೆಲವಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
2: ಧನ್ಯವಾದಗಳು.
1: ಜಿಲ್ಲಾಡಳಿತ ಜೊತೆಯಲ್ಲಿ ಸರ್ಕಾರ ಹೇಗೆ ಈ ದಸರೆಯ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡಿದೆ?
2: ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಮೊದಲನೇ ಬಾರಿ ದಸರಾ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ. ಇದು ಮೊದಲನೇ ಬಾರಿ ಅಧಿಕೃತವಾಗಿ ಜವಾಬ್ದಾರಿ ವಹಿಸಿಕೊಂಡಿದ್ರು ಕೂಡ ಹಲವಾರು ಬಾರಿ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಆಗೆಲ್ಲ ದಸರಾ ಪೂರ್ವ ಸಿದ್ಧತೆ ಹೇಗೆ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಅರಿವು ಕೂಡ ಇದೆ. ಸೊ ಹಾಗಾಗಿ ಜವಾಬ್ದಾರಿ ಇದೆ, ಅದು ಸುಗಮವಾಗಿ ಆಗ್ತಾ ಇದೆ. ಇಡೀ ವಿಶ್ವದಿಂದ ಜನ ಬಂದು ನೋಡ್ತಾರೆ ದಸರಾ ಮಹೋತ್ಸವನ. ನಮ್ಮ ಜಿಲ್ಲಾಡಳಿತದವರು ಕೂಡ ಪ್ರತಿ ಸಾರಿನೂ ಕೂಡ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಸೊ ಅವ್ರಿಗೂ ಕೂಡ ಎಲ್ಲ ಅಧಿಕಾರಿಗಳಿಗೆ ಬಹಳಷ್ಟು ಅನುಭವ ಇದೆ. ಸೊ ಹಾಗಾಗಿ ಈ ಬಾರಿನೂ ಕೂಡ ನಮ್ಮೆಲ್ಲರ ಅನುಭವದ ಕಾರಣದಿಂದ ಮತ್ತು ಮುಖ್ಯಮಂತ್ರಿಯವರು ಬಹಳ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿಕೊಂಡಿರೋದ್ರಿಂದ ಈ ಬಾರಿ ದಸರಾ ಉತ್ಸವ ನಿರೀಕ್ಷೆಗಿಂತ ಚೆನ್ನಾಗಿ ನಡೆಯುತ್ತೆ ಅನ್ನೋ ಒಂದು ಭರವಸೆ ಇದೆ.
1: ಈ ಬಾರಿ ಯುವ ಸಂಭ್ರಮ ಒಟ್ಟು 10 ದಿವಸಗಳ ಕಾಲ ನಡೆದಿದೆ. ಎಲ್ಲಿ ನೋಡಿದ್ರಲ್ಲಿ ಯುವ ಸಮುದಾಯನೇ ಕಾಣ್ತಾ ಇತ್ತು. ಯುವ ಸಂಭ್ರಮದ ಒಂದು ಯಶಸ್ಸಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್?
2: ದಸರಾ 11ನೇ ತಾರೀಕು ಪ್ರಾರಂಭ ಆದರೂ ಕೂಡ ದಸರಾದ ಹಲವಾರು ಕಾರ್ಯಕ್ರಮಗಳು ಒಂದು ತಿಂಗಳಿಂದ ಮುಂಚೆನೆ ಶುರು ಆಗುತ್ತೆ. ಯುವ ಸಂಭ್ರಮ ಈ ಬಾರಿ ಸೆಪ್ಟೆಂಬರ್ 28 ವಿದ್ಯುಕ್ತವಾಗಿ ಪ್ರಾರಂಭ ಆಯಿತು. ನಾನು ಕೂಡ ಉದ್ಘಾಟನೆಗೆ ಹೋಗಿದ್ದೆ. ಮೈಸೂರು ಮಾತ್ರ ಅಲ್ಲ, ಬೇರೆ ಬೇರೆ ಸುತ್ತಮುತ್ತ ಜಿಲ್ಲೆಗಳಿಂದನೂ ಕೂಡ ಯುವಕಯುವತಿಯರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು ನಮ್ಗೆ ಬಹಳ ಸಂತೋಷ ಇದೆ. ಅದ್ರೂ ಈಗಿನ ಕಾಲದಲ್ಲಿ ಯುವಕಯುವತರಿಗೆ ಡಿಸ್ಟ್ರಾಕ್ಷನ್ ಬಹಳ ಜಾಸ್ತಿ ಇರುತ್ತೆ. ತಮ್ಮ ಮೊಬೈಲಲ್ಲೇ ಇರ್ತಾರೆ, ಹೆಚ್ಚಾಗಿ ಹೊರಗೆ ಬರೋದಿಲ್ಲ, ಸೋಷಿಯಲೈಸ್ ಮಾಡೋದಿಲ್ಲ ಅಂತೆಲ್ಲ ನಾವು ಅನ್ಕೊಂಡಿರ್ತೀವಿ. ಬಟ್ ಅದನ್ನೆಲ್ಲ ಸುಳ್ಳಾಕ್ಸಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ, ಬಹಳ ಸಂತೋಷ.
1: ಮೈಸೂರು ದಸರಾಗೆ ಲೈಟಿಂಗ್ಸ್ ನೋಡೋದಕ್ಕೆ ರಾಜ್ಯದ ವಿವಿಧೆಡೆಯಿಂದ ಬರ್ತಾರೆ. ಈ ಬಾರಿಯ ಲೈಟಿಂಗ್ಸ್ ನ ವಿಶೇಷತೆ ಏನು ಸರ್?
2: ದಸರಾ ಮಹೋತ್ಸವದ ಒಂದು ಪ್ರಮುಖ ಆಕರ್ಷಣೆ ಅಂತಂದ್ರೆ ದೀಪಾಲಂಕಾರ. ಕಳೆದ ಬಾರಿಯೂ ಕೂಡ ಬಹಳ ಯಶಸ್ವಿಯಾಗಿ ಆಗಿತ್ತು. ಮತ್ತೆ ಡ್ರೋನ್ ಶೋನು ಕೂಡ ಮಾಡಿದ್ರು ಚೆಸ್ಕಾಂ ಕಡೆಯಿಂದ, ಅದು ಕೂಡ ಬಹಳ ಜನರ ಮೆಚ್ಚುಗೆನ ಪ್ರಶಂಸೆಯನ್ನು ಪಡೆದಿತ್ತು. ಈ ಬಾರಿಯನ್ನು ಕೂಡ ದೀಪಾಲಂಕಾರ ಪ್ರತಿ ಬಾರಿ ಹಿಂಗೆ ಚೆನ್ನಾಗಿ ಮಾಡ್ತೀವಿ, ಅದೇ ರೀತಿ ಬಹಳ ಚೆನ್ನಾಗಿ ಮಾಡ್ತಿರ್ತೀವಿ. ಹಲವಾರು ಥೀಮ್ಗಳನ್ನು ಇಟ್ಕೊಂಡು ಮಾಡ್ತಿರ್ತೀವಿ. ದೇವ ದೇವತೆಗಳನ್ನ ಇನ್ಸಿಗ್ನಿಯ ಮಾಡುವಂಥದ್ದು, ಸ್ವಾತಂತ್ರ್ಯ ಹೋರಾಟಗಾರರದ್ದು, ಸರ್ಕಾರದ ಕಾರ್ಯಕ್ರಮಗಳನ್ನು ತಿಳಿಸುವಂತ ಥೀಮ್ಗಳು. ಸೊ ಈ ರೀತಿ ಬೇರೆ ಬೇರೆ ಥೀಮ್ಗಳನ್ನು ಇಟ್ಕೊಂಡು ನಾವು ದೀಪಾಲಂಕಾರ ಮಾಡ್ತೀವಿ. ಅದ್ರ ಜೊತೆಗೆ ಈ ಬಾರಿ 3500

0: ಇನ್ನೂರು ಡ್ರೋನ್ಗಳನ್ನು ಉಪಯೋಗಿಸಿ ಗಿನ್ನೆಸ್ ದಾಖಲೆಯನ್ನು ಕೂಡ ಮಾಡಬೇಕು ಡ್ರೋನ್ ಶೋನಲ್ಲಿ ಅಂತ ಹೇಳಿ ಸಿದ್ಧತೆ ಮಾಡ್ಕೊಂಡಿದೆ.
1: ಇನ್ನೊಂದು ವೈಮಾನಿಕ ಪ್ರದರ್ಶನ ಏನಾದರೂ ಈ ಬಾರಿ ಇರುತ್ತಾ ಹೇಗೆ ಸರ್?
0: ಹೌದು, ಹೋದ ವರ್ಷ ಕೂಡ ಏರ್ ಶೋ ಇತ್ತು, ಅದು ಕೂಡ ಚೆನ್ನಾಗಿ ನಡೆದಿತ್ತು. ಈ ಬಾರಿಯ ಕೂಡ ನಾವು ಅನುಮತಿ ಕೊಡಿ ಅಂತ ಕೇಳಿದ್ವಿ ಏರ್ಫೋರ್ಸ್ ಅವ್ರನ್ನ, ಅವರು ಒಪ್ಪಿಕೊಂಡು ಕೊಟ್ಟಿದ್ದಾರೆ. ಅಕ್ಟೋಬರ್ 18-19 ಎರಡು ದಿವಸಗಳ ಕಾಲ ಏರ್ ಶೋ ಇರುತ್ತೆ. ಸೊ ಅದಕ್ಕೂ ಕೂಡ ಬಹಳಷ್ಟು ಜನಸಂಖ್ಯೆಯಲ್ಲಿ ಬಂದು ಅದನ್ನ ವೀಕ್ಷಣೆ ಮಾಡ್ತಾರೆ.
1: ಮತ್ತೆ ದಸರಾ ಕ್ರೀಡಾಕೂಟ ಅಂತಂದ್ರೆ ಅದಕ್ಕೊಂದು ಪರಂಪರೆನೆ ಇದೆ ರಾಜ ಮಹಾರಾಜರುಗಳ ಕಾಲದಿಂದ.
0: ಈ ಸರಿ ಹೈ ಪವರ್ ಕಮಿಟಿ ಮೀಟಿಂಗ್ ಮೊದಲನೇ ಬಾರಿ ನಾವು ದಸರಾ ಸಿದ್ಧತೆ ಬಗ್ಗೆ ಮೀಟಿಂಗ್ ಮಾಡಿದಾಗಲೇ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ವಿಶೇಷವಾಗಿ ಸೂಚನೆ ಕೊಟ್ಟಿದ್ರು. ಅವ್ರ ಕಾಲದಲ್ಲೆಲ್ಲ ಈಗಲಿಗಿಂತನೂ ಕೂಡ ದಸರಾ ಕ್ರೀಡಾಕೂಟ ಹೆಚ್ಚಿನ ಮಹತ್ವ ಇತ್ತಂತೆ. ಏನು ಆ ವೈಭವ ಇತ್ತು ಕ್ರೀಡಾಕೂಟದ್ದು, ಅದನ್ನು ಮತ್ತೆ ತರಬೇಕು, ಅದಕ್ಕಿದ್ದಂಥ ಪ್ರತಿಷ್ಠೆಯನ್ನು ಮತ್ತೆ ತರಬೇಕು ಅಂತ ಹೇಳಿ ಅವ್ರು ಸೂಚನೆ ಕೊಟ್ಟಿದ್ರು. ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಅವರು ಕೂಡ ಅವ್ರದ್ದು ಅನುಭವಗಳನ್ನು ಹಂಚಿಕೊಂಡ್ರು. ಅವರು ಸ್ವತಃ ಕ್ರೀಡಾಪಟು ಆಗಿದ್ದರು, ಮತ್ತು ಅವರೇ ಈ ಬಾರಿ ಯೋಜನಾ ಮತ್ತು ಕ್ರೀಡಾ ಇಲಾಖೆಯ ಸಚಿವರು ಕೂಡ ಆಗಿದ್ದಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಈ ಸರಿ ಅದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಹೇಳಿ ಹೇಳಿದರು. ನಾವು ಕೂಡ ಅದನ್ನು ಜಿಲ್ಲಾಡಳಿತಕ್ಕೆ ಹೇಳಿದ್ದೀವಿ. ಸೊ ಹಾಗಾಗಿ ಎಲ್ಲ ಥರ ಕ್ರೀಡೆಗಳು ಕಳೆದ ಬಾರಿ ಸೇರಿಸಿಲ್ದಿರುವಂಥ ಇನ್ನೂ ಹೆಚ್ಚಿನ ಇಂಡೋರ್ ಆಟಗಳನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ.
1: ದಸರಾ ಕ್ರೀಡಾಕೂಟದಲ್ಲಿ ದೇಸಿ ಆಟಗಳಿಗೆ ಏನಾದರೂ ಅವಕಾಶಗಳು ಇವೆಯಾ? ಯಾಕೆಂದರೆ ಗ್ರಾಮೀಣರು ಬರಬೇಕಾಗಿದೆ ಮುನ್ನೆಲೆಗೆ. ಕೇವಲ ಜಂಬೂ ಸವಾರಿಯನ್ನು ನೋಡೋದಕ್ಕಷ್ಟೇ ಅಲ್ಲ, ಈ ಒಂದು ಕ್ರೀಡೆಗಳಿಗೂ ಕೂಡ ಅವರ ಅವಶ್ಯಕತೆ ಅತ್ಯಂತ ಮುಖ್ಯ ಇದೆ.
0: ದಸರಾ ಕ್ರೀಡೆಯಲ್ಲಿ ದಸರಾ ಕುಸ್ತಿದೆ ಒಂದು ವಿಶೇಷವಾದಂತಹ ಆಕರ್ಷಣೆ ಇದೆ, ಮತ್ತೆ ಅದಕ್ಕೆ ಪ್ರತ್ಯೇಕವಾದಂತಹ ಉಪಸಮಿತಿಯನ್ನು ಕೂಡ ನಾವು ರಚನೆ ಮಾಡಿದೀವಿ. ಸೊ ಅದು ಕೂಡ ದೇಶಾದ್ಯಂತ ಕುಸ್ತಿಪಟುಗಳು ಕೂಡ ಬಂದು ಭಾಗವಹಿಸ್ತಾರೆ. ಈ ಬಾರಿ ಕೂಡ ನಾವು ಅದೇ ರೀತಿ ನಡೆಸ್ತಾ ಇದ್ದೇವೆ. ಈಗ ಮೊನ್ನೆ ಕುಸ್ತಿ ಅಖಾಡಕ್ಕೆ ಜೋಡಿ ಕಟ್ಟೋ ಕಾರ್ಯಕ್ರಮಕ್ಕೂ ಕೂಡ ಉದ್ಘಾಟನೆ ಮಾಡಿದ್ದೀನಿ. ಸೊ ಅದು ಕೂಡ ಈ ಬಾರಿ ಚೆನ್ನಾಗಿ ನಡೆಯುತ್ತೆ. ಮತ್ತೆ ಅದಲ್ಲದೆ ಬೇರೆ ದೇಶೀಯ ಕ್ರೀಡೆಗಳು ಕಬಡ್ಡಿ, ಖೋಖೋ ಅಂತವನ್ನೆಲ್ಲ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾವು ಏನು ಪ್ರೋತ್ಸಾಹ ಪ್ರತಿ ಬಾರಿ ಕೊಟ್ಕೊಂಡು ಬಂದಿದ್ವಿ, ಈ ಸರಿ ಕೂಡ ಕೊಟ್ಟೆ ಕೊಡ್ತೇವೆ.
1: ಸರ್, ಈ ಬಾರಿ ಒಂದು ವಿಶಿಷ್ಟವಾದಂತಹ ಒಂದು ಸಾಂಪ್ರದಾಯಿಕವಾದಂತಹ ಕ್ರೀಡೆಯನ್ನ ನಮ್ಮ ಮೈಸೂರು ಜನಕ್ಕೆ ಪರಿಚಯ ಮಾಡಿಕೊಡ್ತಾ ಇದ್ರಿ. ಒಂದಷ್ಟು ವಾದ ವಿವಾದಗಳು ನಡೆದು ಆನಂತರ ಸರ್ಕಾರ ತನ್ನ ದೃಢ ನಿರ್ಧಾರವನ್ನ ಕೈಗೊಂಡು ಕಂಬಳವನ್ನ ಮೈಸೂರಿನಲ್ಲಿ ನಡೆಸುವಂತದ್ದು ಆಗ್ತಾ ಇದೆ.
0: ಹೌದು, ಇದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕಂಬಳನ ಇಲ್ಲಿ ಏರ್ಪಡಿಸಿ ಇಲ್ಲೂ ಕೂಡ ಅದನ್ನ ಜನಪ್ರಿಯಗೊಳಿಸ್ಕೊಡ್ಬೇಕು ಅಂತ ಹೇಳಿ ಅವರ ಒಂದು ಇಂಗಿತ ಆಗಿತ್ತು. ಸೊ ಅವರ ಇಚ್ಛೆ ಪ್ರಕಾರ ನಾವು ಈ ಬಾರಿ ಕಂಬಳನು ಕೂಡ ಆಯೋಜನೆ ಮಾಡಿದ್ದೇವೆ. 18 ಮತ್ತೆ 19 ಎರಡು ದಿವಸ ಕಂಬಳ ಕ್ರೀಡಾಕೂಟ ನಡೆಯುತ್ತೆ, ಮತ್ತೆ 18 ರಾತ್ರಿ ಇಡೀ ರಾತ್ರಿ ಕೂಡ ಕಂಬಳ ಕಾರ್ಯಕ್ರಮ ನಡೆಯುತ್ತೆ. ಮತ್ತೆ ಸುಮಾರು 150 ಜೋಡಿ ಕೋಣಗಳು ಕಂಬಳ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತವೆ. ಮತ್ತೆ ಅದಕ್ಕೆಲ್ಲ ಭರದಿಂದ ಸಿದ್ಧತೆ ಸಾಗಿದೆ. ಮತ್ತೆ ಕಂಬಳ ನಡೆಸೋದಕ್ಕೆ ಅಂತಲೇ ಹೇಳಿ ಆ ಭಾಗದಲ್ಲಿ ಕರಾವಳಿ ಪ್ರದೇಶದಲ್ಲಿ ಸಮಿತಿಗಳಿರ್ತವೆ. ಸೊ ಅವ್ರನ್ನೆಲ್ಲ ಕರೆದು ಕೂಡ ನಾವು ಚರ್ಚೆ ಮಾಡಿದ್ದೀವಿ, ಅವರ ಒಂದು ಮಾರ್ಗದರ್ಶನ, ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಅನುಭವ ಇರುತ್ತೆ ಹೇಗೆ ಅದನ್ನು ಏರ್ಪಾಡು ಮಾಡಬೇಕು ಅಂತ ಹೇಳಿ. ಸೊ ಅವರ ಮಾರ್ಗದರ್ಶನದಂತೆ ಅದನ್ನು ಕೂಡ ಚೆನ್ನಾಗಿ ಆಯೋಜನೆ ಮಾಡ್ತಾ ಇದ್ದೇವೆ. ಜಿಲ್ಲಾಡಳಿತ ಕೂಡ ಸಂಪೂರ್ಣವಾದಂತಹ ಮನಸ್ಸನ್ನು ಕೊಟ್ಟು ಅದಕ್ಕೆ ಏನೇನು ಸೂಕ್ತವಾದಂತಹ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅದನ್ನೆಲ್ಲ ಮಾಡಿದೆ.
1: ಈ ಜಂಬೂ ಸವಾರಿಯ ದಿನ ಸ್ತಬ್ಧ ಚಿತ್ರಗಳು ಪ್ರತಿ ಜಿಲ್ಲೆಯಲ್ಲೂ ಕೂಡ ಆ ನೆಲದ ವೈಶಿಷ್ಟ್ಯತೆಯನ್ನ ಸಾರುವಂತಹ ಸ್ತಬ್ಧ ಚಿತ್ರಗಳನ್ನ ಪ್ರತಿ ವರ್ಷ ಮಾಡಿಕೊಂಡು ಬರಲಾಗ್ತಾ ಇದೆ. ಈ ಬಾರಿ ಒಂದಷ್ಟು ಸ್ತಬ್ಧ ಚಿತ್ರಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡಲಾಗಿದೆ. ವೈಶಿಷ್ಟ್ಯತೆ ಏನಿರಬಹುದು ಸರ್?
0: ಮೊದಲು ಆದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಇನ್ನೂ ಒಂದೊಂದು ಸ್ತಬ್ಧ ಚಿತ್ರಗಳನ್ನ ಪ್ರದರ್ಶನ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಿದ್ವಿ ಮೆರವಣಿಗೆಯಲ್ಲಿ. ಬಟ್ ಈ ಬಾರಿ ಗುಣಮಟ್ಟದ ಸ್ತಬ್ಧ ಚಿತ್ರಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಅದಕ್ಕೆ ಅಂತಲೇ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಅವರು ಎಲ್ಲ ಜಿಲ್ಲೆಗಳಿಂದ ಕಳಿಸ್ಕೊಡುವಂತಹ ಸ್ತಬ್ಧ ಚಿತ್ರಗಳನ್ನು ನೋಡಿ ಯಾವುದು ಒಳ್ಳೆ ಗುಣಮಟ್ಟ ಇರುತ್ತೆ ಅಂಥದನ್ನ ಮಾತ್ರ ಆಯ್ಕೆ ಮಾಡಿ ಸುಮಾರು 13 ಸ್ತಬ್ಧ ಚಿತ್ರಗಳನ್ನ ಮಾತ್ರ ಈ ಬಾರಿ ಆಯ್ಕೆ ಮಾಡ್ತಾರೆ ಜಿಲ್ಲೆಗಳನ್ನ ಪ್ರತಿನಿಧಿಸುವಂತಹ ಸ್ತಬ್ಧ ಚಿತ್ರಗಳಲ್ಲಿ. ಅದಲ್ಲದೆ ಖಾಸಗಿ ಸಂಸ್ಥೆಗಳಿಗೂ ಕೂಡ ಈ ಬಾರಿ ಸ್ತಬ್ಧ ಚಿತ್ರಗಳನ್ನ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೀವಿ. ಅದರೊಳಗೂ ಒಂದು 5-6 ಜನ ಬಹುಶಃ ಈಗಾಗಲೇ ಆಯ್ಕೆ ಆಗಿರಬಹುದು. ಅದರೊಳಗೆ KLE ಅವರು, ಮೈಸೂರಿನ ಹೋಟೆಲ್ ಅಸೋಸಿಯೇಷನ್ ಅವರು, ತುಳುನಾಡಿನಲ್ಲಿ ಕೊರಗಜ್ಜನ ಪ್ರಾರ್ಥನೆ ಮಾಡುವಂತಹ ಆ ಸಮುದಾಯದ ಒಂದು ಸಮಿತಿಯವರು, ಅವರೆಲ್ಲ ಕೂಡ ಅದರೊಳಗೆ ಭಾಗವಹಿಸ್ತಿದ್ದಾರೆ. ಸೊ ಪ್ರೈವೇಟು ಮತ್ತೆ ಈ ಜಿಲ್ಲೆಗಳನ್ನು ಪ್ರದರ್ಶಿಸಿದಂಥ ಎಲ್ಲ ಸೇರಿ ಸುಮಾರು 20 ಸ್ತಬ್ಧ ಚಿತ್ರಗಳು ಬರಬಹುದು. ಈ ಬಾರಿ ಬೇರೆ ರಾಜ್ಯಗಳಿಂದ, ಅಂದ್ರೆ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಿಂದ, ತೆಲಂಗಾಣ, ಆಂಧ್ರ, ತಮಿಳು, ಕೇರಳ, ಇವ್ರಿಗೂ ಕೂಡ ನಾವು ಪತ್ರ ಬರೆದಿದ್ದೀವಿ. ನಿಮ್ಮ ರಾಜ್ಯಗಳಾದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಸ್ತಬ್ಧ ಚಿತ್ರಗಳನ್ನು ಕೂಡ ಕಳಿಸ್ಕೊಡಿ ಅಂತ ಹೇಳಿ. ಅದರೊಳಗೆ ಈಗಾಗಲೇ ಕೇರಳದವರು ಕನ್ಫರ್ಮ್ ಮಾಡಿಕೊಟ್ಟಿದ್ದಾರೆ ಸ್ತಬ್ಧ ಚಿತ್ರ, ಮತ್ತೆ ಅವರ ಕಲಾತಂಡನ ಕೂಡ ಕಳಿಸೋದಕ್ಕೆ. ತಮಿಳುನಾಡವರು ಕಲಾತಂಡನ ಕಳಿಸಿದ್ದಾರೆ ಅನ್ಸುತ್ತೆ. ತೆಲಂಗಾಣವರು ಕೂಡ ಕಲಾತಂಡನ ಕಳಿಸೋದಕ್ಕೆ ಒಪ್ಕೊಂಡಿದ್ದಾರೆ, ಕಮ್ಯುನಿಕೇಶನ್ ನಡೀತಾ ಇದೆ. ಕಳಿಸ್ಕೊಟ್ರೆ ಅವು ಕೂಡ ಈ ಬಾರಿ ಭಾಗವಹಿಸ್ತವೆ.
1: ಗಜಪಡೆ ಬಂದಿದೆ ಮೈಸೂರಿನತ್ತ, ಅರಣ್ಯ ಇಲಾಖೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿದೆ. ಕಾವಾಡಿಗಳು ಮತ್ತು ಮಾವುತರು ಹೇಗಿದ್ದಾರೆ ಸರ್ ಅರಮನೆ ಒಳಗಡೆ?
0: ಕಾವಾಡಿಗರು ಮಾವುತರು ಪ್ರತಿ ಬಾರಿ ಜಂಬೂ ಸವಾರಿಗಿಂತ 1 ತಿಂಗಳು ಮುಂಚೆನೆ ಬಂದು ಅರಮನೆಯಲ್ಲಿ ಬೀಡ್ ಬಿಟ್ಟಿರ್ತಾರೆ. ಅವರ ಕುಟುಂಬ ಸಮೇತ ಬಂದಿರ್ತಾರೆ, ನಿರಂತರವಾಗಿ ಆನೆಗಳಿಗೆ ತರಬೇತಿಯನ್ನು ಕೊಡುವಂತ ಕೆಲಸ ಮಾಡ್ತಿರ್ತಾರೆ. ಕುಟುಂಬದವ್ರಿಗೂ ಕೂಡ ಇಲ್ಲೇ ಅವ್ರಿಗೆ ವಾಸ್ತವ್ಯ ಕೊಟ್ಟು ಮತ್ತೆ ಅವ್ರ

0: ಮಕ್ಕಳಿಗೆ ಶಿಕ್ಷಣ ಕೂಡ, ಯಾಕೆಂತಂದ್ರೆ ಅವ್ರು ಒಂದು ತಿಂಗಳು ಇಲ್ಲಿ ಇದ್ದಾಗ ಆ ಶಿಕ್ಷಣ ತಪ್ಪಬಾರ್ದು ಅಂತ ಹೇಳಿ ಇಲ್ಲೇ ತಾತ್ಕಾಲಿಕ ಹೋಗಿ ಅದಕ್ಕೂ ಕೂಡ ನಾವು ವ್ಯವಸ್ಥೆ ಮಾಡಿರ್ತೇವೆ. ಅದಕ್ಕೆ ಅಂತ ಹೇಳಿ ಆರೋಗ್ಯ ಶಿಬಿರನೂ ಕೂಡ ನಾವು ಆಯೋಜನೆ ಮಾಡಿರ್ತೀವಿ. ಮತ್ತೆ ಅವರಿಗೆ ಕಿಟ್ಗಳನ್ನು ಕೊಡುವಂಥದ್ದು, ಊಟ ಮತ್ತೆ ವಸತಿಗಳನ್ನು ಕೊಡುವಂಥದ್ದು ಎಲ್ಲ ವ್ಯವಸ್ಥೆನೂ ಕೂಡ ನಾವು ಮಾಡಿರ್ತೇವೆ. ಸೊ ಆನೆಗಳಿಗೆ ಏನು ತರಬೇತಿ ಕೊಡಬೇಕು ಅದನ್ನು ಚೆನ್ನಾಗಿ ಮಾಡ್ತಿರ್ತಾರೆ. ಮತ್ತೆ ನಮ್ಮ ಮಾವುತರು ಕಾವಾಡಿಗರು ಯಾವಾಗಲೂ ಕೂಡ ತಮ್ಮ ಕರ್ತವ್ಯನ ಬಹಳ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ದಕ್ಷತೆಯಿಂದ ನಿರ್ವಹಿಸ್ತಾರೆ. ಇವಾಗ ಕೂಡ ಅದೇ ಕೆಲಸ ಮಾಡ್ತಾರೆ.
1: ದಸರಾ ಅಂತಂದಾಗ ಪ್ರವಾಸೋದ್ಯಮವು ಕೂಡ ಬಹಳ ಚುರುಕಾಗ್ಬಿಡ್ತದೆ. ವಿದೇಶಗಳಿಂದಲೂ ಕೂಡ ಈ ದಸರಾವನ್ನ ಕಣ್ ತುಂಬಿಕೊಳ್ಬೇಕು ಅನ್ನುವಂತಹ ಆಸಕ್ತಿಯಿಂದ ಶ್ರದ್ಧೆಯಿಂದ ಬಂದಿರ್ತಾರೆ.
0: ಹೌದು, ದಸರಾ ಸಮಯದಲ್ಲಿ ನೀವು ಹೇಳಿದಾಗೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾರೆ. ಬರೀ ಮೈಸೂರು ನಗರ ಮಾತ್ರ ಅಲ್ಲದೆ ಸುತ್ತಮುತ್ತಲಿನ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿ ಅವರು ಭೇಟಿ ಕೊಡ್ತಾರೆ. ಅದರಿಂದ ಪ್ರವಾಸೋದ್ಯಮಕ್ಕೂ ಕೂಡ ನಮಗೆ ಬೂಸ್ಟ್ ಸಿಗುತ್ತೆ. ಸೊ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಅವ್ರಿಗೆ ಏನೇನು ರೀತಿಯ ವ್ಯವಸ್ಥೆಗಳನ್ನು ಮಾಡಬೇಕು ಈ ಬಾರಿ ಅದನ್ನು ಮಾಡ್ತೇವೆ. ಮತ್ತೆ ಈ ಸಾರಿ ನಮ್ಮ ದಸರಾನ ಇಡೀ ವಿಶ್ವದಲ್ಲಿ ಇನ್ನೂ ಹೆಚ್ಚಿನ ಖ್ಯಾತಿಗೊಳಿಸಬೇಕು ಅಂತ ಹೇಳಿ ನ್ಯಾಷನಲ್ ಜಿಯೋಗ್ರಾಫಿಕ್ನಲ್ಲಿ ಗ್ರ್ಯಾಂಡ್ ಫೆಸ್ಟಿವಲ್ಸ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಬರುತ್ತೆ. ಸೊ ಅದರೊಳಗೆ ಅದನ್ನು ನಮ್ಮ ದಸರಾ ಮಹೋತ್ಸವನ ಫೀಚರ್ ಮಾಡಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಡಾಕ್ಯುಮೆಂಟ್ರಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸೊ ಆ ಡಾಕ್ಯುಮೆಂಟ್ರಿಯಿಂದ ಇನ್ನೂ ಹೆಚ್ಚಿನ ಪ್ರಚಾರ ಇಡೀ ಪ್ರಪಂಚದಲ್ಲಿ ನಮ್ಮ ದಸರಾ ಮಹೋತ್ಸವಕ್ಕೆ ಸಿಗುತ್ತೆ.
1: ಆತಿಥ್ಯಕ್ಕೆ ಮೈಸೂರು ಹೆಸರುವಾಸಿ ಆದಂತದ್ದು. ಬಂದಂತಹ ಅತಿಥಿಗಳನ್ನ ಪ್ರೀತಿಯಿಂದ ಕಂಡು ಅವರಿಗೆ ಉಪಚರಿಸುವಂತ ಒಂದು ಪದ್ಧತಿ ಇದೆ. ಏನಾದರೂ ಈ ಬಾರಿ ಸಾಂಪ್ರದಾಯಿಕವಾದಂತಹ ಅತಿಥಿಗಳನ್ನು ಸತ್ಕರಿಸುವಂತಹ ಒಂದು ಸಂಪ್ರದಾಯಕ್ಕೆ ಏನಾದರೂ ಮುನ್ನುಡಿಯನ್ನ ಬರೀತೀರಾ ಹೇಗೆ ಸರ್?
0: ಪ್ರತಿ ವರ್ಷನೂ ಕೂಡ ಏನು ಪ್ರವಾಸಿಗರಿಗೆ ಬರ್ತಾರೆ ಅವ್ರಿಗೆ ಉತ್ತಮವಾದಂತಹ ಆತಿಥ್ಯ ಕೊಡೋದಕ್ಕೆ ಎಲ್ಲ ಪ್ರಯತ್ನ ನಾವು ಮಾಡಿರ್ತೀವಿ. ಒಂದು ಸಂಸ್ಥೆಯವ್ರನ್ನ ನೋಡಿದೆ, ಅವರು ಖಾಸಗಿ ಸಂಸ್ಥೆ ಆದ್ರೂ ಕೂಡ ಅವರು ಯಾರ್ಯಾರು ವಿದೇಶಿ ಪ್ರವಾಸಿಗರು ಬರ್ತಾರೆ ಅವ್ರಿಗೆಲ್ಲರನ್ನೂ ಕೂಡ ಕರೆದು ಅವ್ರಿಗೆ ಹೂಮಾಲೆ ಹಾಕಿ ಬೇಟ ಧರಿಸಿ ಸಾಂಪ್ರದಾಯಿಕ ರೀತಿಯಲ್ಲಿ ಸ್ವಾಗತ ಮಾಡುವಂತಹ ಕೆಲಸ ಅವ್ರು ಮೊದಲಿಂದನೂ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಈ ಬಾರಿನೂ ಕೂಡ 10ನೇ ತಾರೀಕು ಅದನ್ನ ಮಾಡ್ತಾರೆ.
1: ಈ ಮೈಸೂರು ಪುಟ್ಟ ಊರಾದ್ರೂ ಕೂಡ ವಿಶ್ವಖ್ಯಾತಿಯನ್ನ ಗಳಿಸಿಕೊಂಡಿರುವಂತಹ ನಗರ, ತಾವು ಈ ಬಾರಿಯ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದೀರಿ. ಯುವ ದಸರನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಎಲ್ಲರನ್ನ ಆಕರ್ಷಣೆ ಮಾಡಿಬಿಟ್ಟಿದೆ. ಅಲ್ಲಿ ಬರುವಂತಹ ತಾರೆಯರನ್ನ ನೋಡುವಂಥದ್ದು, ಸಂಭ್ರಮಿಸುವಂಥದ್ದು, ಗೀತೆಯನ್ನ ಆಸ್ವಾದಿಸುವಂಥದ್ದು ಇವೆಲ್ಲವೂ ಇದೆ.
0: ದಸರಾ ಮಹೋತ್ಸವ ಆಯೋಜನೆ ಮಾಡುವಂತಹ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚು ವೀಕ್ಷಕರು ಬರೋದು ಅಂತಂದ್ರೆ ಅದು ಯುವ ದಸರಾ ಕಾರ್ಯಕ್ರಮಕ್ಕೆ. ಪ್ರತಿ ಬಾರಿ ಎಷ್ಟು ಅದ್ಧೂರಿಯಾಗಿ ಮಾಡ್ತೀವೋ ಈ ಬಾರಿ ಅಷ್ಟೇ ಅದ್ಧೂರಿಯಾಗಿ ಮಾಡ್ತೇವೆ. ನಾವು ಯುವ ದಸರದಲ್ಲಿ ದೇಶದಲ್ಲಿ ಯಾರು ಪ್ರಸಿದ್ಧ ಕಲಾವಿದರಿರ್ತಾರೆ ಅವ್ರನ್ನೆಲ್ಲರನ್ನೂ ಕೂಡ ಕರೆಸಿ ಇಲ್ಲಿ ಕಾರ್ಯಕ್ರಮ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಈ ಬಾರಿ ಕೂಡ 13ನೇ ತಾರೀಕಿಂದ 17ನೇ ತಾರೀಕು ತನಕ 5 ದಿವಸಗಳು ಯುವ ದಸರಾ ಕಾರ್ಯಕ್ರಮ ನಡೆಯುತ್ತೆ. ಮೊದಲು ನಾವು ಸಿಟಿ ಒಳಗಡೆ ಮಹಾರಾಜ ಮೈದಾನದಲ್ಲಿ ಮಾಡ್ತಿದ್ವಿ. ಈಗ ಹೆಚ್ಚು ಹೆಚ್ಚು ಜನ ಬರ್ತಿರೋದ್ರಿಂದ ಸುರಕ್ಷತೆಯ ದೃಷ್ಟಿಯಿಂದ ಮತ್ತೆ ಇನ್ನೂ ಹೆಚ್ಚು ಜನರು ಬಂದು ನೋಡೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ರಿಂಗ್ ರೋಡ್ ನಲ್ಲಿ ಹೊರವೆಲ್ಲದಲ್ಲಿ ಮಾಡ್ತೀವಿ, ಹಡಜನ ಗ್ರಾಮದ ಹತ್ರ. ಪ್ರತಿ ಬಾರಿ ಮಾಡೋ ರೀತಿ ಈ ಸರಿ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಆ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ. ಮೊದಲನೇ ದಿವಸ ಜಿನೀಶ್ ಲೋಕನಾಥ್ ಅವರು ಬರ್ತಿದ್ದಾರೆ, ಎರಡನೇ ದಿವಸ ಶಂಕರ್ ಹೆಸಾನ್ಲಾಯ್ ಅವರು ಬರ್ತಾರೆ, ಮೂರನೇ ದಿವಸ ಸ್ಯಾಂಡಲ್ವುಡ್ ನೈಟ್ಸ್ ಇರುತ್ತೆ, ನಾಲ್ಕನೇ ದಿವಸ ಸಿದ್ಧ ಶ್ರೀರಾಮ್ ಅವರು ಇರ್ತಾರೆ, ಐದನೇ ದಿವಸ ಜಾಸ್ಮಿನ್ ಸ್ಯಾಂಡ್ಲಾಸ್ ಅಂತ ಹೇಳಿ ಒಬ್ರು ಹೊಸ ಕಲಾವಿದರು ಅವ್ರು ಬರ್ತಾ ಇದ್ದಾರೆ. ಸೊ 5 ದಿವಸನೂ ಕೂಡ ಯುವಕರಲ್ಲಿ ಯಾರು ಜನಪ್ರಿಯತೆ ಹೆಚ್ಚು ಪಡೆದಿರ್ತಾರೆ ಅಂತ ಕಲಾವಿದರು ಕರೆಸಿ ಕಾರ್ಯಕ್ರಮ ಕೊಡಿಸ್ತಾರೆ.
1: ಅದೊಂದು ದೊಡ್ಡ ಯುವ ಸಮುದಾಯ ಅಲ್ಲಿ ಸೇರುತ್ತೆ ಸರ್, ಒಂದಷ್ಟು ಗೊಂದಲಗಳು ನಿರ್ಮಾಣ ಆಗುತ್ತೆ. ಅದಕ್ಕೆ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ ಯುವ ಸಮುದಾಯಕ್ಕೆ?
0: ಇಲ್ಲ, ನಾವು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮನ ಮೊದಲಿಂದ ನಡ್ಸ್ಕೊಂಡ್ ಬರ್ತೀವಿ. ಅದರೊಳಗೂ ಕಳೆದ 3 ವರ್ಷಗಳಿಂದ ಇದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೀವಿ. ಅವಾಗಲೇ ನಾವು ಅದನ್ನ ಹೊರವಲಕ್ಕೆ ಶಿಫ್ಟ್ ಮಾಡಿದ್ದು. ಈಗ ನಮ್ಮ ಜಿಲ್ಲಾಡಳಿತಕ್ಕೆ ಯಾವ ರೀತಿ ಅದನ್ನ ಆಯೋಜನೆ ಮಾಡಬೇಕು, ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದ್ರ ಬಗ್ಗೆ ಚೆನ್ನಾಗಿ ಅನುಭವ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಚೆನ್ನಾಗಿ ಮಾಡ್ತಾರೆ. ಸೊ ಅಲ್ಲಿ ಸೀಟಿಂಗ್ ಇರಬಹುದು, ಪಾರ್ಕಿಂಗ್ ಫೆಸಿಲಿಟಿ ಇರಬಹುದು, ಮತ್ತೆ ಯಾರು ಯುವಕ ಯುವತಿರು ಬಂದು ನೋಡ್ತಿರ್ತಾರೆ ತಡ ರಾತ್ರಿ ತನಕ ನಡೆಯುತ್ತೆ, ಅವ್ರು ವಾಪಸ್ ಹೋಗೋದಕ್ಕೆ ಸಾರಿಗೆ ವ್ಯವಸ್ಥೆ ಇರಬಹುದು, ಮತ್ತೆ ಅವರು ನಡ್ಕೊಂಡು ಹೋಗೋ ದಾರಿನಲ್ಲಿ ದೀಪಗಳ ವ್ಯವಸ್ಥೆ ಇರಬಹುದು, ಅದನ್ನೆಲ್ಲ ಮಾಡಬೇಕು ಅಂತ ಹೇಳಿ ತಿಳಿಸಿದ್ನಿ. ಸೊ ನಮ್ಮ ಜಿಲ್ಲಾಡಳಿತ ಅದನ್ನ ಸಮರ್ಥವಾಗಿ ಮಾಡ್ತಾರೆ.
1: ಈ ಬಾರಿ ಗವಿಮಠದ ಶ್ರೀಗಳು ಕರ್ನಾಟಕ ಸರ್ಕಾರ ಅವರನ್ನ ತೀರ್ಮಾನಿಸಿದೆ ಉದ್ಘಾಟಕರಾಗಿ, ಅದರ ಬಗ್ಗೆ ಒಂದಷ್ಟು ಹೇಳಿ ಸರ್.
0: ದಸರಾದ ಮೊದಲನೇ ದಿವಸ ಅಂದ್ರೆ ಮಹಾಲಯ ಅಮಾವಾಸ್ಯೆ ಮಾರನೇ ದಿವಸ ನಡೆಯುತ್ತೆ. ಅದಕ್ಕೆ ಅಂತ ಹೇಳಿ ಮುಹೂರ್ತನ ಪಂಚಾಂಗದ ಪ್ರಕಾರ ನೋಡ್ಕೊಂಡು ಇಡ್ತಾರೆ. ಸೊ ಈ ಬಾರಿನೂ ಕೂಡ 11ನೇ ತಾರೀಕು 10:55 to 11:30 ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಮುಹೂರ್ತನ ಈಗ ನಿಗದಿ ಮಾಡಿದ್ದಾರೆ. ಸೊ ಆ ಟೈಮ್ನಲ್ಲೇ ನಮ್ಮ ಕೊಪ್ಪಳ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಬರ್ತಾ ಇದ್ದಾರೆ. ಸೊ ಈ ಬಾರಿ ಅದಲ್ಲದೆ ಸುಮಾರು ಮಠಗಳಿಗೆ ಮತ್ತೆ ಎಲ್ಲ ಧರ್ಮದ ಪೂಜ್ಯರಿಗೆ, ಧಾರ್ಮಿಕ ಗುರುಗಳಿಗೆ ನಾವು ಆಹ್ವಾನ ಕೊಟ್ಟಿದ್ದೇವೆ ಬಂದು ಉದ್ಘಾಟನೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ. ವಿಶೇಷವಾಗಿ ಮುಖ್ಯಮಂತ್ರಿಗಳೇ ಎಲ್ಲ ಮಠ ಸ್ವಾಮೀಜಿಗಳನ್ನು ಮತ್ತೆ ಸರ್ವ ಧರ್ಮದ ಧಾರ್ಮಿಕ ಗುರುಗಳನ್ನು ಕರಿಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದರು. ಸೊ ಅದರಂತೆ ಅವನು ಕೂಡ ಕರೆದಿದ್ದೇವೆ. ಪ್ರತಿ ಬಾರಿ ಸಾಂಪ್ರದಾಯಿಕವಾಗಿ ಏನು ಉದ್ಘಾಟನೆ ಆಗಬೇಕು ಅದ ಈ ಬಾರಿ ಕೂಡ ಆಗುತ್ತೆ.
1: ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ತಮಗೆ ಮೊದಲನೇ ದಸರಾ, ಮೈಸೂರಿಗರಾಗಿ ತಮ್ಮ ನೇತೃತ್ವದಲ್ಲಿ ನಡೀತಾ ಇದೆ, ತಮ್ಮ ತಂದೆಯವರ ಜೊತೆಯಲ್ಲಿ ಇದರಲ್ಲಿ ಪಾಲ್ಗೊಳ್ತಾ ಇದ್ರಿ, ಆದರೆ ನೀವೇ ನಡೆಸ್ತಾ ಇದ್ರಿ, ಏನನ್ಸುತ್ತೆ ಸರ್?

0: ಖಂಡಿತ, ನಾ ಈಗಾಗಲೇ ಹೇಳಿದಾಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಮೊದಲನೇ ಬಾರಿ ದಸರಾ ನಡೆಸುವಂತಹ ಜವಾಬ್ದಾರಿ ಹೊತ್ತಿದ್ರು ಕೂಡ ಹಿಂದೆ ಶಾಸಕನಾಗಿದ್ದೆ ಮೈಸೂರು ಜಿಲ್ಲೆಯಲ್ಲಿ, ನಂತರ ವಿಧಾನ ಪರಿಷತ್ತಿನ ಶಾಸಕನಾಗಿದ್ದೆ, ಆಗಲೂ ಕೂಡ ಜಿಲ್ಲಾಡಳಿತ ಜೊತೆ ಕೆಲಸ ಮಾಡಿರೋ ಅನುಭವ ಇದೆ. ಸೊ ಹಾಗಾಗಿ ಹೆಚ್ಚು ಏನು ಕಷ್ಟ ಆಗಿಲ್ಲ ಸಿದ್ಧತೆ ಮಾಡೋದಕ್ಕೆ. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಹೆಚ್ಚಿನ ಆಸ್ಥೆ ವಹಿಸಿರೋದ್ರಿಂದ ಇದನ್ನ ಚೆನ್ನಾಗಿ ಮಾಡಬೇಕು ಅಂತೇಳಿ ಈ ಬಾರಿ ನಾವು ಬಹಳ ಚೆನ್ನಾಗಿ ಮಾಡ್ತೀವಿ, ಬಹಳ ಯಶಸ್ವಿಯಾಗುತ್ತೆ, ನಿರೀಕ್ಷೆ ಮೀರಿ ನಾವು ಚೆನ್ನಾಗಿ ಮಾಡ್ತೀವಿ ಅನ್ನೋದು ಭರವಸೆ.
1: ಜಂಬೂ ಸವಾರಿಯ ದಿವಸ ಯಾರನ್ನಾದರೂ ವಿಶೇಷ ಅತಿಥಿಗಳನ್ನಾಗಿ ಬೇರೆ ಕಡೆಯಿಂದ ಆಹ್ವಾನಿಸುವಂತಹ ಆಲೋಚನೆ ಆದರೂ ಕರ್ನಾಟಕ ಸರ್ಕಾರಕ್ಕೆ ಇದೆಯಾ?
0: ಈ ಬಾರಿ ಜಂಬೂ ಸವಾರಿಗೆ ದಕ್ಷಿಣ ಭಾರತದ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಮತ್ತೆ ಬೇರೆ ಬೇರೆ ದೇಶಗಳ ರಾಯಭಾರಿಗಳನ್ನ ಕೂಡ ಈ ಸರಿ ಆಹ್ವಾನ ಮಾಡಿದ್ದೇವೆ. ಸುಮಾರು 50 ದೇಶಗಳ ರಾಯಭಾರಿಗಳಿಗೆ ಆಹ್ವಾನ ಹೋಗಿದೆ. ಅದರಿಂದ 20 ಹೆಚ್ಚು ದೇಶದ ರಾಯಭಾರಿಗಳು ನಾವು ಇಲ್ಲಿಗೆ ಬರ್ತೀವಿ ಅಂತ ಹೇಳಿ ಕನ್ಫರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೊಂದು ವಿಶೇಷ. ಮತ್ತೆ ಬೇರೆ ಬೇರೆ ದೇಶದ ರಾಯಭಾರಿಗಳು ಮತ್ತೆ ದಕ್ಷಿಣ ಭಾರತದ ಹಲವು ಮುಖ್ಯಮಂತ್ರಿಗಳು ಕೂಡ ಈ ಬಾರಿ ಜಂಬೂ ಸವಾರಿಯಲ್ಲಿ ಬಂದು ಚಾಮುಂಡಿ ದೇವಿಗೆ ಪುಷ್ಪಾರ್ಚನೆ ಮಾಡೋದ್ರೊಳಗೆ ಭಾಗವಹಿಸ್ತಾರೆ.
1: ತುಂಬಾ ಸಂತೋಷ ಸರ್. ನಮ್ಮ ಕೇಳುಗರಿಗೆ ಈ ಬಾರಿಯ ದಸರೆಯ ಒಟ್ಟು ಕಾರ್ಯಕ್ರಮಗಳ ಬಗ್ಗೆ ಒಂದಷ್ಟು ವಿವರಗಳನ್ನ ನೀಡಿದಿರಿ. ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮ್ಮ ಮೈಸೂರಿನಲ್ಲಿ ವಿಶ್ವವಿಖ್ಯಾತವಾದಂತಹ ದಸರಾ ಮಹೋತ್ಸವ ಇದೇ ತಿಂಗಳ 11ನೇ ತಾರೀಕಿಂದ 21ನೇ ತಾರೀಕು ತನಕನೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ನಾವು ಪ್ರತಿದಿನ ಆಯೋಜನೆ ಮಾಡಿರ್ತೇವೆ. ಈ ಒಂದು ದಸರಾ ಮಹೋತ್ಸವಕ್ಕೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾ ಇರ್ತಾರೆ. ಸೊ ಹಾಗಾಗಿ ಎಲ್ಲ ಪ್ರವಾಸಿಗರಲ್ಲಿ ನಾನು ಕೇಳ್ಕೊಳ್ತಿದ್ದೀನಿ, ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ದಸರಾ ಮಹೋತ್ಸವದಲ್ಲಿ ಬಂದು ಭಾಗವಹಿಸಿ, ನಿಮಗೆ ಒಂದು ಅಭೂತಪೂರ್ವವಾದಂತಹ ಅನುಭವ ನಿಮಗೆ ಇಲ್ಲಾಗತ್ತೆ, ಇಡೀ ಜೀವನ ಜ್ಞಾಪಕ ಇಟ್ಕೊಳ್ಳುವಂತಹ ಮೆಮೊರಿ ಸಿಗುತ್ತೆ. ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಅಂತ ಕೇಳ್ತಿದ್ದೇನೆ. ಯಾರ್ಯಾರು ಪ್ರವಾಸಿಗರು ಬರ್ತಾರೆ ಅವ್ರನ್ನೆಲ್ಲರನ್ನು ಕೂಡ ಬಹಳ ಆತ್ಮೀಯತೆಯಿಂದ ಅವ್ರನ್ನ ಸ್ವಾಗತಿಸಿ ಅವರ ಆತಿಥ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ನಮ್ಮ ಮೈಸೂರು ಆಕಾಶವಾಣಿ ಮೂಲಕ ಕೇಳ್ಕೊಳ್ತೇವೆ.
1: ಮೈಸೂರಿನ ಕಾನೂನು ಮತ್ತು ಸುವ್ಯವಸ್ಥೆಯ ಉಪ ಆಯುಕ್ತರಾಗಿರುವಂತಹ ಡಾಕ್ಟರ್ ಹರ್ಷ ಪ್ರಿಯಂವದ ಮೇಡಮ್ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಮೇಡಮ್, ಈ ಬಾರಿಯ ದಸರೆಗೆ ಪೊಲೀಸ್ ಇಲಾಖೆ ಯಾವ ರೀತಿ ಸನ್ನದ್ಧವಾಗಿದೆ?
2: ಈ ವರ್ಷ ನಮ್ಮ ಸಿಎಂ ಸಾಹೇಬ್ರು ತುಂಬಾ ಒಳ್ಳೇದಾಗಿ ದಸರಾ ಸೆಲೆಬ್ರೇಟ್ ಮಾಡೋಣ ಅಂತ ಒಂದು ಆಶೆಯಿಂದ ನಮ್ಮೆಲ್ಲರಿಗೆ ಇನ್ಸ್ಪೈರ್ ಮಾಡಿದ್ದಾರೆ. ಮತ್ತೆ ಈ ವರ್ಷ 10 ಲಕ್ಷಕ್ಕಿಂತ ಜಾಸ್ತಿ ಜನ ಬರ್ತಾರೆ ದಸರಾನಲ್ಲಿ. ಅದಕ್ಕೆ ಸೂಟಬಲ್ ಆಗಿ ಸುಮಾರು 6,000 ಪೊಲೀಸ್ ಅವರು ನೇಮಕ ಆಗಿದೆ, ಲೋಕಲ್ ಪ್ಲಸ್ ನಾನ್ ಲೋಕಲ್. ಈ 6,000 ಜನ ಪೊಲೀಸ್ ಅವರಿಗೆ ಡ್ಯೂಟಿ ಕೊಡುವುದು, ಪ್ರತಿ ಒಂದು ಪಾಯಿಂಟ್ ನಲ್ಲಿ ಪೆಟ್ರೋಲಿಂಗ್ ಮಾಡುವುದು. ಹೊರಗಡೆಯಿಂದ ತುಂಬಾ ಜನ ಬರ್ತಾರೆ. ನಾವು ಸುಮಾರು 20-30 ಹೆಲ್ಪ್ ಕಿಯೋಸ್ಕ್ಸ್ ಮಾಡ್ತಾ ಇದ್ದೀವಿ. ಪ್ರತಿ ಒಂದು ಚೌಕ್ ನಲ್ಲಿ, ಪ್ರತಿ ಒಂದು ಪಾಯಿಂಟ್ಸ್ ನಲ್ಲಿ ಆಂಬ್ಯುಲೆನ್ಸ್ ಇರುತ್ತೆ, ಫೈರ್ ಇಂಜಿನ್ಸ್ ಇರುತ್ತೆ. ಮತ್ತೆ ಒಂದು ಲೇಡಿ ಮೊಬೈಲ್ ಸ್ಕ್ವಾಡ್ ಮಾಡಿದೀವಿ, ಮಹಿಳೆ ಸುರಕ್ಷತೆಗಾಗಿ ಸ್ಪೆಷಲ್ ಆಗಿ ಡ್ಯೂಟಿ ಕೊಟ್ಟಿದೀವಿ. ಏನಾದ್ರೂ ಪ್ರಾಬ್ಲಮ್ ಪಬ್ಲಿಕ್ ಗೆ ಆದರೆ ದೇ ಕ್ಯಾನ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ನಮ್ಮ ಪೊಲೀಸಿಗೆ, ನಮ್ಮ ಹೆಲ್ಪ್ ಕಿಯೋಸ್ಕ್ಸ್ಗೆ. ನಾವು ಯಾವಾಗಲೂ ತಮ್ಮ ಸೇವೆನಲ್ಲಿ ಹಾಜರಾಗ್ತೀವಿ.
1: ಜಂಬೂ ಸವಾರಿ ಹತ್ರ ಬರ್ತಾ ಇದ್ದಾಗ್ಲೇನೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರುವಂತ ಸಾಧ್ಯತೆಗಳು ಇರುತ್ತೆ. ಪೊಲೀಸ್ ಇಲಾಖೆ ಯಾವ ರೀತಿ ಅಭಯವನ್ನ ನೀಡುತ್ತೆ?
2: ನಾವು 2-3 ಪ್ಲಾಟ್ಫಾರ್ಮ್ಸ್ ಇಂದ ತುಂಬಾ ಜಾಸ್ತಿ ಔಟ್ರೀಚ್ ಮಾಡಬೇಕು ಅಂತ ಒಂದು ಪ್ಲಾನ್ ಇಟ್ಕೊಂಡಿದೀವಿ. ಈ ಸಲ ಟಾಪ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಜೊತೆಗೆ ಒಂದು ಪ್ಲಾನ್ ಚಾರ್ಟ್ ಔಟ್ ಮಾಡಿದೀವಿ. ಪ್ರತಿ ಒಂದು ವೆನ್ಯೂ ನಲ್ಲಿ ಪಾರ್ಕಿಂಗ್ ಅಡ್ವೈಸರಿ ವಿಡಿಯೋ ಕೊಡೋಣ. ಪ್ರತಿ ಒಂದು ವಿಡಿಯೋನಲ್ಲಿ ಯಾವ ದಾರಿಯಿಂದ ಬರಬೇಕು, ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು, ಕಾನೂನು ಮತ್ತೆ ಸುವ್ಯವಸ್ಥೆ ಮತ್ತೆ ಭದ್ರತಾಗಾಗಿ ನಿಮಗೆ ಏನ್ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ ಒಂದು 30-60 ಸೆಕೆಂಡ್ಸ್ ವಿಡಿಯೋ ಮಾಡ್ತಾ ಇದ್ವಿ. ಪ್ರತಿ ಒಂದು ವೆನ್ಯೂ ಆಗ್ಲಿ, ಆಹಾರ ಮೇಳ ಆಗ್ಲಿ, ಪುಸ್ತಕ ಮೇಳ ಆಗ್ಲಿ, ಮತ್ತೆ ಯುವ ದಸರಾ ಆಗ್ಲಿ, ಎನಿಥಿಂಗ್. ಸೊ ನಾವು ಪೊಲೀಸ್ ವತಿಯಿಂದ ಒಂದೊಂದು ಶಾರ್ಟ್ ಶಾರ್ಟ್ ವಿಡಿಯೋಸ್ ಮಾಡ್ಬಿಟ್ಟು ಅದನ್ನು ಪಬ್ಲಿಸೈಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ವಿ. ನಂಬರ್ 1. ನಂಬರ್ 2, ಇದೇ ತರ ರಿಟನ್ ನಲ್ಲಿ ಅಡ್ವೈಸರಿ ನಾವು ಪ್ರೆಸ್ ನೋಟ್ಸ್ ನಲ್ಲಿ ಕೊಡ್ತಾ ಇದೀವಿ. ಒಂದು ಮೈಸೂರ್ ಸಿಟಿ ಪೊಲೀಸ್ ದಸರಾ ಅಂತ ಒಂದು ವೆಬ್ಸೈಟು ಮಾಡಿದೀವಿ. ಆ ವೆಬ್ಸೈಟ್ ನಲ್ಲಿ ನಾವು SOS ಬಟನ್ ಕೊಟ್ಟಿದೀವಿ, ಪ್ಲಸ್ ಜನರಲಿ ಯಾವ ಡೈರೆಕ್ಷನ್ಸ್ ಫಾಲೋ ಮಾಡಬೇಕು, ಎಲ್ಲಿ ಕ್ರೌಡ್ ಸರ್ಜ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಎಲ್ಲಿ ಟ್ರಾಫಿಕ್ ಕಂಜೆಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಯಾವ ದಾರಿಯಿಂದ ನೀವು ಬಂದ್ರೆ ನಿಮ್ಗೆ ಟೈಮ್ ಕಮ್ಮಿ ಆಗುತ್ತೆ, ಅದೆಲ್ಲ ಬೇಸಿಕ್ ಇನ್ಫಾರ್ಮೇಶನ್ ಆ ವೆಬ್ಸೈಟ್ ನಲ್ಲಿ ಕೊಟ್ಟಿದೀವಿ. ಆ ವೆಬ್ಸೈಟ್ ಆದಷ್ಟು ಬೇಗ ಪ್ರೆಸ್ ಗೆ ಕೊಡ್ತೀವಿ, ಪ್ರೆಸ್ ನಲ್ಲಿ ಅದನ್ನು ಪಬ್ಲಿಸೈಸ್ ಮಾಡ್ತೀವಿ. ಸೊ ದಟ್ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಪೀಪಲ್ ಕಮ್ ಟು ದಸರಾ ವಿತ್ ದ ಲೀಸ್ಟ್ ಇನ್ಕನ್ವೀನಿಯನ್ಸ್.
1: ಪಬ್ಲಿಕ್ಸ್ ಬರೋದು ಒಂದು ಕಡೆ ಆದ್ರೆ VVIPs VIPs ಎಲ್ಲರೂ ಕೂಡ ಈ ದಸರೆಗೆ ಬರ್ತಾ ಇರ್ತಾರೆ. ಉದ್ಘಾಟನಾ ಸಮಾರಂಭ ಚಾಮುಂಡಿ ಬೆಟ್ಟದಲ್ಲಿ ನಡೆಯುತ್ತೆ, ಅದರ ಸಿದ್ಧತೆಗಳ ಬಗ್ಗೆ ಏನಾದ್ರು ಒಂದ್ ಸ್ವಲ್ಪ.
2: ಆ ದಿನ ಎಲ್ಲಾ ಕಡೆ ಆಕ್ಸೆಸ್ ಕಂಟ್ರೋಲ್ ಮಾಡ್ಕೊಳ್ತೀವಿ, ಯಾಕೆಂದ್ರೆ CM ಬರುವುದರಿಂದ ನಮಗೆ ಸುರಕ್ಷತಾ ಮತ್ತೆ ಭದ್ರತೆ ಸ್ವಲ್ಪ ಹೈಟ್ ಅಪ್ ಮಾಡಲೇಬೇಕು. ನಾವು ಒಂದು ಸ್ಟೇಜ್

0: ಮತ್ತೆ ಅಕ್ಕಪಕ್ಕದಲ್ಲಿ ಪಬ್ಲಿಕ್ ಏರಿಯಾ ಸೀಟಿಂಗ್ ಕೆಪಾಸಿಟಿ ಮಾಡ್ಕೊಂಡಿದೀವಿ. ಅದು ಲೆಫ್ಟ್ ಅಂಡ್ ರೈಟ್ ಸೈಡ್ ಪಾರ್ಕಿಂಗ್ ಪ್ಲೇಸಸ್ ಇದೆ. ಪಾರ್ಕಿಂಗ್ ಪ್ಲೇಸ್ ಗಿಂತ ಈಚೆ ಒಂದು ಆಕ್ಸೆಸ್ ಕಂಟ್ರೋಲ್ ಬ್ಯಾರಿಕೇಡ್ಸ್ ಮಾಡ್ಕೊಂಡಿದೀವಿ. ಸುಮಾರು 500 ಜನ ಪೊಲೀಸ್ ಅಲ್ಲಿ ನೇಮಕ ಮಾಡಿಬಿಟ್ಟು ಡಿಪ್ಲಾಯ್ ಮಾಡ್ತೀವಿ. ಪಬ್ಲಿಕ್ ಯಾರು ಬಂದ್ರೆ ಅವರಿಗೆ ಸೆಪರೇಟ್ ಗ್ಯಾಂಗ್ವೇ ಇದೆ. ಅವರಿಗೆ ಲೀಸ್ಟ್ ಇನ್ಕನ್ವೀನಿಯನ್ಸ್ ಆಗಬೇಕು ಅಂತ ಒಂದು ಯೋಚನೆ ನಮ್ದು. ಪ್ಲಸ್ ಲೆಫ್ಟ್ ಸೈಡ್ ಇಂದ VIP ಗ್ಯಾಂಗ್ವೇ ಸೆಪರೇಟ್ ಇದೆ, CM ಗ್ಯಾಂಗ್ವೇ ಸೆಪರೇಟ್ ಇದೆ. ಎಲ್ಲರೂ ಅವರ ಸೆಪರೇಟ್ ಸೆಪರೇಟ್ ಗ್ಯಾಂಗ್ವೇಸ್ ಇಂದ ಬಂದು ಕೂರಿಸ್ಲಿಕ್ಕೆ ಸಾಕಷ್ಟು ವ್ಯವಸ್ಥೆ ಮಾಡ್ಕೊಂಡಿದೀವಿ. ಭದ್ರತೆ ಅಂಡ್ ಸುರಕ್ಷಾ ಮ್ಯಾಕ್ಸಿಮಮ್ ನಾವು ಸುಲಭವಾಗಿ ಮಾಡಲಿಕ್ಕೆ ಟ್ರೈ ಮಾಡಿದೀವಿ.
1: ಜನಸಾಮಾನ್ಯರು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳೋದಕ್ಕೆ ಅದನ್ನ ನೋಡಬೇಕು ಅಂತ ಅನ್ನುವಂತವ್ರಿಗೆ ಏನಾದರೂ ಟ್ರಾಫಿಕ್ ಕಂಟ್ರೋಲ್ ದೃಷ್ಟಿಯಿಂದ ವೆಹಿಕಲ್ಸ್ ಬಗ್ಗೆ ಏನಾದರೂ ಕ್ರಮವನ್ನ ಕೈಗೊಳ್ತಾ ಇದ್ದೀರಾ?
0: ಪಬ್ಲಿಕ್ಗೆ ಈ ಸಲ ನಾವು ಯಾವುದು ಲಿಮಿಟೇಷನ್ ಕೊಡ್ತಾ ಇಲ್ಲ, ಯಾಕಂದ್ರೆ ಲಾಸ್ಟ್ ಇಯರ್ ಸ್ವಲ್ಪ ಲಾ ಅಂಡ್ ಆರ್ಡರ್ ಇಶ್ಯೂ ಸಮಸ್ಯೆ ಇರುವುದರಿಂದ ನಾವು ತುಂಬಾ ಆಕ್ಸೆಸ್ ಕಂಟ್ರೋಲ್ ಮಾಡಿದೀರಿ ಲಾಸ್ಟ್ ಇಯರ್. ಬಟ್ ಈ ವರ್ಷ ಪಬ್ಲಿಕ್ಗೆ ಯಾವುದು ರೆಸ್ಟ್ರಿಕ್ಷನ್ ಇಲ್ಲ. ಯಾರು ಬಂದರೂ ಸಹ ಚಾಮುಂಡಿ ತಾಯಿ ದರ್ಶನ ಮಾಡಬಹುದು. ಯಾರು ಬಂದರೂ ಸಹ ನಮ್ಮ CM ಬರ್ತಾರೆ, ಅವರು ಉದ್ಘಾಟನೆ ಮಾಡ್ತಾರೆ, ಆ ಉದ್ಘಾಟನೆ ಸಮಾರೋಹ ಅವರು ವಿಟ್ನೆಸ್ ಮಾಡಬಹುದು. ಸಾಕಷ್ಟು ಸೀಟಿಂಗ್ ಅರೇಂಜ್ಮೆಂಟ್ಸ್ ಅಡ್ಮಿನಿಸ್ಟ್ರೇಷನ್ ವತಿಯಿಂದ ಮಾಡಿದ್ದಾರೆ. ಯಾರು ಪಬ್ಲಿಕ್ ಬಂದ್ರೆ ಸಹ ಸೂಟಬಲ್ ಪಾರ್ಕಿಂಗ್ ಪ್ಲೇಸಸ್ ವ್ಯವಸ್ಥೆ ಮಾಡಿದೀವಿ. ಪಬ್ಲಿಕ್ ಗ್ಯಾಂಗ್ವೇ ನಲ್ಲಿ ಬರುವುದು ಅವಕಾಶ ಇದೆ, ಬಂದ್ರೆ ಸಾಕಷ್ಟು ಸೀಟಿಂಗ್ ಕೆಪಾಸಿಟಿ ಇದೆ ಅಲ್ಲಿ. ಸೊ ಎಲ್ಲ ಪಬ್ಲಿಕ್ ಈಗ ತಾಯಿ ಚಾಮುಂಡಿ ದರ್ಶನ ಮಾಡ್ಲಿ ಅಂತ ಒಂದು ದಸರಾ ಉದ್ಘಾಟನೆ ದಿನದಲ್ಲಿ ನಮ್ದು ಕೂಡ ಆಸೆ.
1: ಹೇಗೆ ಜನರು ಸ್ಪಂದಿಸಬೇಕು ಅಂತ ಏನ್ ಬಯಸ್ತೀರಿ ತಾವು?
0: ಟ್ರಾಫಿಕ್ ಕಂಟ್ರೋಲ್ ಬಹಳ ಚಾಲೆಂಜಿಂಗ್ ಈ ವರ್ಷ ನಮ್ದು, ಯಾಕೆಂದ್ರೆ 2 ಫ್ಯಾಕ್ಟರ್ಸ್. No. 1, ಕೆಲವು ಕಡೆ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಮಣಿಪಾಲ್ ಜಂಕ್ಷನ್ ಆಗ್ಲಿ, ಮತ್ತೆ ಈ ಕಡೆ ನಂಜನಗೂಡ್ ರಸ್ತೆ ಆಗ್ಲಿ, ಈ ಕಡೆ ವೈಟ್ ಟ್ಯಾಪಿಂಗ್ ಆಗ್ಲಿ, ನಮ್ಗೆ ರೋಡ್ ಕನ್ಸ್ಟ್ರಕ್ಷನ್ ಇರುವುದರಿಂದ ಸ್ವಲ್ಪ ಟ್ರಾಫಿಕ್ ಕಂಟ್ರೋಲ್ ಮಾಡುವುದು ಕಷ್ಟ ಈಗ. ಸೆಕೆಂಡ್ ಇಸ್ ವೆಹಿಕಲ್ಸ್ ಬಹಳ ಜಾಸ್ತಿ ಆಗಿದೆ, ಸ್ವಲ್ಪ ಜಾಸ್ತಿ ಪ್ರಚಾರ ಆಗಿರುವುದರಿಂದ ಈ ವರ್ಷ ಟೂರಿಸ್ಟ್ಸ್ ಕೂಡ ಜಾಸ್ತಿ ಬರ್ತಾರೆ ಅಂತ ನಮ್ಮ ಬೇಸಿಕ್ ಸೋಷಿಯಲ್ ಮೀಡಿಯಾ ಇಂಡಿಕೇಟರ್ಸ್ ಹೇಳ್ತಾ ಇದೆ. ಸೊ ಈ ವರ್ಷ ನಮಗೆ ಟ್ರಾಫಿಕ್ ನಲ್ಲಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ನಮ್ಗೆ ಇನ್ನೂ ಬಹಳ ಕೆಲಸ ಮಾಡಬೇಕು. ನಾವು ರೆಡಿ ಆಗಿದೀವಿ, ಬಟ್ ಪಬ್ಲಿಕ್ಗೆ ಒಂದು ಬೇಸಿಕ್ ಅಡ್ವೈಸರಿ ನಮ್ಮ ಸೋಷಿಯಲ್ ಮೀಡಿಯಾದಿಂದ ಮತ್ತೆ ನಮ್ಮ ವೆಬ್ಸೈಟ್ ದಿಂದ ಟ್ರೈ ಮಾಡ್ತಾ ಇದೀವಿ. ಸಾಕಷ್ಟು ಕಡೆ ಪಾರ್ಕಿಂಗ್ ಪ್ಲೇಸಸ್ ಮಾಡ್ಕೊಂಡಿದೀವಿ. ಸಾಧ್ಯತೆ ಇದೆ, ನೀವು ಆ ಕ್ರೌಡೆಡ್ ರೋಡ್ಸ್ ಅವಾಯ್ಡ್ ಮಾಡಿ, ನಾವು ಇನ್ಫಾರ್ಮೇಶನ್ ಕೊಡ್ತೀವಿ ಪಾಲಿಸಿ, ಆ ಪರ್ಟಿಕ್ಯುಲರ್ ರೋಡ್ಸ್ ಗೆ ಹೋಗ್ಬೇಡಿ. ಪ್ರತಿಯೊಂದು ವೆನ್ಯೂ ಸುತ್ತಮುತ್ತ ಸುಮಾರು 10-15 ಪಾರ್ಕಿಂಗ್ ಪ್ಲೇಸಸ್ ಕೊಡ್ತಾ ಇದೀವಿ. ನಿಮ್ದು ಕನ್ವೀನಿಯಂಟ್ ಪ್ಲೇಸ್ ನಲ್ಲಿ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಬಂದು ನೀವು ವೆನ್ಯೂ ನಲ್ಲಿ ಬನ್ನಿ ನೋಡಿ. ಬಟ್ ಟ್ರಾಫಿಕ್ ರೂಲ್ಸ್ ನಾವು ಅಟ್ ಲೀಸ್ಟ್ ಏನ್ ಜಾರಿ ಮಾಡ್ತೀವಿ. ಜಸ್ಟ್ ಫಾರ್ ಇನ್ಫಾರ್ಮೇಶನ್, ನಮ್ಮ ಮೈಸೂರು ಸಿಟಿ ಪೊಲೀಸ್ ಇಂದ ನಾವು ಗೂಗಲ್ ಜೊತೆನೂ ಕೂಡ ಟೈಅಪ್ ಮಾಡಿದೀವಿ. ಈಗ ಗೂಗಲ್ ಪುಣೆ ನಲ್ಲಿ ಗೂಗಲ್ ಆಫೀಸರ್ಸ್ ಮತ್ತೆ ಮೈಸೂರು ಸಿಟಿ ಪೊಲೀಸ್ ನಲ್ಲಿ ಇರುವಂತಹ ಆಫೀಸರ್ಸ್, ನಾವು ಕೋಆರ್ಡಿನೇಷನ್ ನಲ್ಲಿ ಮೈಸೂರು ದಸರಾ ದಿನ ಎಲ್ಲಿ ಎಲ್ಲಿ ಸರ್ಜ್ ಆಗ್ತಾ ಇದೆ, ಎಲ್ಲಿ ಎಲ್ಲಿ ನಾವು ಒನ್ ವೇ ಮಾಡ್ಕೊಂಡಿದೀವಿ ಫಾರ್ ದಸರಾ, ಎಲ್ಲಿ ಎಲ್ಲಿ ಜಾಸ್ತಿ ಕ್ರೌಡ್ಸ್ ಬರ್ತಾ ಇದೆ, ಅದು ನಾವು ಇಲ್ಲಿಯೇ ನಮ್ಮ ಕಂಟ್ರೋಲ್ ರೂಮ್ ಇಂದ ಡೈರೆಕ್ಟ್ಲಿ ಗೂಗಲ್ ಅವರಿಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಗೂಗಲ್ ಅವರು ಅದನ್ನು ಅಪ್ಡೇಟ್ ಮಾಡಿಬಿಟ್ಟು ಸೂಟಬಲಿ ರೆಡ್ ಕಲರ್ ಆಗ್ಲಿ ಯೆಲ್ಲೋ ಕಲರ್ ಆಗ್ಲಿ ಲೈವ್ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ. ಸೊ ಮೈಸೂರು ಸಿಟಿ ಜನತೆಗೆ ಅನುಕೂಲ ಆಗಿರ್ಬೇಕು. ದಸರಾ 11 ತಾರೀಕಿಗೆ ಸ್ಟಾರ್ಟ್ ಆಗ್ತಾ ಇದೆ, ಎಲ್ಲರೂ ದಯವಿಟ್ಟು ಬನ್ನಿ. ಮೈಸೂರು ಸಿಟಿ ಪೊಲೀಸ್ ನಿಮ್ಮೊಂದಿಗೆ ಇದ್ದಾರೆ, ಸಂಭ್ರಮಿಸಿ, ದಸರಾದಲ್ಲಿ ನಿಯಮವನ್ನು ಪಾಲಿಸಿ.
1: ಧನ್ಯವಾದಗಳು ಎಲ್ಲ ಕೇಳುಗರ ಪರವಾಗಿ, ತಮಗೆ ನಮಸ್ಕಾರ.
0: ಧನ್ಯವಾದಗಳು.
2: ಕೇಳುಗರೆ, ಈಗ ನಮ್ಮ ಜೊತೆಯಲ್ಲಿದ್ದಾರೆ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರಾದಂತಹ MK ಸವಿತಾ ಅವರು. ನಾಡಹಬ್ಬ ಮೈಸೂರು ದಸರಾವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಹೇಗೆ ತನ್ನ ಕರ್ತವ್ಯವನ್ನ ನಿರ್ವಹಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
3: ತಮಗೂ ಸ್ವಾಗತ.
2: ಮೈಸೂರು ಮಹಾನಗರ ಪಾಲಿಕೆ ಈ ದಸರೆಯ ಸಂದರ್ಭದಲ್ಲಿ ಸ್ವಚ್ಛತೆಗೆ ಯಾವ ಬಗೆಯ ಆದ್ಯತೆಯನ್ನ ನೀಡಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳು.
3: ಮೈಸೂರು ಮಹಾನಗರ ಪಾಲಿಕೆ ಈ ದಸರಾ ವೇಳೆನಲ್ಲಿ ನಮ್ದು ಸ್ವಚ್ಛತೆದು ಬಹಳ ಜವಾಬ್ದಾರಿ ಇದೆ. ಸುಮಾರು 15 ಲಕ್ಷ ಜನಸಂಖ್ಯೆ ಇರ್ತಕ್ಕಂತ ಮೈಸೂರು ನಗರ, ದಸರೆ ಹೊತ್ತಿಗೆ ನಮ್ಗೆ ಇನ್ನೊಂದು 5 ಲಕ್ಷ ಜನಸಂಖ್ಯೆ ಫ್ಲೋಟಿಂಗ್ ಪ್ರತಿನಿತ್ಯ ಇರತ್ತೆ. ಅದ್ರ ಜೊತೆಗೆ ಸ್ವಚ್ಛತೆ ನಮ್ಗೆ ತುಂಬಾ ಚಾಲೆಂಜಿಂಗ್. ಈಗಾಗ್ಲೇ ನಾವು ಎಲ್ಲೆಲ್ಲಿ ದಸರಾದು ಕಾರ್ಯಕ್ರಮಗಳು ನಡೆಯುತ್ತೋ ಅಲ್ಲೆಲ್ಲವೂ ಕೂಡ ಫಸ್ಟ್ ನಾವು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನ ಸಾಕಷ್ಟು ಪ್ರಚುರ ಪಡಿಸೋದ್ರ ಮೂಲಕ, ಗೋಡೆ ಬರಹಗಳ ಮೂಲಕ, ಗೋಡೆ ಚಿತ್ರಗಳ ಮೂಲಕ ಇಡೀ ಮೈಸೂರು ನಗರದಲ್ಲಿ ಅವೇರ್ನೆಸ್ ಮಾಡುವಂತಹ ಕೆಲವೊಂದು ಕ್ಯಾಚಿ ವರ್ಡ್ಗಳು, ಅಂದ್ರೆ ಈಗ ಗ್ಯಾಂಟ್ರಿಸ್, ಕ್ಯಾಂಟಿಲಿವರ್ ಎಲ್ಲ ಇದೆ,

ವೆಲ್ಕಮ್ ಟು ಮೈಸೂರು, ಇಟ್ಸ್ ಕ್ಲೀನ್ ಸಿಟಿ, ಕ್ಲೀನ್ ಆಗಿಡಿ, ದಯವಿಟ್ಟು ಸ್ವಚ್ಛತೆಯನ್ನ ಕಾಪಾಡಿ, ಮೈಸೂರು ಸ್ವಚ್ಛ ನಗರಿ, ಈ ರೀತಿ ನಾವು ಕೆಲವೊಂದು ಸೂಚನಾ ಫಲಕಗಳಿಗೆಲ್ಲ ಹಾಕಿದೀವಿ. ಇದಕ್ಕೂ ಮೊದಲು ಈಗ ಆಲ್ರೆಡಿ ನಾವು 1 ತಿಂಗಳಿಂದ ಸತತವಾಗಿ ಮೈಸೂರನ್ನ ಪ್ರತಿ ವಲಯಗಳನ್ನ, ನಮ್ದು 9 ವಲಯಗಳಿದೆ ಇನ್ಕ್ಲೂಡಿಂಗ್ ರಿಂಗ್ ರೋಡ್, ಸುಮಾರು 43 ಕಿಲೋಮೀಟರ್ ರಿಂಗ್ ರೋಡ್ ಅನ್ನ ಸ್ವಚ್ಛಗೊಳಿಸಿದ್ವು. ಪ್ರವಾಸಿಗರು, ದಸರೆ ನೋಡಕ್ ಬರುವಂತಹ ಸುತ್ತಮುತ್ತಲ ಸ್ಟೇಟ್ಸ್ ಟೂರಿಸ್ಟ್ ಮತ್ತೆ ಅದರ್ ಕಂಟ್ರೀಸ್ ಡೆಲಿಗೇಟ್ಸ್ ಯಾರು ಸಹ ಕಸದಿಂದ ನಾವು ಅವರನ್ನ ಸ್ವಾಗತ ಮಾಡಬಾರ್ದು ಅಂತ ಹೇಳಿ ಇವತ್ತು 2ನೇ ಸುತ್ತನ್ನ ಮಾಡಿ ಕಂಪ್ಲೀಟ್ ಆಗಿ ನಾವು ಸ್ವಚ್ಛಗೊಳಿಸಿದೀವಿ. ಮತ್ತೆ ಎಲ್ಲಾ 9 ವಲಯಗಳಲ್ಲೂ ಫುಟ್ಪಾತ್ ಡೆಬ್ರಿಸ್ ಕ್ಲಿಯರೆನ್ಸ್ ಇರ್ಬೋದು, ಶಬ್ಸ್ ಕ್ಲಿಯರೆನ್ಸ್ ಇರ್ಬೋದು, ಜೊತೆಗೆ ಮೀಡಿಯನ್ಸ್ ಗಳನ್ನ ಕ್ಲೀನ್ ಮಾಡ್ಕೊಳ್ಳುವಂಥದ್ದು, ಚರಂಡಿಗಳನ್ನ ಕ್ಲೀನ್ ಮಾಡುವಂಥದ್ದು, ರಸ್ತೆ ಗುಂಡಿಗಳನ್ನ ಮುಚ್ಚುವಂಥದ್ದು, ಪ್ರಮುಖ ಅಂಬಾರಿ ಮೆರವಣಿಗೆ ಇರೋ ರಸ್ತೆಗಳ ಎಲ್ಲಾ ಕಾಮಗಾರಿಗಳನ್ನ ನಾವು ತಗೊಂಡಿದೀವಿ, ಹೊಸ ರಸ್ತೆಗಳನ್ನ ಮಾಡಿದೀವಿ, ಕರ್ಬ್ ಪೇಂಟ್ ಮಾಡಿದೀವಿ, ಮತ್ತೆ ಎಲ್ಲೆಲ್ಲಿ ಪಾರ್ಕ್ ಗಳಿದೆ ಅದನ್ನ ಸುಂದರವಾಗಿ ಮಾಡ್ಕೊಂಡಿದೀವಿ, ಜೊತೆಗೆ ಎಲ್ಲೆಲ್ಲಿ ಅಗತ್ಯ ಚರಂಡಿ ಕಾಮಗಾರಿಗಳಿರ್ಬೇಕು, ಮತ್ತೆ ಬ್ಯೂಟಿಫಿಕೇಶನ್ ಮಾಡುವಂತದಿರ್ಬೋದು, ಎಲ್ಲಿ ಪಾಟ್ ಗಳನ್ನ ಇಡ್ಬೋದು, ಸರ್ಕಲ್ ಗಳು, ಎಸ್ಪೆಷಲಿ ನಮ್ಗೆ ಮೈಸೂರು ಅಂತ ಹೇಳಿದ್ರೆ ನಮ್ದು ಪ್ರಮುಖ ಸರ್ಕಲ್ ಚಾಮರಾಜ ಒಡೆಯರ್ ವೃತ್ತ ಇರ್ಬೋದು, ಕೃಷ್ಣರಾಜ ಒಡೆಯರ್ ವೃತ್ತ ಇರ್ಬೋದು, ಅರಮನೆ ಮುಂದೆ ಇರ್ತಕ್ಕಂತ ಹಾರ್ಡಿಂಗ್ ವೃತ್ತ ಇರ್ಬೋದು, ಈ ಎಲ್ಲ ವೃತ್ತಗಳಲ್ಲಿ ಇರ್ತಕ್ಕಂತ ನಮ್ಮ ಒಡೆಯರ್ ಅವರ ಪ್ರತಿಮೆಗಳನ್ನ ಸ್ವಚ್ಛಗೊಳಿಸಿ ಅಂದವಾಗಿ ನಾವು ಮಾಡಿದೀವಿ. ಜೊತೆಗೆ ಮೈಸೂರು ನಗರದಾದ್ಯಂತ ಇರ್ತಕ್ಕಂತಹ ಎಲೆಕ್ಟ್ರಿಸಿಟಿ, ಯಾವುದೇ ರಿಂಗ್ ರೋಡ್ ಎಲ್ಲೂ ಕೂಡ ಜನರಿಗೆ ಸಮಸ್ಯೆ ಆಗಬಾರ್ದು ಅಂತೇಳಿ ಎಲೆಕ್ಟ್ರಿಕ್ ಪೋಲ್ಗಳನ್ನ ರಿಪೇರಿ ಮಾಡಿಸೋದು, ಅದಕ್ಕೆ ದೀಪಗಳನ್ನ ಅಳವಡಿಸುವಂತ ಕೆಲಸಗಳನ್ನು ತಗೊಂಡಿದೀವಿ. ಮೈಸೂರು ಸಯಾಜಿರಾವ್ ರೋಡ್ ಸಬ್ವೆ ಇದೆ, ಮತ್ತೆ ಎಕ್ಸಿಬಿಷನ್ ಹತ್ರ ಸಬ್ವೆ ಇದೆ, ಆ ಸಬ್ವೆಯನ್ನ ಸಾರ್ವಜನಿಕ ಮುಕ್ತ ಮಾಡ್ಬೇಕಂತ ಹೇಳಿ ಅದನ್ನು ಸಹ ಸುಂದರಗೊಳಿಸಿ ನಾವು ಓಪನ್ ಮಾಡ್ತಾ ಇದೀವಿ. ಜೊತೆಗೆ ಎಲ್ಲೆಲ್ಲಿ ಇವೆಂಟ್ ನಡೀತಾ ಇದೆ, ಆಹಾರ ಮೇಳ ಇರ್ಬೋದು, ಯುವ ದಸರಾ ಇರ್ಬೋದು, ಕುಸ್ತಿ ಇರ್ಬೋದು, ಕಂಬಳ ಇರ್ಬೋದು, ಇಲ್ಲೆಲ್ಲವೂ ಕೂಡ ಹಸಿರನ್ನ ಮೇಂಟೈನ್ ಮಾಡೋದ್ರ ಜೊತೆಗೆ ಕಸವನ್ನ ಎಸೆದೇ ಇರೋ ರೀತಿ ಡಸ್ಟ್ ಬಿನ್ ಗಳನ್ನ ಇಡಿಸುವಂತದ್ದು, ಪ್ಲಾಸ್ಟಿಕ್ ಮುಕ್ತವನ್ನಾಗಿ ಮಾಡೋದು, ಈಗ ಆಹಾರ ಮೇಳದಲ್ಲಿ ಫ್ಲವರ್ ಶೋ ನಲ್ಲಿ ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ ಅನ್ನ ಮಳಿಗೆ ಅವರು ತರಬಾರ್ದು, ಫುಡ್ ಅನ್ನ ಪ್ಲಾಸ್ಟಿಕ್ ಅಲ್ಲಿ ಕೊಡಬಾರ್ದು, ಪ್ಲಾಸ್ಟಿಕ್ ಸ್ಪೂನ್ ಅನ್ನ ಯೂಸ್ ಮಾಡಬಾರ್ದು, ಈ ತರ ಕಟ್ಟುನಿಟ್ಟಿನ ಕ್ರಮಗಳನ್ನ ತಗೊಂಡಿದೀವಿ. ಇದೇ ಮೊದಲ ಬಾರಿಗೆ ಫ್ಲೆಕ್ಸ್ ಮುಕ್ತ ದಸರಾವನ್ನಾಗಿ ಆಚರಿಸಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈಗ ಆಲ್ರೆಡಿ ಮೈಸೂರನ್ನ ಫ್ಲೆಕ್ಸ್ ಫ್ರೀ ಮಾಡಿದೀವಿ, ಎಲ್ಲೂ ಕೂಡ ನಾವು ಫ್ಲೆಕ್ಸ್ ಅನ್ನ ಹಾಕ್ಲಿಕ್ಕೆ ಬಿಡ್ತಾ ಇಲ್ಲ. ಅದ್ರ ಜೊತೆಗೆ ಎಲ್ಲೆಲ್ಲಿ ಸೈನೇಜ್ ಬೋರ್ಡ್ಸ್ ಇದೆ, ಪ್ರವಾಸಿಗರಿಗೆ ಬರುವಂತಹ ಕ್ಯಾಂಟಿಲಿವರ್ ಮತ್ತೆ ಗ್ಯಾಂಟ್ರಿಸ್ಮ್ಗಳ ಮೇಲೆ, ಹೋರ್ಡಿಂಗ್ಸ್ ಗಳ ಮೇಲೆ, ಪ್ರಮುಖ ಜಂಕ್ಷನ್ ಗಳಲ್ಲಿ ಮಾರ್ಗ ಫಲಕಗಳನ್ನು ಕೂಡ ಹಾಕಿದೀವಿ. ಇದ್ರ ಜೊತೆಗೆ ಮೈಸೂರು ಎಲ್ಲೆಲ್ಲಿ ದೀಪಾಲಂಕಾರ ಮಾಡಿದೆಯೋ ಅಲ್ಲಿ ನಮ್ಮ ಮೈಸೂರು ಸ್ವಚ್ಛತಾ ಲೀಗ್ ಅಂದ್ರೆ ಮೈಸೂರು ಸ್ವಚ್ಛ ನಗರ, ನಮ್ಮ ಹೆಮ್ಮೆ ನಮ್ಮ ಮೈಸೂರು, ಮತ್ತೆ ಮೈಸೂರಿನ ಸ್ವಚ್ಛತೆ ಮೊದಲ ಆದ್ಯತೆ ಅಂತೆಲ್ಲ ಹೇಳಿ ನಾವು ಕೆಲವೊಂದು ಸ್ವಚ್ಛತಾ ಲೋಗೋಗಳನ್ನ ಹಾಕಿದ್ವಿ. ಈಗ ಆಲ್ರೆಡಿ ಸಾಕಷ್ಟು ಸ್ಥಳಗಳಲ್ಲಿ ಅಕ್ಟೋಬರ್ 1 ರಿಂದ ಸ್ವಚ್ಛತಾ ಈ ಸೇವೆನ ಪ್ರಾರಂಭ ಮಾಡಿದೀವಿ. ಸ್ಥಳೀಯ ಸಂಸ್ಥೆಗಳೇನಿದೆ, ಊಟಗಳಿರ್ಬೋದು, ನಗರಸಭೆಗಳಿರ್ಬೋದು, ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿ, ಶ್ರೀರಾಮ್ಪುರ, ಭೋಗಾದಿ, ಹೀಗೆ ಇಡೀ ಸುತ್ತ ಬರ್ತಕ್ಕಂತ ಸ್ಥಳೀಯ ಸಂಸ್ಥೆಗಳನ್ನ ಇವತ್ತು ನಾವು ಜೊತೆ ಸೇರಿಸಿಕೊಂಡು ಇಡೀ ಮಹಾನಗರ ಪಾಲಿಕೆಯ ಸ್ವಚ್ಛತಾ ತಂಡ ಏನಿದೆ ಇಡೀ ಮೈಸೂರು ನಗರವನ್ನ ಕ್ಲೀನ್ ಮಾಡ್ತಾ ಇದೆ. ಈಗ ಆಲ್ರೆಡಿ ಬಹುತೇಕ ನಾವು ಪೂರ್ಣಗೊಳಿಸಿದೀವಿ, ನಗರಗಳಲ್ಲಿ ಇರ್ತಕ್ಕಂತ ಕಸ ಮುಕ್ತವನ್ನ ನಾವು ಮಾಡಿದೀವಿ. ಇದ್ರ ಜೊತೆಗೆ ಇನ್ನ ಎಲ್ಲೆಲ್ಲಿ ಪ್ರೋಗ್ರಾಮ್ಗಳು ನಡೆಯುತ್ತೋ ಅಲ್ಲಿ ನಾವು ಒಂದು ತಂಡಗಳನ್ನ ತಗೊಂಡು ಅಥವಾ ಕೆಲವು ಪ್ಲಕ್ಕಾರ್ಡು, ನಮ್ಮ ಬ್ಯಾನರ್ಗಳು ಮತ್ತೆ ಕ್ಯಾಪ್ಸ್ ಗಳನ್ನ ವಿತರಿಸೋದು, ಬ್ಯಾಂಡ್ಸ್ ಗಳನ್ನ ವಿತರಿಸೋದು, ಬ್ಯಾಡ್ಜ್ ಗಳನ್ನ ವಿತರಿಸೋದು, ಇದರಲ್ಲಿ ಎಲ್ಲವೂ ಕೂಡ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸ್ತಕ್ಕಂತಹ ಬರಹಗಳನ್ನ ಹಾಕಿ, ಕೆಲವೊಂದು ಬೀದಿ ನಾಟಕಗಳ ಮೂಲಕ, ಕೆಲವೊಂದು ಕರಪತ್ರಗಳನ್ನ ಹಂಚೋದ್ರ ಮೂಲಕ, ಕೆಲವೊಂದು ಪ್ರಕಟಣಾ ಫಲಕಗಳನ್ನ ಹಾಕೋದ್ರ ಮೂಲಕ ಸ್ವಚ್ಛತೆಯನ್ನ ಅರಿವು ಮೂಡಿಸೋದಕ್ಕೆ ಮಾಡ್ಕೊಂಡಿದೀವಿ. ಜೊತೆಗೆ ಅರಮನೆ ಮತ್ತು ಜಂಬೂ ಸವಾರಿ ರೂಟ್ ಮತ್ತೆ ಪ್ರಮುಖ ಪ್ರವಾಸಿ ಸ್ಥಳಗಳು ಎಲ್ಲೆಲ್ಲಿ ಜನ ಸೇರ್ತಾ ಇದೆಯೋ ಅಲ್ಲಿ, ಈಗ ಆಲ್ರೆಡಿ ನಮ್ಮಲ್ಲಿ 1400 ಪೌರ ಕಾರ್ಮಿಕರಿದ್ದಾರೆ, ಅದ್ರ ಜೊತೆಗೆ ಇನ್ನೂ 300 ಹೆಚ್ಚುವರಿಯಾಗಿ ಪೌರ ಕಾರ್ಮಿಕರು ಮತ್ತೆ 30 ವೆಹಿಕಲ್ ಗಳನ್ನ ನಾವು ಅಡಿಷನಲ್ ಆಗಿ ಹಾಕೊಂಡು 3 ಪಾಳಿಯಲ್ಲಿ ಅಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೆ 24 ಗಂಟೆಯನ್ನ ನಾವು 8-8 ಗಂಟೆ ಪಾಳಿಯಲ್ಲಿ ಹೆಚ್ಚುವರಿ ನೌಕರರನ್ನ ಹಾಕೊಂಡು ಇಡೀ ಸಿಟಿಯನ್ನ ಕಸಮುಕ್ತವಾಗಿ ಸುಂದರವಾಗಿ ಕಾಣಿಸ್ಬೇಕಂತ ಹೇಳಿ ನಮ್ಮ ಎಲ್ಲ ಸಿಬ್ಬಂದಿಗಳನ್ನ ಇದ್ರ ಜೊತೆಗೆ ನಿಯೋಜಿಸಿಕೊಂಡಿದೀವಿ. ದಸರಾ ಜಂಬೂ ಸವಾರಿ ಆಗಿ ನೆಕ್ಸ್ಟ್ ಡೇನೇ ಕೂಡ ನಮ್ಮ ಮೈಸೂರು ಏನು ನಡೆದೇ ಇಲ್ವೇನೋ ಅನ್ನೋಷ್ಟು ಕ್ಲೀನ್ ಆಗಿಡಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ನಾವು ಹಾಕೊಂಡಿದೀವಿ. ಆ ನಿಟ್ಟಿನಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಮತ್ತು ನಮ್ಮ ಎಲ್ಲ ಪೌರ ಕಾರ್ಮಿಕರ ಸಿಬ್ಬಂದಿ ಮತ್ತು ವಾಹನ ಸಿಬ್ಬಂದಿಗಳು ಎಲ್ಲರೂ ಸಹ ಸನ್ನದ್ಧರಾಗಿದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.

0: ಮೇಡಮ್, ನಡೆಯಲಿರುವಂತಹ ದಸರೆಗೆ ಮೈಸೂರು ಮಹಾನಗರ ಪಾಲಿಕೆ ಹೇಗೆ ಆಸಕ್ತಿಯನ್ನ ವಹಿಸಿ ಇಡೀ ಮೈಸೂರನ್ನ ಸ್ವಚ್ಛ ನಗರಿಯ ಪರಂಪರೆಯನ್ನ ಉಳಿಸುವತ್ತ ಕಟಿಬದ್ಧವಾಗಿದೆ ಅನ್ನೋದನ್ನ ವ್ಯಕ್ತಪಡಿಸಿದ್ರಿ. ಧನ್ಯವಾದಗಳು. ನಮಸ್ಕಾರ ಮೇಡಮ್.
1: ಧನ್ಯವಾದಗಳು. ಥ್ಯಾಂಕ್ ಯು.
2: ಮೈಸೂರು ದಸರಾ ಎಷ್ಟೊಂದು ಸುಂದರ.
3: ನಾಳೆ ಮೈಸೂರಿನಲ್ಲಿ ಆರಂಭವಾಗಲಿರುವ ನಾಡಹಬ್ಬ ವಿಶ್ವವಿಖ್ಯಾತ ದಸರಾ ಮಹೋತ್ಸವದ ಪೂರ್ವ ಸಿದ್ಧತೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್, ಸಂಕಲನ ಜಿಎನ್ ಮಂಜುನಾಥ್, ನಿರ್ಮಾಣ ಪಿ ದಿಗ್ವಿಜಯ್, ಸಮಗ್ರ ನಿರ್ವಹಣೆ ಎನ್ ಕೇಶವ ಮೂರ್ತಿ. ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದಲೂ ಏಕಕಾಲದಲ್ಲಿ ಪ್ರಸಾರವಾಯಿತು.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. DRM ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 8:31. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಸಿರಿಗಂಧ. ಸಿರಿಗಂಧ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೆಲ್ಲರಿಗೂ ಸ್ವಾಗತ. ಶ್ರೋತೃಗಳೇ, ನಿಮಗೆಲ್ಲರಿಗೂ ಈಗಾಗಲೇ ತಿಳಿದಿರೋ ಹಾಗೆ ಇವತ್ತು ವಿಶ್ವ ಮಾನಸಿಕ ಆರೋಗ್ಯ ದಿನ. ಮನಸ್ಸಿನ ಆರೋಗ್ಯವೇ ನಿಜವಾದ ಆರೋಗ್ಯ ಅಂತ ಹೇಳ್ಬೋದು. ಪ್ರತಿ ವರ್ಷ ಅಕ್ಟೋಬರ್ ತಿಂಗಳ 10ನೇ ತಾರೀಕಿನಂದು ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ಆಚರಿಸಲಾಗುತ್ತೆ. ದೈಹಿಕ ಆರೋಗ್ಯದ ಬಗ್ಗೆ ನಾವು ಎಷ್ಟು ಕಾಳಜಿ ವಹಿಸುತ್ತೇವೆಯೋ ಅದೇ ರೀತಿ ಮಾನಸಿಕ ಆರೋಗ್ಯದ ಬಗ್ಗೆಯೂ ಸಹ ಕಾಳಜಿ ವಹಿಸಬೇಕು ಎಂಬ ಅರಿವನ್ನು ಮೂಡಿಸೋದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ಆರೋಗ್ಯವಂತ ದೇಹದ ಜೊತೆಗೆ ಆರೋಗ್ಯವಂತ ಮನಸ್ಸು ಕೂಡ ಉತ್ತಮ ಜೀವನಕ್ಕೆ ಅತ್ಯಗತ್ಯ ಅಂತ ಹೇಳಬಹುದು. ಸಿರಿಗಂಧ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಕೇಳಿ KGF Chapter 2 ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಅನನ್ಯ ಭಟ್ ಅವರ ಧ್ವನಿಯಲ್ಲಿ, ಕಿನ್ನಲ್ ರಾಜ್ ಅವರ ಸಾಹಿತ್ಯ, ರವಿ ಬಸರೂರವರ ಸಂಗೀತ ನಿರ್ದೇಶನ.

0: ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗ್ತಾ ಇದೆ. ಉದ್ಯೋಗದ ಒತ್ತಡ, ಕೆಲಸದ ಗುರಿಗಳು, ಆರ್ಥಿಕ ಸಮಸ್ಯೆಗಳು, ಕುಟುಂಬದ ಜವಾಬ್ದಾರಿಗಳು, ಶಿಕ್ಷಣದ ಸ್ಪರ್ಧೆ, ಸಂಬಂಧಗಳಲ್ಲಿನ ಸಮಸ್ಯೆಗಳು, ಸಾಮಾಜಿಕ ಮಾಧ್ಯಮಗಳ ಪ್ರಭಾವ, ಹಾಗೆಯೇ ಭವಿಷ್ಯದ ಕುರಿತ ಆತಂಕ, ಇವೆಲ್ಲವೂ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇವೆ. ವಾಸ್ತವವಾಗಿ ದೈಹಿಕ ಆರೋಗ್ಯ ಸಮಸ್ಯೆಗೆ ವೈದ್ಯರನ್ನು ಭೇಟಿಯಾಗೋ ಥರನೇ ಮಾನಸಿಕ ಆರೋಗ್ಯ ಸಮಸ್ಯೆಗೂ ತಜ್ಞರ ಸಹಾಯ ಪಡೆಯುವುದು ಸಹಜ ಮತ್ತು ಅಗತ್ಯ. ಸಹಾಯ ಕೇಳೋದು ದೌರ್ಬಲ್ಯ ಅಲ್ಲ, ಅದು ತನ್ನನ್ನು ತಾನು ಕಾಪಾಡಿಕೊಳ್ಳುವ ಧೈರ್ಯ ಅಂತಲೇ ಭಾವಿಸಬೇಕು.
1: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
2: ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
1: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
2: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
1: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
2: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasaraBharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.

ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋ.

ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ ಅಂತ ನೋಡೋದಾದರೆ ಕೆಲವು ಸರಳ ಅಭ್ಯಾಸಗಳನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ. ಮೊದಲಿಂದಾಗಿ ಸಾಕಷ್ಟು ನಿದ್ರೆ, ದೈಹಿಕ ವ್ಯಾಯಾಮ, ಸಮತೋಲಿತ ಆಹಾರವನ್ನು ತಗೋಬೇಕಾಗುತ್ತೆ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯೋದು ಸಹ ಒಂದು ವಿಧಾನ. ಹವ್ಯಾಸಗಳಿಗೆ ಸಮಯ ನೀಡೋದು ಮುಖ್ಯವಾಗುತ್ತೆ. ಹಾಗೆಯೇ ಸಮಸ್ಯೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಮಾತನಾಡೋದು ತುಂಬ ಮುಖ್ಯ ಆಗುತ್ತೆ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡೋದು ಮನಸ್ಸಿನ ಭಾರವನ್ನು ಕಡಿಮೆ ಮಾಡಬಹುದು. ತೆನಾಲಿರಾಮ ಚಿತ್ರದ ಗೀತೆಯೊಂದನ್ನು ಕೇಳಿ ಕುನಾಲ್ ಗಾಂಜಾವಾಲಾ ಅವರ ಧ್ವನಿಯಲ್ಲಿ, ರಾಮ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಆರ್ ಪಿ ಪಟ್ನಾಯಕ್ ಅವರಿಂದ.

ಒಂದು ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ರೇಡಿಯೋ ಸಮಯ 9:16 15 ಸೆಕೆಂಡುಗಳು.

0: ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಪರಿಚಯಿಸಬೇಕೆ? ಹಾಗಿದ್ದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮ ವೇದಿಕೆಯೊಂದನ್ನು ಕಲ್ಪಿಸಿದೆ, ಅದೇ ಸ್ಫೂರ್ತಿ.
1: ಹೂ ನೋಡು, ನಾನು ಚೆನ್ನಾಗಿದ್ರಲ್ವಾ ಅಧಿಕಾರಿ ಆಗೋದು.
0: ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬಾಲ ಪ್ರತಿಭೆಗಳನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಸಿಂಚನ ಪುಟ್ಟ ಮಕ್ಕಳ ಕಲರವ.
1: ಬೆಸ್ಟ್ ಫ್ರೆಂಡ್ ಆಫ್ ಫ್ರೆಂಡ್ ಪೋಷಿತ.
0: ರಜಾ ದಿನಗಳನ್ನ ಹೊರತುಪಡಿಸಿ ಕಚೇರಿಯ ದಿನಗಳಲ್ಲಿ ಕೇಂದ್ರದ ಮುಖ್ಯಸ್ಥರನ್ನ ಭೇಟಿ ಮಾಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಇದು ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರ. ಪ್ರತಿ ಭಾನುವಾರ ಪ್ರಸಾರವಾಗಲಿದೆ ಚಿಣ್ಣರ ಲೋಕ, ಚಿಣ್ಣರಿಗಾಗಿ ವಿಶೇಷ ಕಾರ್ಯಕ್ರಮ.
1: ನಾನ್ ಕತೆ ಹೇಳ್ದಾಗೆಲ್ಲ ಟಿವಿ ನೋಡ್ತಿರ್ತೀಯ, ಹೇಳೋದನ್ನ ಕೇಳೋದು ಇಲ್ಲ, ಕತೆ ಹೇಳ್ಕೊಡು ಅಂದ್ರು ಹೇಳಲ್ಲ. ಯಾರು ಹೇಳ್ಕೊಡ್ತಾರೆ ನಂಗೆ?
2: ವಸಂತ ಕಾಲ ಬಂದಾಗ.
0: ಪ್ರೀತಿಯ ಗೆಳತಿಯರೇ, ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವಂತಹ ಬೆಳ್ಳಿ ಬಟ್ಟಲು, ತವರಿನ ಸಿರಿಯ ನೆನಪುಗಳ ಮೆಲುಕು. ಈ ಕಾರ್ಯಕ್ರಮಕ್ಕೆ ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು, ಮಹಿಳಾ ವಾಣಿ ಬೆಳ್ಳಿ ಬಟ್ಟಲು ಕಾರ್ಯಕ್ರಮ ವಿಭಾಗ, ಆಕಾಶವಾಣಿ ಮಡಿಕೇರಿ, ಕೊಡಗು ಜಿಲ್ಲೆ, ಪಿನ್ಕೋಡ್ ಸಂಖ್ಯೆ 571201. ನಿಮ್ಮ ಪತ್ರಗಳು ತಲುಪಲು ಕಡೆಯ ದಿನಾಂಕ ಇದೇ ಅಕ್ಟೋಬರ್ 17ನೇ ತಾರೀಕು. ಗೆಳತಿಯರೇ, ನಿಮ್ಮ ತವರಿನ ನೆನಪುಗಳನ್ನ ಬರೆದು ಕಳುಹಿಸಲು ಒಂದು ವೇದಿಕೆ, ಅದೇ ಬೆಳ್ಳಿ.

0: ಗೆಳತಿಯರೇ, ಪತ್ರ ಬರೀತೀರಲ್ಲ,
1: ಶ್ರೋತೃಗಳೇ, ಈಗ ಉದಯಕುಮಾರಿ ಅವರು ಹಾಡಿರುವ ಸೋಬಾನೆ ಪದಗಳನ್ನು ಕೇಳೋಣ.

ನಿಮ್ಗೆ ಅತ್ತೆ ನಿಮ್ಮಗಳ ಕೊಟ್ಟಾರ್ಯ, ಅತ್ತೆ ನಿಮ್ಮಗಳ ಕೊಟ್ಟಾರ್ಯ, ನಮ್ಮಣ್ಣಂಗೆ ಅತ್ತೆ ನಿಮ್ಮಗಳ ಕೊಟ್ಟಾರ್ಯ.

ಶ್ರೋತೃಗಳೇ, ಇದುವರೆಗೆ ಉದಯಕುಮಾರಿ ಅವರು ಹಾಡಿದ ಸೋಬಾನೆ ಪದಗಳನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ

ಅಂದರೆ ಕೌಶಲ್ಯ ಎಂದರೇನು? ನಮಗೆ ಯಾವುದೋ ಒಂದು ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡುವ ಸಾಮರ್ಥ್ಯ ಇದ್ದರೆ ಅದನ್ನೇ ಕೌಶಲ್ಯ ಎನ್ನುತ್ತಾರೆ. ಈ ಸ್ಕಿಲ್ಸ್ಗಳು ಯಾರಿಗೂ ತಾನಾಗಿಯೇ ಬರಲ್ಲ, ನಾವದನ್ನ ಪ್ರಜ್ಞಾಪೂರ್ವಕವಾಗಿ ಬೆಳೆಸಿಕೊಳ್ಳಬೇಕು. ಇಲ್ಲಿ ನಾವು ಒಂದು ಮುಖ್ಯ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳಬೇಕು. ಹುಟ್ಟಿದಾಗಲೇ ನಮಗೆ ಪ್ರಕೃತಿ ದತ್ತವಾಗಿ ಸಿಗುವುದು ಟ್ಯಾಲೆಂಟ್ ಅಥವಾ ಪ್ರತಿಭೆ. ಆದರೆ ಜೀವನದುದ್ದಕ್ಕೂ ನಾವು ಕಷ್ಟಪಟ್ಟು ಕಲಿತು ಬೆಳೆಸಿಕೊಳ್ಳುತ್ತಾ ಹೋಗುವುದೇ ಸ್ಕಿಲ್ ಅಥವಾ ಕೌಶಲ್ಯ. ಆದರೆ ಕಹಿ ಸತ್ಯ ಏನೆಂದರೆ, ಈಗಿನ ಯುವಕರಲ್ಲಿ ಇದೇ ಕೌಶಲ್ಯಗಳ ಕೊರತೆ ಎದ್ದು ಕಾಣುತ್ತಿದೆ. ಕೌಶಲ್ಯದ ಕೊರತೆ ಮತ್ತು ಉದ್ಯೋಗ ಮಾರುಕಟ್ಟೆ. ಈಗಿನ ವೇಗವಾಗಿ ಓಡುವ ಪ್ರಪಂಚದಲ್ಲಿ ಮನುಷ್ಯನಿಗೆ ಕೇವಲ ಪುಸ್ತಕದ ಜ್ಞಾನ ಮಾತ್ರ ಇದ್ದರೆ ಸಾಲದು. ಪುಸ್ತಕದಲ್ಲಿ ಇರೋದನ್ನ ಬದುಕಿನಲ್ಲಿ ಉದ್ಯೋಗದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನೋದು ಗೊತ್ತಿರಬೇಕು. ಭಾರತ ಇವತ್ತು ವಿಶ್ವದಲ್ಲೇ ಅತಿ ದೊಡ್ಡ ಯುವ ಜನಸಂಖ್ಯೆಯನ್ನು ಹೊಂದಿರುವಂತಹ ಹೆಮ್ಮೆಯ ರಾಷ್ಟ್ರ. ಆದರೆ ಇಲ್ಲಿನ ಯುವಕರಲ್ಲಿ ಉದ್ಯೋಗದ ಕೊರತೆ ಯಾಕೆ ಆಗ್ತಿದೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಯಾಕೆಂದ್ರೆ ಇವತ್ತಿನ ಯುವ ಸಮೂಹದಲ್ಲಿ ಪದವಿ ಇದೆ, ಹಣೆಪಟ್ಟಿಯ ಮೇಲೆ ದೊಡ್ಡ ದೊಡ್ಡ ಮಾರ್ಕ್ಸ್ ಕಾರ್ಡ್ ಇದೆ, ಪ್ರತಿಭೆಯೂ ಇದೆ. ಆದರೆ ಕಾರ್ಪೊರೇಟ್ ಜಗತ್ತಿಗೆ ಅಥವಾ ಇಂದಿನ ಮಾರುಕಟ್ಟೆಗೆ ಬೇಕಾದ ಕೌಶಲ್ಯಗಳಿಲ್ಲ. ಪ್ರತಿಭೆ ಇದ್ದರೆ ಅದನ್ನ ಕೌಶಲ್ಯವಾಗಿ ರೂಪಿಸಬೇಕು, ಕೌಶಲ್ಯ ಇದ್ದರೆ ಅದನ್ನ ಅವಕಾಶವಾಗಿ ಬದಲಾಯಿಸಬೇಕು ಎಂಬ ಮಾತನ್ನು ಎಲ್ಲರೂ ಹೇಳುತ್ತಾರೆ. ಹಿಂದಿನ ಕಾಲದಲ್ಲಿ ಓದು ಮುಗಿಯುವ ಮೊದಲೇ ಕೆಲಸ ಸಿಗುತ್ತಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಇವತ್ತು ಇಂಟರ್ವ್ಯೂ ಅಥವಾ ಸಂದರ್ಶನ ಮಾಡುವವರು ನೀವು ಕಾಲೇಜಿನಲ್ಲಿ ಏನು ಕಲಿತಿದ್ದೀರಿ ಅಂತ ಕೇಳುವುದಿಲ್ಲ. ಬದಲಾಗಿ ನೀವು ಯಾವೆಲ್ಲಾ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡಿಕೊಂಡಿದ್ದೀರಿ, ನಮ್ಮ ಕಂಪನಿಗೆ ನಿಮ್ಮಿಂದ ಏನು ಕೌಶಲ್ಯ ಸಿಗುತ್ತೆ ಅಂತ ಕೇಳ್ತಾರೆ. ಇದರ ಅರ್ಥ ಇಷ್ಟೇ ಸ್ನೇಹಿತರೆ, ಇವತ್ತಿನ ಪ್ರಪಂಚವನ್ನು ನಾವು ತಂತ್ರಜ್ಞಾನ ಯುಗ ಅಂತ ಕರೀತೇವೆ. ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಿಜಿಟಲ್ ತಂತ್ರಜ್ಞಾನ, ಆಟೋಮೇಷನ್ ಅಥವಾ ಸ್ವಯಂ ಚಾಲಿತ ವ್ಯವಸ್ಥೆಗಳು ಇವತ್ತು ನಿರಂತರವಾಗಿ ಬೆಳೆಯುತ್ತಿದೆ. ಹಳೆಯ ಉದ್ಯೋಗಗಳು ನಾಶವಾಗಿ ಹೊಸ ಉದ್ಯೋಗ ಕ್ಷೇತ್ರಗಳು ಸೃಷ್ಟಿಯಾಗುತ್ತಿದೆ. ಈ ಜಾಗತಿಕ ಬದಲಾವಣೆಗಳಿಗೆ ಹೊಂದಿಕೊಳ್ಳಲು ಯುವಕರು ಹೊಸ ಹೊಸ ಕೌಶಲ್ಯಗಳನ್ನ ಕಲಿಯಬೇಕಾದ ಅನಿವಾರ್ಯತೆ ಇದೆ. 2014 ಜುಲೈ 15 ವಿಶ್ವ ಯುವ ಕೌಶಲ್ಯ ದಿನವನ್ನಾಗಿ ಘೋಷಿಸಿತು. ಇಂದಿನ ಯುವ ಪೀಳಿಗೆ ಮೊದಲು ತಮ್ಮ ಆಸಕ್ತಿಯನ್ನ ಗುರುತಿಸಬೇಕು. ಎಲ್ಲರೂ ಒಂದೇ ಕ್ಷೇತ್ರದಲ್ಲಿ ಯಶಸ್ವಿಯಾಗಬೇಕು ಎಂದೇನೂ ಇಲ್ಲ. ಕೆಲವರಿಗೆ ವಿಜ್ಞಾನದಲ್ಲಿ ಆಸಕ್ತಿ ಇರಬಹುದು, ಕೆಲವರಿಗೆ ಕಲೆ ಸಂಗೀತ, ಕೆಲವರಿಗೆ ಕೃಷಿ, ಇನ್ನೂ ಕೆಲವರಿಗೆ ತಂತ್ರಜ್ಞಾನದಲ್ಲಿ ಆಸಕ್ತಿ ಇರಬಹುದು. ಅವರವರ ಆಸಕ್ತಿಯನ್ನು ಸಣ್ಣ ವಯಸ್ಸಿನಲ್ಲೇ ಕಂಡುಹಿಡಿದು ಅದಕ್ಕೆ ಸಂಬಂಧಿಸಿದ ಕೌಶಲ್ಯಗಳನ್ನ ಬೆಳೆಸಿಕೊಳ್ಳುವುದು ಬುದ್ಧಿವಂತಿಕೆ. ನಿರಂತರ ಕಲಿಕೆ ಮತ್ತು ಅಗತ್ಯವಿರುವ ಮುಖ್ಯ ಕೌಶಲ್ಯಗಳು. ನಾವು ಶಾಲೆ ಅಥವಾ ಕಾಲೇಜಿಗೆ ಹೋಗಿ ಕಲಿಯುವುದಕ್ಕೆ ಒಂದು ನಿರ್ದಿಷ್ಟ ವಯಸ್ಸು ಅಥವಾ ಸಮಯ ಅಂತ ಇರುತ್ತೆ. ಆ ಸಮಯದಲ್ಲಿ ನಮ್ಮ ಪರೀಕ್ಷೆ, ಪದವಿ ಎಲ್ಲವೂ ಮುಗಿಯುತ್ತದೆ. ಆದರೆ ಕೌಶಲ್ಯಗಳು ಹಾಗಲ್ಲ, ನಮ್ಮ ಜೀವನದುದ್ದಕ್ಕೂ ಕೌಶಲ್ಯಗಳನ್ನ ಬೆಳೆಸುತ್ತಾ ಹೋಗಬಹುದು. ಒಂದು ವೇಳೆ ನಾವು ಓದಿರೋ ಪುಸ್ತಕದ ಪಾಠ ಮರೆತು ಹೋದ್ರೂ ನಾವು ಕಷ್ಟಪಟ್ಟು ಬೆಳೆಸಿಕೊಂಡ ಕೌಶಲ್ಯ ನಮ್ಮನ್ನು ಯಾವತ್ತೂ ಕೈಬಿಡುವುದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಓದಿನ ಜೊತೆಗೆ ವಿವಿಧ ಕೌಶಲ್ಯಗಳನ್ನ ಕಲಿಯುವುದು ಇಂದಿನ ತುರ್ತು ಅಗತ್ಯವಾಗಿದೆ. ಹೊಸ ತಂತ್ರಜ್ಞಾನಗಳು, ಡಿಜಿಟಲ್ ಸಾಧನಗಳು ಮತ್ತು ಬದಲಾಗುತ್ತಿರುವ ಉದ್ಯೋಗ ಮಾರುಕಟ್ಟೆಗೆ ಹೊಂದಿಕೊಳ್ಳುವುದಕ್ಕೆ ನಿರಂತರವಾಗಿ ಹೊಸ ವಿಷಯಗಳನ್ನ ಕಲಿಯುತ್ತಿರಬೇಕು. ಇವತ್ತು ಇಂಟರ್ನೆಟ್ನಲ್ಲಿ ಸಾಕಷ್ಟು ಆನ್ಲೈನ್ ಕೋರ್ಸ್ಗಳು, ತರಬೇತಿ ಕಾರ್ಯಕ್ರಮಗಳು, ಇಂಟರ್ನ್ಶಿಪ್ಗಳು ಲಭ್ಯವಿದೆ. ಇವು ಯುವಕರಲ್ಲಿ ಕೌಶಲ್ಯವನ್ನ ಹೆಚ್ಚಿಸಲು ಅದ್ಭುತ ವೇದಿಕೆಗಳಾಗಿವೆ. ಹಾಗಾದರೆ ಯುವ ಜನತೆಯಲ್ಲಿ ಇರಬೇಕಾದ ಆ ಪ್ರಮುಖ ಕೌಶಲ್ಯಗಳು ಯಾವುವು? ಮೊದಲನೆಯದಾಗಿ ಸಂವಹನ ಕೌಶಲ್ಯ. ನಮ್ಮ ಆಲೋಚನೆಗಳನ್ನ ಇತರರಿಗೆ ಸ್ಪಷ್ಟವಾಗಿ ವ್ಯಕ್ತಪಡಿಸಿ

ಉತ್ತಮವಾಗಿ ಮಾತನಾಡುವುದು ಮತ್ತು ಆತ್ಮವಿಶ್ವಾಸದಿಂದ ಪ್ರಸ್ತುತಪಡಿಸುವುದು ಯಶಸ್ಸಿಗೆ ಮೊದಲ ದಾರಿಯಾಗಿದೆ. ಎರಡನೆಯದು ಸಮಯ ನಿರ್ವಹಣೆ. ಸಮಯದ ಸದುಪಯೋಗ ಎಲ್ಲರಿಗೂ ಸಾಧ್ಯವಿಲ್ಲ. ಆದರೆ ಯಾರು ಈ ಕೌಶಲ್ಯವನ್ನ ಬೆಳೆಸಿಕೊಳ್ಳುತ್ತಾರೋ ಆ ವ್ಯಕ್ತಿ ತನ್ನ ಗುರಿಯನ್ನು ಬಹುಬೇಗ ತಲುಪಬಲ್ಲರು. ಮೂರನೆಯದು ನಾಯಕತ್ವ ಗುಣ. ನಾಯಕತ್ವ ಅಂದರೆ ಕೇವಲ ಇತರರನ್ನ ಆಳ್ವಿಕೆ ಮಾಡುವುದು ಅಥವಾ ಆರ್ಡರ್ ಮಾಡುವುದಲ್ಲ. ಇಡೀ ತಂಡವನ್ನ ಪ್ರೀತಿಸಿ ಜವಾಬ್ದಾರಿಯನ್ನ ಹೊತ್ತು ತಂಡದ ಸಮಸ್ಯೆಗಳನ್ನ ಸಮರ್ಥವಾಗಿ ನಿಭಾಯಿಸುವುದೇ ನಿಜವಾದ ನಾಯಕತ್ವ. ಕಂಪ್ಯೂಟರ್ ಮತ್ತು ಡಿಜಿಟಲ್ ಜ್ಞಾನ. ಇಂದಿನ ಡಿಜಿಟಲ್ ಯುಗದಲ್ಲಿ ಕಂಪ್ಯೂಟರ್ ಜ್ಞಾನ ಅತ್ಯಗತ್ಯ. ಆನ್ಲೈನ್ ಸಂವಹನ, ಡಿಜಿಟಲ್ ಸುರಕ್ಷತೆ ಮತ್ತು ಹೊಸ ಸಾಫ್ಟ್ವೇರ್ಗಳ ಬಗ್ಗೆ ತಿಳಿದುಕೊಳ್ಳುವುದು ಭವಿಷ್ಯದ ಉದ್ಯೋಗಗಳಿಗೆ ಬಹಳ ಉಪಯುಕ್ತ. ಸೃಜನಶೀಲತೆ ಮತ್ತು ತಂಡದ ಕೆಲಸ. ಒಂದು ತಂಡವಾಗಿ ಕೆಲಸ ಮಾಡುವುದು ಮತ್ತು ಸವಾಲುಗಳಿಗೆ ಹೊಸ ಪರಿಹಾರಗಳನ್ನು ಹುಡುಕುವುದು ತುಂಬಾ ಮುಖ್ಯ. ಗ್ರಾಮೀಣ ಯುವಕರು ಮತ್ತು ಸ್ವಯಂ ಉದ್ಯೋಗ. ಕೌಶಲ್ಯಗಳು ಕೇವಲ ನಗರದ ಯುವಕರಿಗೆ ಮಾತ್ರ ಸೀಮಿತವಲ್ಲ. ಗ್ರಾಮೀಣ ಪ್ರದೇಶದಲ್ಲಿನ ಯುವಕರಿಗೂ ಕೌಶಲ್ಯ ಅಭಿವೃದ್ಧಿ ಬಹಳ ಮುಖ್ಯವಾಗಿದೆ. ಕೃಷಿ, ಜೇನು ಸಾಕಾಣಿಕೆ, ಸಣ್ಣ ಕೈಗಾರಿಕೆ, ಹೈನುಗಾರಿಕೆ, ಮೊಬೈಲ್ ಅಥವಾ ಕಂಪ್ಯೂಟರ್ ತರಬೇತಿ ಮುಂತಾದ ವಿಷಯಗಳಲ್ಲಿ ಆಧುನಿಕ ಕೌಶಲ್ಯ ಪಡೆದುಕೊಂಡು ಸ್ವಂತ ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಳ್ಳಬಹುದು. ಇದರಿಂದ ಹಳ್ಳಿಗಳಲ್ಲಿ ನಿರುದ್ಯೋಗ ಕಡಿಮೆಯಾಗುವುದರ ಜೊತೆಗೆ ದೇಶದ ಆರ್ಥಿಕ ಬೆಳವಣಿಗೆಗೂ ಸಹಾಯವಾಗುತ್ತದೆ. ಇವತ್ತು ನಿರುದ್ಯೋಗಕ್ಕೆ ಕಾರಣ ಕೌಶಲ್ಯದ ಕೊರತೆ ಎಂದು ತಿಳಿದ ಬಳಿಕ ಸರ್ಕಾರಗಳು ಹಲವು ಕೌಶಲ್ಯಾಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತಂದಿದೆ. ಯುವಕರಿಗೆ ಕೌಶಲ್ಯದ ಪರಿಣತಿ ಕೊಟ್ಟಾಗ ನಿರುದ್ಯೋಗ ತಾನಾಗಿಯೇ ಕಡಿಮೆಯಾಗುತ್ತದೆ ಎಂಬುದು ಇದರ ಹಿಂದಿರುವ ಪವಿತ್ರ ಉದ್ದೇಶ. ಕರ್ನಾಟಕ ಸರ್ಕಾರದ ಪ್ರಮುಖ ಯೋಜನೆಗಳು. ಕರ್ನಾಟಕ ಸರ್ಕಾರ ಯುವಜನರಿಗಾಗಿ ಹಲವು ಯೋಜನೆಗಳನ್ನು ತಂದಿದೆ. ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ, ಇದನ್ನು 2008 ಸ್ಥಾಪಿಸಲಾಯಿತು. ಯುವಕರಿಗೆ ಉದ್ಯೋಗ, ಸ್ವಯಂ ಉದ್ಯೋಗ ಮತ್ತು ಉದ್ಯಮಶೀಲತೆಗೆ ಅಗತ್ಯವಾದ ಕಂಪ್ಯೂಟರ್, ಐಟಿ, ಎಲೆಕ್ಟ್ರಾನಿಕ್, ಕೃಷಿ ಆಧಾರಿತ ಉದ್ಯಮಗಳ ಕ್ಷೇತ್ರದಲ್ಲಿ ಉಚಿತ ಅಥವಾ ಕಡಿಮೆ ವೆಚ್ಚದ ತರಬೇತಿ ನೀಡುತ್ತದೆ. ಜೊತೆಗೆ ಉದ್ಯೋಗ ಮೇಳಗಳನ್ನು ಆಯೋಜಿಸಿ ಗ್ರಾಮೀಣ ಯುವಕರು, ಮಹಿಳೆಯರು ಮತ್ತು ವಿಶೇಷ ಚೇತನರಿಗೆ ಉದ್ಯೋಗ ಕಲ್ಪಿಸುತ್ತಿದೆ. ಮುಖ್ಯಮಂತ್ರಿ ಕೌಶಲ್ಯ ಕರ್ನಾಟಕ ಯೋಜನೆ, ಇದು 18-35 ಯುವಕರಿಗೆ ಉಚಿತ ವೃತ್ತಿಪರ ತರಬೇತಿ ನೀಡುವ ರಾಜ್ಯದ ಪ್ರಮುಖ ಯೋಜನೆ. ತರಬೇತಿಯ ನಂತರ ಪ್ರಮಾಣ ಪತ್ರ ಮತ್ತು ಉದ್ಯೋಗದ ನೆರವು ಸಿಗುತ್ತದೆ. ಯುವನಿಧಿ ಯೋಜನೆ, ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 3,000 ಹಾಗೂ ಡಿಪ್ಲೊಮಾ ಹೊಂದಿದವರಿಗೆ 1,500 ಆರ್ಥಿಕ ನೆರವು ನೀಡುವುದರ ಜೊತೆಗೆ ಅವರಿಗೆ ಅಗತ್ಯವಿರುವ ಕೌಶಲ್ಯ ತರಬೇತಿಯನ್ನ ನೀಡಿ ಸ್ವಾವಲಂಬಿಗಳನ್ನಾಗಿ ಮಾಡುತ್ತಿದೆ. ಇದೇ ರೀತಿ ಕೇಂದ್ರ ಸರ್ಕಾರ ಕೂಡ ದೇಶದ ಯುವಶಕ್ತಿಗಾಗಿ ಅದ್ಭುತ ಯೋಜನೆಗಳನ್ನು ಜಾರಿಗೆ ತಂದಿದೆ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ, ಇದು ಭಾರತದ ಅತ್ಯಂತ ಜನಪ್ರಿಯ ಕೌಶಲ್ಯಾಭಿವೃದ್ಧಿ ಯೋಜನೆಯಾಗಿದ್ದು ಯುವಕರಿಗೆ ಉಚಿತ ಕೌಶಲ್ಯ ತರಬೇತಿ, ಪ್ರಮಾಣ ಪತ್ರ ಮತ್ತು ಉದ್ಯೋಗ ಸಹಾಯ ನೀಡುತ್ತದೆ. ಪ್ರಧಾನಮಂತ್ರಿ ರಾಷ್ಟ್ರೀಯ ಅಪ್ರೆಂಟಿಸ್ ಪ್ರೋತ್ಸಾಹ ಯೋಜನೆ, ಇದರ ಮುಖ್ಯ ಉದ್ದೇಶ ಯುವಕರಿಗೆ ಕಲಿಯುತ್ತಾ ಸಂಪಾದಿಸುವ ಅವಕಾಶ ಒದಗಿಸುವುದು. ಈ ಯೋಜನೆಯಡಿ ಯುವಕರು ವಿವಿಧ ಕಾರ್ಖಾನೆಗಳು ಮತ್ತು ಸಂಸ್ಥೆಗಳಲ್ಲಿ ಇಂಟರ್ನ್ ಆಗಿ ಸೇರಿ ಪ್ರಾಯೋಗಿಕ ತರಬೇತಿ ಪಡೆಯುತ್ತಾರೆ. ಇದರಿಂದ ಪುಸ್ತಕದ ಜ್ಞಾನದ ಜೊತೆಗೆ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತದೆ. ಜನ ಶಿಕ್ಷಣ ಸಂಸ್ಥಾನ್, ಇದು ಶಾಲೆ ಅಥವಾ ಕಾಲೇಜು ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿದವರು, ನಿರುದ್ಯೋಗಿಗಳು ಮತ್ತು ಗ್ರಾಮೀಣ ಮಹಿಳೆಯರಿಗೆ ಹೊಲಿಗೆ, ಕರಕುಶಲ ವಸ್ತು ತಯಾರಿಕೆ, ಆಹಾರ ಸಂಸ್ಕರಣೆ, ಮೊಬೈಲ್ ರಿಪೇರಿಯಂತಹ ಸಣ್ಣ ಪುಟ್ಟ ವೃತ್ತಿಗಳ ಕುರಿತು ತರಬೇತಿ ನೀಡಿ ಅವರನ್ನ ಸ್ವಾವಲಂಬಿಗಳನ್ನಾಗಿ ಮಾಡುತ್ತಿದೆ. ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ, ಇದು ಗ್ರಾಮೀಣ ಯುವಕರಿಗಾಗಿ ಉಚಿತ ವಸತಿ ಸಹಿತ ಕೌಶಲ್ಯ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನ ಒದಗಿಸುವ ಮೂಲಕ ಸಾವಿರಾರು ಯುವಕರ ಕನಸುಗಳಿಗೆ ಹೊಸ ರೆಕ್ಕೆಗಳನ್ನು ನೀಡುತ್ತಿದೆ. ಕೇಳುಗರೆ, ಶಿಕ್ಷಣವು ನಮಗೆ ಜ್ಞಾನ ನೀಡುತ್ತದೆ, ಆದರೆ ಕೌಶಲ್ಯವು ಆ ಜ್ಞಾನವನ್ನು ಯಶಸ್ಸಾಗಿ ಪರಿವರ್ತಿಸುತ್ತದೆ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕೇವಲ ಪದವಿ ಮಾತ್ರವಲ್ಲ, ಕೌಶಲ್ಯಗಳು ನಮಗೆ ಬದುಕುವ ಧೈರ್ಯ ನೀಡುತ್ತವೆ, ಸ್ವಾವಲಂಬಿಯಾಗಿ ಬಾಳಲು ಕಲಿಸುತ್ತವೆ. ಕೌಶಲ್ಯಗಳು ಕೇವಲ ಉದ್ಯೋಗ ಪಡೆಯಲು ಮಾತ್ರ ಸಹಾಯ ಮಾಡುವುದಿಲ್ಲ, ಅದು ವ್ಯಕ್ತಿಯ ಆತ್ಮವಿಶ್ವಾಸವನ್ನ ಹೆಚ್ಚಿಸಿ ಸಮಾಜದಲ್ಲಿ ಉತ್ತಮ ಗೌರವ ತಂದುಕೊಡುತ್ತದೆ. ಕೌಶಲ್ಯಯುತ ಯುವಕರು ತಮ್ಮ ಕುಟುಂಬದ ಅಭಿವೃದ್ಧಿಗೆ ಮಾತ್ರವಲ್ಲ, ಇಡೀ ದೇಶದ ಆರ್ಥಿಕ ಮತ್ತು ಸಾಮಾಜಿಕ

0: ಪ್ರಕೃತಿಗೆ ಮಹತ್ವದ ಕೊಡುಗೆ ನೀಡುತ್ತಾರೆ. ಕೊನೆಯದಾಗಿ, ಇಂದಿನ ಕೌಶಲ್ಯವೇ ನಾಳಿನ ಯಶಸ್ಸಿನ ಬುನಾದಿ ಎಂಬ ಮಾತನ್ನು ಮನದಟ್ಟು ಮಾಡಿಕೊಂಡು ಪ್ರತಿಯೊಬ್ಬ ಯುವಕ ಯುವತಿಯು ತಮ್ಮ ಪ್ರತಿಭೆಯನ್ನು ಕೌಶಲ್ಯವಾಗಿ ಬೆಳೆಸಿಕೊಳ್ಳುವ ಸಂಕಲ್ಪ ಮಾಡಬೇಕು. ಕೌಶಲ್ಯವಂತ, ಆತ್ಮವಿಶ್ವಾಸಿ ಮತ್ತು ಜವಾಬ್ದಾರಿಯುತ ಯುವಕರು ಮಾತ್ರ ಅಭಿವೃದ್ಧಿ ಹೊಂದಿದ ಭಾರತವನ್ನ ನಿರ್ಮಿಸಲು ಸಾಧ್ಯ. ನಿರಂತರವಾಗಿ ಹೊಸದನ್ನು ಕಲಿಯೋಣ, ಕೌಶಲ್ಯಗಳನ್ನ ಬೆಳೆಸಿಕೊಳ್ಳೋಣ, ನಮ್ಮ ಕನಸುಗಳಿಗೆ ರೆಕ್ಕೆಗಳನ್ನು ನೀಡೋಣ ಮತ್ತು ನಮ್ಮ ಕುಟುಂಬ, ಸಮಾಜ ಹಾಗೂ ದೇಶದ ಹೆಮ್ಮೆಯಾಗೋಣ. ಕೌಶಲ್ಯಯುತ ಯುವಕರಿಂದ ಮಾತ್ರ ಬಲಿಷ್ಠ ಭಾರತದ ನಿರ್ಮಾಣ ಸಾಧ್ಯ. ಧನ್ಯವಾದಗಳು.
1: ಇದುವರೆಗೆ ಬದಲಾಗುತ್ತಿರುವ ಜಗತ್ತು ಮತ್ತು ಕೌಶಲ್ಯ ಈ ಕುರಿತಾಗಿ ಮಾತನಾಡಿದವರು ಹರ್ಷಿತಾ. ಇನ್ನು ಮುಂದೆ ಕೇಳಿ ಶರಣ್ ಎಂ ಅವರಿಂದ ಸ್ವರಚಿತ ಕವನ ವಾಚನ ಮೂಡಿಬರಲಿದೆ.
2: ನನ್ನ ಮೊದಲ ಕವನದ ಶೀರ್ಷಿಕೆ ಜೀವನವಾಟವಯ್ಯ. ಯಾರ ಜನನ ಎಲ್ಲೆಂಬುದು, ಯಾರ ಮರಣ ಯಾವ ಕ್ಷಣವೆಂಬುದು ಯಾರಿಗೂ ತಿಳಿಯದು. ಮಾನವ ಜೀವನದ ಪಯಣ ಸಾಗುವುದೇ ಸಮಯದ ಆಟವಯ್ಯ. ಕ್ಷಣಿಕ ಬದುಕಿನ ನೂರು ಕನಸಿನ ನನಸಾಗುವುದು ಯಾವುದು ಎಲ್ಲಿಗೆ, ನಿಮಗೆ ನಮಗೆ ಅರಿವಿಲ್ಲದೆ. ಜೀವನವೆಂಬ ಅಧ್ಯಾಯದಲ್ಲಿ ನಿನ್ನದೊಂದು ಪಾಠವೆ. ಎಲ್ಲರ ಮೈಯಲ್ಲಿ ಅರಿಯುವುದೊಂದೇ ಕೆಂಪು ರಕ್ತವ, ಮತ್ತೇಕೆ ನಮ್ಮ ನಿಮ್ಮಲ್ಲಿ ಜಾತಿ ಧರ್ಮವೆಂಬ ಭೇದದಲ್ಲಿ ದ್ವೇಷದ ಕಿಡಿಯಲ್ಲಿ ಸಂಚು ಹಾಕುವುದೇ. ಎಲ್ಲರಿಗೂ ಒಳ್ಳೆದನ್ನೇ ಬಯಸುವ ನೀನಾಗು ಮಾನವ, ನೀನಾಗು ಮಾನವ. ಈ ಕೆಟ್ಟ ಪ್ರಪಂಚದಲ್ಲಿ ನೀ ಮುಂದೆ ಸಾಗು ನಿನ್ನದೇ ದಾರಿಯಲಿ. ಹುಟ್ಟುವುದು ಸಾಯುವುದು ಬರಿ ಮೈಯಲ್ಲೇ ಮನುಜ, ಮಣ್ಣಲ್ಲಿ ಮಣ್ಣಾಗಿ ದಹನದಲ್ಲಿ ಬೂದಿಯಾಗಿ ಈ ನಡುವೆ ನಮ್ಮ ನಿಮ್ಮಲ್ಲಿ ಭೇದವೇಕೆ ಮನುಜ. ಹಣ ಆಸ್ತಿ ಎಷ್ಟಿದ್ದರೇನು, ಅದರಿಂದೇನು ಫಲವಿಲ್ಲ ಮಾನವ. ಯಾರು ಬೇಡವೆಂದು ಹೇಳಿದ ನೀನು, ಸಾವಿನ ಸಂದರ್ಭ ಪ್ರೀತಿಸುವವರ ಜನರು ಬೇಕೆಂದೆ. ಮನುಜನೆ ತಿಳಿದುಕೋ, ಇದು ಕಲಿಯುಗ, ಎಲ್ಲವೂ ತಿಳಿಯಿತು. ಇಂದಿನ ಈ ಜಗದಲ್ಲಿ ವಿಧಿ ಎಂಬುದೇ ತಿಳಿಯದೆ ಹೋಯಿತು. ಈ ಕಲಿಯುಗದಲ್ಲಿ ಯಾರಿಗೂ ತಿಳಿಯದೆ ಯಾವುದು ಎಲ್ಲಿಗೆ ಎಂದು ಅರಿವಿಲ್ಲದೆ. ನನ್ನ ಮುಂದಿನ ಕವನದ ಶೀರ್ಷಿಕೆ ಕನ್ನಡ ನಾಡು ಕರುನಾಡ ನಾಡು. ಕನ್ನಡ ನಾಡು ಕರುನಾಡ ನಾಡು, ಚೈತನ್ಯದ ವೈಭವದ ಸಮೃದ್ಧಿಯ ಬೀಡು. ಕನ್ನಡವೇ ಕೋಗಿಲೆಯ ಮಧುರ ಗಾನ, ವಸಂತ ಋತುವಿನ ಸೊಗಸಿನ ಯಾನ. ಹಾಡುತ್ತಿದೆ ಮನವು ಕರ್ನಾಟಕವೆಂದು, ಅಚ್ಚಳಿಯದೆ ಮಿಂಚೊಳಿಯುತ್ತಿದೆ ಇಂದು. ನವ ಭಾರತ ಹೃದಯದಲ್ಲಿ ನೆಲೆಸಿ, ನವಕನ್ನಡ ನಾಡು ಮನದಲ್ಲಿ ಉಳಿಸಿ. ಸೊಗಸೆನಿಸಿದೆ ಕವಿಗಳ ವಾಣಿಯು, ಕಂಪಿಸುತ್ತಿದೆ ಧ್ವನಿಯ ಲಾವಣಿಯು. ಶಶಿಯಲ್ಲಿಯೂ ಮೂಡಿದ ಪ್ರತಿಮೆಯಂತೆ ಕನ್ನಡವೆಂಬ ಭೂಪಟ ಮಿಂಚಿನಂತೆ. ಕನ್ನಡವೇ ಶ್ರೀಗಂಧದ ಬೀಡು, ಇದೆ ನಮ್ಮ ಚೆಲುವ ಕನ್ನಡ ನಾಡು. ಹಸಿರೆಲೆ ನಡವೆ ಹೂವಿನಂತೆ ಕನ್ನಡವೇ ಸಿಹಿ ಜೇನ ಹನಿಯಂತೆ. ಕನ್ನಡವೇ ನವರಸಗಳ ಬೀಡು, ಕಟ್ಟಿಕೊಂಡೆವು ಕನ್ನಡ ನುಡಿಗಳ ಗೂಡು. ರಂಗು ರಂಗಿನ ಮಂಟಪದ ತಾಣ, ಕನ್ನಡ ನಾಡೆ ಶಿಲ್ಪಕಲೆಯ ಪ್ರಾಣ. ಜೋಗದ ಸಿರಿಯ ನರ್ತನ ನಾಟ್ಯವಾಗಿದೆ, ಕಲೆ ಸಾಹಿತ್ಯಗಳ ಉಸಿರಾಗಿದೆ. ಸೂರ್ಯ ಚಂದ್ರ ನಕ್ಷತ್ರಗಳ ಕಿರಣ, ಕವಿಲೇಖನಿ ನುಡಿಗಳ ಚರಣ. ಕನ್ನಡ ನೆಲ ಕನ್ನಡ ಜಲ, ಕನ್ನಡ ನಾಡು ಕನ್ನಡ ಹಾಡು. ಕನ್ನಡ ನೆಲದ ಜೀವಸಾಕ್ಷಿಯಾಗಿದೆ ಕನ್ನಡ ನಾಡು, ಉಸಿರಾಗಿ ನಿಂತಿದೆ. ಕನ್ನಡವೇ ಒಲವಿನ ಬಂಧ, ಕನ್ನಡದ ಏಕತೆಯ ಅನುಬಂಧ. ಜೀವದ ದೀಪದ ಬೆಳಕಿನಲ್ಲಿ ಕನ್ನಡದ ಅಂದ, ಕನ್ನಡವೇ ಬದುಕಿನ ಸುವರ್ಣ ಗಂಧ. ಋತುಗಳೇ ಕಳೆಯಲಿ ಹೂಗಳೇ ಅರಳಲಿ, ಕನ್ನಡವೇ ಉಸಿರು ಕನ್ನಡವೇ ಹೆಸರು. ಕನ್ನಡವೇ ಕರುಳಿನ ಹೊಕ್ಕಳು, ನಾವೆಲ್ಲರೂ ಕನ್ನಡಾಂಬೆಯ ಮಕ್ಕಳು, ನಾವೆಲ್ಲರೂ ಕನ್ನಡಾಂಬೆಯ ಮಕ್ಕಳು. ನನ್ನ ಮುಂದಿನ ಕವನದ ಶೀರ್ಷಿಕೆ ನನ್ನ ಜೀವದ ಉಸಿರು. ನಿನ್ನ ಉದರದಿ ಜನಿಸಿದ ಆ ಸಮಯದಿ, ಎನ್ನ ಅಳುವ ಕಂಡು ತನ್ನೆಲ್ಲ ನೋವ ಮರೆತು, ಮುಖದಿ ನಗುವ ಬೀರುತ ನಿಂತವಳು ನೀನು ಮಾತೆ. ಎನ್ನ ಮುಖವ ನೋಡುತ್ತ ಸಂಭ್ರಮದಿ ಆ ಕ್ಷಣದಿ, ನಿಜ ಹೇಳು ನಿನಗಿನ್ನೆಲ್ಲಿತ್ತು ಆ ಸಂತಸ. ಎನ್ನನು ಎತ್ತಿಕೊಂಡು ಎದೆ ಹಾಲುಣಿಸಿ ಪೋಷಿಸಿದವಳು, ಲಾಲಿ ಜೋಜೋ ಲಾಲಿ ಹಾಡ ಹೇಳುತ್ತಾ ನಿದ್ರೆಗೆ ಜಾರಿಸಿದವಳು. ಎನ್ನ ಮೊದಲ ತೊದಲ ಮಾತ ಕೇಳಿದ ಮಾತೆ ನೀನು, ಎನ್ನ ಮೊದಲ ಸಣ್ಣ ಕಾಲ್ನಡೆಗೆ ಹೆಜ್ಜೆಯ ನೋಡುತ್ತಾ ತುಟಿಯ

ಮಿಂಚಿನಲ್ಲಿ ಮುಗುಳ್ನಗೆಯ ಬೀರುತ ಆನಂದ ಸಂತಸದ ಪರಾಕಾಷ್ಠೆ ಕಂಡವಳು ನೀನು ಮಾತೆ. ನೂರಾರು ಕತೆಗಳ ಹೇಳಿ ಎನ್ನ ಬೆಳೆಸಿದವಳು ನೀನು, ಸುಸಂಸ್ಕೃತನಾಗಿ ಎನ್ನ ಬೆಳೆಸಿದ ಮಾತಿಯು ನೀನು. ಸತ್ಯಮೇವ ಜಯತೆ ದಾರಿಯೊಳಗೆ ನಡೆಸಿದವಳು, ತಾಳ್ಮೆಯ ಶಕ್ತಿಯ ಕೊಡಿಸಿದವಳು, ತಪ್ಪುಗಳನ್ನ ತಿದ್ದಿ ಸರಿಪಡಿಸಿದವಳು, ಉತ್ತಮ ಭವಿಷ್ಯಕ್ಕೆ ಮಾರ್ಗದರ್ಶಕಿಯಾಗಿ ಎನ್ನ ಮೊದಲ ಗುರುವಾಗಿ ಕಲಿಸಿದವಳು ನೀನು ಮಾತೆ. ಭವ್ಯ ಭಾರತ ನಿರ್ಮಾಣದ ಮೊದಲ ವ್ಯಕ್ತಿ ನೀನಾಗು ಎಂದು ಪೂಜಿಸಿದವಳು, ನಿನ್ನ ಕಲಿಕೆಯ ಹಿಂದೆ ನಾನಿದ್ದೇನೆ ಸಾಧಿಸು ಎಂದು ಬೆನ್ನನ್ನು ತಟ್ಟಿದವಳು, ಪ್ರಯತ್ನದಿ ಫಲವು ಇದೆ ಎಂದು ಧೈರ್ಯವ ನೀಡಿದವಳು ನನ್ನ ಜೀವದ ಉಸಿರು, ಎನ್ನ ಹೆಸರು ನೀನೇ ಮಾತೆ. ನನ್ನ ಜೀವದ ಉಸಿರು, ಎನ್ನ ಹೆಸರು ನೀನೇ ಮಾತೆ. ನನ್ನ ಮುಂದಿನ ಕವನದ ಶೀರ್ಷಿಕೆ ಬಾರೋ ಮಳೆರಾಯ. ಓ ದರೆಗಿಳಿದು ಬಾರೋ ಮಳೆರಾಯ, ನಿನ್ನ ಮಳೆಹನಿಯು ಭೂಮಿಗೆ ಬಿದ್ದು ಆ ಮಣ್ಣಿನ ಸುವಾಸನೆಯನ್ನು ಅನುಭವಿಸಿದೆನಾ. ಬಾರೋ ಮಳೆರಾಯ, ಬಾರೋ ಮಳೆರಾಯ, ನಿನ್ನನ್ನೇ ನಂಬಿರುವ ರೈತನಿಗೆ ನೆಲೆಯಾಗುಬ, ನಿನ್ನನ್ನೇ ನಂಬಿರುವ ಗಿಡಮರಗಳಿಗೆ ಉಸಿರಾಗ್ಯುಬ. ಬಾರೋ ಮಳೆರಾಯ, ಬಾರೋ ಮಳೆರಾಯ, ಕೊಳ ಬಾವಿಗಳಿಗೆ ಜೋಗ ಜಲಪಾತಗಳಿಗೆ ನೀರಿನ ರೂಪದಲ್ಲಿ ಜೀವವಾಗಿ ಬಾ. ಬಾರೋ ಮಳೆರಾಯ, ಬಾರೋ ಮಳೆರಾಯ. ಓ ಮಳೆರಾಯ, ನೀನಿಲ್ಲದೆ ಗಿಡಮರಗಳಿಲ್ಲ, ನೀನಿಲ್ಲದೆ ಪಶು ಪಕ್ಷಿಗಳಿಲ್ಲ, ನೀ ಇಲ್ಲದೆ ಯಾರೂ ಇಲ್ಲ. ದರೆಗಿಳಿದು ಬಾರೋ ಮಳೆರಾಯ, ದರೆಗಿಳಿದು ಬಾರೋ ಮಳೆರಾಯ. ನನ್ನ ಮುಂದಿನ ಕವನದ ಶೀರ್ಷಿಕೆ ವ್ಯಂಜನಗಳ ಕವಿತೆ. ಕನ್ನಡ ಲೋಕದಲ್ಲಿ ಖಡ್ಗದ ಬೆಂಕಿಯ ಚೆಲ್ಲಿ, ಗಂಡದೆಯ ಧೈರ್ಯವ ತುಂಬಿ ಘನ ಶಕ್ತಿಯು ಹುಟ್ಟಿತು ಜ್ಞಾಪಕ ಹೃದಯದ ಹಸ್ತದಲ್ಲಿ ಮೂಡಿ. ಚರಣಗಳ ನಾದದ ಹಾಡಿನಲ್ಲಿ ಛಲವೆಂಬ ಗಾಂಭೀರ್ಯವ ತುಂಬಿ ಜಯಕೋಶ ನಮ್ಮ ತುಟಿಯ ಅಂಚಿನಲ್ಲಿ. ಝರಿಯ ಆಗಮನವೇ ಆ ಸಂದರ್ಭದಲ್ಲಿ ಜ್ಞಾನದ ಲೋಕದ ಬೆಳಕು ಹೊಮ್ಮಿತು. ಟೀಕೆ ಮಾಡುವ ಜನರ ಜಂಜಾಟದಿಂದ ಟಕ್ಕ ಮನಸ್ಸಿನ ಹೊಯ್ದಾಟದಿಂದ ಡಂಗೂರ ಡಿಂಡಿಮವ ಕಾಡಿದೆ ಢಗಢಗನೆ ಗುರಿಯೆಡೆಗೆ ಹರಿದಾಡುತ್ತ. ನಡೆಯಿಂದ ಸಾಗಲಿ ಆ ದಿನ ಬರುವವರೆಗೂ, ತಕ್ಕಡಿ ತೂಗುವ ಹಾದಿಯಲ್ಲಿ ತಟ್ಟನೆ ಅರಿವಾಗುವುದು ಜೀವನವು. ದಹನದ ಮನಸ್ಸಿರುವ ಜನಗಳ ನಡುವೆ ಧೈರ್ಯವ ತುಂಬಿಕೊಂಡು ಸಾಗುವುದೇ ನಯನಗಳಿಂದ ಎಲ್ಲವೂ ನೋಡುತ್ತ. ಪಾಪ ಕರ್ಮಗಳ ದಾಟಿ ಫಲದ ಫಲದತ್ತ ಮುಖ ಮಾಡಿ ಬಲದ ಬಾಂಧವ್ಯವು ಕಂಡುಕೊಳ್ಳುತ್ತಾ ಭರವಸೆಯ ಉತ್ತುಂಗದ ಬೆಳಕಿನಲ್ಲಿ ಮಾನವೀಯತೆಯ ಹುಟ್ಟು ಹಾಕುತ್ತ. ಯಮ ಪಾಶಗಳ ಜೊತೆ ಆಟ, ರಕ್ಕಸರ ಜೊತೆ ಯುದ್ಧ, ಲಘು ಜೀವನದಲ್ಲಿ ಎಲ್ಲವೂ ಅರಿತು ಶತಕೋಟಿಯ ಜೀವಿಗಳ ಜನನ ಮರಣ ಇಲ್ಲೇ ಷಟ್ಪದಿಯ ಸಾಲುಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ. ಸತ್ಯದ ಲೋಕದಲ್ಲಿ ನಾವಿಲ್ಲ, ಅಸತ್ಯ ಲೋಕದಲ್ಲಿ ನಾವು. ಹರಿಯರ ಬ್ರಹ್ಮನಲ್ಲಿ ಕೇಳುವುದೊಂದೇ ಬೆಳಕು ಆಗಲಿ ಈ ಲೋಕವೆಲ್ಲ, ಈ ಲೋಕವೆಲ್ಲ. ನನ್ನ ಮುಂದಿನ ಕವನದ ಶೀರ್ಷಿಕೆ ಪ್ರೇಮದೊಲುಮೆ. ಚೆಲುವೆ ನೀ ಬರೆದ ಒಲವ ಗೀತೆ, ತುಟಿಯಂಚಿನಲ್ಲಿ ನಾಟ್ಯವಾಡುವಾಗ ಮನದಲೇಕೋ ಕೋಗಿಲೆಯ ರಾಗ ನಿನ್ನ ನೆನಪಿನಲ್ಲೇ ಹಾಡಿದಾಗ, ಪ್ರೇಮದೊಲುಮೆ ಗಗನ ಮುಟ್ಟಿದಾಗ ಮೇಘಗಳು ಪ್ರೀತಿಯಲ್ಲಿ ತೇಲುವಾಗ, ಚಂದಿರನು ಮುಗುಳ್ನಗೆಯಲ್ಲಿ ನಾಚಿದಾಗ ನಕ್ಷತ್ರಗಳು ಮಿನುಗುತ್ತಾ ಪ್ರೇಮಿಸಿದಾಗ, ನನ್ನ ನಿನ್ನ ಒಲವು ಹೂವಾಗಿ ಅರಳಿದಾಗ ಏಕೋ ಏನೋ ಪ್ರೀತಿಯಲ್ಲಿ ಜ್ಞಾನಿಸುವಾಗ, ರಂಬೆ ಊರ್ವಶಿಯರು ಕಣ್ಣರಳಿಸಿ ನೋಡಿದಾಗ ದೃಷ್ಟಿಯಾಯಿತೇನು ನಮ್ಮ ಪ್ರೇಮ ಸಲ್ಲಾಪಕ್ಕೆ, ನಿನ್ನ ವರ್ಣಿಸಲು ನನ್ನ ಬರಹವೇ ಓಲೆಗರಿಯಲಿ ನುಡಿಗಳ ಪ್ರೇಮವೇ, ಸುಮ ಅರಳುವ ಪ್ರೇಮಕ್ಕೆ ಅಕ್ಷರಗಳ ಹುಡುಕಾಟವೇ, ಒಲವ ಇಂಚರದ ಹಾಡಿಗೆ ಹೆಜ್ಜೆಯ ಭರತನಾಟ್ಯವೇ. ನೀ ಮಲ್ಲಿಗೆ ಹೂ ಮುಡಿದಾಗ ಸಿಂಧೂರ ಬಿಂದುವು ಇಟ್ಟಾಗ ಹಸಿರು ಸೀರೆಯ ಉಟ್ಟು ಕೈಬಳೆಯ ತೊಟ್ಟು ಬಂದಾಗ ನಿನ್ನ ಸೌಂದರ್ಯವು ನನ್ನ ಹೃದಯ ಮುಟ್ಟಿದಾಗ ಕಣ್ಗಳೆರಡು ನಿನ್ನ ನೋಡಿದಾಗ ಹೃದಯ ಬಡಿತವು ಹೆಚ್ಚಾದಾಗ ಮನದಂಗಳದಲ್ಲಿ ಪ್ರೀತಿಯ ಅರಮನೆ ಮಾಡಿದಾಗ ಪ್ರೇಮದ ರಾಜರಾಣಿ ನಾವಾದಾಗ ವಲವರಾಗದ ಶ್ರುತಿಯು ಹಾಡಿದಾಗ ನಾದದ ಪ್ರೇಮವು ಮಿಂಚಿನಂತೆ ಕುಣಿದಾಗ ಸ್ವರ್ಗವೇ ಪ್ರೇಮದ ತಾಣವಾದಾಗ ನನ್ನ ಹೃದಯ ನಿನ್ನದೇ ಆದಾಗ ನನ್ನ ಹೃದಯ ನಿನ್ನದೇ ಆದಾಗ. ನನ್ನ ಮುಂದಿನ ಕವನದ ಶೀರ್ಷಿಕೆ ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ. ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ, ಒಲವಿನ ಭಾಷೆಯೇ ನೀ ಕನ್ನಡ. ಸಂಸ್ಕೃತಿಗೆ

0: ನೆಲೆಯಾಗಿರು ನೀ ಕನ್ನಡ, ದೇಶಾಭಿಮಾನ ಬೆಳೆಸುವ ನೀ ಕನ್ನಡ, ಎಂದೆಂದು ಮನದಲ್ಲಿ ಕನ್ನಡ ಸ್ವರಗಳ ನಾದದಲ್ಲಿ, ಎಂದೆಂದು ಮನದಲ್ಲಿ ಕನ್ನಡ ಸ್ವರಗಳ ನಾದದಲ್ಲಿ. ಗಂಡು ಗಲಿಗಳ ನಾಡು ಇದು, ವೀರ ಶೂರರ ದೇಶವಿದು, ನಿತ್ಯ ವಸಂತದ ನಾಡು ಇದು, ಹಸಿರು ತಾಣಗಳ ಬೀಡು ಇದು. ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ, ಬುದ್ಧ ಬಸವ ಜನಿಸಿದ ತಾಣವಿದು, ಕಲೆ ಸಾಹಿತ್ಯಗಳ ಚಾವಣಿ ಇದು, ಮಹಾಕವಿಗಳ ಕಾಣಿಕೆ ಇದು, ಕನ್ನಡ ನಾಡಿನ ಹೊಂಬೆಳಕು ಇದು. ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ, ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ. ನಾದದ ಕಡಲ ನಾಟ್ಯವಿದು, ಹಸಿರು ಸಿರಿಯ ಚೆಲುವು ಇದು, ಕಾವೇರಿ ನದಿಯ ಜೀವನಾಡಿ ಇದು, ತುಂಗೆಯ ಮಡಿಲ ಫಲವತ್ತತೆ ಇದು. ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ, ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ. ಶಿಲೆಯ ಉಸಿರು ನಲಿದಾಡಿದೆ, ದೇಗುಲದ ಕಲೆಯು ಉಳಿದಿದೆ, ರಂಗದ ವೈಭವ ಹೆಸರಾಗಿದೆ, ದಸರಾ ದೀಪ ಮಿಂಚೊಳಿಯುತ್ತಿದೆ. ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ, ಬಾಳಿನ ನುಡಿ ಸಾಹಿತ್ಯದ ಸಾರ, ಕರುಳಿನ ಕವಿತೆ ಮಮತೆಯ ಸಾರ. ಕನ್ನಡ ಶ್ರೀಗಂಧದಲ್ಲಿ ಸದಾ ತೇಲುತ್ತ, ಮಣ್ಣಿನ ಮಗು ಕನ್ನಡದ ನಗು, ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ, ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ. ನನ್ನ ಮುಂದಿನ ಕವನದ ಶೀರ್ಷಿಕೆ ಸ್ವರಾಕ್ಷರಗಳ ಕವಿತೆ. ಅದ್ಭುತ ಸಾಲುಗಳ ಕವಿತೆಯು ಅರಳಿ, ಆಕಸ್ಮಿಕ ಕನಸೊಂದು ಮನದಲ್ಲಿ ತೇಲಿ, ಇಂದ್ರ ಚಾಪದ ಬಣ್ಣದಲ್ಲಿ ನುಗು ಮೂಡಿ, ಈಶ್ವರನ ಹೂದೋಟದಲ್ಲಿ ತೇಲಿ, ಉಷೆಯ ಕಿರಣದಲ್ಲಿ ನಲಿಯುವ ಹೂವು, ಊರ ತಿರುಗಿ ಬಂದು ನೆನಪಾದ ನೀನು, ಋತುಗಳು ಕಳಿತ ಹಾಡಿದೆ ಮನವು, ಎದೆಯಲ್ಲಿ ಹೊಸ ಹೂವೊಂದು ಅರಳಿ. ಐದು ಪದಗಳು ಸಾಲದು ಹೇಳಲು ನಿನಗೆ, ಒಲವಿನ ಉಡುಗೊರೆಯೇ ಹೂತೋಟ. ಓ ನಿನ್ನ ಪ್ರೀತಿಯಲ್ಲಿ ನನ್ನ ಮನವು, ಔದಾರ್ಯದ ಹೃದಯದ ಬೆಳಕು ಚೆಲ್ಲಿ. ಅಂಗಳದಲ್ಲಿ ಹೂವೊಂದು ನಗುತ್ತಿತ್ತು, ಆಹ ಎಂಥ ಅಂದವೇ ನಿನ್ನ ನಗು, ಆಹ ಎಂಥ ಅಂದವೇ ನಿನ್ನ ನಗು. ನನ್ನ ಮುಂದಿನ ಕವನದ ಶೀರ್ಷಿಕೆ ಪ್ರಕೃತಿಯ ಸೊಗಸು. ಕುಂದ ದಿಬ್ಬಗಳ ನೆಟ್ಟವಿ ಇರುವ ಹೆದ್ದಾರಿಗಳು, ನೂರಾರು ತಿರುವುಗಳ ತಾಣವು, ಅಲ್ಲಿನ ಹಸಿರು ಕಾಂತಾರವು, ದಿಟ್ಟಿಸಿ ನೋಡು ಚಂದವ. ಕುಸುಮ ಹೂಗಳು ಸೌಂದರ್ಯದ ಫಲವು, ಕುಸುಮ ಹೂಗಳ ಸೌಂದರ್ಯದ ಫಲವು, ಆ ಕಾಂತಾರದಿ ಮಣ್ಣಿನ ಫಲವತ್ತತೆಯು, ಭೂಮಿಯ ಅಂತರಾಳದಿಂದ ಅರಿಯುವ ಜಲದ ಗುಟ್ಟು. ಕುಸುಮ ಗಿಡಗಳು ಚಿಗುರೆಡೆದು ಮೊಗ್ಗಾಗಿ ಪುಷ್ಪಗಳಾಗಿ ನುಕುಮುಖದಿಂದ ಅರಳಿತೋ, ಒಂದೆಡೆಯಿಂದ ಪ್ರಕೃತಿಯು ಯೋಚಿಸಿತು ಏನೆಂಬುದು. ಆ ಕುಸುಮಗಳು ದೇವರಿಗೆ ಅರ್ಪಣೆಯಾಗಿತೋ, ಸ್ತ್ರೀಯರ ಮುಡಿ ಸೇರಿತೋ, ಸ್ವರ್ಗಸ್ಥರಾದವರ ಪಾದ ಸೇರಿತೋ. ನೀಲಿ ಮೋಡಗಳು ಮರೆಯಾದವೋ, ಅಶ್ವೇತ ಛಾವಣಿಗಳು ಕವಿದಿತೋ, ಕತ್ತಲಾಗಿತೋ, ಶಶಿತಾರೆಗಳು ಮರೆಯಾಗಿತೋ, ಮೇಘಧ್ವನಿ ಬೆಳ್ಮಿಂಚು ಮೊಳಗುವ ಸಿಡಿಲಿನ ಅಬ್ಬರವೋ, ದರೆಗೆ ವೃಷ್ಟಿಯ ಆಗಮನವೋ, ಹಸಿರು ತಾಣಗಳಿಗೆ ಶುಭ ಸಂದೇಶವೋ, ಬೆಳ್ಳಂಬೆಳಗು ಸಂಧ್ಯಾವತ್ತಿನಲ್ಲಿ ಸೂರ್ಯ ಹುಟ್ಟಿದನು, ಪ್ರಕೃತಿಯು ಬೆಳಕಿನೆಡೆಗೆ ಸಾಗಿತೋ, ಮತ್ತೆ ಕ್ಷಣ ಮಾತ್ರದಲ್ಲಿ ಮುಳುಗಿದನು, ಹಕ್ಕಿಗಳ ಚಿಲಿಪಿಲಿಗಾನ ಕೇಳಿಸಿತೋ, ಗಗನ ದರೆಯಿಂದಲೀರ್ವರ ಸಮ್ಮಿಲನದಿಂದ ಸೃಷ್ಟಿಯಾದ ಸ್ವರ್ಗವೋ, ಉದಕದ ಮೇಲೆ ಸಾಗುವ ದೋಣಿಯೋ, ರತ್ನಗರ್ಭದಡಿಯಲ್ಲಿ ಜೀವಿಸೋ ಜೀವಿಯೋ, ದಿವಾಕರ ಶಶಂಕ ಇಂದಲೀರ್ವರಿಂದ ಬರುವ ಹೊಂಬೆಳಕೋ, ಮಲ್ಲಿಗೆ ಬಾಜಿ ಶ್ರೀಗಂಧದಿಂದ ಬರುವ ಸುಗಂಧವೋ, ಗಗನ ಇಂದ ಇಳೆಗೆ ಸೇತುವೆಯಾಗಿರುವ ಕಾಮನ ಬಿಲ್ಲೋ, ಇದಲ್ಲವೇನು ಪ್ರಕೃತಿ ಸೌಂದರ್ಯ, ಇದಲ್ಲವೇನು ಪ್ರಕೃತಿ ಸೌಂದರ್ಯ.
1: ಇದುವರೆಗೆ ಶರಣ್ ಎಂ ಅವರಿಂದ ಸ್ವರಚಿತ ಕವನ ವಾಚನ ಮೂಡಿಬಂತು. ಕೇಳುಗರೆ, ಇದು ಇಂದಿನ ಯುವವಾಣಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಶ್ರೇಯ ಶ್ರೇಯ, ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟು ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ನ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಹಾ ಹಾ ಹಾ ಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೇ ಇದ್ದ

0: ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
1: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವರ್ ಸತ್ಯ, ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
2: ಬಿಟ್ಟು ಬಿಟ್ಟು ಬಿಟ್ಟು ಕದ್ದು ಕದ್ದು ನೋಡೋದನ್ನ.
3: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
4: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
5: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
4: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ಮಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
4: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
4: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
6: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
7: ಮಲಗು ಕಂದಮ್ಮನಿಗೆ ಜೋಗುಳ ಹಾಡು.
8: ಜೋ ಜೋ ಲಾಲೀನ ಹಾಡುವೆ.
7: ಬಿಳಿಯೋ ಮಕ್ಕಳಿಗೆ ಜ್ಞಾನದ ಗೂಡು.
9: ಈ ಕನ್ನಡದ ಅಕ್ಷರ ಮಾಲೆ.
7: ಹಾಡಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ.
9: ನನ್ನದೇ ಕೋಗಿಲೆಯ ಒಲವಿನ ಪಲ್ಲವಿಯ.
7: ವಯೋವೃದ್ಧರಿಗೆ ಬದುಕಿನ ಹಿರಿವೆ.
10: ಮಾನಿಗೊಂದು ಎಲ್ಲೆ ಎಲ್ಲಿದೆ.
7: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಅದಕ್ಕೀಗ 90 ಸಂಭ್ರಮ. ಹರಕೆ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
11: ನಮ್ಮ ನಿಮ್ಮ ವಾಣಿ ಇದು ಎಲ್ಲರ ಕಣ್ಮಣಿ.
7: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ, ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

0: ಹೆಚ್ಚು ಊರಲ್ಲೆಲ್ಲ.
1: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
2: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
3: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನೆಂದಿಗೆ ಎಂದು.
1: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
2: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
1: ನಾವು ಸಮಾಜವನ್ನು ಬೆಳೆಸಿದರೆ
2: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಇದು ಆಕಾಶವಾಣಿ. ಸಮಯ 10 ಗಂಟೆ ಆಗಲಿದೆ. ಇನ್ನೀಗ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಅರ್ಚನಾ ಜಿ ಉಪಾಧ್ಯಾಯ ಅವರ ಹಾಡುಗಾರಿಕೆ ಪ್ರಸಾರವಾಗುತ್ತೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಎಫ್ಎಂ 103.1 ಮೆಗಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 10:59:28. ನುಡಿಮುತ್ತು. ಭೂಮಿಗಿಂತ ದೊಡ್ಡವಳು ತಾಯಿ, ಆಕಾಶಕ್ಕಿಂತ ದೊಡ್ಡವನು ತಂದೆ, ಹೀಗೆಂದಿದೆ ಮಹಾಭಾರತ. ನುಡಿಮುತ್ತು ಕೇಳಿದಿರಿ ಶ್ರೋತೃಗಳೇ. ಈಗ ನಾಳೆ ಪ್ರಸಾರವಾಗುವ ಕೆಲವು ಮುಖ್ಯ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ನಾಳೆ ಬೆಳಿಗ್ಗೆ 6:10 ಪ್ರಾಯೋಜಿತ ದಸರಾ ಗೀತಾರಾಧನಾ, 6:30 ದಸರಾ ಚಿಂತನ ಪ್ರಸ್ತುತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ, 6:35 ರೈತರಿಗೆ ಸಲಹೆ, 6:40 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ದಸರಾದಲ್ಲಿ ಇಂದು. ಶ್ರೋತೃಗಳೇ ಗಮನಿಸಿ, ನಾಳೆ ಬೆಳಿಗ್ಗೆ 8:30 ಓಲ್ಡ್ ಈಸ್ ಗೋಲ್ಡ್ ಮುಳಿಯ ಬಂಗಾರದಂತಹ ಹಾಡುಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ ಮತ್ತು ಬೆಂಗಳೂರು. 9:00 ಕೊಡವಸಿರಿ ಪೊಂಬಳಚಕೂಟ ತಂಡದಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ, ನಿರ್ಮಾಣ ಬಾಳೆಯಡ ದಿವ್ಯಾ ಮಂದಪ್ಪ. 10:00 ಚಿಣ್ಣರ ಲೋಕ, ಮಡಿಕೇರಿಯ ಜನರಲ್ ತಿಮ್ಮಯ್ಯ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲ. 11:00 ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ್ಯಾಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ ಕೇಳುವಿರಿ. ನೀವು ಸಂಪರ್ಕಿಸಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 228558, ಮತ್ತೊಂದು ಸಂಖ್ಯೆ 228129, ಎಸ್ಟಿಡಿ ಕೋಡ್ 08272.

0: ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಆರ್ಥರೈಟಿಸ್ ದಿನದ ಸಂದರ್ಭದಲ್ಲಿ ಆರ್ಥರೈಟಿಸ್ ಕಾಯಿಲೆಗೆ ಚಿಕಿತ್ಸೆ ಮತ್ತು ಪರಿಹಾರ ಕುರಿತು ಡಾಕ್ಟರ್ ಕೆಆರ್ ಕಾಮತ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 1 ಗಂಟೆಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ವಿಷಯ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ. 1:20 ಅಮರಧ್ವನಿ, ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ, ಚಿತ್ರ ಚಿತ್ತಾರ ಶಿವಮೊಗ್ಗ ಸುಬ್ಬಣ್ಣ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಸುಬ್ರಾಯ ಸಂಪಾಜೆ. 1:40 ಪ್ರಚಲಿತ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಇನ್ನು ನಾಳೆ ಸಂಜೆ 5 ಗಂಟೆಗೆ ಸಂಧ್ಯಾರತಿ, ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 6:10 ಗೀತಸುಧೆ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:51 ಕೃಷಿ ರಂಗದಲ್ಲಿ ಆಹಾರಜನ್ಯ ರೋಗಗಳು ಮತ್ತು ನಿಯಂತ್ರಣ ಕುರಿತು ಬಾಗಲಕೋಟೆ ಹಾವೇರಿ ಜಿಲ್ಲೆಯ ಆಹಾರ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಪಿಎಂ ಜಗದೀಶ್. 7:45 ಬೆಂಗಳೂರು ಕೇಂದ್ರದಿಂದ ಭಾಷಣ, ವಿಷಯ ಗಾಂಧಿವಾದವು ಕನ್ನಡ ಸಾಹಿತ್ಯಕ್ಕೆ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು. ಮಾತನಾಡುತ್ತಾರೆ ಗೋಣಿಕೊಪ್ಪದ ಕಾವೇರಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಎಸ್ಎಂ ರಜನಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 8 ಗಂಟೆಗೆ ಮೈಸೂರು ದಸರಾ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ನಾಳೆ ರಾತ್ರಿ 9:30 ರೂಪಕ ಮಗಳು ನನ್ನ ಆಸ್ತಿ, ರಚನೆ ಎಂ ಶಕುಂತಲ. 10 ಗಂಟೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಜಗದೀಶ್ ಹೂಗಾರ್ ಅವರಿಂದ ತಬಲಾವಾದನ ಕೇಳುವಿರಿ. ಶ್ರೋತೃಗಳೇ, ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಪ್ರಮುಖ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.
1: ತಂದೆ ತಾಯಿಗಳ ಚಿತ್ತವನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು? ಸತ್ಯ ಸದಾಚಾರ ಇಲ್ಲದವನು ಜಪವ 10 ಸಾರಿ ಮಾಡಿ ಫಲವೇನು? ಹಿತ್ತ ತಂದೆ ತಾಯಿಗಳ ಚಿತ್ತವ ನೋಯಿಸಿ ಎನ್ನುವ ದಾಸ ಶ್ರೇಷ್ಠರ ಕೀರ್ತನೆಯ ಸಾಲುಗಳು.
0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 11:05 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆ.